0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಭಾಗ 2 ಅಧ್ಯಾಯ 17 ಮುಂದುವರಿದ ಭಾಗ. ಓದುತ್ತಿರುವವರು ಪದ್ಮಶ್ರೀಧರ್. 15 ದಿನಗಳೊಳಗೆ ಅರ್ಜಿಗೆ 10,000 ರುಜುಗಳನ್ನು ಹಾಕಿಸಿದ್ದಾಯಿತು. ದೇಶದಲ್ಲಿ 10,000 ಜನರ ರುಜು ಹಾಕಿಸುವುದು, ಅದರಲ್ಲಿಯೂ ಈ ಬಗೆಯ ಕೆಲಸ ಸ್ವಯಂ ಸೇವಕರಿಗೆ ಹೊಸದು ಎಂಬುದನ್ನು ಪರಿಗಣಿಸಿದರೆ ಸುಲಭವಾದ ಕೆಲಸವಾಗಿರಲಿಲ್ಲ. ರುಜು ಹಾಕುವವರು ಅದರ ಅರ್ಥವನ್ನು ಪೂರ್ತಿ ತಿಳಿಯದೆ ರುಜು ಹಾಕಬಾರದೆಂದು ನಿರ್ಣಯವಾಗಿದ್ದುದರಿಂದ ಅರ್ಹರಾದ ಸ್ವಯಂ ಸೇವಕರನ್ನು ಮಾತ್ರವೇ ಆರಿಸಿಕೊಳ್ಳಬೇಕಾಗಿತ್ತು. ಅಲ್ಲಿ ಹಳ್ಳಿಗಳು ದೂರ ದೂರವಾಗಿದ್ದವು. ಅನೇಕ ಸ್ವಯಂ ಸೇವಕರು ಪೂರ್ಣ ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಅದು ಆಗುವ ಕೆಲಸವಾಗಿತ್ತು. ಅವರು ಹಾಗೇ ಮಾಡಿದರು. ಪ್ರತಿಯೊಬ್ಬರೂ ತನಗೆ ವಹಿಸಿದ್ದ ಕೆಲಸಗಳನ್ನು ಉತ್ಸಾಹದಿಂದ ಮಾಡಿ ಮುಗಿಸಿದರು. ಆದರೆ ಈ ಪಂಕ್ತಿಗಳನ್ನು ಬರೆಯುತ್ತಿರುವಾಗ ಸೇಟ್ ದಾವೂದ್ ಮೊಹಮ್ಮದ್, ರುಸ್ತುಂಜಿ, ಅದಮ್ಜಿ, ಮಿಯಾ ಖಾನ್, ಅಮರ್ ಜೀವಾ ಮುಂತಾದವರ ಚಿತ್ರ ನನ್ನ ಕಣ್ಣ ಮುಂದೆ ಕಟ್ಟಿ ನಿಂತಿದೆ. ಅವರು ಅತ್ಯಂತ ಹೆಚ್ಚು ರುಜುಗಳನ್ನು ಹಾಕಿಸಿ ತಂದರು. ದಾವೂದ್ ಸೇಟರು ದಿನವೆಲ್ಲ ಗಾಡಿಯಲ್ಲಿ ರುಜು ಸಂಗ್ರಹಕ್ಕಾಗಿ ಹೋಗುತ್ತಲೇ ಇದ್ದರು. ಅದೆಲ್ಲ ಕೇವಲ ಪ್ರೀತಿಯಿಂದ ಮಾಡಿದ ಕೆಲಸವಾಗಿತ್ತು. ತಾವು ಈ ಕಾರ್ಯದಲ್ಲಿ ಮಾಡಿದ ವೆಚ್ಚಕ್ಕಾಗಿ ಸಹ ಯಾರೂ ಒಂದು ಕಾಸನ್ನೂ ತೆಗೆದುಕೊಳ್ಳಲಿಲ್ಲ. ದಾದಾ ಅಬ್ದುಲ್ಲಾರವರ ಮನೆ ಬರುವವರ ಇಳಿದುಕೊಳ್ಳುವ ಧರ್ಮಶಾಲೆಯೂ ಸಾರ್ವಜನಿಕ ಕಚೇರಿಯೂ ಆಗಿದ್ದಿತು. ನನ್ನ ಕೆಲಸದಲ್ಲಿ ಸಹಾಯಕರಾಗಿದ್ದ ಅನೇಕ ವಿದ್ಯಾವಂತ ಮಿತ್ರರೂ ಇತರರೂ ಅಲ್ಲಿಯೇ ಭೋಜನ ಮಾಡುತ್ತಿದ್ದೆವು. ಹೀಗೆ ಎಲ್ಲಾ ಸಹಾಯಕರೂ ತುಂಬಾ ವೆಚ್ಚವನ್ನು ವಹಿಸಬೇಕಾಯಿತು. ಕೊನೆಗೆ ಅರ್ಜಿಯನ್ನು ಒಪ್ಪಿಸಿದೆವು. ಹಂಚುವುದಕ್ಕಾಗಿಯೂ ಪ್ರಚಾರಕ್ಕಾಗಿಯೂ 1,000 ಪ್ರತಿಗಳನ್ನು ಅಚ್ಚು ಹಾಕಿಸಬೇಕಾಗಿತ್ತು. ಭಾರತದ ಜನತೆಗೆ ಅದೇ ಮೊದಲನೆಯ ಬಾರಿಗೆ ನೆಟಾಲಿನ ಪರಿಸ್ಥಿತಿ ಗೊತ್ತಾಯಿತು. ಅರ್ಜಿಯ ಪ್ರತಿಗಳನ್ನು ನನಗೆ ತಿಳಿದ ಎಲ್ಲಾ ವೃತ್ತಪತ್ರ

0: ಪತ್ರಿಕೆಗಳಿಗೂ ಪ್ರಕಟಕಾರರಿಗೂ ಕಳುಹಿಸಿದರು. ನಮ್ಮ ಅರ್ಜಿಯನ್ನು ಕುರಿತು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯು ಪ್ರಧಾನ ಲೇಖನದಲ್ಲಿ ನಮ್ಮ ಕೇಳಿಕೆಗೆ ಬೆಂಬಲವಿತ್ತಿತು. ಇಂಗ್ಲೆಂಡಿನ ಬೇರೆ ಬೇರೆ ಪಕ್ಷಗಳ ಪತ್ರಿಕೆಗಳಿಗೂ ಪ್ರಕಾಶಕರಿಗೂ ಅರ್ಜಿಯ ನಕಲನ್ನು ಕಳುಹಿಸಿದೆವು. ಲಂಡನ್ ಟೈಮ್ಸ್ ಪತ್ರಿಕೆ ನಮ್ಮ ಬೇಡಿಕೆಯನ್ನು ಸಮರ್ಥಿಸಿತು. ಕಾನೂನಿಗೆ ಮಂಜೂರಾತಿ ದೊರೆಯದಿರಬಹುದು ಎಂಬ ಆಸೆ ನಮ್ಮಲ್ಲಿ ಅಂಕುರಿಸಿತು. ಇನ್ನು ನೆಟಾಲನ್ನು ಬಿಡುವುದು ನನಗೆ ಸಾಧ್ಯವಿರಲಿಲ್ಲ. ಭಾರತೀಯ ಮಿತ್ರರು ನನ್ನ ಸುತ್ತ ನೆರೆದು ನಾನು ಅಲ್ಲಿಯೇ ಕಾಯಂಮಾಗಿ ನೆಲೆಸಬೇಕೆಂದು ಒತ್ತಾಯಪಡಿಸತೊಡಗಿದರು. ನನ್ನ ಕಷ್ಟಗಳನ್ನು ನಾನು ವಿವರಿಸಿದೆ. ಸಾರ್ವಜನಿಕರ ವೆಚ್ಚದಲ್ಲಿ ಜೀವನ ನಡೆಸಬಾರದೆಂದು ನಾನು ನಿಶ್ಚಯಿಸಿದ್ದೆ. ನನ್ನ ಸಂಸಾರವನ್ನು ಸ್ವತಂತ್ರವಾಗಿ ಹೂಡುವುದು ಅವಶ್ಯಕವಾಗಿ ನನಗೆ ತೋರಿತು. ಮನೆ ಚೆನ್ನಾಗಿರಬೇಕು, ಒಳ್ಳೆಯ ಸ್ಥಳದಲ್ಲಿ ಇರಬೇಕೆಂದು ನಾನು ಯೋಚಿಸಿದ್ದೆ. ಬ್ಯಾರಿಸ್ಟರ್ಗಳಿಗೆ ಸ್ವಾಭಾವಿಕವಾದ ಮಟ್ಟದಲ್ಲಿ ನಾನು ಜೀವನ ನಡೆಸದೇ ಇದ್ದರೆ ನೆಟಾಲ್ನಲ್ಲಿದ್ದ ಭಾರತೀಯರ ಗೌರವಕ್ಕೆ ನನ್ನಿಂದ ಏನೂ ಸಹಾಯವಾಗದೆಂದು ನಾನು ಭಾವಿಸಿದೆ. ವರ್ಷಕ್ಕೆ 300 ಪೌಂಡ್ಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಅಂತಹ ಸಂಸಾರ ನಡೆಸುವುದು ಸಾಧ್ಯವಿಲ್ಲವೆಂದು ನನಗೆ ತೋರಿತು. ಆದುದರಿಂದ ಅಲ್ಲಿನ ಭಾರತೀಯರು ನನಗೆ ವರ್ಷಕ್ಕೆ 300 ಪೌಂಡ್ ಉತ್ಪತ್ತಿ ಬರುವ ವಕೀಲಿ ಕೆಲಸವನ್ನು ಒದಗಿಸುವ ಆಶ್ವಾಸನೆಯನ್ನು ಕೊಟ್ಟರೆ ನಾನು ಅಲ್ಲಿ ನೆಲೆಸುವುದಾಗಿ ನಿರ್ಧರಿಸಿ ನನ್ನ ನಿರ್ಧಾರವನ್ನು ಅವರಿಗೆ ತಿಳಿಸಿದೆ. ಅವರು, ನೀವು ಮಾಡುವ ಸಾರ್ವಜನಿಕ ಕಾರ್ಯಕ್ಕಾಗಿ ಅಷ್ಟು ಹಣವನ್ನು ತೆಗೆದುಕೊಂಡರೆ ನಮಗೆ ಸಂತೋಷ, ನಾವು ಅಷ್ಟು ಹಣವನ್ನು ಸುಲಭವಾಗಿ ಕೊಡಿಸಬಲ್ಲೆವು. ನೀವು ಮಾಡುವ ನಮ್ಮ ವಕೀಲಿ ಕೆಲಸಕ್ಕೆ ತೆಗೆದುಕೊಳ್ಳುವ ರುಸುಮು ಬೇರೆ ಎಂದರು. ನಾನು, ಸಾರ್ವಜನಿಕ ಕಾರ್ಯಕ್ಕೆ ನಿಮ್ಮಿಂದ ಹೀಗೆ ಹಣವನ್ನು ತೆಗೆದುಕೊಳ್ಳಲಾರೆ. ಈ ಕೆಲಸಕ್ಕೆ ಬ್ಯಾರಿಸ್ಟರ್ ಆಗಿ ನಾನು ಹೆಚ್ಚು ಬುದ್ಧಿವಂತಿಕೆ ಉಪಯೋಗಿಸಬೇಕಾಗುವುದಿಲ್ಲ. ನೀವೆಲ್ಲ ಕೆಲಸ ಮಾಡುವಂತೆ ಮಾಡುವುದೇ ನನ್ನ ಮುಖ್ಯ ಕಾರ್ಯ. ಅದಕ್ಕೆ ನಾನು ಹೇಗೆ ಹಣವನ್ನು ತೆಗೆದುಕೊಳ್ಳುವುದು? ಈ ಕಾರ್ಯಕ್ಕೆ ನಾನು ಪದೇ ಪದೇ ನಿಮ್ಮನ್ನು ಹಣ ಕೇಳಬೇಕಾಗುತ್ತದೆ. ನನ್ನ ಜೀವನದ ವೆಚ್ಚವನ್ನೂ ಇದರಿಂದ ತೆಗೆದುಕೊಳ್ಳಬೇಕಾಗುವುದಾದರೆ ಸಾರ್ವಜನಿಕ ಕಾರ್ಯಕ್ಕೆ ನಿಮ್ಮನ್ನು ನಿಸ್ಸಂಕೋಚವಾಗಿ ಹಣ ಕೇಳಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ಕೆಲಸವೆಲ್ಲ ನಿಂತು ಹೋಗುತ್ತದೆ. ಅಷ್ಟೇ ಅಲ್ಲ, ಇಲ್ಲಿನ ಭಾರತೀಯರು ವರ್ಷಕ್ಕೆ 300 ಪೌಂಡುಗಳಿಗಿಂತ ಹೆಚ್ಚಾಗಿಯೇ ಹಣವನ್ನು ಕೊಡಿಸಬೇಕೆಂಬುದು ನನ್ನ ಇಷ್ಟ ಎಂದೆನು. ಆದರೆ ನಿಮ್ಮನ್ನು ನಾವು ಇಷ್ಟು ದಿನಗಳಿಂದ ಅರಿತಿದ್ದೇವೆ, ಅವಶ್ಯಕವಾದುದಕ್ಕಿಂತ ಹೆಚ್ಚು ಹಣವನ್ನು ನೀವು ತೆಗೆದುಕೊಳ್ಳುವುದಿಲ್ಲವೆಂಬುದು ನಮಗೆ ಚೆನ್ನಾಗಿ ಗೊತ್ತು. ನೀವು ಇಲ್ಲಿರಬೇಕೆಂದು ನಾವು ಬಯಸುವುದಾದರೆ ನಿಮ್ಮ ವೆಚ್ಚವನ್ನು ನಾವು ಕೊಡಬೇಕಾದುದು ನ್ಯಾಯವೇ ಅಲ್ಲವೇ? ನೀವು ಪ್ರೇಮ ಮತ್ತು ತಾತ್ಕಾಲಿಕ ಉತ್ಸಾಹದಿಂದ ಹೀಗೆ ಹೇಳುತ್ತಿದ್ದೀರಿ. ಈ ಪ್ರೇಮವೂ ಉತ್ಸಾಹವೂ ಶಾಶ್ವತವಾಗಿರುವುದೆಂದು ನಾನು ಹೇಗೆ ನಂಬಬಹುದು? ನಿಮ್ಮ ಸ್ನೇಹಿತನಾಗಿಯೂ ಸೇವಕನಾಗಿಯೂ ನಾನು ಆಗಿಂದಾಗ್ಗೆ ನಿಮಗೆ ಕಠಿಣವಾದ ಮಾತುಗಳನ್ನು ಹೇಳಬೇಕಾಗಿ ಬರಬಹುದು. ಆಗ ನನ್ನಲ್ಲಿ ನಿಮ್ಮ ಪ್ರೀತಿ ಎಂದಿನಂತೆ ಉಳಿಯುವುದೋ ಇಲ್ಲವೋ ದೇವರೊಬ್ಬನಿಗೇ ಗೊತ್ತು. ಆದರೆ ವಿಷಯವೇನೆಂದರೆ, ಸಾರ್ವಜನಿಕ ಕಾರ್ಯಕ್ಕಾಗಿ ನಾನು ಸಂಬಳವನ್ನು ಸ್ವೀಕರಿಸಬಾರದು. ನೀವೆಲ್ಲ ನಿಮ್ಮ ಕೋರ್ಟ್ ಕೆಲಸಗಳನ್ನು ನನಗೆ ವಹಿಸಲು ಒಪ್ಪಿದರೆ ಅಷ್ಟು ಸಾಕು. ಅದರಿಂದಲೂ ಸಹ ನಿಮಗೆ ಕಷ್ಟವಾಗಬಹುದು. ಮೊದಲನೆಯದಾಗಿ, ನಾನು ಬಿಳಿಯ ಬ್ಯಾರಿಸ್ಟರ್ ಅಲ್ಲ. ಎರಡನೆಯದು, ಕೋರ್ಟ್ ನನ್ನಂಥವರಿಗೆ ಮರ್ಯಾದೆ ಕೊಡುವುದೋ ಇಲ್ಲವೋ ಗೊತ್ತಿಲ್ಲ. ಮತ್ತು ವಕೀಲಿ ವೃತ್ತಿಯಲ್ಲಿ ನಾನು ಎಷ್ಟರ ಮಟ್ಟಿಗೆ ಜಯಶಾಲಿಯಾಗುವೆನೋ ಹೇಳಲಾರೆ. ಆದುದರಿಂದ ಕೋರ್ಟಿನ ಕೆಲಸವನ್ನು ನನಗೆ ವಹಿಸುವುದರಲ್ಲಿ ಸಹ ನಿಮಗೆ ಸ್ವಲ್ಪ ಅಪಾಯವಿದ್ದೇ ಇದೆ. ನೀವು ಕೋರ್ಟ್ ಕೆಲಸವನ್ನು ನನಗೆ ವಹಿಸುವುದೇ ನನ್ನ ಸಾರ್ವಜನಿಕ ಕಾರ್ಯಕ್ಕೆ ನೀವು ಕೊಟ್ಟ ಪ್ರತಿಫಲ ಎಂದು ನಾನು ಭಾವಿಸುತ್ತೇನೆ. ಈ ಚರ್ಚೆಯ ಪರಿಣಾಮವಾಗಿ ಸುಮಾರು 20 ವರ್ತಕರು ತಮ್ಮ ಕೋರ್ಟ್ ಕಾರ್ಯಗಳನ್ನು 1 ವರ್ಷ ಕಾಲ ನನಗೆ ವಹಿಸಿದರು. ಇದರ ಜೊತೆಗೆ ದಾದಾ ಅಬ್ದುಲ್ಲಾ ನಾನು ಭಾರತಕ್ಕೆ ಹೊರಡುವಾಗ ನನಗೆ ಕೊಡಬೇಕೆಂದಿದ್ದ ಸಂಭಾವನೆಗೆ ಬದಲಾಗಿ ನನಗೆ ಬೇಕಾದ ಕುರ್ಚಿ, ಮೇಜು ಮುಂತಾದ ಮರದ ಸಾಮಾನುಗಳನ್ನು ಕೊಂಡುಕೊಟ್ಟರು. ಹೀಗೆ ನಾನು ನೆಟಾಲ್ನಲ್ಲಿ ನೆಲೆಸಿದೆ. ಈ ಅಧ್ಯಾಯ ಇಲ್ಲಿಗೆ ಮುಗಿಯಿತು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿ ಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
8: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
9: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ

0: ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದ ಹಾಗೆ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಹುರೂಪಿ ಚೌಡಯ್ಯನವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ.
1: ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಗೌಪ್ಯ ವಚನಕಾರರಾದಂತಹ ಬಹುರೂಪಿ ಚೌಡಯ್ಯ ಅವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
2: ಎಲ್ಲರಿಗೂ ಶರಣ ಶರಣಾರ್ಥಿ. ನಾನೀಗ ವಾಚನ ಮಾಡುತ್ತಿರುವ ವಚನ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯ ನಾವಿಕರಲ್ಲಿ ಒಬ್ಬರಾಗಿ ತಮ್ಮ ಬಹುರೂಪದ ವೇಷಗಳ ಮೂಲಕ ಸಾಮಾನ್ಯ ವರ್ಗದವರಿಗೆ ವಿವೇಕದ ಬೆಳಕನ್ನು ಧರ್ಮ ಪ್ರಸಾರದ ಮೂಲಕ ನೀಡಿದವರಲ್ಲಿ ಒಬ್ಬರಾದ ಬಹುರೂಪಿ ಚೌಡಯ್ಯನವರದ್ದು. ಅವರ ವಚನ: ಮಿತ ಭೋಜನ ಮಿತ ವಾಕು ಮಿತ ನಿದ್ರೆಯ ಮಾಡಿರಣ್ಣ, ಯೋಗ ಸಿದ್ಧಿ ಬೇಕಪ್ಪಡೆ. ಅತ್ಯಾಹಾರ ಇಂದ್ರಿಯ ವ್ಯವಹಾರ ರೇಖಣ್ಣ ಪ್ರಿಯ ನಾಗಿನಾಥನಲ್ಲಿ ಅಳಿಯದೇ ಉಳುಹಿಕೊಳ್ಳಿರಣ್ಣ, ಯೋಗ ಸಾಧ್ಯ ಒಪ್ಪನ್ನಕ್ಕ ಎಂಬುದು ಇವರ ವಚನವಾಗಿದೆ. ಇದರ ವಿಶ್ಲೇಷಣೆಯನ್ನು ನೋಡುವುದಾದರೆ ಆರೋಗ್ಯದ ಸೂತ್ರಗಳನ್ನು ಅತ್ಯಂತ ಕಡಿಮೆ ಪದಗಳಲ್ಲಿ ಬಹುರೂಪಿ ಚೌಡಯ್ಯನವರು ಈ ವಚನದಲ್ಲಿ ಸೆರೆ ಹಿಡಿದಿದ್ದಾರೆ. ಆಹಾರ ಬೇಕು ಎಂಬುದನ್ನು ಸೂಚಿಸುವ ಕ್ರಿಯೆ ಹಸಿವು. ಮನುಷ್ಯ ಹಸಿವಾದಾಗ ಮಾತ್ರ ಊಟ ಮಾಡಬೇಕು. ಹಸಿವಿಲ್ಲದೆ ತಿಂದ ಒಂದು ತುತ್ತು ಅನ್ನವೂ ವಿಷವಾಗುತ್ತದೆ. ನಾವು ಬದುಕಲು ತಿನ್ನಬೇಕು, ತಿನ್ನಲಿಕ್ಕಾಗಿ ಬದುಕಬಾರದು ಎಂಬುದು ಶರಣರ ಆಶಯವಾಗಿತ್ತು. ಹಾಗೆಯೇ ನಿದ್ರೆಯು ಸಹ ವಯಸ್ಸಿಗನುಗುಣವಾಗಿ ಮಿತವಾಗಿರಬೇಕು. ಆಹಾರ ಮತ್ತು ನಿದ್ರೆಯು ಪರಸ್ಪರ ಪೂರಕವಾದ ಅಂಶಗಳು. ಅಂದರೆ ಹೆಚ್ಚು ಆಹಾರ ಸೇವಿಸಿದರೆ ಹೆಚ್ಚು ನಿದ್ರೆ, ಆರೋಗ್ಯವೂ ಹಾಳು. ಇವೆರಡರ ಜೊತೆಗೆ ನಮ್ಮ ಮಾತುಗಳು ಸಹ ಮಿತವಾಗಿರಬೇಕು ಎಂಬುದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ಬಸವಣ್ಣನವರ ವಚನವನ್ನು ನೆನಪಿಸುತ್ತದೆ. ಮಿತ ಆಹಾರ ಮತ್ತು ಮಿತ ನಿದ್ರೆಗಳು ದೈಹಿಕ ಆರೋಗ್ಯವನ್ನು ಕಾಪಾಡಿದರೆ ಮಿತವಾದ ಮಾತು ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತದೆ. ಒಟ್ಟಾರೆಯಾಗಿ ಹಿತ ಮಿತವಾದ ಆಹಾರ ನಿದ್ರೆ ಮಾತುಗಳು ಇವು ಆರೋಗ್ಯದ ಸೂತ್ರಗಳಾಗಿವೆ. ಇವುಗಳು ಮಿತವಾಗಿದ್ದರೆ ಯೋಗ, ಇಲ್ಲವಾದರೆ ರೋಗ. ಇಂದಿನ ವೈದ್ಯರು ಹೇಳುವ ಆರೋಗ್ಯದ ಗುಟ್ಟು ಸಹ ಇದೇ ಆಗಿದೆ. ಹೀಗೆ ಬಹುರೂಪದ ವೇಷಗಳ ಮೂಲಕ ಬಸವ ಪಥ ತೋರಿಸಿದ ಕೀರ್ತಿ ಮಹಾಶರಣ ಬಹುರೂಪಿ ಚೌಡಯ್ಯನವರದು. ಹೀಗೆ ಬಹುರೂಪಿ ಚೌಡಯ್ಯನವರ ವಚನಗಳು ಆತ್ಮೋನ್ನತಿಗೂ ಸಹಕಾರಿಯಾಗಿವೆ. ಅವರ ಬೋಧನೆಗಳು ಹೊಳೆಯುವ ತಿಳಿವಿನ ಬೆಳಕಾಗಿವೆ. ಅವರು ಜನಪದ ಕಲಾವಿದರಾಗಿ ಶಿವಭಕ್ತರಾಗಿ ಬಗೆ ಬಗೆಯ ವೇಷಗಳನ್ನು ಧರಿಸಿ ಶಿವನ ಮತ್ತು ಶಿವಭಕ್ತರ ಕಥೆಗಳ ಮೂಲಕ ತನ್ನದೇ ಆದ ಕಾಯಕ ಮಾರ್ಗವನ್ನು ಕಂಡುಕೊಂಡು ಹೆಸರಾಗಿದ್ದಾರೆ, ವಚನ ಸಾಹಿತ್ಯದಲ್ಲಿ ಉಸಿರಾಗಿದ್ದಾರೆ. ಇದೇ ರೀತಿ ಆಹಾರ ಕಿರಿದು ಮಾಡಿರಣ್ಣ ಎಂದು ಅಕ್ಕ ಮಹಾದೇವಿಯವರು ಹೇಳಿರುವುದನ್ನು ಸಹ ಇಲ್ಲಿ ಸ್ಮರಿಸಬಹುದಾಗಿದೆ.
1: ಬಹುರೂಪಿ ಚೌಡಯ್ಯನವರ ವ್ಯಕ್ತಿತ್ವ ಹಾಗೆ ಅವರ ವಚನಗಳಲ್ಲಿರುವಂತಹ ಸರಳ ಜೀವನ ಪದ್ಧತಿ ಇರ್ಬೋದು, ಹಾಗೆ ನಾವು ಜೀವಿಸೋದಕ್ಕೆ ಅಥವಾ ಆರೋಗ್ಯಯುತವಾಗಿ ಬದುಕೋದಕ್ಕೆ ಮಿತವಾದಂತಹ ಆಹಾರ ಇರ್ಬೋದು, ಅದರ ಆಹಾರಕ್ಕೆ ತಕ್ಕಂತೆ ವ್ಯಾಯಾಮ, ವ್ಯಾಯಾಮಕ್ಕೆ ತಕ್ಕಂತೆ ನಿದ್ರೆ, ಇವೆಲ್ಲವೂ ಕೂಡ ಹಿತ ಮಿತವಾಗಿದ್ದಾಗ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೋದು ಎಂಬುದನ್ನು ಬಹುರೂಪಿ ಚೌಡಯ್ಯನವರು ಆ ಕಾಲದಲ್ಲಿಯೇ ಇಷ್ಟು ಚೆನ್ನಾಗಿ ತಮ್ಮ ವಚನದ ಮೂಲಕ ಹೇಳಿದ್ದಾರೆ ಎಂಬುದನ್ನು ಶ್ರೀಮತಿ ಬಿಜಿ ಗೀತಾ ಅವರು ತುಂಬ ಚೆನ್ನಾಗಿ ವಿವರಿಸಿದರು. ನಂತರದಲ್ಲಿ ಕೂಡ ಬಹುರೂಪಿ ಚೌಡಯ್ಯ ಅವರ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
0: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
0: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.
3: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಇದುವರೆಗೆ ಬಹುರೂಪಿ ಚೌಡಯ್ಯನವರ ವಿಚಾರಧಾರೆಯ ಕುರಿತು ಶ್ರೀಮತಿ ಬಿಜಿ ಗೀತ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
4: ಬಹುರೂಪಿ ಚೌಡಯ್ಯನವರದ್ದು ಅವರ ಒಂದು ವಚನ ಹೇಗಿದೆ? 84 ಲಕ್ಷ ಬಹುರೂಪ ಚಂದ ಚಂದದಲ್ಲಿ ಆಡಿ ಬಂಧುಗಳ ಮೆಚ್ಚಿಸ ಬಂದೆ. ಅವರು ಬಹುರೂಪದಂದವನರಿಯರು. ರೇಖಣ್ಣ ಪ್ರಿಯ ನಾಗಿನಾಥನಲ್ಲಿ ಬಹುರೂಪದಿಂದ ವಿಚ್ಛಂದವಾಯಿತು ಎಂಬುದು ಬಹುರೂಪಿ ಚೌಡಯ್ಯನವರ ಒಂದು ವಚನ. ಬಹುರೂಪಿ ಚೌಡಯ್ಯನವರ ವಚನಗಳು ಮನೋಜ್ಞವಾಗಿವೆ. ಇವರ ಹೆಚ್ಚಿನ ವಚನಗಳಲ್ಲಿ ಬಸವಣ್ಣನವರನ್ನು ಸ್ಮರಿಸುವ ಇವರು ಉಳಿದಂತೆ ಚನ್ನಬಸವಣ್ಣ, ಪ್ರಭುದೇವ, ಅಜಗಣ್ಣ, ಮಡಿವಾಳ ಮಾಚಿದೇವ ಮುಂತಾದ ಶರಣರ ಹೆಸರನ್ನು ಸಹ ಭಕ್ತಿಯಿಂದ ಸ್ಮರಿಸಿರುವುದು ಕಂಡುಬರುತ್ತದೆ. ಇವರ ವಚನಗಳಲ್ಲಿ ವೀರಶೈವನಿಷ್ಠೆ, ವಿಧೇಯತೆ, ಜಂಗಮನಿಷ್ಠೆ, ನೇರ ಹಾಗೂ ನಿಷ್ಠುರ ಸ್ವಭಾವಗಳು ಕಂಡುಬರುತ್ತವೆ. ಪ್ರಸ್ತುತ ಈ ವಚನದಲ್ಲಿ ಚೌಡಯ್ಯನವರ ಬದುಕಿನ ಅನೇಕ ಅರ್ಥಗಳ ಸತ್ಯವು ಅಡಗಿರುವುದನ್ನು ಕಾಣಬಹುದು. ಅಜ್ಞಾನದಿಂದ ಹೊರಬರದಿರುವ ಜನರ ಬಗ್ಗೆ ಖೇದ ವ್ಯಕ್ತಪಡಿಸುವ ಅಂಶ ಈ ವಚನದಲ್ಲಿ ಕಾಣುತ್ತದೆ. 84 ಲಕ್ಷ ವಿಧವಾದ ಜನ್ಮಗಳ ನಂತರ ಮಾನವ ಜನ್ಮ ದೊರಕುತ್ತದೆ ಎಂಬ ನಂಬಿಕೆ ಇದೆ. ನಮ್ಮ ಬದುಕು ಅಂದರೆ ಮಾನವ ಜನ್ಮ ಬಹುರೂಪಗಳಿಂದ ರೂಪಾಂತರಗೊಂಡಿದೆ. ಇಂತಹ ಮಾನವ ಜನ್ಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕು, ನಿರರ್ಥಕವಾಗಬಾರದು ಎಂಬ ಆಸೆ ಬಹುರೂಪಿ ಚೌಡಯ್ಯನವರದ್ದು. ಚೌಡಯ್ಯನವರು ಒಬ್ಬ ಜನಪದ ಕಲಾವಿದರಾಗಿ, ಶಿವಭಕ್ತನಾಗಿ, ಶಿವನ, ಬಸವಣ್ಣ, ಪ್ರಭುದೇವ ಇತರೆ ಅನೇಕ ಶರಣರ ವೇಷಗಳನ್ನು ಧರಿಸಿ ಅವರ ವಿಚಾರಧಾರೆಗಳನ್ನು ಚಂದ ಚಂದದಲ್ಲಿ ಆಡಿ ಹಾಡಿ ಹಾಡುತ್ತಾರೆ. ಈ ಮೂಲಕ ಎಲ್ಲರ ಮನ ಪರಿವರ್ತನೆಗೊಳಿಸಲು ಬಂದೆನೆಂದು, ಆದರೆ ಈ ಬಹುರೂಪಗಳನ್ನು ಅನೇಕರು ನೋಡಿ ಆನಂದಿಸಿದರು ಸಹ ಬಹುರೂಪಗಳಲ್ಲಿ ಅಡಗಿರುವ ನಿಜವಾದ ರೂಪವನ್ನು, ಅರಿವನ್ನು, ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಖೇದ ವ್ಯಕ್ತಪಡಿಸುತ್ತಾರೆ. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಜೋಗುಳವಾಡುತ್ತಿದ್ದಾರೆ ಎಂಬ ಅಲ್ಲಮ ಪ್ರಭುದೇವರ ವಚನದಂತೆ ಮಾನವ ಇನ್ನೂ ಬೆಳಕಿನೆಡೆಗೆ ತನ್ನ ಜೀವನ ನಡೆಸುತ್ತಿಲ್ಲ. ಮಾನವ ಜನ್ಮದ ಉದ್ದೇಶವನ್ನು, ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡರೆ ಮನುಷ್ಯ ಜನ್ಮ ಸಾರ್ಥಕವಾಗುತ್ತದೆ ಎನ್ನುವುದು ಚೌಡಯ್ಯನವರ ಆಶಯವಾಗಿದೆ. ತಾನು ತನ್ನ ಕಾಯಕದ ಮಾರ್ಗದಲ್ಲಿ ಹಲವಾರು ರೂಪಗಳನ್ನು ಧರಿಸಿ, ಅಂದರೆ ಅರಿವಿನ ಬೆಳಕಿನೆಡೆಗೆ ಸಾಗುತ್ತಿದ್ದು, ಈ ಎಲ್ಲ ರೂಪಗಳಿಂದ ತನ್ನ ಬದುಕು ಬಿಡುಗಡೆ ಪಡೆಯಿತು ಎನ್ನುತ್ತಾರೆ ಚೌಡಯ್ಯನವರು. ಹೀಗೆ ದೀಪಗಳು ಹೊರಗಿನ ಕತ್ತಲೆಯನ್ನು ಕಳೆದರೆ ವಚನಗಳು ಒಳಗಿನ, ಅಂದರೆ ಅಂತರಂಗದ ಕತ್ತಲೆಯನ್ನು ಕಳೆಯುತ್ತವೆ.
3: ಬಹುರೂಪಿ ಚೌಡಯ್ಯನವರ ವಚನಗಳನ್ನು ಹೇಳುವ ಮೂಲಕ ಶ್ರೀಮತಿ ಬಿಜಿ ಗೀತ ಅವರು ಬಹುರೂಪಿ ಚೌಡಯ್ಯನವರ ವಚನಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ, ಅಜ್ಞಾನದಿಂದ ಜ್ಞಾನದ ಕಡೆ ಕೊಂಡೊಯ್ಯುವಂಥ ಶಕ್ತಿ ನಮ್ಮ ವಚನಗಳಿಗೆ ಇದೆ ಎಂಬುದನ್ನು ಎಲ್ಲ ಶಿವಶರಣರು ಹೇಳ್ತಾ ಬಂದಿದ್ರು. ಅದೇ ರೀತಿ ಬಹುರೂಪಿ ಚೌಡಯ್ಯನವರು ಕೂಡ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರವನ್ನು ತಿಳಿಸಿದರು. ಹಾಗಾದರೆ ಸ್ನೇಹಿತರೆ, ನಂತರದಲ್ಲಿ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗೌಪ್ಯ ವಚನಕಾರರಾದಂಥ ಬಹುರೂಪಿ ಚೌಡಯ್ಯವರ ಕುರಿತಾಗಿ ಶಿವಮೊಗ್ಗದವರೇ ಆದಂಥ ಶ್ರೀಮತಿ ಬಿಜಿ ಗೀತಾ ಅವರು ಬಹುರೂಪಿ ಚೌಡಯ್ಯನವರ ವಚನಗಳನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ಬಸವಣ್ಣನಿಂದ ಬದುಕಿತಿ ಲೋಕವೆಲ್ಲ ಎಂದು ಹೇಳಿದ ಬಹುರೂಪಿ ಚೌಡಯ್ಯನವರದ್ದು. ಚೌಡಯ್ಯನವರಿಗೆ ಬಾಲ್ಯದಿಂದಲೂ ಸಂಗೀತ ನಾಟ್ಯದ ಬಗ್ಗೆ ಬಹಳ ಆಸಕ್ತಿ ಇತ್ತು. ಇವರೊಬ್ಬ ಜಾನಪದ ಕಲಾವಿದರಾಗಿ ಹಗಲು ವೇಷ, ವಿವಿಧ ವೇಷಗಳನ್ನು ತೊಟ್ಟು ಶರಣ ವಿಚಾರಧಾರೆಯ ಪ್ರಸಾರ ಮಾಡುತ್ತಾ ಅದರಿಂದ ಬಂದ ಹಣದಿಂದ ದಾಸೋಹ ಮಾಡುತ್ತಿದ್ದರು. ಈ ಮೂಲಕ ಬಸವ ಪಥ ತೋರಿದ ಶರಣರಾಗಿದ್ದರು. ಅವರ ಒಂದು ವಚನ: ಅನುದಿನಂಗಳೆಂಬುವು ಪ್ರಣತೆಯಾಗಿ, ವರುಷವೆಂಬುವು ಬತ್ತಿಯಾಗಿ, ಜೀವ ಜಾತಿಯ ಬೆಳಗ ಬೆಳಗಿನಲ್ಲರಿಯಬೇಕು. ಬೆಳಗುಳ್ಳಲ್ಲಿ ಆತ ನಡೆಸಿದಂತೆ ನಡೆಯಬೇಕು, ಬೆಳಗುಳ್ಳಲ್ಲಿ ಆತ ನುಡಿಸಿದಂತೆ ನುಡಿಯಬೇಕು. ಎಣ್ಣೆ ಎಂಬ ಜೌವನ ಸವೆಯದ ಮುನ್ನ, ಬೆಳಗು ಕತ್ತಲೆಯಾಗದ ಮುನ್ನ, ರೇಖಣ್ಣ ಪ್ರಿಯ ನಾಗಿನಾಥ ಬೆಳಗ ಬೆಳಗಿನಲ್ಲರಿಯಬೇಕು ಎಂದು. ಇದು ಒಂದು ಬಹುರೂಪಿ ಚೌಡಯ್ಯನವರ ವಚನ. ಪ್ರಸ್ತುತ ಈ ವಚನದಲ್ಲಿ ಮನುಷ್ಯನು ಆಯುಷ್ಯದ ಬೆಳಕು ಆರುವ ಮುನ್ನ ಜ್ಞಾನದ ಬೆಳಕು ಪಡೆಯಿರಿ ಎಂಬ ಸಂದೇಶ ನೀಡುತ್ತಿದ್ದಾರೆ. ಈ ವಚನದಲ್ಲಿ ಬೆಳಕು ಎಂಬ ಪದವನ್ನು ರೂಪಕವಾಗಿ ಬಳಸಿದ್ದಾರೆ. ಬೆಳಕು ಎಂಬುದನ್ನು ಜ್ಞಾನಕ್ಕೆ, ಅರಿವಿಗೆ, ಜೀವಕ್ಕೆ, ಆಯುಷ್ಯಕ್ಕೆ ಒಂದು ಸಂಕೇತವಾಗಿ ಬಳಸಿದ್ದಾರೆ. ಇಂತಹ ಬದುಕಿನಲ್ಲಿಯೇ ಎಲ್ಲ ಜೀವರಾಶಿಗಳು ಬದುಕಿರುವುದು. ಪ್ರಣತೆಯಲ್ಲಿನ ಬತ್ತಿಯು ಅದರಲ್ಲಿನ ಎಣ್ಣೆ ಮುಗಿದ ಕೂಡಲೇ ಆರಿಹೋಗುತ್ತದೆ. ದಿನಗಳೆಂಬುದು ಪ್ರಣತೆಯಂತೆ, ವರುಷವೆಂಬುದು ಬತ್ತಿಯಂತೆ, ಅದರ ಆಯುಷ್ಯ ಮುಗಿದಾಗ ಅದರಲ್ಲಿನ ಬೆಳಕು ಕಳೆದು ಹೋಗಿ ಕತ್ತಲೆ ಉಂಟಾಗುತ್ತದೆ. ಆದ್ದರಿಂದ ಬೆಳಕಿರುವಾಗಲೇ ಆ ಬೆಳಕು ಮುಗಿಯದ ಮುನ್ನ ಅದರ ಪ್ರಯೋಜನ ಪಡೆಯಬೇಕು. ನಂತರ ಎಲ್ಲವೂ ಕತ್ತಲೆ. ಅಂದರೆ ಆ ಪ್ರಣತೆಯ ಆಯುಷ್ಯ ಮುಗಿದ ಮೇಲೆ ಅದರಿಂದ ಏನೂ ಪ್ರಯೋಜನವಿಲ್ಲ. ಅದೇ ರೀತಿ ಮನುಷ್ಯನ ಆಯುಷ್ಯದ ಬೆಳಕು ಸಹ ದಿನಗಳೆದಂತೆ ಮುಗಿದು ಹೋಗುತ್ತದೆ. ಆದ ಕಾರಣ ಆಯುಷ್ಯ ಇರುವಾಗಲೇ ದೇವರ ಅನುಗ್ರಹದ ಬೆಳಕಿನಲ್ಲಿ ನಮ್ಮ ನಡೆ ನುಡಿಗಳನ್ನು ರೂಪಿಸಿಕೊಳ್ಳಬೇಕು. ಎಣ್ಣೆ ಇರುವಾಗಲೇ ಜ್ಯೋತಿ ಪ್ರಜ್ವಲಿಸಿ ಉರಿಯುವಂತೆ ಜೀವನೋತ್ಸಾಹವೆಂಬುದೂ ಸಹ ಎಣ್ಣೆಯಂತೆ ಪ್ರಜ್ವಲಿಸುವ ಕಾರಣ ಈ ಉತ್ಸಾಹ ಜೌವನ ಇರುವಾಗಲೇ ಆಯುಷ್ಯದ ಬೆಳಕು ಆರುವ ಮುನ್ನವೇ ಜ್ಞಾನವನ್ನು ಪಡೆಯಬೇಕು, ದೇವರೆಂಬ ಬೆಳಕನ್ನು ಅರಿಯಬೇಕು ಎಂದು ಹೇಳಿದ್ದಾರೆ. ಈ ಸಮಯದಲ್ಲಿ ಬಸವಣ್ಣನವರ ಒಂದು ವಚನ ನೆನಪಿಗೆ ಬರುತ್ತದೆ: ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವನ ಎಂಬ ವಚನ ನೆನಪಾಗುತ್ತೆ. ಅಂದರೆ ಬಹುರೂಪಿ ಚೌಡಯ್ಯನವರ ವಚನದಲ್ಲಿ ಸಮಯದ ಸದುಪಯೋಗ ಮಾಡಿಕೊಳ್ಳಬೇಕೆಂಬ ಸಂದೇಶವಿದೆ. ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್. ಬಹುರೂಪಿ ಚೌಡಯ್ಯನವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ಅಂದರೆ ಎಲೆಮರೆ ಕಾಯಿಯಂತೆ ಗೌಪ್ಯ ವಚನಕಾರರಾಗಿದ್ದಂತಹ ಬಹುರೂಪಿ ಚೌಡಯ್ಯನವರ ಪರಿಚಯದ ಜೊತೆಗೆ ಅವರ ವಚನಗಳನ್ನು ತಿಳಿಸಿದ್ರಿ. ಅಂದರೆ ಬಹುರೂಪಿ ಚೌಡಯ್ಯನವರು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಚನಗಳಿರ್ಬೋದು ಅಥವಾ ಸಮಯವನ್ನು ವ್ಯರ್ಥ ಮಾಡದೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ಎಂಬ ಅವರ ಮುಂದಾಲೋಚನೆ ಇರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನು ತಮ್ಮ ವಚನದಲ್ಲಿ ಹೇಳಿರೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕೇಳ್ತಿರಲ್ಲ ಸ್ನೇಹಿತರೆ. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗೌಪ್ಯ ವಚನಕಾರರಾದಂತಹ ಬಹುರೂಪಿ ಚೌಡಯ್ಯನವರ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಬಿಜಿ ಗೀತಾ ಅವರು ತುಂಬ ಚೆನ್ನಾಗಿ ವಿವರಿಸಿದರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಹತ್ತುವನು ತಾಪಸಿ, ಭಕ್ತಿ ನಂಬುಗೆ ಸುಲಭ, ಭಜನೆ ವಂದನೆ ಸುಲಭ, ತತ್ವ ಶೋಧನೆ ಕಷ್ಟ, ಮತಿ ಕಾರ್ಯ ಕಷ್ಟ, ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕ ಜನ, ಹತ್ತುವನು ತಾಪಸಿಯೋ ಮಂಕುತಿಮ್ಮ. ಭಕ್ತಿ ನಂಬುಗೆ ಸುಲಭ, ನಂಬುಗೆ ಅಂದರೆ ನಂಬಿಕೆ, ಭಕ್ತಿ ನಂಬಿಕೆ ಅನ್ನೋದು ಬಹಳ ಸುಲಭ. ಭಜನೆ ವಂದನೆ ಸುಲಭ, ಭಜನೆ ಮಾಡೋದು ನಮಸ್ಕಾರಗಳನ್ನು ಮಾಡೋದು ಎಲ್ಲ ಸುಲಭ. ತತ್ವ ಶೋಧನೆ ಕಷ್ಟ, ತತ್ವದ ಹುಡುಕಾಟ ಇದೆಯಲ್ಲ ಅದು ಕಷ್ಟ. ಮತಿ ಕಾರ್ಯ ಕಷ್ಟ, ಮತಿ ಕಾರ್ಯ ಅಂದರೆ ಮತಿ ಅಂದರೆ ಬುದ್ಧಿ, ಬುದ್ಧಿಯ ಕೆಲಸ ಕೂಡ ಕಷ್ಟ. ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕ ಜನ, ಸುಳುವೆಂದು ಅಂದರೆ ಸುಲಭ ಅಂತ. ಗಿರಿ ಅಂದರೆ ಪರ್ವತದ ಸುತ್ತ ಸುತ್ತೋದು ಸುಲಭ ಅಂತ ಅನ್ಕೊಳ್ತಾರೆ ಲೋಕ ಜನ. ಹತ್ತುವನು ತಾಪಸಿಯೋ, ತಪಸ್ವಿ ಆದವನು ಮಾತ್ರ ಆ ಗಿರಿಯನ್ನು ಹತ್ತುತ್ತಾನೆ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಭಕ್ತಿ ನಂಬುಗೆ ಸುಲಭ, ಭಜನೆ ವಂದನೆ ಸುಲಭ, ತತ್ವ ಶೋಧನೆ ಕಷ್ಟ, ಮತಿ ಕಾರ್ಯ ಕಷ್ಟ, ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕ ಜನ, ಹತ್ತುವನೋ ತಾಪಸಿಯೋ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಭಕ್ತಿ ಭಜನೆ ಧ್ಯಾನಗಳನ್ನು ಮಾಡೋದು ಸುಲಭದ ಕೆಲಸ, ಆದರೆ ಪರತತ್ವವನ್ನು ಹುಡುಕೋದು ಮತ್ತು ಆ ಹುಡುಕೋದಕ್ಕಾಗಿ ನಡೆಸೋ ಬುದ್ಧಿಯ ಕಾರ್ಯ ಬಹಳ ಕಷ್ಟ ಅಂತ. ಬೆಟ್ಟನ ಸುತ್ತೋದು ಸುಲಭ ಅಂತ ಅದನ್ನು ಸುತ್ತೋದಕ್ಕೆ ಹೋಗ್ತಾರೆ ಈ ಲೋಕದ ಜನ, ಆದರೆ ಆ ಬೆಟ್ಟನ ಹತ್ತಿ ಸಾಧಿಸೋನೇ ತಾಪಸಿ ಅಂತ. ಭಕ್ತಿ ಮಾರ್ಗನ ಮತ್ತು ಪರತತ್ವವನ್ನು ಅರಿಯೋ ಮಾರ್ಗನ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ನೋಡಿ, ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾರ್ಗಗಳು ಬೇಕಾದಷ್ಟಿದೆ. ಜ್ಞಾನ ಮಾರ್ಗ, ಕರ್ಮ ಮಾರ್ಗಗಳು ಹೇಗೆ ಮುಖ್ಯನೋ ಹಾಗೆ ಭಕ್ತಿ ಮಾರ್ಗ ಕೂಡ ಮುಕ್ತಿದಾಯಕನೇ. ಭಕ್ತಿ ಎಲ್ಲ ಭಕ್ತರಲ್ಲಿ ಎಲ್ಲ ಸಮಯದಲ್ಲಿ ಒಂದೇ ತರನಾಗಿ ಹೊರಹೊಮ್ಮೋದಿಲ್ಲ. ಕೆಲವರು ಭಗವಂತನ ಹಾಡುಗಳನ್ನು ಹಾಡಿ ತೃಪ್ತಿ ಪಡೆದ್ರೆ ಮತ್ತೊಬ್ಬರು ಪೂಜೆ ಸೇವೆಗಳಲ್ಲಿ ಧನ್ಯತೆನ ಅನುಭವಿಸ್ತಾರೆ. ಭಕ್ತನಿಗೆ ಒಮ್ಮೆ ತಾನು ಭಗವಂತನ ದಾಸ ಅಂತ ಅನಿಸಿದ್ರೆ ಮತ್ತೊಮ್ಮೆ ಮಿತ್ರಭಾವ ಉಂಟಾಗ್ಬೋದು. ಹೀಗಾಗಿ ಭಕ್ತಿಯಲ್ಲಿ ನವ ವಿಧಗಳನ್ನು ದಾರ್ಶನಿಕರು ಗುರುತಿಸಿದ್ದಾರೆ. ಅವೆಲ್ಲ ಯಾವುದು ನೋಡೋಣವಾ? ಶ್ರವಣ, ಕೀರ್ತನ, ಸ್ಮರಣ, ಚರಣ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ ಅಂತ. ಈ ನವವಿಧ ಭಕ್ತಿಯಲ್ಲಿ ಯಾವುದು ಮೇಲಲ್ಲ, ಹಾಗಂತ ಯಾವುದು ಕೀಳಲ್ಲ. ಅವರವರ ಮನಸ್ಥಿತಿ ಹಾಗೆ, ಪರಿಸ್ಥಿತಿ ಹಾಗೆ ಭಕ್ತಿಯ ವಿಧಾನವನ್ನು ಜನರು ಆರಿಸ್ಕೊಳ್ತಾರೆ. ಮೊದಲನೇ ಹಂತಗಳೆಲ್ಲ ಸುಲಭವಾದವೆ. ನಮ್ಗಿವತ್ತು ಭಕ್ತಿ ಅಂದ್ರೆ ಪೂಜೆ, ಪುನಸ್ಕಾರ, ಗಂಧ, ಮಾಲೆ, ಅಲಂಕಾರ, ಧೂಪಾರತಿ, ಭಜನೆ, ಜೊತೆಯಲ್ಲಿ ಜಪಮಣಿ ಹಿಡಿದು ರಾಮನಾಮವನ್ನು ಶಿವನಾಮವನ್ನು ಜಪಿಸ್ತಾ ಬರಿತಾ ಇರೋದು, ಧ್ಯಾನ ಮಾಡ್ತಾ ವಾರಕ್ಕೆರಡು ದಿನ ಉಪವಾಸ ಮಾಡೋದು ಅಂತ ಭಾವಿಸಿದೀವಿ ನಾವೆಲ್ಲ. ಬದುಕಿನ ತತ್ವದ ಶೋಧನೆ ಮಾಡೋದು ಮಾತ್ರ ಬಹಳ ಕಷ್ಟ. ಯಾಕಂದ್ರೆ ಅದು ಬರೀ ಹೃದಯದ ಕಾರ್ಯ ಅಲ್ಲ, ಬುದ್ಧಿಯ ಕೆಲಸ. ಇಲ್ಲಿ ಪೂಜೆ ಪ್ರಸಾದಗಳಿಗಿಂತ ಎತ್ತರದ ಮಟ್ಟನ ತಲುಪಬೇಕಾಗತ್ತೆ. ಇನ್ನು ಬಸವಣ್ಣನವರು ಸಹ ಹೇಳ್ತಾರೆ, ಪೂಜಿಸಿದ ನಂತರ ನದಿಯೊಳಗೆ ನದಿ ಬೆರೆತಾಗೆ ಭಕ್ತ ಭಗವಂತನಲ್ಲಿ ಸೇರಬೇಕು. ಅಂಥವನು ನಿಜವಾದ ತಪಸ್ವಿ. ಉಳಿದವರು ಬೆಟ್ಟ ಹತ್ತೋದಕ್ಕಿಂತ ಅದನ್ನು ಸುತ್ತಿ ಪರಿಕ್ರಮಣ ಮಾಡೋದು ಸುಲಭ ಅಂತ ಸುತ್ತುತ್ತಾರೆ. ಆದರೆ ಕೆಲವೇ ಸಾಧಕರು ತತ್ವವನ್ನು ಅರಸಿ ಅರಿತು ಧೈರ್ಯದಿಂದ ಬೆಟ್ಟನ ಏರಿ ತಪಸ್ವಿಗಳಾಗ್ತಾರೆ. ಹೌದು ತಾನೆ, ಆಧ್ಯಾತ್ಮ ಸಾಧನೆ ಮಾರ್ಗದಲ್ಲಿ ಭಕ್ತಿ, ಭಜನೆ, ವಂದನೆ, ಆಲಯ ದರ್ಶನ, ತೀರ್ಥಕ್ಷೇತ್ರಗಳಿಗೆ ಹೋಗೋದು, ವೃತ, ಹೋಮ, ಹವನ, ಧ್ಯಾನ, ಯೋಗ, ತಪಸ್ಸು, ಇವೆಲ್ಲ ಬೇರೆ ಬೇರೆ ಹಂತಗಳು. ಕೆಲವು ಸುಲಭ ಮಾರ್ಗಗಳು, ಇನ್ನು ಕೆಲವು ಕ್ಲಿಷ್ಟ ಮಾರ್ಗಗಳು. ಕೆಳ ಹಂತದಿಂದ ಮೇಲಿನ ಸ್ತರಕ್ಕೆ ಹೋಗೋದೇ ಆಧ್ಯಾತ್ಮ ಸಾಧನೆ. ಪ್ರಾಥಮಿಕ ಶಾಲೆಗೆ ಹೋದ ಮಕ್ಕಳು ಸ್ನಾತಕೋತ್ತರ ವಿದ್ಯಾಭ್ಯಾಸನ ಮಾಡ್ತಾರಲ್ವಾ ಹಾಗೆ. ಆದರೆ ಪ್ರಾಥಮಿಕ ಶಾಲೆಗೆ ಸೇರಿದ ಎಷ್ಟು ಮಕ್ಕಳು ಸ್ನಾತಕೋತ್ತರ ಹಂತಕ್ಕೆ ತಲುಪ್ತಾರೆ ಅನ್ನೋದು ಪ್ರಶ್ನೆ. ಭಕ್ತಿ ಅನ್ನೋದು ನಂಬಿಕೆಯ ವಿಷಯ. ಈ ಭಕ್ತಿಯ ವಿಷಯದಲ್ಲಿ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಒಂದು ದಿವಸನೂ ದೇವಸ್ಥಾನಕ್ಕೆ ಹೋಗದೇ ಇರುವ, ಕೈ ಮುಗಿದೇ ಇರುವಂತಹ, ಯಾವ ವೃತ ನಿಯಮಗಳನ್ನೂ ಮಾಡದೇ ಇರುವವನಿಗೆ ಭಕ್ತಿ ಇಲ್ಲ ಅಂತೇನೂ ಅರ್ಥ ಅಲ್ಲ. ಅಂತರಂಗನ ಬಗೆದು ನೋಡಿದ್ರೆ ಮಾತ್ರ ಅರ್ಥ ಆಗತ್ತೆ ಯಾರ ಭಕ್ತಿ ಎಷ್ಟು ಅಂತ. ಆದರೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗೋರು, ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಆಚರಿಸುವವರ ಮನಸ್ಸಲ್ಲಿ ಕಿಂಚಿತ್ ಭಕ್ತಿ ಕೆಲ ಕಾಲಕ್ಕಾದರೂ ಇರುತ್ತೆ. ಇದು ಸುಲಭದ ಮಾರ್ಗ. ಆದರೆ ಭಕ್ತಿಯ ಗುರಿಯಾದ ತತ್ವಶೋಧನೆಯ ಕೆಲಸ ಬಹಳ ಕಷ್ಟವಾದದ್ದು. ಭಕ್ತಿಯ ಮಾರ್ಗ ಬಹಳ ಸುಲಭದ ಮಾರ್ಗ. ಲೌಕಿಕ ಜೀವನದಲ್ಲಿ ಮುಳುಗಿರೋರಿಗೆ ಪಾರಮಾರ್ಥಕ್ಕೆ ಸಮಯ ಸಿಗೋದಿಲ್ಲ. ಹರಿದಾಡುವಂತ ಮನವ ನಿಲ್ಲಿಸುವುದು ಬಲು ಕಷ್ಟ ಅಂತ ಹರಿದಾಸರು ಹಾಡಿದ್ದಾರೆ. ಅಂತಹ ಮನಸ್ಸನ್ನ ಏಕಾಗ್ರತೆಯಿಂದ ನಿಲ್ಲಿಸಿ ಜಗತ್ ಸೃಷ್ಟಿಗೆ ಕಾರಣ, ಕರಣ ಮತ್ತು ಕರ್ತೃವೂ ಆದ ಆ ಪರತತ್ವವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟದ ಕಠಿಣ ಕೆಲಸ. ಮೊದಲನೇದು ಬೆಟ್ಟನ ಸುತ್ತುವಂಥ ಕೆಲಸ ಆದರೆ ಎರಡನೇದು ಬೆಟ್ಟನ ಹತ್ತುವ ಕೆಲಸ. ಯಾರಿಗೆ ಯಾವುದು ಹಿತವೋ ಅದನ್ನು ಅವರು ಮಾಡ್ತಾರೆ. ಕಷ್ಟಪಟ್ಟರೆ ಬೆಟ್ಟ ಹತ್ತಬಹುದು, ಇಲ್ದಿದ್ರೆ ಅದರ ತಳದಲ್ಲಿಯೇ ತೃಪ್ತಿ ಪಡಬಹುದು. ಯಾವ ಮಾರ್ಗನ ನೀವು ಆರಿಸಿಕೊಳ್ತೀರಾ ಅದು ನಿಮಗೆ ಬಿಟ್ಟದ್ದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಮಕ್ಕಳೇ, ಕಾಗೆ ಅಂದರೆ ಎಲ್ಲರಿಗೂ ಒಂಥರ ತಾಸಾರ ಅಲ್ವಾ? ಇವತ್ತು ನಾನು ಕಾಗೆ ಕೂಡ ಒಂದು ವಿಶಿಷ್ಟ ಪಕ್ಷಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಇವತ್ತಿನ ಕಥೆಯ ಹೆಸರು ಕಪ್ಪು ಕಾಗೆಯ ಮಹಿಮೆ ಅಂತ. ಅದೊಂದು ಗುರುಕುಲ ಆಗಿತ್ತು. ವಿಷ್ಣುವರ್ಮ ಆ ಗುರುಕುಲದ ಗುರುವಾಗಿದ್ದರು. ಅನೇಕ ಶಿಷ್ಯರು ಅಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದರು. ಗೌತಮ ಎನ್ನುವ ಒಬ್ಬ ಶಿಷ್ಯ ಗುರು ವಿಷ್ಣುವರ್ಮರಿಗೆ ಬಹಳ ಪ್ರಿಯನಾಗಿದ್ದ. ಗೌತಮ ಉಳಿದ ಶಿಷ್ಯರ ಹಾಗೆ ಇಲ್ಲದೇ ಇರೋದೇ ಅದಕ್ಕೆ ಕಾರಣ ಆಗಿತ್ತು. ಗೌತಮ ತನ್ನ ಪಾಡಿ ತಾನಿರ್ತಾ ಇದ್ದ. ಆಶ್ರಮದ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡ್ತಿದ್ದ. ವೇದ ಪಾಠಗಳನ್ನು ಗಮನ ಇಟ್ಟು ಕೇಳ್ತಿದ್ದ. ಸಂದೇಹ ಬಂದಾಗ ಗುರುಗಳಲ್ಲಿ ತನ್ನ ಪ್ರಶ್ನೆಗಳನ್ನು ಕೇಳಿ ಪರಿಹರಿಸ್ಕೊಳ್ತಾ ಇದ್ದ. ಆ ದಿನ ಗುರುವಿನ ಪಿತೃರ ತಿಥಿಯಾಗಿತ್ತು. ಗುರು ವಿಷ್ಣುವರ್ಮ ಎಲ್ಲ ವಿಧಿಗಳನ್ನು ಮುಗಿಸಿ ಕೊನೆಯಲ್ಲಿ ಪಿತೃರಿಗಾಗಿ ಎಲೆಯಲ್ಲಿ ಅನ್ನ ಇಟ್ಟು ಹೊರಗಡೆ ಕಾ ಕಾ ಅಂತ ಕಾಗೆಯನ್ನು ಕೂಗಿ ಕರೀತಾರೆ. ಎರಡು ಕಾಗೆಗಳು ಎಲ್ಲಿದ್ವೋ ಏನೋ ಹಾರಿ ಬಂದು ಅನ್ನ ಇಟ್ಟ ಎಲೆಯಿಂದ ಒಂದು ಗಜ ದೂರದಲ್ಲಿ ಕೂತ್ಕೊಂಡು ಕಾ ಕಾ ಕಾ ಕಾ ಅಂತ ಅರ್ಚೋಕ್ಕೆ ಶುರು ಮಾಡಿದ್ವು. ಇವುಗಳ ಕೂಗನ್ನು ಕೇಳಿ ಇನ್ನೊಂದಿಷ್ಟು ಕಾಗೆಗಳು ಅಲ್ಲಿಯೇ ಬಂದು ಸೇರಿದ್ವು. ಎಲ್ಲವೂ ಕೆಳಗಿಳಿದು ಬಂದು ಗಬ ಗಬನೆ ಅನ್ನ ತಿನ್ನೋಕ್ಕೆ ಶುರು ಮಾಡಿದ್ವು. ಇದನ್ನು ಗುರುಗಳು ಗೌತಮನು ತುಸು ದೂರದಲ್ಲಿ ನಿಂತು ನೋಡ್ತಾ ಇದ್ರು. ಆಮೇಲೆ ಗುರುಗಳು ತೃಪ್ತಿಯಿಂದ ಒಳಗೆ ನಡೀತಾರೆ. ಆ ದಿನ ಸಂಜೆ ವಿಷ್ಣುವರ್ಮರಿಗೆ ಬಿಡುವಾದಾಗ ಗೌತಮ, ಗುರುಗಳೇ, ಬೆಳಿಗ್ಗೆ ನೀವು ಕಾಗೆಗಳಿಗೆ ಅನ್ನ ಇಟ್ರಿ. ನಂಗೊಂದು ಸಂದೇಹ ಮೂಡಿದೆ. ನಮ್ಮ ಪಿತೃಗಳು ಕಾಗೆಗಳ ರೂಪ ಧರಿಸಿ ಬಂದು ನಾವಿಡೋ ಅನ್ನವನ್ನು ಸ್ವೀಕಾರ ಮಾಡ್ತಾರಾ? ಬಂದರೂ ಪಕ್ಷಿಗಳಲ್ಲಿ ಹೀನ ಪಕ್ಷಿಯಾದ ಕಾಗೆಯ ರೂಪ ಧರಿಸಿ ಯಾಕೆ ಬರ್ತಾರೆ? ಪಕ್ಷಿ ಸಂಕುಲದಲ್ಲಿ ಶ್ರೇಷ್ಠ ಎನಿಸುವಂತಹ ಪಕ್ಷಿಗಳು ಬೇಕಾದಷ್ಟಿವೆ, ಅವುಗಳ ರೂಪಧಾರಣೆ ಯಾಕೆ ಮಾಡೋದಿಲ್ಲ ಅಂತ ಕೌತುಕದಿಂದ ಕೇಳ್ದ. ಗುರು ವಿಷ್ಣುವರ್ಮ ನಸುನಕ್ತ, ಗೌತಮ, ಕಾಗೆಯನ್ನು ನಿಕೃಷ್ಟ ಅಂತ ಯಾಕೆ ಅನ್ಕೋತೀಯ? ಇವತ್ತು ನಾನು ನಿನಗೆ ಅದರ ವಿಶೇಷತೆಯನ್ನು ಹೇಳ್ತೀನಿ ಕೇಳು. ಕಾಗೆಯನ್ನು ಅದು ಕೂಗುವ ಕಾಕಾ ಎನ್ನೋ ಧ್ವನಿಯಿಂದ ಕರೀತಾರೆ. ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಅವುಗಳ ಕೂಗುವ ಧ್ವನಿಯಿಂದ ಕರೆಯೋದಿಲ್ಲ. ಅದರ ಕೂಗಿನ ಧ್ವನಿಯೇ ಅದನ್ನು ವಿಶೇಷ ಪಕ್ಷಿಯನ್ನಾಗಿ ಮಾಡಿದೆ. ಕಾ ಅಂದರೆ ಕಾಪಾಡು ಅಂತ ಅರ್ಥ. ಹಾಗಾಗಿ ಯಾವಾಗ ನೀವು ಕಾಗೆಗಳಿಗೆ ಅನ್ನ ಇಟ್ಟು ಕಾ ಕಾ ಅಂತ ಕೂಗಿ ಕರಿತಿರೋ ಹಾಗೆಲ್ಲ ನೀವು ನಿಮ್ಮ ಮಡಿದ ಪಿತೃಗಳಿಗೆ ಕಾಪಾಡಿ ನಮ್ಮನ್ನು ಅಂತ ಪ್ರಾರ್ಥನೆ ಮಾಡ್ತೀರ. ಕಾಗೆ ಒಂದು ಹೀನ ಪಕ್ಷಿ ಅಂತ ಹೇಳ್ತಾ ಇದೆಯಾ ನೀನು? ನಾನೀಗ ಅದನ್ನು ಒಂದು ವಿಶೇಷ ಪಕ್ಷಿ ಅಂತ ಹೇಳ್ತೀನಿ. ಯಾಕಂದರೆ ಅದು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುತ್ತೆ, ಎದ್ದು ಕಾ ಕಾ ಅಂತ ಗದ್ದಲ ಎಬ್ಬಿಸ್ತಾ ನಮ್ಮನ್ನೂ ಏಳಿಸುತ್ತೆ. ಕೋಳಿಗಳು ಕೂಡ ಇಷ್ಟು ಕರಾರು ಒಕ್ಕಾಗಿ ಕೂಗೋದಿಲ್ಲ. ಆದರೆ ಕಾಗೆಗಳು ಬ್ರಹ್ಮ ಮುಹೂರ್ತದ ಸೂಚನೆಯನ್ನು ನಮಗೆ ನೀಡಿ ನಮ್ಮನ್ನು ಧ್ಯಾನ ಮಾಡೋಕ್ಕೆ ಸನ್ನದ್ಧಗೊಳಿಸುತ್ತೆ. ಇದೊಂದು ಕಾಗೆಯ ವಿಶೇಷತೆ ಅಂತ ಅನಿಸೋದಿಲ್ವಾ ನಿನಗೆ? ನೀನು ಬೆಳಿಗ್ಗೆ ನೋಡಿದೆಯಲ್ಲ, ಆಹಾರ ಕಂಡಾಗ ಅದು ಹೇಗೆ ತನ್ನ ಬಳಗವನ್ನು ಕೂಗಿ ಕರೀತು ಅಂತ, ಇದ್ದದ್ದನ್ನು ಹಂಚಿ ತಿನ್ನಬೇಕು ಅನ್ನೋ ಸಂದೇಶವನ್ನು ಅದು ನೀಡ್ತಾ ಇದೆ. ಎಂಥ ಒಳ್ಳೆ ಗುಣ ನೋಡು ಇದು. ಮತ್ತು ಸಂಜೆ ಸೂರ್ಯಾಸ್ತ ಆದಮೇಲೆ ಅದು ತನ್ನ ಗೂಡನ್ನು ಸೇರಿ ಕಾಕಾ ಅಂತ ಆ ದಿನಕ್ಕಾಗಿ ದೇವರಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ. ಸೂರ್ಯ ಮುಳುಗಿದ ಮೇಲೆ ಅವು ಏನನ್ನು ತಿನ್ನೋದಿಲ್ಲ. ನಮ್ಮ ಶಾಸ್ತ್ರನೇ ಹಾಗೆ ಹೇಳುತ್ತೆ, ತಿನ್ನಬಾರ್ದು ಅಂತ. ಇನ್ನೂ ಒಂದು ವಿಷಯ ಗೊತ್ತಾ ನಿನಗೆ? ಅಶ್ವತ್ಥ ಮತ್ತು ಆಲದ ಮರದ ಬೀಜಗಳು ಕಾಗೆಯ ಮಲದಿಂದಲೇ ಪ್ರಸರಣಗೊಳ್ಳುತ್ತೆ. ಕಾಗೆಗಳು ಇರುವಲ್ಲಿ ಮಾತ್ರ ಅವು ಮೊಳಕೆ ಒಡೆದು ಬೆಳೆಯುತ್ತೆ. ಈ ಮರಗಳು ಜಗತ್ತಿನಲ್ಲಿ ದಿನ ಇಡೀ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಮರಗಳಾಗಿವೆ. ಅವುಗಳ ಔಷಧೀಯ ಗುಣಗಳು ಬಹಳಷ್ಟಿದೆ. ಇಂತಹ ವಿಶೇಷ ಮರಗಳು ಕಾಗೆಗಳಿಂದಾಗಿ ಜಗತ್ತಿನಲ್ಲಿ ಇವತ್ತು ಉಳ್ಕೊಂಡಿದೆ ಗೌತಮ. ಇನ್ನೂ ಕೇಳು, ಕಾಗೆಗಳು ಸಾಮಾನ್ಯವಾಗಿ ಒಂದೇ ಸಂಗಾತಿಯನ್ನು ಹೊಂದಿರುತ್ತವೆ. ಕಾಗೆಯ ಮರಿಗಳು ಹಾರೋಕೆ ಶುರು ಮಾಡಿದಾಗ ಗೂಡಿನಲ್ಲಿರೋ ತಮ್ಮ ತಂಗಿ ತಮ್ಮಂದಿರನ್ನು ಕಾಯೋದು ಮತ್ತು ಆಹಾರ ತಂದು ಅವುಗಳಿಗೆ ತಾವೇ ತಿನ್ನಿಸೋದನ್ನು ಮಾಡುತ್ತವೆ. ಒಂದು ಕಾಗೆ ಸತ್ತರೆ ಹಲವು ಕಾಗೆಗಳು ಅದನ್ನು ಸುತ್ತುವರೆದುಕೊಂಡು ಕೂಗುತ್ತವೆ. ಸತ್ತ ಕಾಗೆಗೆ ಕೊಡೋ ಗೌರವ ಇದು. ಇವುಗಳು ಸತ್ತ ಕಾಗೆಯ ಸುತ್ತಲಿನ ಪರಿಸರವನ್ನು ಆಳವಾಗಿ ತನಿಖೆ ಮಾಡುತ್ತವೆ ಮತ್ತು ಆ ಪ್ರದೇಶವನ್ನು ಪ್ರವೇಶಿಸೋಕೆ ಹಿಂಜರಿಯುತ್ತವೆ. ಕಾಗೆಗಳಿಗೆ ದೊಡ್ಡ ಗಾತ್ರದ ಮೆದುಳಿದ್ದು ಬುದ್ಧಿವಂತಿಕೆ ಅದರ ಲಕ್ಷಣವಾಗಿರುತ್ತೆ. ಹಾಗಾಗಿ ಕಾಗೆಗಳನ್ನು ಆಕಾಶದ ಮಂಗಗಳು ಅಂತ ಕರೀತಾರೆ. ಕಾಗೆಗಳು 20 ತರಹದ ಧ್ವನಿಗಳನ್ನು ಹೊರಗೆ ಹೊರಡಿಸುತ್ತೆ. ಕಾಗೆಗಳು ಮನುಷ್ಯನ ಮುಖ ಮತ್ತು ಧ್ವನಿಯನ್ನು ಚೆನ್ನಾಗಿ ಗುರುತು ಹಿಡಿಯಬಲ್ಲದು. ಹೀಗೆ ಕಾಗೆಗಳ ಬಗ್ಗೆ ಈ ಎಲ್ಲ ಮಾಹಿತಿಯನ್ನು ತಿಳಿದೇ ನಮ್ಮ ಪೂರ್ವಜರು ತಮ್ಮ ಪಿತೃಗಳ ಕಾರ್ಯದಲ್ಲಿ ಕಾಗೆಗಳಿಗೆ ಅನ್ನ ಇಡ್ತಾರೆ ಅಂತ ಗುರುಗಳು ಹೇಳಿದಾಗ ಗೌತಮ ಗುರುಗಳ ಮಾತನ್ನು ಕೇಳಿ ಸಂಶಯರಹಿತನಾಗ್ತಾನೆ. ಆತ, ಗುರುಗಳೇ, ನಾನು ದಿನಾನು ಕಾಗೆಗಳಿಗೆ ಅನ್ನ ಇಡಲೇ ಅಂತ ಕೇಳ್ದ. ಆಗ ಗುರು ವಿಷ್ಣುವರ್ಮರು ನಗ್ತಾ, ಹಾಗೆ ಮಾಡು ಗೌತಮ, ಅದೊಂದು ಪುಣ್ಯದ ಕೆಲಸ ಅಂತ ಹೇಳಿದರು. ಪ್ರಪಂಚದ ಪ್ರತಿಯೊಂದು ಜೀವಿಯಲ್ಲೂ ಅದರದ್ದೇ ಆದ ವೈಶಿಷ್ಟ್ಯತೆಗಳಿರುತ್ತೆ. ಅದರ ಬಣ್ಣ, ಆಕಾರ, ಧ್ವನಿಗಳ ಮೇಲೆ ಎಂದೂ ನಾವು ಅದರ ವಿಶ್ಲೇಷಣೆಯನ್ನು ಮಾಡಬಾರ್ದು ಅಲ್ವಾ?
8: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
2: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 ಬೆಳಿಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ಮಾತ್ರ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
7: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
8: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
9: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಶಿವಮೊಗ್ಗ ದಸರಾ ಮಹೋತ್ಸವವನ್ನ ಈ ಬಾರಿ ವೈವಿಧ್ಯಮಯ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಅಲ್ಲಮ ಪ್ರಭು ಮೈದಾನದಲ್ಲಿ ದಸರಾ ಮಹೋತ್ಸವದ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು

ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಪ್ರಭಾಕರ್ ಪಿ ಸೇರಿದಂತೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಜರಿದ್ದರು. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ವತಿಯಿಂದ ನವೆಂಬರ್ ಮಾಹೆಯಲ್ಲಿ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ ವಿವಿಧ ಕಲಾ ಪ್ರಕಾರಗಳ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಬಾಲ ಪ್ರತಿಭೆ 8-13 ವರ್ಷ, ಕಿಶೋರ ಪ್ರತಿಭೆ 14-18 ವರ್ಷ, ಯುವ ಪ್ರತಿಭೆ 19-30 ವರ್ಷ. ಈ ಮೂರು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಬಾಲ ಪ್ರತಿಭೆ ಹಾಗೂ ಕಿಶೋರ ಪ್ರತಿಭೆ ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತ, ಚಿತ್ರಕಲೆ, ಜನಪದ ಗೀತೆ, ಹಿಂದೂಸ್ತಾನಿ ವಾದ್ಯ ಸಂಗೀತ ಸ್ಪರ್ಧೆಗಳು ನಡೆಯಲಿವೆ. ಯುವ ಪ್ರತಿಭೆ ಕಾರ್ಯಕ್ರಮದಲ್ಲಿ ಏಕ ವ್ಯಕ್ತಿ ಸ್ಪರ್ಧೆಗಳು, ಆಶುಭಾಷಣ, ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಚಿತ್ರಕಲೆ, ಹಿಂದೂಸ್ತಾನಿ ಸಂಗೀತ, ಜನಪದ ಗೀತೆ, ಸಮೂಹ ಸ್ಪರ್ಧೆಗಳು, ಜನಪದ ನೃತ್ಯ ಹಾಗೂ ನಾಟಕ ಸ್ಪರ್ಧೆಗಳು ನಡೆಯಲಿವೆ. ನಿರ್ಬಂಧನೆಗಳು ಹಾಗೂ ಅರ್ಹತೆಗಳು. ವಯಸ್ಸಿನ ದೃಢೀಕರಣಕ್ಕಾಗಿ ಶಾಲೆ ಕಾಲೇಜಿನ ದೃಢೀಕರಣ ಪತ್ರ ಸಲ್ಲಿಸಬೇಕು. ವಿದ್ಯಾರ್ಥಿಗಳಲ್ಲದರೆ ನಗರಸಭೆ ಅಥವಾ ಪಂಚಾಯಿತಿಯಿಂದ ಪಡೆಯಲಾದ ದೃಢೀಕರಣವನ್ನು ಲಗತ್ತಿಸಬೇಕು. ಒಬ್ಬ ವಿದ್ಯಾರ್ಥಿಯು ಕೇವಲ ಒಂದೇ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. ಕಳೆದ ಬಾರಿ ರಾಜ್ಯ ಮಟ್ಟದಲ್ಲಿ ವಿಜೇತರಾದ ಅಭ್ಯರ್ಥಿಗಳು ಈ ಬಾರಿ ಭಾಗವಹಿಸುವಂತಿಲ್ಲ. ಜನಪದ ನೃತ್ಯ ವಿಭಾಗದಲ್ಲಿ ಡೊಳ್ಳು, ಜಗ್ಗುಲಿಗೆ, ಕಂಗಿಲು, ಸೋಮನ ಕುಣಿತ, ಪಟ ಕುಣಿತ, ಕಂಸಾಳೆ, ಪೂಜಾ ಕುಣಿತ, ಜಡೆ ಕೋಲಾಟ, ಲಂಬಾಣಿ ನೃತ್ಯ, ಕರ್ಡಿ ಮಜಲು, ಕೊಡವ ನೃತ್ಯ ಮುಂತಾದ ಸಾಂಪ್ರದಾಯಿಕ ಕುಣಿತಗಳಿಗೆ ಮಾತ್ರ ಅವಕಾಶವಿದ್ದು ಮುದ್ರಿತ ಜನಪದ ಗೀತೆಗಳ ಹಾಡುಗಳಿಗೆ ನೃತ್ಯ ಮಾಡುವುದನ್ನು ಪರಿಗಣಿಸಲಾಗುವುದಿಲ್ಲ. ಆಸಕ್ತರು ಭರ್ತಿ ಮಾಡಿದ ಅರ್ಜಿಯನ್ನ 31 ಅಕ್ಟೋಬರ್ 5:30 ಒಳಗೆ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುವೆಂಪು ರಂಗಮಂದಿರ ಶಿವಮೊಗ್ಗ ಈ ವಿಳಾಸಕ್ಕೆ ಸಲ್ಲಿಸಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹೆಚ್ ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಅಕ್ಟೋಬರ್ 8 ಮತ್ತು 9 ಇಂದು ಮತ್ತು ನಾಳೆ ನಗರದ ಕುವೆಂಪು ರಂಗಮಂದಿರದಲ್ಲಿ ನೀನಾಸಂ ನಾಟಕೋತ್ಸವ ಆಯೋಜಿಸಲಾಗಿದೆ ಎಂದು ನಮ್ಮ ಟೀಂ ತಂಡದ ಪ್ರಧಾನ ಕಾರ್ಯದರ್ಶಿ ಹೊನ್ನಾಳಿ ಚಂದ್ರಶೇಖರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, 2 ದಿನವೂ ಸಂಜೆ 7 ಗಂಟೆಗೆ ನಾಟಕ ಪ್ರದರ್ಶನಗೊಳ್ಳಲಿದೆ. ಇಂದು ಸಂಜೆ ಶಂಕರ್ ಗೌಡ ರಚನೆಯ ಪಾದುಕಾ ಕಿರೀಟ ನಾಟಕವನ್ನ ಮಂಜು ಕೊಡಗು ನಿರ್ದೇಶಿಸಲಿದ್ದಾರೆ. ಅಕ್ಟೋಬರ್ 9 ಮಹೇಶ್ ಇವರ ರಚನೆಯ ಕೊಳ ನಾಟಕ ಪ್ರದರ್ಶನಗೊಳ್ಳಲಿದೆ. ನಂದಿನಿ KR ಹಾಗೂ ಪ್ರಶಾಂತ್ ಹಿರೇಮಠ್ ಕನ್ನಡಕ್ಕೆ ಅನುವಾದಿಸಿರುವ ಈ ನಾಟಕವನ್ನ ಮಂಜು ಕಾಸರಗೋಡು ನಿರ್ದೇಶಿಸಿದ್ದಾರೆ ಎಂದು ತಿಳಿಸಿದರು. ರಾಮನ ಪಟ್ಟಾಭಿಷೇಕದ ಸಿದ್ಧತೆಯ ನಡುವೆ ಕೈಕೆಯ 2 ವರಗಳ ಬೇಡಿಕೆ, ರಾಮನ ವನವಾಸ, ದಶರಥನ ಮರಣ ಹಾಗೂ ಭರತನು ರಾಮನನ್ನ ಅಯೋಧ್ಯೆಗೆ ಮರಳಿ ಕರೆತರಲು ನಡೆಸುವ ಪ್ರಯತ್ನಗಳು. ಪಾದುಕಾ ಕಿರೀಟಿ ನಾಟಕದ ಕಥಾವಸ್ತು ಕುವೆಂಪು ಅವರ ಶ್ರೀ ರಾಮಾಯಣಂ ದರ್ಶನಂ ಕೃತಿಯ ಪ್ರಭಾವದೊಂದಿಗೆ ಪ್ರತಿಮಾ ನಾಟಕದ ಕೆಲವು ಸಂಗತಿಗಳ ಹೋಲಿಕೆಯೂ ನಾಟಕದಲ್ಲಿವೆ. ಪಾತ್ರಗಳ ಆತ್ಮ ನಿರೂಪಣೆಯ ಮೂಲಕ ಕರ್ತವ್ಯ, ವಿಧಿ ಹಾಗೂ ವೈಯಕ್ತಿಕ ಆಶಯಗಳ ಸಂಘರ್ಷವನ್ನ ನಾಟಕ ಕಟ್ಟಿಕೊಡುತ್ತದೆ. ಕೊಳ ನಾಟಕದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ, ಜಾತಿ ವ್ಯವಸ್ಥೆ, ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ವಲಸೆ ಬರುವ ಜಮೀನ್ದಾರಿ ವ್ಯವಸ್ಥೆಯ ಕುಸಿತ, ಹೊಸ ವಾಣಿಜ್ಯ ಯುಗದ ಒತ್ತಡ ಹಾಗೂ ಮಹಿಳೆಯರ ಸ್ಥಾನಮಾನ ಸೇರಿದಂತೆ ಹಲವು ವಿಚಾರಗಳು ಪ್ರತಿಬಿಂಬಿತವಾಗುತ್ತವೆ. ಕುಟುಂಬದ ಸಂಬಂಧಗಳ ಸಂಕೀರ್ಣತೆ, ತಲೆಮಾರುಗಳ ಸಂಘರ್ಷ, ಸಂಪ್ರದಾಯ ಮತ್ತು ಆಧುನಿಕ ಮನೋಭಾವದ ನಡುವಿನ ತೊಳಲಾಟವನ್ನ ನಾಟಕದಲ್ಲಿ ತೆರೆದಿಡಲಾಗಿದೆ. ಒಂದು ನಾಟಕದ ವೀಕ್ಷಣೆಗೆ 75 ರೂನಂತೆ 2 ನಾಟಕಗಳ ವೀಕ್ಷಣೆಗೆ 100 ರೂಪಾಯಿಗಳ ಪ್ರವೇಶ ಶುಲ್ಕವಿರುತ್ತದೆ. ಯಾವುದೇ ವೇದಿಕೆ ಕಾರ್ಯಕ್ರಮ ಇರುವುದಿಲ್ಲ ಎಂದು ಹೊನ್ನಾಳಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಮುಂದಿನ ವಿವರ. ನಗರದ ಕೃಷ್ಣರಾಜೇಂದ್ರ ಶುದ್ಧೀಕರಣ ಘಟಕಕ್ಕೆ ಹಾಲಿ ಭೂಗತ ಕೇಬಲ್ ದುರಸ್ತಿ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಅಕ್ಟೋಬರ್ 8 ಇಂದು ಶಿವಮೊಗ್ಗ ನಗರದಲ್ಲಿ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಸಹಕರಿಸಬೇಕಾಗಿ ಶಿವಮೊಗ್ಗ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕೋರಿದ್ದಾರೆ. ಮುಂದಿನ ವಿವರ. ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಸೇವೆ, ಕಲಾಭಿರುಚಿ ಹಾಗೂ ಸಂಘಟನಾ ಚಟುವಟಿಕೆಗಳ ಮೂಲಕ ಗಮನ ಸೆಳೆದಿರುವ ಶ್ರೀಮತಿ ಕಿರಣ್ ಪೈ ಅವರಿಗೆ ಪ್ರತಿಷ್ಠಿತ ಯಕ್ಷವಲ್ಲರಿ ಪ್ರಶಸ್ತಿ ಪ್ರದಾನ ಮಾಡಿರುವುದು ಯಕ್ಷಾಭಿಮಾನಿಗಳಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಯಕ್ಷಗಾನವು ಕೇವಲ ಮನರಂಜನೆಯ ಕಲೆಯಲ್ಲ, ಅದು ಕರಾವಳಿ ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ. ಪೌರಾಣಿಕ ಕಥನ, ಸಂಗೀತ, ಸಾಹಿತ್ಯ, ನೃತ್ಯ, ಅಭಿನಯ ಹಾಗೂ ವೇಷಭೂಷಣಗಳ ಅಪೂರ್ವ ಸಂಗಮ. ಇಂತಹ ಕಲಾ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಲ್ಲಿ ಮಹಿಳಾ ಕಲಾವಿದರ ಪಾತ್ರವು ಅತ್ಯಂತ ಮಹತ್ವದಾಗಿದೆ. ಈ ಹಿನ್ನೆಲೆಯಲ್ಲಿ ಕಿರಣ್ ಪೈ ಅವರಿಗೆ ಸಂದಿರುವ ಯಕ್ಷವಲ್ಲರಿ ಪ್ರಶಸ್ತಿ ವಿಶೇಷ ಅರ್ಥ ನೀಡಿದೆ ಎಂದು ಯಕ್ಷ ಸಂವರ್ಧನಾ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಆಚಾರ್ಯ ತಿಳಿಸಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೈಮ್ ಆಗುತ್ತೆ ರೀ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗ ದಸರಾ ನಾಡಹಬ್ಬವನ್ನ ಈ ಬಾರಿ ಮತ್ತಷ್ಟು ವೈಭವ ಹಾಗೂ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ಆಚರಿಸಲು ಶಿವಮೊಗ್ಗ ಮಹಾನಗರ ಪಾಲಿಕೆ ಸಜ್ಜಾಗಿದೆ. ಈ ಬಾರಿ ಮತ್ತಷ್ಟು ವಿಜೃಂಭಣೆಯಿಂದ ದಸರಾ ಆಚರಿಸುತ್ತಿದ್ದು, ಇದಕ್ಕಾಗಿ 14 ಸಮಿತಿಗಳನ್ನ ರಚಿಸಲಾಗಿದೆ. ಬೆಳ್ಳಿಯ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಚಿನ್ನದ ಮುಖವಾಡ ಹಾಕಲು ಲೇಸರ್ ಬೆಳಕು, ಹೊಸದಾಗಿ ನಾಣ್ಯ ದಸರಾ ಸೇರ್ಪಡೆ ಮಾಡಲಾಗಿದೆ ಎಂದು ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಹಾಗೂ ಆಯುಕ್ತರಾದ ಮಾಯಣ್ಣ ಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಕ್ಟೋಬರ್ 11 ಮಹಾನಗರ ಪಾಲಿಕೆ ಆವರಣದಿಂದ ಶ್ರೀ ಚಾಮುಂಡೇಶ್ವರಿಯ ಭವ್ಯ ಮೆರವಣಿಗೆಯು ನಗರದ ಪ್ರಮುಖ ಮಾರ್ಗಗಳ ಮೂಲಕ ಕೋಟೆ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಸ್ಥಾನ ತಲುಪಲಿದ್ದು, ಇದೇ ಸಂದರ್ಭದಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜಾ ಕಾರ್ಯಗಳನ್ನ ನೆರವೇರಿಸಲಾಗುತ್ತದೆ. ದಸರಾ ಮೆರವಣಿಗೆಯಲ್ಲಿ ಬೆಳ್ಳಿ ಮಂಟಪದಲ್ಲಿ ಚಾಮುಂಡೇಶ್ವರಿಯನ್ನ ಪ್ರತಿಷ್ಠಾಪಿಸಿ ಭವ್ಯ ಮೆರವಣಿಗೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮೆರವಣಿಗೆಯು ದಸರಾ ಸಂಭ್ರಮದ ಪ್ರಮುಖ ಆಕರ್ಷಣೆಯಾಗಿದೆ ಎಂದು ತಿಳಿಸಿದರು. ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟರಾದ ಶ್ರೀನಾಥ್ ಅವರು ಆಗಮಿಸಲಿದ್ದಾರೆ. ಅವರ ಉಪಸ್ಥಿತಿಯು ದಸರಾ ಉದ್ಘಾಟನಾ ಸಮಾರಂಭಕ್ಕೆ ಮತ್ತಷ್ಟು ಮೆರುಗು ತರಲಿದ್ದು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರಲ್ಲಿ ನಿರೀಕ್ಷೆ ಮೂಡಿಸಿದೆ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ದಸರಾ ಸಂಭ್ರಮಕ್ಕೆ ಅದ್ದೂರಿ ಚಾಲನೆ ನೀಡಲು ಸಿದ್ಧತೆ ನಡೆಸಲಾಗುತ್ತಿದೆ. ಸಕ್ರೆಬೈಲಿನ ಆನೆ ಬಿಡಾರದ ಬಹದ್ದೂರ್, ಸೋಮಣ್ಣ ಹಾಗೂ ಸಾಗರ್ ಎಂಬ ಮೂರು ಆನೆಗಳು ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗಲಿದ್ದು, ಮೆರವಣಿಗೆಯು ಮತ್ತಷ್ಟು ಆಕರ್ಷಣೆಯಾಗಿದೆ. ಮೂರು ಆನೆಗಳ ಗಜ ವೈಭವದ ದಸರಾ ಮೆರವಣಿಗೆ ಮತ್ತಷ್ಟು ಮೆರುಗು ನೀಡಲಿದೆ ಎಂದು ವಿವರಿಸಿದರು. ಈ ಬಾರಿಯ ದೇವಿಯ ಮುಖವಾಡವನ್ನ ಚಿನ್ನದಿಂದ ಅಲಂಕರಿಸುವ ವಿಶೇಷ ಯೋಜನೆ ರೂಪಿಸಲಾಗಿದ್ದು, ಮುಂದಿನ ವರ್ಷ ಸುಮಾರು 1.5 ಕೋಟಿ ರು ವೆಚ್ಚದಲ್ಲಿ ಈ ಯೋಜನೆ ಕಾರ್ಯಗತಗೊಳ್ಳಲಿದೆ. ಈ ಬಾರಿ ಒಟ್ಟು 6 ಚಿನ್ನದ ಬಳೆಗಳನ್ನ ಚಾಮುಂಡೇಶ್ವರಿ ದೇವಿಗೆ ಅರ್ಪಿಸಲಾಗುವುದು ಎಂದರು. 11 ದಿನಗಳ ಕಾಲ ನಡೆಯಲಿದೆ. ಸಾಮಾನ್ಯವಾಗಿ 10 ದಿನಗಳ ಕಾಲ ನಡೆಯುತ್ತಿದ್ದ ನವರಾತ್ರಿ ಹಾಗೂ ವಿಜಯದಶಮಿ ಉತ್ಸವವು ಹೆಚ್ಚುವರಿ 1 ದಿನ ವಿಸ್ತರಿಸಲಾಗಿದ್ದು, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ನಗರದಾದ್ಯಂತ ದಸರಾ ಸಂಭ್ರಮವನ್ನ ಮತ್ತಷ್ಟು ವೈಭವಯುತವಾಗಿ ಆಚರಿಸಲು ಸಕಲ ಸಿದ್ಧತೆಗಳು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ದಸರಾದ ಅಂಗವಾಗಿ ಶಿವಪ್ಪ ನಾಯಕ ಅರಮನೆಯಿಂದ ಸಕಲ ದೇವಾನುದೇವತೆಗಳ ಭವ್ಯ ಮೆರವಣಿಗೆ ನಡೆಯಲಿದ್ದು, 200 ಹೆಚ್ಚು ವಿವಿಧ ದೇವಾಲಯಗಳ ದೇವರುಗಳು, ಉತ್ಸವ ಮೂರ್ತಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದು, ಇದು ರಾಜ್ಯದಲ್ಲಿಯೇ ವಿಶೇಷವಾಗಿದೆ. ದಸರಾ ಸಂಭ್ರಮಕ್ಕೆ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಶಿವಮೊಗ್ಗದಲ್ಲಿ ನಡೆಯಲಿರುವ ವಿಜಯದಶಮಿ ಹಾಗೂ ಬನ್ನಿ ಮುಡಿಯುವ ಸಂಭ್ರಮಕ್ಕೆ ಲಕ್ಷಾಂತರ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ದಸರಾ ಮೆರವಣಿಗೆ ಹಾಗೂ ವಿವಿಧ ಕಾರ್ಯಕ್ರಮಗಳೊಂದಿಗೆ ವಿಜಯದಶಮಿ ಉತ್ಸವ ನಡೆಯಲಿದೆ. ಈ ಬಾರಿ ಬಾಣ ಬಿರುಸುಗಳ ಪ್ರದರ್ಶನದೊಂದಿಗೆ ಲೇಸರ್ ಶೋ ಸಹ ಇರುತ್ತದೆ ಎಂದು ತಿಳಿಸಿದರು. ಮುಂದಿನ ವಿವರ. ನಾವು ಬದಲಾವಣೆಯ ಗೋಡೆಯ ಮೇಲೆ ಇದ್ದೇವೆ. ಜೆನ್ ಜಿಯವನ್ನು ಕಡೆಗಣಿಸುವಂತಿಲ್ಲ. ಯುವ ಜನಾಂಗವೇ ಹೊಸ ದಿಕ್ಕಿನತ್ತ ಪರಿಗಣಿಸುತ್ತಿರುವ ಈ ವೇಳೆಯಲ್ಲಿ ನಮ್ಮ ಮೇಷ್ಟ್ರುಗಳ ಪಾಠಗಳು ಹೊಸ ದಿಕ್ಕಿನತ್ತ ಹೊರಳಬೇಕಾಗಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಹೇಳಿದರು. ನಗರದ ಡಿವಿಎಸ್ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಸಭಾಂಗಣದಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಡಿವಿಎಸ್ ಕಲಾ ಮತ್ತು ವಾಣಿಜ್ಯ ಕಾಲೇಜು ಹಾಗೂ ಕುವೆಂಪು ವಿಶ್ವವಿದ್ಯಾಲಯ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘದ ಆಶ್ರಯದಲ್ಲಿ ಆಯೋಜಿಸಿದ ಸ್ನಾತಕೋತ್ತರ ಪದವಿ ರಾಜ್ಯಶಾಸ್ತ್ರದ 5 ಮತ್ತು 6ನೇ ಸೆಮಿಸ್ಟರ್ ಪಠ್ಯಕ್ರಮ ಕುರಿತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣದಲ್ಲಿ ಗೊಂದಲಗಳು ಮೂಡುತ್ತವೆ. ವಿಶೇಷವಾಗಿ ಪರೀಕ್ಷಾ ಪದ್ಧತಿಯ ಬಗ್ಗೆ ಸಂಶಯಗಳು, ದೂರುಗಳು ಕೇಳಿಬರುತ್ತಿವೆ. ನಮ್ಮ ವಿಶ್ವವಿದ್ಯಾಲಯವೂ ಇದಕ್ಕೆ ಹೊರತಾಗಿಲ್ಲ. ಹಗರಣಗಳನ್ನ ಬಯಲಿಗೆಳೆಯುವುದು ಒಳ್ಳೆಯದೇ. ಕುವೆಂಪು ವಿಶ್ವವಿದ್ಯಾಲಯವು ಕೂಡ ಸಂಬಂಧಿಸಿದ ಲೆಕ್ಕ ಪತ್ರಗಳನ್ನು ತನಿಖೆಗೆ ಒಳಪಡಿಸುತ್ತದೆ ಎಂದು ತಿಳಿಸಿದರು. ಪರೀಕ್ಷಾ ಪದ್ಧತಿಯನ್ನ ಬದಲಾಯಿಸಬೇಕೆಂಬುದು ನಿಜ. ಅದನ್ನ ಆಧುನಿಕತೆಯ ದೃಷ್ಟಿಯಿಂದ ಬದಲಾವಣೆ ಮಾಡಿದಾಗ ಖರ್ಚುಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಪರೀಕ್ಷಾ ಪದ್ಧತಿಗೆ ಸಂಬಂಧಿಸಿದಂತೆ ದೊಡ್ಡ ಜಾಲವೇ ಇರಬಹುದು.
ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆಯಾಗಬೇಕೆಂದರೆ ಈ ಪದ್ಧತಿಯೇ ವಿಕೇಂದ್ರೀಕರಣಗೊಳ್ಳಬೇಕು ಮತ್ತು ಆಯಾ ಕಾಲೇಜಿನವರೇ ಪಾರದರ್ಶಕವಾಗಿ ಇದನ್ನ ನೋಡಿಕೊಳ್ಳಬಹುದು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಡಿವಿಎಸ್ ಸಂಸ್ಥೆಯ ಸಹ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ, ಪ್ರಾಚಾರ್ಯರಾದ ಪ್ರೊಫೆಸರ್ ಎನ್ ಕುಮಾರಸ್ವಾಮಿ, ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಷಣ್ಮುಖ, ಪ್ರೊಫೆಸರ್ ವೆಂಕಟೇಶ್, ಕಾರ್ಯದರ್ಶಿ ಜಗದೀಶ್, ಪ್ರೊಫೆಸರ್ ಜೆಎನ್ ಸದಾನಂದ, ಪ್ರೊಫೆಸರ್ ಡಿ ಜೀವನ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: Hey, are you an entrepreneur? Are you a businessman? Are you an agro entrepreneur? Is your startup business? Want to expand your market?
1: Radio Shivamogga is the platform for all this. Contact Radio Shivamogga for your commercials, advertisements, trade ideas. Contact 72591-76279.
0: That is 72591-76279.
2: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿ ಆದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
3: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
3: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನೆನಪಿರಲಿ, October 10 ಬೆಳಿಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ ಪರಿಶುದ್ಧತೆಯ ಪ್ರತೀಕ.
9: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ, ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
11: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ, ಕೇಳುಗರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ, ಏನಂತೀರಾ? ಅದರಲ್ಲೂ ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು, ಈ ಎಲ್ಲಾ ವಿಷಯವೂ ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗೆ ಇವತ್ತು 8 ಅಕ್ಟೋಬರ್, ಇವತ್ತೇನ್ ಸ್ಪೆಷಲ್ ಗೊತ್ತಾ? ಇವತ್ತು ವಿಶ್ವ ಆಕ್ಟೋಪಸ್ ದಿನ. ಹೌದು, ಇಷ್ಟೊತ್ತಿಗೆ ನೀವು ಅಂದ್ಕೊಂಡಿರ್ಬೋದು, ಏನಪ್ಪಾ ಇದು, ಆಕ್ಟೋಪಸ್ಗೂ ಒಂದು ದಿನ ಇದೆಯಾ ಅಂತ. ಹೌದು ರೀ, ಆಕ್ಟೋಪಸ್ಗೂ ಒಂದು ದಿನ ಇದೆ. ಸಮುದ್ರದ ಕೆಳಗಿರುವಂತಹ ಈ ಅತಿ ಬುದ್ಧಿವಂತ ಜೀವಿಗೆ 8 ತೋಳುಗಳು ಮಾತ್ರ ಅಲ್ಲ, 3 ಹೃದಯ ಹಾಗೆ 9 ಮೆದುಳುಗಳು ಇದೆ. ಅಬ್ಬಬ್ಬಾ, ನಮಗ್ ಒಂದು ಮೆದುಳು ಇಟ್ಕೊಂಡು ಮ್ಯಾನೇಜ್ ಮಾಡೋಕ್ ಆಗ್ತಿಲ್ಲ ಅಂತದಲ್ಲಿ 9 ಮೆದುಳು ಅಂದ್ರೆ ತಮಾಷೆನಾ? ಒಂದ್ ಸ್ವಲ್ಪ ಯೋಚನೆ ಮಾಡಿ ಹೇಗೆ ಇದು ಯೋಚನೆ ಮಾಡಬಹುದು ಒಂಬತ್ತು ಮೆದುಳನ್ನ ಇಟ್ಕೊಂಡು ಅಂತ. ಮತ್ತೊಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂದ್ರೆ ಆಕ್ಟೋಪಸ್ ರಕ್ತದ ಬಣ್ಣ ಕೆಂಪು ಅಲ್ಲ. ನೀವು ಗಮನಿಸಿರ್ಬೋದು ಸಾಕಷ್ಟು ಜೀವಿಗಳ ರಕ್ತದ ಬಣ್ಣ ಕೆಂಪಾಗಿರುತ್ತೆ, ಆದ್ರೆ ಆಕ್ಟೋಪಸ್ಗೆ ಮಾತ್ರ ನೀಲಿ ಬಣ್ಣ ಇರುತ್ತೆ. ಶತ್ರುಗಳು ದಾಳಿ ಮಾಡಿದ್ರೆ ಚರ್ಮದ ಬಣ್ಣವನ್ನೇ ಚೇಂಜ್ ಮಾಡಿ ಕಣ್ಮರೆ ಆಗ್ಬಿಡುತ್ತೆ ಈ ಒಂದು ಸ್ಮಾರ್ಟ್ ಜೀವಿ. ನಿಮ್ಗೇನಾದ್ರೂ ಆಕ್ಟೋಪಸ್ ತರ ಒಂಬತ್ತು ಮೆದುಳು ಸಿಕ್ಕಿದ್ರೆ ನೀವೇನ್ ಮಾಡ್ತಿದ್ರಿ? ಮೂರು ಹೃದಯ ಸಿಕ್ಕಿದ್ರೆ ಯಾರ್ಯಾರಿಗೆ ಕೊಡ್ತಿದ್ರಿ? ಈ ವಿಷಯದ ಬಗ್ಗೆ ನನಗೆ ಮೆಸೇಜ್ ಮಾಡಿ, ಓಕೆನಾ? ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ ಬಗ್ಗೆ ಹೆಚ್ಚು ವಿಷಯ ತಿಳ್ಕೊಳ್ಳೋಣ ಅಂತ ನಾನಾಗ್ಲೇ ಹೇಳ್ತಾ ಇದ್ದೆ. ಎಷ್ಟೊಂದು ವಿಭಿನ್ನತೆಯನ್ನ ಹೊಂದಿದೆ ಈ ಒಂದು ಜೀವಿ ಅಂತ. ಅದಕ್ಕಾಗಿ ಇಡೀ ವಿಶ್ವವೇ ಈ ಒಂದು ದಿನವನ್ನ ಆಚರಣೆ ಮಾಡುತ್ತೆ. ಈ ಒಂದು ಆಕ್ಟೋಪಸ್ ಸಮುದ್ರದ ಅತ್ಯಂತ ಬುದ್ಧಿವಂತ ಹಾಗೆ ವಿಶಿಷ್ಟ ಜೀವಿಗಳಲ್ಲಿ ಒಂದಾಗಿದೆ. ಜನರಲ್ಲಿ ಈ ಆಕ್ಟೋಪಸ್ ಬಗ್ಗೆ ಜಾಗೃತಿ ಮೂಡಿಸೋಕೆ ಹಾಗೆ ಸಮುದ್ರ ಜೀವಿಗಳ ಸಂರಕ್ಷಣೆಯನ್ನ ಉತ್ತೇಜಿಸೋದಕ್ಕಾಗಿ ಈ ದಿನವನ್ನ ಆಚರಿಸಲಾಗುತ್ತೆ. ಇನ್ನು ಆಂಗ್ಲ ಭಾಷೆಯಲ್ಲಿ ಆಕ್ಟೋಪಸ್ ಅನ್ನೋ ಪದ ಗ್ರೀಕ್ ಭಾಷೆಯ ಆಕ್ಟೋ ಅನ್ನೋ ಪದದಿಂದ ಬಂದಿದೆ. ನೋಡಿ, ಈ ಅಕ್ಟೋಬರ್ ತಿಂಗಳಲ್ಲಿ ಕೂಡ ಆಕ್ಟೋ ಅನ್ನೋ ಪದ ಇದೆ. ಎಷ್ಟು ನಂಟಿದೆ ಅಲ್ವಾ ಈ ಆಕ್ಟೋಪಸ್ಗೂ ಅಕ್ಟೋಬರ್ಗೂ ಹಾಗೆ ಆಕ್ಟೋಪಸ್ ಡೇಗೂ. ಇನ್ನು ಎಂಟು ತೋಳುಗಳನ್ನ ಹೊಂದಿರುವಂತಹ ಈ ಜೀವಿಯ ದಿನವನ್ನೇ 8ನೇ ತಾರೀಕಂದು ಕೂಡ ಆಚರಿಸೋಕೆ ನಿರ್ಧರಿಸಿದ್ರು. ಇದು ಕೂಡ ವಿಶೇಷವಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಆಕ್ಟೋಪಸ್ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ, ಹಾಗೆ 8ನೇ ತಾರೀಕು ಅದರಲ್ಲೂ ಕೂಡ ಆಕ್ಟೋಪಸ್ಗೆ 8 ತೋಳುಗಳು ಇರೋದ್ರಿಂದ ಆ 8ನೇ ತಾರೀಕನ್ನ ಆಯ್ಕೆ ಮಾಡಿಕೊಂಡು ವಿಶ್ವ ಆಕ್ಟೋಪಸ್ ದಿನವನ್ನ ಅಕ್ಟೋಬರ್ 8ರಂದೇ ಆಚರಣೆ ಮಾಡಬೇಕು ಅಂತ ನಿರ್ಧರಿಸಿದ್ರು. ಹಾಗಿದ್ರೆ ಮೂರು ಹೃದಯ 9 ಮೆದುಳು ಇದ್ದು ನೀಲಿ ಬಣ್ಣದ ರಕ್ತವನ್ನ ಹೊಂದಿರುವಂತಹ ಈ ವಿಶಿಷ್ಟವಾದ ಜೀವಿಯ ಬಗ್ಗೆ ಸಾಕಷ್ಟು ವಿಚಾರ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಕ್ಟೋಪಸ್ ಡೇ ಬಗ್ಗೆ ಮಾತಾಡೋಣ ಅಂತ. ಬೈ ದ ವೇ, ಆಕ್ಟೋಪಸ್ ಗೆ 3 ಹೃದಯಗಳಿವೆ ಅಂತ ಹೇಳದ್ನಲ್ಲ, ಯೋಚನೆ ಮಾಡಿ. ಒಂದು ಹೃದಯ ಇರೋ ನಮ್ಗೆ ಹಾರ್ಟ್ ಬ್ರೇಕ್ ಆದ್ರೆ ತಡೆಯೋಕೆ ಆಗೋದಿಲ್ಲ. ಅಂತದ್ರಲ್ಲಿ ಆಕ್ಟೋಪಸ್ಗೆ ಹಾರ್ಟ್ ಬ್ರೇಕ್ ಆದ್ರೆ ತ್ರಿಬಲ್ ನೋವು ಇರಬೇಕಲ್ವಾ? ಆದ್ರೆ ಮಜಾ ಅಂದ್ರೆ ಆಕ್ಟೋಪಸ್ ಒಂಟಿಯಾಗಿ ಇರೋಕೆ ಇಷ್ಟಪಡುವಂತಹ ಜೀವಿ. ಅದಕ್ಕೆ ಸಿಂಗಲ್ ಲೈಫ್ ಸೋ ಬೆಟರ್ ಅಂತ ಅನ್ನೋದು. ಆಕ್ಟೋಪಸ್ ಒಂಟಿಯಾಗಿ ಇರೋಕೆ ಇಷ್ಟಪಡುವಂತಹ ಜೀವಿ. ಇನ್ನು ವಿಶೇಷವಾಗಿ ಆಕ್ಟೋಪಸ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಾಲಿಟಿಯನ್ನ ಹೊಂದಿದೆ. ಈ ಆಕ್ಟೋಪಸ್ ರಕ್ತದ ಬಣ್ಣ ಕೆಂಪು ಅಲ್ಲ, ಹಾಗಾದ್ರೆ ಯಾವ ಬಣ್ಣ? ಯೋಚನೆ ಮಾಡಿ, ನನಗೊಂದು ಮೆಸೇಜ್ ಮಾಡಿ. ಯಾಕಪ್ಪ ಅಂದ್ರೆ ನಾನು ಬ್ರೇಕ್ ಇಂತ ಮುಂಚೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ, ಆಕ್ಟೋಪಸ್ ರಕ್ತದ ಬಣ್ಣ ಯಾವ್ದು ಅಂತ. ಸೊ ನೀವು ನನಗೆ ಉತ್ತರವನ್ನ ನೀಡಬೇಕು, ಓಕೆನಾ? ಇನ್ನು ಈ ಆಕ್ಟೋಪಸ್ಗೆ ಎಷ್ಟು ಬುದ್ಧಿ ಅಂತಂದ್ರೆ, ಈ ಗ್ಲಾಸ್ ಜಾರ್ ಗಳಲ್ಲಿ ಮುಚ್ಚಳವನ್ನ ಒಳಗಿನಿಂದಲೇ ತಿರುಗಿಸಿ ಓಪನ್ ಮಾಡಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ಈಗ ಕೆಲವರು ಆಕ್ಟೋಪಸ್ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕು ಅಂತ ಹೇಳಿ ಆಕ್ಟೋಪಸ್ ನ ಒಂದು ಗ್ಲಾಸಿನ ಜಾಡಿಯೊಳಗೆ ಇಡ್ತಾರೆ. ಆದ್ರೆ ಈ ಆಕ್ಟೋಪಸ್ ಜಾಡಿಯ ಮುಚ್ಚಳನೇ ಓಪನ್ ಮಾಡಿಕೊಂಡು ಹೊರಗೆ ಬಂದು ತಾನು ಎಷ್ಟು ಬುದ್ಧಿವಂತ ಶಕ್ತಿವಂತ ಅಂತ ಪ್ರದರ್ಶಿಸುತ್ತೆ. ಇನ್ನು ಆತ್ಮರಕ್ಷಣೆಯ ಪ್ಲಾನ್ ಇದೆಯಲ್ಲ, ನಿಜಕ್ಕೂ ಮೆಚ್ಚುವಂತದ್ದು. ಹೌದು, ಶತ್ರುಗಳೇನಾರು ಎದುರುಗ್ ಬರ್ತಾ ಇದಾರೆ ಅಂದ್ರೆ ಕಪ್ಪು ಶಾಯಿ ಅಂದ್ರೆ ಬ್ಲಾಕ್ ಇಂಕ್ ಎರ್ಚಿ ಅಲ್ಲಿಂದಾನೆ ಕಾಲ್ ಕಿತ್ತುತ್ತೆ. ಅಷ್ಟೇ ಅಲ್ಲ, ಜಸ್ಟ್ 0.2 ಸೆಕೆಂಡ್

ಕೆನ್ನಲ್ಲಿ ತಾನು ಕುಳಿತಿರುವಂತಹ ಬಂಡೆ ಅಥವಾ ಗಿಡದ ಬಣ್ಣ ಇನ್ನು ಆಕಾರಕ್ಕೆ ತನ್ನ ಚರ್ಮವನ್ನ ಬದಲಾಯಿಸಿಕೊಂಡು ಶತ್ರುಗಳಿಂದ ಎಸ್ಕೇಪ್ ಆಗಿ ಹೋಗುತ್ತೆ. ಹಾಗೆಯೇ ಈ ಆಕ್ಟೋಪಸ್ಗಳಿಗೆ ಮೂಳೆನೇ ಇಲ್ಲ ಕಣ್ರಿ. ಹೌದು, ಇವುಗಳ ದೇಹದಲ್ಲಿ ಒಂದೇ ಒಂದು ಮೂಳೆನೂ ಇಲ್ಲ. ಹಾಗಾಗಿ ತಮ್ಮ ಕಣ್ಣಿನ ಗಾತ್ರದ ಸಣ್ಣ ರಂಧ್ರವಿದ್ರೂ ಅದರ ಮೂಲಕ ಇಡೀ ದೇಹವನ್ನ ತೂರಿಸಿ ಆಚೆ ಬರೋದೇ ಇಲ್ಲ. ಅಷ್ಟು ಸೆಕ್ಯೂರ್ ಆಗಿ ಸೇಫ್ಟಿ ಆಗಿ ಇರುತ್ತೆ. ಇನ್ನು ಪ್ರಪಂಚದ ಎಲ್ಲಾ ಆಕ್ಟೋಪಸ್ಗಳಲ್ಲೂ ಸ್ವಲ್ಪ ಪ್ರಮಾಣದ ವಿಷ ಇರುತ್ತೆ. ಆದರೆ ಆಸ್ಟ್ರೇಲಿಯಾದಲ್ಲಿ ಸಿಗುವಂತಹ ಬ್ಲೂ ರಿಂಗ್ಡ್ ಆಕ್ಟೋಪಸ್ನಲ್ಲೂ ಇರೋ ವಿಷ ಎಷ್ಟು ಡೇಂಜರಸ್ ಅಂತ ಅಂದರೆ, ಒಂದೇ ಬಾರಿಗೆ 20 ಮನುಷ್ಯರನ್ನ ಸಾಯಿಸಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದೆ. ಅಷ್ಟು ಸ್ಟ್ರಾಂಗೆಸ್ಟ್ ಪಾಯ್ಸನ್ ಇದೆ ಈ ಒಂದು ಬ್ಲೂ ರಿಂಗ್ಡ್ ಆಕ್ಟೋಪಸ್ನಲ್ಲಿ. ಹಾಗೆ ಈ ತಾಯಿ ಆಕ್ಟೋಪಸ್ ಮೊಟ್ಟೆಗಳನ್ನಿಟ್ಟ ಮೇಲೆ ಅವು ಮರಿಯಾಗುವವರೆಗೆ, ಅಂದರೆ ಕೆಲವೊಮ್ಮೆ ತಿಂಗಳಾನುಗಟ್ಟಲೆ ಆಹಾರವನ್ನೇ ಸೇವಿಸದೆ ಮೊಟ್ಟೆಗಳಿಗೆ ಕಾವು ಕೊಡುತ್ತೆ. ಮರಿಗಳು ಆಚೆ ಬಂದ ತಕ್ಷಣ ತಾಯಿ ಆಕ್ಟೋಪಸ್ ಸತ್ತು ಹೋಗುತ್ತೆ. ಯಾಕಪ್ಪ ಅಂದರೆ ಅಷ್ಟು ಕಾಲ ಆಹಾರವನ್ನೇ ಸೇವಿಸ್ತಲೇ ಮಕ್ಕಳಿಗಾಗಿ ರಕ್ಷಣೆಯನ್ನು ನೀಡ್ತಾ ಇರುತ್ತೆ. ಈ ತಾಯಿ ಪಾತ್ರನೇ ಅಂಥದ್ದಲ್ವಾ ಪ್ರಾಣಿಯಾಗಿರಲಿ ಪಕ್ಷಿಗಾಗಿರಲಿ ಅಥವಾ ಜಲಚರಗಳಾಗಿರಲಿ, ಎಲ್ಲ ಜೀವಿಗಳಲ್ಲಿ ಕೂಡ ತಾಯಿ ತನ್ನ ಮರಿಗಳಿಗಾಗಿ ತನ್ನ ಜೀವವನ್ನೇ ಮುಡಿಪಾಗಿ ಇಡ್ತಾರೆ. ಹಾಗಿದ್ರೆ ಕೇಳುಗರೆ, ಈ ಸಮುದ್ರದೊಳಗೆ ವಾಸ ಮಾಡುವಂತಹ ಜಲಚರಗಳ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ಈ ವಿಶ್ವ ಆಕ್ಟೋಪಸ್ ದಿನದಂದು ಸಮುದ್ರ ಜೀವಿಗಳ ಬಗ್ಗೆ ತಿಳ್ಕೊಳ್ಳುವಂಥ ಸಮಯ ನಮ್ಮದಾಗಿದೆ. ನಾನಾಗ್ಲಿಂದ ಹೇಳ್ತಾ ಇದ್ದೆ, ಈ ಆಕ್ಟೋಪಸ್ಗಳು ಎಷ್ಟು ಬುದ್ಧಿವಂತಿಕೆಯ ಜೀವಿಗಳು, ಎಷ್ಟು ಸಂವೇದನೆಯತ್ತ ಗಮನ ಸೆಳೆಯುವಂಥ ಜೀವಿಗಳು ಅಂತ. ಇನ್ನು ಆಕ್ಟೋಪಸ್ಗಳು ಕೂಡ ಕೆಲವೊಂದು ಸವಾಲುಗಳನ್ನ ಎದುರಿಸ್ತಾ ಇದೆ. ಅದರಲ್ಲಿ ಮೂರು ಮುಖ್ಯವಾದ ಸಂಗತಿ ಏನಪ್ಪ ಅಂದ್ರೆ, ಆಕ್ಟೋಪಸ್ಗಳು ಸರಾಸರಿ 1-2 ವರ್ಷಗಳ ಕಾಲ ಬದುಕುತ್ತೆ. ಈ ಆಕ್ಟೋಪಸ್ಗಳನ್ನ ಕೂಡ ಅಳಿವಿನಂಚಿನಲ್ಲಿರುವಂತಹ ಜೀವಿ ಅಂತ ಹೇಳಿ ಪರಿಗಣಿಸಲಾಗಿದೆ. ಆಕ್ಟೋಪಸ್ಗಳು ನೀರಿನ ಮಟ್ಟ ಹಾಗೆ ನೀರಿನ ತಾಪಮಾನಕ್ಕೆ ಸೂಕ್ಷ್ಮವಾಗಿರುತ್ತೆ. ಅವು ಸಾಗರದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಸೇವಿಸುತ್ತೆ ಅಂತ ತಿಳಿದು ಬಂದಿದೆ. ಇದು ಇವುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇನ್ನು ಪ್ರಪಂಚದಾದ್ಯಂತ ಮೀನುಗಾರರು ಆಕ್ಟೋಪಸ್ಗಳನ್ನ ಮಾಂಸದ ಮೂಲವಾಗಿ ಹಾಗೆ ಅಕ್ವೇರಿಯಂ ವ್ಯಾಪಾರದಲ್ಲಿ ಬಳಸೋಕೆ ಗುರಿ ಮಾಡಿಸಿಕೊಂಡಿದ್ದಾರೆ. ಇದು ಸಮರ್ಥನೀಯವಲ್ಲದ ಹಾಗೆ ಕೆಲವೊಮ್ಮೆ ಅಕ್ರಮ ಮೀನುಗಾರಿಕೆ ಪದ್ಧತಿಗಳಿಗೆ, ಇನ್ನು ವಿನಾಶಕಾರಿ ಮೀನುಗಾರಿಕೆ ವಿಧಾನಗಳು ಈ ಒಂದು ಆಕ್ಟೋಪಸ್ ನಾಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಚಿಲಿಯಂತಹ ಕೆಲವು ದೇಶಗಳು ವಾಣಿಜ್ಯ ಆಕ್ಟೋಪಸ್ ಕೃಷಿಯನ್ನ ನಿಷೇಧಿಸೋಕೆ ಮುಂದಾಗ್ತಾ ಇದೆ. ಇನ್ನು ಕೆಲವು ದೇಶಗಳು ಉದ್ಯಮವನ್ನ ವಿಸ್ತರಿಸೋಕೆ ಕೂಡ ಯೋಚಿಸ್ತಾ ಇದೆ. ಆದ್ರೆ ಇಲ್ಲಿ ನಾವು ಬಳಸುವಂತಹ ಪ್ಲಾಸ್ಟಿಕ್ಗಳು ಅಲ್ಲೆಲ್ಲೂ ಸಮುದ್ರದಲ್ಲಿ ಅಡಗಿರುವಂತಹ ಜೀವಿಗಳಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ನಾವು ಅದ್ರ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡಬೇಕು ಅಲ್ವಾ ಕೇಳುಗರೆ? ಇನ್ನು ನಾವು ಆಕ್ಟೋಪಸ್ನ ಹೇಗೆ ರಕ್ಷಿಸಬಹುದು ಅಂತ ಒಮ್ಮೆ ಯೋಚನೆ ಮಾಡೋದಾದ್ರೆ, ಆಕ್ಟೋಪಸ್ನ ಆಹಾರವಾಗಿ ತಿನ್ನೋದನ್ನ ನಾವು ನಿಷೇಧಿಸಬೇಕಾಗಿದೆ. ಇನ್ನು ಪ್ರಾಣಿಗಳು ಹಾಗೆ ಇವು ಅವಲಂಬಿಸಿರುವಂತಹ ಆವಾಸ ಸ್ಥಾನಗಳನ್ನ ರಕ್ಷಿಸೋಕೆ ಸಂಸ್ಥೆಗಳು ಹಾಗೆ ಸರ್ಕಾರವನ್ನ ಒತ್ತಾಯಿಸಬೇಕಾಗಿದೆ. ಸಮುದ್ರ ಭೂಮಿಯ ಶೇಕಡ 70%ಕ್ಕಿಂತ ಹೆಚ್ಚು ಭಾಗವನ್ನ ಆವರಿಸಿದೆ. ಲಕ್ಷಾಂತರ ಆಕರ್ಷಕ ಹಾಗೆ ವಿಸ್ಮಯಕಾರಿ ಜಲಚರಗಳಿಗೆ ಆಶ್ರಯವನ್ನ ನೀಡಿದೆ. ಪ್ರತಿಯೊಂದು ಸಮುದ್ರದ ಜೀವಿಯು ತನ್ನದೇ ಆದ ವಿಶಿಷ್ಟ ದೈಹಿಕ ರಚನೆ ಹಾಗೆ ಬದುಕುವ ತಂತ್ರಗಳನ್ನ ಕೂಡ ಹೊಂದಿದೆ ಅಲ್ವಾ ಕೇಳುಗರೆ? ಸಮುದ್ರದಲ್ಲಿ ವಾಸಿಸುವ ಪ್ರಮುಖ ಜಲಚರಗಳು ಸಾಕಷ್ಟು ಪ್ರಮುಖತೆಯನ್ನ ಹೊಂದಿದೆ. ಕೆಲವೊಂದು ವಿಸ್ಮಯಕಾರಿ ಕೂಡ ಅನ್ಸುತ್ತೆ. ಸಮುದ್ರದ ಅತ್ಯಂತ ಆಳವಾದ ಕತ್ತಲು ಪ್ರದೇಶದಲ್ಲಿ ವಾಸಿಸುವಂತಹ ಜಲಚರಗಳು ಕೂಡ ಇದೆ. ಇವುಗಳು ಬೆಳಕನ್ನ ಉತ್ಪತ್ತಿ ಮಾಡುತ್ತೆ, ಅದ್ಭುತ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಶತ್ರುಗಳನ್ನ ಹೆದರಿಸೋಕೆ, ಸಂಗಾತಿಯನ್ನ ಆಕರ್ಷಿಸೋಕೆ, ಬೇಟೆಯಾಡೋಕೆ ಕೂಡ ಈ ರೀತಿ ಜೀವಿಗಳು ನೆರವಾಗುತ್ತೆ. ಅದೇನೇ ಇರಲಿ, ಸಾಕಷ್ಟು ವಿಶೇಷತೆಯನ್ನ ಹೊಂದಿರುವಂತಹ ಈ ಒಂದು ಆಕ್ಟೋಪಸ್ ಆಗಿರ್ಬೋದು,

ಇದೇ ರೀತಿಯ ಸಮುದ್ರ ಜೀವಿಗಳು ಔಪಾಡಿಗವು ಅವುಗಳ ಆವಾಸ ಸ್ಥಾನದಲ್ಲಿ ನೆಮ್ಮದಿಯಾಗಿ ಜೀವನವನ್ನ ನಡೆಸಬೇಕು ಅಂದ್ರೆ ನಾವು ಇಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಖಂಡಿತವಾಗ್ಲೂ ನಿಷೇಧಿಸಬೇಕು. ನಾನು ಮುಂಚೆನೆ ಹೇಳಿದೆ, ಈ ಒಂದು ಭೂಮಿ ಮೇಲೆ 70%ಕ್ಕಿಂತ ಹೆಚ್ಚು ಭಾಗ ಸಮುದ್ರವೇ ಆವರಿಸ್ಕೊಂಡಿರುವಾಗ ಸಮುದ್ರದಲ್ಲಿರುವಂತಹ ಜೀವಿಗಳಿಂದ ಖಂಡಿತವಾಗ್ಲೂ ನಮಗೆ ಅನುಕೂಲ ಕೂಡ ಇದೆ. ನಾವು ಸೇವಿಸುವಂತ ಆಕ್ಸಿಜನ್ ಏನಿದೆ ಅದು ಕೂಡ ಹೆಚ್ಚಾಗಿ ಸಮುದ್ರದಿಂದನೇ ಸಿಗುವಂಥದ್ದು. ಹಾಗಾಗಿ ಸಮುದ್ರವನ್ನ ರಕ್ಷಿಸಬೇಕು ಅಂದ್ರೆ ಸಮುದ್ರದೊಳಗಿರುವಂತಹ ಜೀವಿಗಳನ್ನ ಕೂಡ ರಕ್ಷಿಸಬೇಕಾಗಿದೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಹಾಗೆ ನಾನು ಒಂದು ಪ್ರಶ್ನೆಯನ್ನು ಕೇಳಿದೆ, ಆಕ್ಟೋಪಸ್ ರಕ್ತದ ಬಣ್ಣ ಯಾವುದು ಅಂತ. ಅದಕ್ಕೆ ಸರಿಯಾಗಿ ಉತ್ತರ ಕಳಿಸಿರೋರಿಗೆ ಕೂಡ ಧನ್ಯವಾದವನ್ನು ತಿಳಿಸ್ತಾ, ಆಕ್ಟೋಪಸ್ ರಕ್ತದ ಬಣ್ಣ ನೀಲಿ ಅಂತ ಹೇಳ್ತಾ, ಸೊ ನಾನು ಹೋಗಿ ಬರ್ತೀನಿ. ಯಾವಾಗಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.
2: ಅಡೆತಡೆ ಇರದ ದಾರಿ ಇರುವುದೇ ಭೂಮೇಲೆ, ಜೊತೆಗೆ ಒಡನಾಡಿನಿ ಗರಿಗೆ ಬರುತ್ತ ಹಾಡಿ ಹೋಗು.
3: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
4: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
3: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
4: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
0: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ

ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತು ನಾನು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ನಿಮ್ಮನ್ನ ಭಾರತ ಬಿಟ್ಟು ಬೇರೆ ದೇಶಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ಇವತ್ತು ನಾನು ನಿಮ್ಗೆ ಪರಿಚಯಿಸ್ತಾ ಇರುವುದು ನ್ಯೂಜಿಲ್ಯಾಂಡ್ ನಲ್ಲಿರುವಂತಹ ಒಂದು ಅದ್ಭುತವಾಗಿರುವ ಸ್ಥಳವನ್ನ. ಎಸ್, ಆ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ ನ್ಯೂಜಿಲ್ಯಾಂಡ್ ನ ಕ್ವೀನ್ ಟೌನ್ಗೆ, ನ್ಯೂಜಿಲ್ಯಾಂಡ್ ನ ದಕ್ಷಿಣ ದ್ವೀಪದಲ್ಲಿರುವಂತಹ ಒಟಾಗೋ ಪ್ರದೇಶದ ಒಂದು ಅದ್ಭುತವಾಗಿರುವಂತಹ ಪ್ರವಾಸಿ ತಾಣಕ್ಕೆ. ಹಾಗೆ ಇದನ್ನ ಅಡ್ವೆಂಚರ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಅಂತ ಕೂಡ ಕರೀತಾರೆ, ಅಂದ್ರೆ ವಿಶ್ವದ ಸಾಹಸ ರಾಜಧಾನಿ ಅಂತ ಹೇಳಿ. ಇದು ವಕಾಟೀಪು ಸರೋವರದ ತೀರದಲ್ಲಿದ್ದು ಪರ್ವತಗಳಿಂದ ಆವೃತವಾಗಿದೆ. ಇಲ್ಲಿ ಚಳಿಗಾಲದಲ್ಲಿ ಸ್ಕೀಯಿಂಗ್ ಮತ್ತೆ ಬೇಸಿಗೆಯಲ್ಲಿ ಹೈಕಿಂಗ್ ಜೆಟ್ ಬೋಟಿಂಗ್ಗೆ ತುಂಬಾನೇ ಹೆಸರುವಾಸಿಯಾಗಿದೆ. ಹಾಗೆ ಬೆಟ್ಟ ಸರೋವರ ಹಿಮದ ಅರಣ್ಯ ಪ್ರದೇಶಗಳೊಂದಿಗೆ ಸೆಳೆಯುವ ನ್ಯೂಜಿಲ್ಯಾಂಡ್ನ ಕ್ವೀನ್ ಟೌನ್ ಸಾಹಸಿಗಳ ಸ್ವರ್ಗ ಅಂತಾನೆ ಹೇಳಬಹುದು. ಇಲ್ಲಿನ ಪ್ರಕೃತಿಯ ಸಿರಿ ಎಲ್ಲವನ್ನು ಸ್ಥಳೀಯ ಆಡಳಿತವು ಅಭಿವೃದ್ಧಿಗೊಳಿಸಿದೆ. ಹಾಗೆ ನಾನಾಗ್ಲೇ ಹೇಳಿದಾಗೆ ಇದು ಸುಂದರವಾದ ಪ್ರವಾಸಿ ತಾಣವಾಗಿದೆ. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವಂತಹ ನ್ಯೂಜಿಲ್ಯಾಂಡ್ನ ಈ ಒಂದು ಕ್ವೀನ್ ಟೌನ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ನ್ಯೂಜಿಲೆಂಡ್ಗೆ ಕರ್ಕೊಂಡು ಹೋಗಿದ್ದೆ. ಹಾಗೆ ಅಡ್ವೆಂಚರ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತಲೇ ಹೆಸರುವಾಸಿಯಾಗಿರುವಂತಹ ನ್ಯೂಜಿಲೆಂಡ್ನ ಕ್ವೀನ್ಸ್ ಟೌನ್ ಬಗ್ಗೆ ಮಾತಾಡ್ತಾ ಇದೆ. ಹಾಗೇನೆ ಇದು ಒಂದು ಅದ್ಭುತವಾಗಿರುವಂತಹ ಸ್ಥಳವಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆ ಸಾಹಸಿ ಕ್ರೀಡೆಗಳಿಗೆ ಇದು ಹೆಚ್ಚು ಪ್ರೋತ್ಸಾಹವನ್ನು ನೀಡುತ್ತೆ, ಸಾಹಸಿ ಕ್ರೀಡೆಗಳಿಗೆ ಇದು ಹೆಸರುವಾಸಿಯಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗಿದ್ರೆ ಈ ಒಂದು ಪ್ಲೇಸ್ನ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬಂಗಿ ಜಂಪ್ ಅನ್ನ ವಿಶ್ವಕ್ಕೆ ಪರಿಚಯಿಸಿದ ಖ್ಯಾತಿ ಈ ನಗರಕ್ಕೆ ಸಲ್ಲುತ್ತೆ. ಹೊರವಲಯದಲ್ಲಿರುವ ಕಣಿವೆಯಲ್ಲಿ ನಿರ್ಮಿಸಲ್ಪಟ್ಟ ಕವಾರಾವು ಸೇತುವೆಯಿಂದ 141 ಅಡಿ ಆಳಕ್ಕೆ ಮಾಡುವ ಈ ಜಂಪ್ ಅದೆಷ್ಟು ಥ್ರಿಲ್ ಕೊಡುತ್ತೋ ಅದನ್ನ ಮಾಡಲು ಅಷ್ಟೇ ಧೈರ್ಯ ಕೂಡ ಬೇಕು. ಸೈಕಲ್ ಪ್ರಿಯರಿಗೆ ಮೌಂಟೇನ್ ಬೈಕಿಂಗ್ ಲಭ್ಯ ಇದೆ. ಹಾಗೆ ಅಪಾಯಕಾರಿ ಕ್ರೀಡಾ ಪ್ರೇಮಿಗಳಿಗಾಗಿ ಸ್ಕೈ ಡೈವಿಂಗ್ ಮತ್ತೆ ಕ್ಯಾನಿಯೋನಿಂಗ್ ನಂತಹ ಕ್ರೀಡಾ ಸೌಲಭ್ಯಗಳು ಕೂಡ ಇಲ್ಲಿ ಇದೆ. ಹಾಗೆ ಶೋಟ್ವರ್ ನದಿಯಲ್ಲಾಡುವಂತಹ ವಾಟರ್ ರಾಫ್ಟಿಂಗ್ ಮತ್ತೊಂದು ಸಾಹಸ ಜಲಕ್ರೀಡೆ. ಬೋಟ್ ಚಲಿಸುವ ರಭಸಕ್ಕೆ ಕಡು ನೀಲಿ ತಿಳಿ ನೀಲಿ ಬಣ್ಣದ ನೀರು ಬಿಳಿಯಾಗಿ ಮೇಲಕ್ಕೆ ಉಕ್ಕೋದ್ರಿಂದ ಇದಕ್ಕೆ ವೈಟ್ ವಾಟರ್ ರಾಫ್ಟಿಂಗ್ ಅಂತ ಕೂಡ ಕರೀತಾರೆ. ಹಾಗೆ ಇಲ್ಲಿ ಜೆಟ್ ಬೋಟಿಂಗ್ ಕೂಡ ಇದೆ. ಹಾಗೇನೆ 360 ಡಿಗ್ರಿ ಟರ್ನ್ ಹಾಕುವಾಗ 45 ಡಿಗ್ರಿ ಆಚೀಚೆ ವಾಲ್ವಾಗ ಜೀವವನ ಕೈಯಲ್ಲಿ ಹಿಡ್ಕೊಂಡು ಕೂರ್ಬೇಕು ಅಂತಾನೆ ಹೇಳಬಹುದು. ಹಾಗೆ ಆ ಅನುಭವ ತುಂಬಾ ಸುಂದರವಾಗಿರುತ್ತೆ. ಹಾಗೆ ಲೈಫ್ ಟೈಮ್ ಮೆಮೊರಿ ಅಂತಾರೆ ಇಲ್ಲಿ ಹೋಗಿ ಬಂದಂತಹ ಪ್ರವಾಸಿಗರು. ಹಾಗೆ 480 ಮೀಟರ್ ಎತ್ತರದಲ್ಲಿರುವಂತಹ ಬಾಬ್ಸ್ ಪೀಕ್ ನಲ್ಲಿ ಸ್ಕೈ ಲೈನ್ ಕಾಂಪ್ಲೆಕ್ಸ್ ಒಂದು ಅದ್ಭುತವಾದಂತಹ ಅನುಭವ ನೀಡುವಂತಹ ತಾಣವಾಗಿದೆ. ಹಾಗೆ ಇಲ್ಲಿಂದ ನೀವು ಅಂದ್ರೆ ಈ ಒಂದು ಸ್ಕೈ ಲೈನ್ ಕಾಂಪ್ಲೆಕ್ಸ್ ನಲ್ಲಿ ಇಡೀ ನಗರದ ವಿಹಂಗಮ ನೋಟವನ್ನ ಇಲ್ಲಿ ನೋಡಬಹುದು. ಹಾಗೇನೆ ಮಿಲ್ಫೋರ್ಡ್ ಸೌಂಡ್ ಕ್ರೂಸ್, ಇದು ವಿಶ್ವದ ಅತ್ಯಂತ ಸುಂದರವಾದಂತಹ ಫಿಯೋರ್ಡ್ ಆಗಿದೆ. ಫಿಯೋರ್ಡ್ ಅಂತ ಅಂದ್ರೆ ಕಡಿದಾದ ಬಂಡೆಗಳಿಂದ ಸುತ್ತುವರಿದ ಹಿಮ ನದಿಗಳಿಂದ ರೂಪುಗೊಂಡಂತಹ ಆಳವಾದ ಆದ್ರೆ ಅಗಲದಲ್ಲಿ ಕಿರಿದಾದಂತಹ ಸಮುದ್ರದ ಒಳಹರಿವು. ಕ್ವೀನ್ಸ್ ಟೌನ್ ಇಂದ ಇದು ಹೆಚ್ಚು ಕಮ್ಮಿ 4 hours ಡ್ರೈವ್ ದೂರದಲ್ಲಿರುವಂತಹ ಮಿಲ್ಫೋರ್ಡ್ ಸೌಂಡ್ ನಲ್ಲಿ ಕ್ರೂಸ್ ನಲ್ಲಿ 3-4 ತಾಸು ಮಾಡುವಂತಹ ವಿಹಾರ. ಇಲ್ಲಿ ಚಳಿಗಾಲದಲ್ಲಿ ತೀವ್ರವಾಗಿ ಚಳಿ ಇರುತ್ತೆ, ಮತ್ತೆ ಹಿಮ ಕೂಡ ಇರುತ್ತೆ. ಬೇಸಿಗೆಯಲ್ಲಿ ಆಹ್ಲಾದಕರ ಹವಾಮಾನ ಇರುತ್ತೆ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ಒಂದು ನ್ಯೂಜಿಲೆಂಡ್ ನ ಕ್ವೀನ್ಸ್ ಟೌನ್ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ, ಹಾಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಕೂಡ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನ್ಯೂಜಿಲೆಂಡ್ನ ದಕ್ಷಿಣ ದ್ವೀಪದಲ್ಲಿರುವಂತಹ ಕ್ವೀನ್ಸ್ ಟೌನ್ನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ಒಂದು ಕ್ವೀನ್ ಟೌನ್ ಅಡ್ವೆಂಚರ್ಸ್ಗೆ ತುಂಬಾನೇ ಹೆಸರುವಾಸಿಯಾಗಿದೆ ಎನ್ನುವುದಾಗಿ ಹೇಳ್ತಾ ಇದೆ. ಸೊ ಹಾಗೆಯೇ ಕ್ವೀನ್ಸ್ ಟೌನ್ ಬಗ್ಗೆ ಹಾಗೆ ಏನೆಲ್ಲ ನೋಡ್ಬೋದು, ಈ ಕ್ವೀನ್ಸ್ ಟೌನ್ ಹತ್ತಿರ ಏನೆಲ್ಲ ಭೇಟಿ ನೀಡುವಂತಹ ಸ್ಥಳಗಳು ಇದೆ, ಟ್ರಾವೆಲಿಂಗ್ ಪ್ಲೇಸಸ್ ಇದೆ ಅಂತ ನೋಡೋದಾದ್ರೆ, ಆರೋ ಟೌನ್ ಇದು ಐತಿಹಾಸಿಕ ಚಿನ್ನದ ಗಣಿಗಾರಿಕೆ ಪಟ್ಟಣ. ಇಲ್ಲಿ ಹಳೆಯ ಕಟ್ಟಡಗಳು, ಪರಿಸರ, ಹಾಗೆ ಇಲ್ಲಿನ ಪರಿಸರ ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಗ್ಲೇನೋರ್ಚ್ಗೆ ನೀವು ಭೇಟಿಯನ್ನ ನೀಡಬಹುದು. ಇದು ವಕಾಟಿಪುರ ಸರೋವರದ ತುದಿಯಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಪ್ರಶಾಂತವಾಗಿರುವ ಸ್ಥಳ ಆಗಿದೆ. ಇದು ಪ್ರಕೃತಿ ಪ್ರಿಯರಿಗೆ ಮತ್ತೆ ಲಾರ್ಡ್ ಆಫ್ ದಿ ರಿಂಗ್ಸ್ ಚಿತ್ರೀಕರಣದ ಸ್ಥಳಗಳಿಗೆ ಇದು ತುಂಬಾನೇ ಹೆಸರುವಾಸಿಯಾಗಿದೆ. ಇನ್ನು ಗಿಪ್ಟನ್ ವ್ಯಾಲಿ ಅನ್ನುವಂತಹ ಒಂದು ಸ್ಥಳ ಕೂಡ ಇದೆ. ಇದು ವೈನ್ಸ್ ಪ್ರಿಯರಿಗೆ ತುಂಬಾನೇ ಅತ್ಯುತ್ತಮವಾಗಿರುವಂತಹ ಸ್ಥಳ ಆಗಿದೆ. ಇದು ನ್ಯೂಜಿಲೆಂಡ್ನ ದಕ್ಷಿಣ ದ್ವೀಪದಲ್ಲಿರುವಂತಹ ಸೆಂಟ್ರಲ್ ಒಟಾಗೋದ ಪ್ರಸಿದ್ಧ ವೈನ್ ಪ್ರದೇಶವಾಗಿದೆ. ಕ್ವೀನ್ಸ್ ಟೌನ್ ನಿಂದ ಇದು 25 ನಿಮಿಷಗಳ ದೂರದಲ್ಲಿ ಇದೆ. ವ್ಯಾಲಿ ಆಫ್ ದಿ ವೈನ್ಸ್ ಅಂತ ಹೇಳಿ ಇದನ್ನ ಕರೀತಾರೆ. ಇದು ಪಿನೋಟ್ ನಾಯಾರ್ ವೈನ್ಸ್ ಗಳಿಗೆ ಹೆಸರುವಾಸಿಯಾಗಿದೆ. ಸೊ ಹಾಗಾಗಿ ವೈನ್ಸ್ ಪ್ರಿಯರು ಇಲ್ಲಿಗೆ ಹೋಗಬಹುದಾಗಿದೆ. ಹಾಗೆ ಇನ್ನೊಂದು ಸ್ಥಳ ಇದೆ, ಅದು ಅರೋಕಿ ಅಥವಾ ಮೌಂಟ್ ಕುಕ್ ರಾಷ್ಟ್ರೀಯ ಉದ್ಯಾನವನ. ಇದು ನ್ಯೂಜಿಲೆಂಡ್ನ ದಕ್ಷಿಣ ದ್ವೀಪದಲ್ಲಿರುವಂತಹ ಅದ್ಭುತ ಆಲ್ಪೈನ್ ಪ್ರದೇಶವಾಗಿದೆ. ಇದು 3724 ಮೀಟರ್ ಎತ್ತರದ ನ್ಯೂಜಿಲೆಂಡ್ನ ಅತಿ ಎತ್ತರದ ಪ್ರದೇಶವಾಗಿದೆ. ಮತ್ತೆ ದಕ್ಷಿಣ ಆಲ್ಫಾನ 19 ಶಿಖರಗಳನ್ನು ಇದು ಒಳಗೊಂಡಿದೆ. ಹಿಮ ನದಿಗಳು, ಆಲ್ಪೈನ್ ಸರೋವರಗಳು ಮತ್ತು ಜನಪ್ರಿಯ ಹುಕರ್ ವ್ಯಾಲಿ ಟ್ರಕ್ನಂತಹ ಪಾದಯಾತ್ರೆಗಳಿಗೆ ಇದು ಹೆಸರುವಾಸಿಯಾಗಿದೆ. ಹಾಗೆಯೇ ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇದು ನ್ಯೂಜಿಲೆಂಡ್ನ ದಕ್ಷಿಣ ದ್ವೀಪದಲ್ಲಿದೆ. ಹಾಗೆ 40% ಭಾಗ ಹಿಮದಿಂದನೇ ಆವೃತ್ತಿಯಾಗಿದೆ. ಸೊ ಹಾಗಿದ್ರೆ ಯೋಚನೆ ಮಾಡಿ ಈ ಪ್ಲೇಸ್ ಎಷ್ಟು ಚೆನ್ನಾಗಿರಬಹುದು ಅಂತ ಹೇಳಿ. ಇದೇ ರೀತಿಯಾಗಿ ಅನೇಕ ಸ್ಥಳಗಳು ಈ ಒಂದು ಕ್ವೀನ್ಸ್ ಲ್ಯಾಂಡ್ ನ್ಯೂಜಿಲೆಂಡ್ನ ಕ್ವೀನ್ಸ್ ಲ್ಯಾಂಡ್ ನಲ್ಲಿ ಇದೆ. ಹಾಗೆ ನೀವು ಇಲ್ಲಿಗೆ ಹೋದ್ರೆ ನೀವು ಅಡ್ವೆಂಚರ್ಸ್ ಗೇಮ್ಸ್ ನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು, ಎಂಜಾಯ್ ಮಾಡಬಹುದು, ಹಾಗೆ ನಿಮ್ಮ ಮೆಮೋರೀಸ್ ನ ಕೂಡ ಕ್ರಿಯೇಟ್ ಮಾಡ್ಕೊಳ್ಬಹುದಾಗಿದೆ. ಹಾಗೆ ಪ್ರಕೃತಿ ಪ್ರಿಯರಿಗಂತೂ ಇದು ಅದ್ಭುತವಾಗಿರುವ ಸ್ಥಳ ಆಗಿದೆ. ಪ್ರಕೃತಿಯನ್ನ ಕೂಡ ನೋಡಿ ಪ್ರಕೃತಿಯ ಸೊಬಗನ್ನ ಕೂಡ ಸವಿಬಹುದು, ಹಾಗೆ ಇಲ್ಲಿ ಅಡ್ವೆಂಚರ್ಸ್ ಗೇಮ್ಸ್ ನ ಕೂಡ ಪ್ಲೇ ಮಾಡಬಹುದಾಗಿದೆ. ಸೊ ಇಂತಹ ಅದ್ಭುತ ಸ್ಥಳಕ್ಕೆ ಖಂಡಿತವಾಗ್ಲೂ ನೀವು ಯಾವ್ದಾದ್ರೂ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಮಿಸ್ ಮಾಡಿದೆ ಈ ಒಂದು ಪ್ಲೇಸ್ ನ ಕೂಡ, ಅಂದ್ರೆ ನ್ಯೂಜಿಲೆಂಡ್ ನಲ್ಲಿರುವಂತಹ ಕ್ವೀನ್ಸ್ ಲ್ಯಾಂಡ್ ನ ಕೂಡ ನಿಮ್ಮ ಬಕೆಟ್ ಲಿಸ್ಟ್ಗೆ ಹಾಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9620967968609962697 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನಿಮ್ಮ ಮನೆಯ ಸುತ್ತಮುತ್ತಲು ಕೂಡ ಯಾವ್ದಾದ್ರು ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅಥವಾ ನೀವು ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಅಥವಾ ಯಾವ್ದೋ ಒಂದು ಹಿಡನ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ತೀರಾ ಅಂದ್ರೆ ಕೂಡ ನಮ್ಮ ಸಂಖ್ಯೆ 9860968609 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ ಬಾಯ್, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಬದುಕು ಅನ್ನುವಂಥದ್ದೇ ಒಂದು ರೀತಿಯಲ್ಲಿ ವಿಚಿತ್ರ. ಒಂದಿನ ನಗ್ತಾ ಇರ್ತೀವಿ, ಒಂದಿನ ಅಳ್ತಾ ಇರ್ತೀವಿ, ಒಂದಿನ ತುಂಬ ಕಷ್ಟದಲ್ಲಿ ಆ ದಿನವನ್ನು ಕಳೀತಾ ಇರ್ತೀವಿ, ಹಾಗೆ ಮತ್ತೊಂದು ದಿನ ತುಂಬಾ ಗೊಣಗ್ತಾ ಇರ್ತೀವಿ, ಈ ರೀತಿಯ ದಿನ ಮತ್ತೊಂದು ದಿನ ಬರೋದು ಬೇಡಪ್ಪ ಅಂತ. ಈ ರೀತಿಯಲ್ಲಿ ಬದುಕು ಸಾಕ್ತಾ ಇರುತ್ತೆ ಅಲ್ವಾ? ಅಂದಾಗೆ ಸ್ನೇಹಿತರೆ, ಒಬ್ಬರು ವಿದ್ವಾಂಸರು ಹೇಳ್ತಾರೆ ಬದುಕಿನ ಬಗ್ಗೆ ಈ ರೀತಿ. ಬದುಕಿನಲ್ಲಿ ಎರಡು ಸಂಗತಿಗಳಿವೆ ಅಂತ ಹೇಳ್ತಾರೆ ಆ ವಿದ್ವಾಂಸರು. ಅದೇ ಒಂದು ನೋವು, ಮತ್ತೊಂದು ನಲಿವು. ಇದರಲ್ಲಿ ಖಂಡಿತವಾಗ್ಲೂ ನಮಗೆ ಒಂದಿಷ್ಟ ಆಗತ್ತೆ, ಒಂದು ಕಷ್ಟ ಆಗತ್ತೆ. ಸಹಜವಾಗಿ ಹೇಳೋದಾದರೆ ನೋವು ಕಷ್ಟ ಆಗತ್ತೆ, ನಲಿವು ತುಂಬಾ ಇಷ್ಟ ಆಗತ್ತೆ. ಎಲ್ಲರೂ ಕೂಡ ನಲಿವು ಬೇಕು ಅಂತಲೇ ಆಸೆ ಪಡೋದು ಅಲ್ವಾ? ಸಾಮಾನ್ಯವಾಗಿ ನೋವು ಯಾರಿಗೂ ಬೇಡ, ನಲಿವು ಎಲ್ರಿಗೂ ಬೇಕು ಅಂತಲೇ ಅಪೇಕ್ಷೆ ಪಡೋದು. ಪ್ರತಿದಿನ ನಾವು ಸಂತೋಷವಾಗಿರಲಿಕ್ಕೆ ತುಂಬಾ ಪ್ರಯತ್ನ ಪಡ್ತೀವಿ. ಸಂತೋಷವಾಗಿರಬೇಕು ಅಂತ ಸಾಕಷ್ಟು ಅದು ಇದು ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಸರ್ಕಸ್ ಮಾಡ್ತಾನೆ ಇರ್ತೀವಿ. ಆದರೆ ಅದರೊಳಗೊಂದು ನೋವಿದ್ದೇ ಇರುತ್ತೆ. ವಿದ್ವಾಂಸರು ಈ ರೀತಿ ಹೇಳ್ತಾರೆ ಸ್ನೇಹಿತರೆ, ಸುಖ ದುಃಖದ ಬಗ್ಗೆ, ನೋವು ನಲಿವಿನ ಬಗ್ಗೆ. ಸುಖ ಮಧ್ಯೆ ಸ್ಥಿತಂ ದುಃಖಂ, ದುಃಖ ಮಧ್ಯೆ ಸ್ಥಿತಂ ಸುಖಂ, ದ್ವಯಂ ಅನ್ಯೋನ್ಯ ಸಂಯುಕ್ತಂ ಪ್ರೋಚ್ಯತೆ ಜಲಪಂಕವತ್ ಅಂತ ಚೆನ್ನಾಗಿ ಹೇಳಿದ್ದಾರೆ. ಇದರರ್ಥ ಏನಪ್ಪ ಅಂದರೆ, ಅಥಾರ್ಥ್ ಸುಖದ ಒಳಗಡೆನೆ ದುಃಖ ಇದೆ, ದುಃಖದ ಒಳಗಡೆನೆ ಸುಖ ಇದೆ. ಇದು ದುಃಖ ಅಂತ ಅನ್ಕೊಳ್ತೀವಿ, ನೋವು ಅಂತ ಅನ್ಕೊಳ್ತೀವಿ, ಸಮಸ್ಯೆ ಕಷ್ಟ ಅಂತ ಅನ್ಕೊಳ್ತೀವಿ. ಅಲ್ಲಿ ಯಾವುದೋ ಒಂದು ಸುಖ ಸಂತೋಷ ಅಡಗಿರುತ್ತೆ. ಇದು ಸುಖ ಅಂತ ಅಂದ್ಕೊಂಡಿರ್ತೀವಿ, ಅದರೊಳಗೊಂದು ನೋವು ಸಮಸ್ಯೆ ದುಃಖ ಅಡಗಿರುತ್ತೆ. ಸಿಂಪಲಾಗಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸ್ನೇಹಿತರೆ, ಬೆಳಗ್ಗೆ ಹೇಳೋದು ಕಷ್ಟ, ಆದರೆ ಅದರೊಳಗೆ ಸುಖ ಇದೆ. ಯೋಗಾಸನ ಮಾಡೋದು ಕಷ್ಟ, ಆದರೆ ಅದರೊಳಗೊಂದು ಸುಖ ಇದೆ, ನೆಮ್ಮದಿ ಇದೆ, ಖುಷಿ ಇದೆ. ಈಗ ಜಂಕ್ ಫುಡ್ ತಿನ್ನೋದು ಖುಷಿ, ಆದರೆ ಅದರೊಳಗೊಂದು ಸಮಸ್ಯೆ ಇದೆ. ಪಿಜ್ಜಾ, ಬರ್ಗರು, ಬೇಕರಿ ಫುಡ್ಡು ತಿನ್ಲಿಕ್ಕೆ ಖುಷಿ, ಸಿಹಿ ತಿನ್ಲಿಕ್ಕೆ ಖುಷಿ, ಆದರೆ ಅದರೊಳಗೊಂದು ಸಮಸ್ಯೆ ಇದೆ ಅಲ್ವಾ? ನೋವು ನಲಿವು ಅನ್ನುವಂಥದ್ದು ಒಂದಕ್ಕೊಂದು ಅಂಟ್ಕೊಂಡೇ ಇರ್ತವೆ. ಇವೆರಡು ಕೂಡ ಸೇರ್ಕೊಂಡಿವೆ ಸ್ನೇಹಿತರೆ, ನೋವು ನಲಿವು ಅನ್ನುವಂಥದ್ದು. ವಿದ್ವಾಂಸರು ಇದಕ್ಕೆ ತಕ್ಕಂತೆ ಮತ್ತೊಂದು ನಿದರ್ಶನವನ್ನು ಕೊಡ್ತಾರೆ ಸ್ನೇಹಿತರೆ. ಯಾವುದಪ್ಪ ಅಂದರೆ ಅದು ಕೆಸರಿನ ನಿದರ್ಶನವನ್ನು. ನಾವು ನೀವೆಲ್ಲರೂ ನೋಡೇ ಇರ್ತೀವಿ ಕೆಸರು ಹೇಗಿರುತ್ತೆ ಅಂತ. ಮಣ್ಣು ಮತ್ತು ನೀರು ಸೇರಿದಾಗ ಅದು ಕೆಸರು ಆಗತ್ತೆ. ಮಣ್ಣು ಮತ್ತು ನೀರಿನ ಅಂಶವೇ ಕೆಸರು, ಅದೇ ಅದರ ಹೆಸರು. ಈ ಕೆಸರಿದೆ ಅಲ್ವಾ, ಈ ಕೆಸರಿನೊಳಗೆ ಮಣ್ಣು, ಮಣ್ಣಿನೊಳಗೆ ನೀರು, ನೀರಿನೊಳಗೆ ಮಣ್ಣು, ಹೀಗೆ ಎರಡು ಮಿಶ್ರಣವಾಗಿರುತ್ತೆ, ಎರಡು ಸೇರ್ಕೊಂಡು ಬಿಟ್ಟಿರ್ತವೆ. ಮಣ್ಣಿನೊಳಗೆ ನೀರು, ನೀರಿನೊಳಗೆ ಮಣ್ಣು, ಹಾಗಾದಾಗಲೇ ಅದು ಕೆಸರು ಅಂತ ಅನ್ಸ್ಕೊಳತ್ತೆ. ಹೀಗೆ ಈ ಮನುಷ್ಯನ ಬದುಕು ಇದೆ ಅಲ್ವಾ ಸ್ನೇಹಿತರೆ, ನರಲೋಕದ ಬದುಕು ಇದೆ ಅಲ್ವಾ, ಅದು ಒಂದು ರೀತಿಯಲ್ಲಿ ಕೆಸರು ಅಂತ ಹೇಳ್ತಾರೆ ವಿದ್ವಾಂಸರು. ಇಲ್ಲಿ ಏನೂ ಮಾಡುವಂತಿಲ್ಲ ಸ್ನೇಹಿತರೆ, ಎರಡೂ ಇದೆ, ನೋವು ನಲಿವು ಎರಡೂ ಇದೆ. ಯಾವುದನ್ನು ನಾವು ಇಲ್ಲಿ ಬೇಡ ಅನ್ನುವ ಹಾಗೆ ಇಲ್ಲ, ನಾವು ಬೇಡ ಅಂದರೂ ಅದಾಗೆ ನಮ್ಮೊಟ್ಟಿಗೆ ಇದ್ದೇ ಇರತ್ತೆ, ಬಂದೇ ಬರುತ್ತೆ. ನಲಿವು ಬಂತು ಅಂತ ಇದು ಶಾಶ್ವತವಾಗಿರುತ್ತೆ ಅಂತ ಅಂದ್ಕೊಳ್ಳೋ ಹಾಗೆ ಇಲ್ಲ. ಚಿಟಿಕೆ ಹೊಡೆಯಷ್ಟರಲ್ಲೇ ಅದರಿಂದ ದುಃಖನೂ ಕೂಡ ನಾನು ನಿನ್ನೊಟ್ಟಿಗಿದ್ದೀನಿ ಅಂತ ಬರ್ತಾ ಇರುತ್ತೆ. ಅಲ್ಲೆಲ್ಲೋ ಒಂದು ಕಡೆ ದುಃಖನೂ ಅಡಗಿರುತ್ತೆ. ಹಾಗೆ ದುಃಖನೂ ಕೂಡ ಶಾಶ್ವತವಾಗಿರಲ್ಲ, ದುಃಖದ ಹಿಂದೆ ನಲಿವು ಕೂಡ ಇದ್ದೇ ಇರತ್ತೆ. ಯಾವಾಗಲೂ ನೋವು ಬಂತು ಅಂತ ಕೊರಗೋದು ಬೇಡ, ಅದರಿಂದೆಯೇ ಸುಖ ಖುಷಿ ಇದ್ದೇ ಇರತ್ತೆ ಅಲ್ವಾ? ಜೀವನನೇ ಹಾಗಲ್ವಾ, ಬದುಕೇ ಹೀಗೆ. ಅದು ಯಾರಿಗಾದರೂ ಆಗಲಿ, ದೊಡ್ಡವರಿಗೆ, ಶ್ರೀಮಂತರಿಗೆ, ಯಾರಿಗೆ ಆಗಲಿ ಸ್ನೇಹಿತರೆ, ಚಿಕ್ಕೋರಿಂದ ದೊಡ್ಡವರವರೆಗೂ ಇರ್ಬೋದು, ಈ ನೋವು ನಲಿವು ಅನ್ನುವಂಥದ್ದು ಎಲ್ರಿಗೂ ಸಮಾನವಾಗಿ ಬಂದೇ ಬರುತ್ತೆ. ಮಕ್ಕಳು ಕೂಡ ಈಗ ಶಾಲೆಯಲ್ಲಿ ಒಂದಿವಸ ಅಳ್ತಾರೆ, ಒಂದಿವಸ ಟೀಚರ್ ಹತ್ರ ಚೆನ್ನಾಗಿ ಹೊಡೆತ ತಿಂತಾರೆ, ಒಂದಿವಸ ಆಟ ಆಡ್ತಾರೆ, ಒಂದಿವಸ ಸ್ಕೂಲ್ ಇಷ್ಟ ಆಗುತ್ತೆ, ಮತ್ತೊಂದಿವಸ ಸ್ಕೂಲ್ ಇಷ್ಟ ಆಗಲ್ಲ. ಹೀಗೆ ಎಲ್ರಿಗೂ ಕೂಡ ಈ ನೋವು ನಲಿವು ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಿ ಜೀವನವನ್ನು ನಡೆಸ್ತೀವಿ ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಈ ವಿಷಯ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದರೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವೆಂಕಟಾಚಲ ಹೆಚ್ ವಿ ರವರು ರಚನೆ ಮಾಡಿರುವಂತಹ ಗೀತೆಗಳನ್ನು ನಾನು ನಿಮಗೆ ಕೇಳಿಸ್ತೀನಿ ಸ್ನೇಹಿತರೆ. ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹೆಚ್ ವಿ ವೆಂಕಟಾಚಲ ಸರ್ ಅವರು ರಚನೆ ಮಾಡಿರುವಂತಹ ಗೀತೆಗಳನ್ನು ನಾನು ನಿಮಗೆ ಕೇಳಿಸ್ತೀನಿ ಅಂತ ಹೇಳಿದೆ. ಅವರ ರಚನೆಯ ಆ ಎಲ್ಲ ಗೀತೆಗಳನ್ನು ಕೇಳುವುದಕ್ಕಿಂತ ಮುಂಚೆ ವೆಂಕಟಾಚಲ ಸರ್ ಅವರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಇವರು ಪತ್ರಕರ್ತರಾಗಿ ಸಾಹಿತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿ ಹೋಬಳಿಯ ದೇವರ ಹೊಸಹಳ್ಳಿ ಇವರ ಮೂಲ ಸ್ಥಳವಾಗಿದೆ. ಈಗ ತುಮಕೂರಿನಲ್ಲಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಪಂಚನಹಳ್ಳಿಯಲ್ಲಿ ಮುಗಿಸಿ ತದನಂತರ ಪಿಯುಸಿ ವಿಜ್ಞಾನ ಪದವಿಯನ್ನು ತುಮಕೂರಿನ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಪೂರೈಸಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೋದ್ಯಮದ ಡಿಪ್ಲೊಮಾ ಮಾಡಿದ ಇವರು ಪ್ರಗತಿಪರ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂಥವರು. ಹಾಗೆಯೇ ಸಾಕಷ್ಟು ಕವಿಗಳ ಪ್ರಭಾವ ಇವರ ಮೇಲೆ ಬೀರಿದೆ. ಸ್ನೇಹಿತರೆ, ಕುವೆಂಪು ಮತ್ತು ಲಂಕೇಶ್ ರವರ ಬರಹಗಳು, ಬರಗೂರು ರಾಮಚಂದ್ರಪ್ಪನವರ ಬಂಡಾಯ ಸಾಹಿತ್ಯ, ಕೆ ರಾಮದಾಸ್, ಪೂರ್ಣಚಂದ್ರ ತೇಜಸ್ವಿ, ಕಾಳೇಗೌಡ ನಾಗಾವರ ಅವರ ಪ್ರಭಾವದಿಂದ ಸಮಾಜವಾದ ಲೋಹಿಯ ಪ್ರಭಾವಕ್ಕೆ ಒಳಗಾಗಿ ಹಲವಾರು ಅಂತರ್ಜಾತೀಯ ವಿವಾಹಗಳನ್ನು ಮಾಡಿಸಿದ್ದಾರೆ. ಇವರು ಮೂಲತಃ ಪತ್ರಕರ್ತರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿ ಈಗ ತಮ್ಮದೇ ಸಂಪಾದಕತ್ವದಲ್ಲಿ ಮೈತ್ರಿ ನ್ಯೂಸ್ ಪತ್ರಿಕೆ ಮತ್ತು ವೆಬ್ ಪೋರ್ಟಲ್ ನಡೆಸುತ್ತಿದ್ದಾರೆ. ಇವರ ಪತ್ರಿಕಾ ಸೇವೆಯನ್ನು ಗುರುತಿಸಿ ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಷ್ಟೇ ಅಲ್ಲದೆ ತುಮಕೂರಿನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅತ್ಯುತ್ತಮ ಪರಿಸರ ವರದಿಗಾಗಿ ವೈ ಕೆ ರಾಮಯ್ಯ ದತ್ತೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರು ಸಾಕಷ್ಟು ಕತೆಗಳನ್ನು, ಕವನಗಳನ್ನು, ಹಾಗೆ ಗೀತೆಗಳನ್ನು ಕೂಡ ಬರೆದಿದ್ದಾರೆ. ಸ್ನೇಹಿತರೆ, ರಚನೆ ಮಾಡಿದ್ದಾರೆ. ಇವರು ಇತ್ತೀಚೆಗೆ ಬರೆದ ನನ್ನನ್ನು ಕಾಡುತ್ತಲೇ ಇರುವ ಸೌಂದರ್ಯ ಗಣಿಯಂತಿದ್ದ ದೇವದಾಸಿ ಹುಡುಗಿ ಸಾಕಷ್ಟು ಮೆಚ್ಚುಗೆಯನ್ನು ಪಡ್ಕೊಂಡಿದೆ. ಇದರೊಟ್ಟಿಗೆ ತಮ್ಮ ಪತ್ರಿಕಾ ವೃತ್ತಿಯ ಜೊತೆಗೆ ಕವನಗಳ ಬರೆಯುವಿಕೆ, ಕತೆ, ಲೇಖನ ಬರಹಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಭೂಮಿ ತೂಕದ ಜಿ ಎಸ್ ಸೋಮಣ್ಣ, ಕರ್ಮಯೋಗಿ ರಂಗಸ್ವಾಮಿ, ಬೆಲ್ಲದ ಮಡು ಎಂಬ ಎರಡು ನೆನಪಿನ ಸಂಚಿಕೆಗಳನ್ನು ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಇವರ ಋಣ ತೀರಿತು ನಾಯಿ ಕತೆಗೆ ಅನ್ನುವಂತಹ ಇವರ ಕತೆಗಳಿಗೆ ತುಮಕೂರು ಜಿಲ್ಲಾ ಲೇಖಕಿಯರ ಸಂಘ ಅತ್ಯುತ್ತಮ ಕತೆ ಎಂದು ಪರಿಗಣಿಸಿ ಮೊದಲ ಬಹುಮಾನ ನೀಡಿ ಗೌರವಿಸಲಾಗಿದೆ. ಈಗ ತುಮಕೂರಿನಲ್ಲಿ ಪತ್ರಕರ್ತರಾಗಿ ಲೇಖಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಷ್ಟೆಲ್ಲ ವಿಶೇಷತೆಗಳಿಗೆ ಕಾರಣರಾಗಿದ್ದಾರೆ ವೆಂಕಟಾಚಲ ಹೆಚ್ ವಿರವರು. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಇವರ ಒಂದು ರಚನೆಯ, ಇವರ ಒಂದು ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆಗಳು ಪ್ರಸಾರ ಆಗ್ತಾ ಇವೆ. ಸ್ನೇಹಿತರೆ, ನಾವು ನೀವು ಎಲ್ಲರೂ ಕೇಳಿ ಆನಂದಿಸೋಣ.

0: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ವೆಂಕಟಾಚಲ ಹೆಚ್ ವಿ ಸರ್ ಅವರ ರಚನೆಯಲ್ಲಿ ಮೂಡಿ ಬಂದಂತಹ ನನ್ನ ಹುಡುಗಿ ಗೀತೆ ಕೇಳಲಿಕ್ಕೆ ಸುಮಧುರವಾಗಿತ್ತು. ಯಾರಿಗೆ ಆಗಲಿ ಪ್ರೀತಿಸಿದ ಹುಡುಗಿ ಅಪ್ಸರೆಯಂತೆ ಸುಂದರವಾಗಿ ಕಾಣೋದು ಸಹಜ. ಅವ್ರು ಹೇಗೆ ಇದ್ರೂ ಅವರ ಕಣ್ಣಿಗೆ ತುಂಬಾ ಅದ್ಭುತವಾಗಿ ಸುಂದರವಾಗಿ ಕಾಣ್ತಾರೆ. ಹೆಣ್ಣು ಮಗಳ ಸೌಂದರ್ಯದ ವರ್ಣನೆಯ ಗೀತೆ ತುಂಬಾ ಅದ್ಭುತವಾಗಿತ್ತು. ಈ ರೀತಿಯಲ್ಲಿ ಮತ್ತಷ್ಟು ವೆಂಕಟಾಚಲ ಎಚ್ ವಿ ರವರ ರಚನೆಯಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನ ನಿಮ್ಮೆಲ್ಲರಿಗೂ ಕೂಡ ಕೇಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ದಸರಾ ಬೊಂಬೆ ಹಬ್ಬ.
2: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
3: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
1: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
3: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
1: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
3: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
1: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
3: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ತುಮಕೂರಿನಲ್ಲಿ ಮೈತ್ರಿ ನ್ಯೂಸ್ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಜೊತೆಗೆ ಲೇಖಕರಾಗಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ವೆಂಕಟಾಚಲ ಎಚ್ ವಿ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಅವರ ರಚನೆಯಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ನಾವು ನೀವೆಲ್ಲರೂ ಕೇಳ್ತಾ ಇದ್ದೀವಿ. ನನ್ನ ಹುಡುಗಿ ಅನ್ನುವಂತಹ ಗೀತೆ ತುಂಬಾ ಚೆನ್ನಾಗಿತ್ತು, ಮೆಲೋಡಿಯಾಗಿತ್ತು. ಅದೇ ರೀತಿಯಲ್ಲಿ ಮತ್ತಷ್ಟು ಗೀತೆಗಳನ್ನು ರಚನೆ ಮಾಡಿ ಅದಕ್ಕೊಂದು ಉತ್ತಮ ಮ್ಯೂಸಿಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಗೀತೆಗಳನ್ನು ಕೇಳೋಣ.

0: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಒಂದಕ್ಕಿಂತ ಒಂದು ಗೀತೆಗಳು ತುಂಬನೇ ಮೆಲೋಡಿಯಾಗಿವೆ. ತುಮಕೂರಿನಲ್ಲಿ ಪತ್ರಕರ್ತರಾಗಿ ಜೊತೆಗೆ ಲೇಖಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ವೆಂಕಟಾಚಲ ಎಚ್ ವಿ ಸರ್ವರ ರಚನೆಯಲ್ಲಿ ಮೂಡಿಬಂದಂತಹ ಗೀತೆಗಳು ಇವಾಗಿವೆ. ಈ ಎಲ್ಲ ಗೀತೆಗಳನ್ನು AI ಮೂಲಕ ಜನರೇಟ್ ಮಾಡಿ ಹಾಡಿಸಿದ್ದಾರೆ ಕೂಡ. ಇವರ ಒಂದು ಕಾಯಕ ಇದೇ ರೀತಿ ಮುಂದುವರಿಲಿ, ಮತ್ತಷ್ಟು ಸಾಹಿತ್ಯ ಪ್ರಪಂಚಕ್ಕೆ ಇವರು ತಮ್ಮದೇ ಆದ ಕೊಡುಗೆಯನ್ನು ನೀಡಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈ ದಿನ ವಿಶೇಷವಾಗಿರುವಂತಹ ಅವರ ರಚನೆಯ ಗೀತೆಗಳನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಕ್ಕೆ ತಿಳಿಸಿಕೊಟ್ಟಂತಹ, ಮುಖ್ಯವಾಗಿ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಟ್ಟಂತಹ ವೆಂಕಟಾಚಲ ಎಚ್ ವಿ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ ಹಾಗೆ ನೀವು ಕೂಡ ಸೂಪರ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಗಿದೆ ಸೊ ಏನಪ್ಪ

0: ಸಂಖ್ಯೆ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆಯೇ ಅವರ ಅದ್ಭುತವಾಗಿರುವ ಒಂದು ಹಾಡುಗಳಿದೆ ಅವರು ನಿರ್ದೇಶಿಸಿರುವ ಸಿನಿಮಾಗಳಲ್ಲಿ, ಹಾಗೆ ಅದೆಷ್ಟೋ ಸಿನಿಮಾಗಳಿಗೆ ಅವರು ಕೂಡ ಹಾಡನ್ನು ಬರೆದಿದ್ದಾರೆ. ಹಾಗೆ ಅವರು ಪ್ರಮುಖವಾಗಿ ನಿರ್ದೇಶಿಸಿರುವಂತಹ ಸಿನಿಮಾ ಅಂದರೆ ಮಣಿ ಇರ್ಬೋದು, ರಂಗ, SSLC, ಮುಂಗಾರು ಮಳೆ, ಗಾಳಿಪಟ, ಪರಮಾತ್ಮ, ಡ್ರಾಮಾ, ವಾಸ್ತು ಪ್ರಕಾರ, ಮನದ ಕಡಲು, ಹೀಗೆ ಸಾಕಷ್ಟು ಮೂವಿಗಳನ್ನು ಅವರು ನಿರ್ದೇಶಿಸಿದ್ದಾರೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ, ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್. ಶುಭೋದಯ.
0: ಶುಭೋದಯ ಉಮಾ ಮೇಡಮ್, ಹೇಗಿದ್ದೀರಾ?
1: ಆರಾಮಿದ್ದೀವಪ್ಪ, ನೀವು?
0: ನಾವು ಕೂಡ ಆರಾಮಿದ್ದೀವಿ. ಆಯ್ತಾ ತಿಂಡಿ?
1: ಆಯ್ತಮ್ಮ, ಉಪ್ಪಿಟ್ಟು ಆಯ್ತು ಇವತ್ತು.
0: ಓಕೆ.
1: ಯೋಗರಾಜ್ ಭಟ್ಟಿಂದು ಮಿಂಚಾಗಿ ನೀನು ಬಂದೆ ಇದ್ದೀಯಲ್ಲ ನಮ್ಮ ಅವ್ರದೇ
0: ಹಾಡಿ ಹಾಡಿ

0: ಮನದ ಸಾಕಮ್ಮ.
1: ಓಕೆ, ಗಾಳಿಪಟ ಚಿತ್ರದ ಹಾಡನ್ನ ಹಾಡಿದ್ರಿ.
0: ಹೌದಮ್ಮ, ಹೌದಮ್ಮ, ಅವ್ರದೇ ಅಲ್ವಾ?
1: ಹೌದು, ಅವ್ರದೇ, ಅವರೇ ನಿರ್ದೇಶಿಸಿರುವ ಸಿನಿಮಾ.
0: ಸರಿನಪ್ಪ, ಸರಿನಪ್ಪ, ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ಉಮಾ ಮೇಡಮ್. ಸುಮಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು, ಗಾಳಿಪಟ ಚಿತ್ರದ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ಹಲೋ,
1: ಹಲೋ,
2: ಕೇಳಿಸ್ತಿದೆ? ಕೇಳಿಸ್ತಿದೆ ಮೇಡಮ್.
1: ಓಕೆ, ಇವಾಗ ನಮಗೂ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆ. ಆಯ್ತಾ ತಿಂಡಿ ಕಲ್ಪನಾ ಮ್ಯಾಮ್?
2: ಮೇಡಮ್, ರೊಟ್ಟಿ ಆಗಿದೆ ಮೇಡಮ್, ತಿಂದಿಲ್ಲ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಎರಡು ಮೂರು ದಿನ ಆಯ್ತು ಮೇಡಮ್, ನನ್ ಕಾಲ್ ಸಿಕ್ಕಿರ್ಲಿಲ್ಲ, ಇವತ್ತು ಸಿಕ್ಕಿದೆ ನೋಡ್ರಿ.
1: ಓಕೆ,
2: ಫಸ್ಟ್ ಅಕ್ಕ ಆಮೇಲೆ ತಂಗಿ, ಫಸ್ಟ್ ಮಕ್ಕಂಗೆ ಸಿಕ್ತು.
1: ಓಹೋ, ಹೌದಲ್ಲ, ಇಬ್ರು ಕಾಂಪಿಟೇಷನ್ ಅಲ್ಲಿ ಕಾಲ್ ಮಾಡ್ಬಿಟ್ಟಿದ್ದೀರಾ ಇವತ್ತು.
2: ಹೌದು ಮೇಡಮ್, ನಾನು ಇವತ್ತೇನು ಪ್ರಿಪೇರ್ ಆಗಿಲ್ಲ, ಇವತ್ತು ಸಿಕ್ಕಿದೆ.
1: ಓಕೆ, ಯೋಗಿರಾಜ್ ಭಟ್ ಅವರ ಮೂವಿಗಳು ಗೊತ್ತಿದ್ಯಾ, ಹಾಡುಗಳು ಗೊತ್ತಿದ್ಯಾ?
2: ಆ ಮೇಡಮ್, ಗೊತ್ತಿದೆ.
1: ಹಾಡಿ.
2: ಏನು ಪ್ರಿಪೇರ್ ಆಗಿಲ್ಲ ನಾನು ಇವತ್ತು.
1: ಓಕೆ, ಪರವಾಗಿಲ್ಲ, ಹಾಡಿ.
2: ಮುಂಗಾರು ಮಳೆಯೇ, ಏನು ನಿನ್ನ ಹನಿಗಳ ಲೀಲೆ, ಮುಗಿಲ ಇಳಿತದ ಶಾಲೆ, ಕಣ್ಣ ಗೊತ್ತಿಲ್ಲ ಮೇಡಮ್, ಮುಂದಕ್ಕೆ ಕಾಲ್ ಸಿಕ್ತು.
1: ಓಕೆ, ಧನ್ಯವಾದಗಳು ಮ್ಯಾಮ್.
2: ಒಂದು ಸಾರಿ ಕಣ್ ತುಂಬಾ ಬಾರೆ, ಅದು ಅವ್ರದೇ ಮೇಡಮ್ ಅದು.
1: ಹೌದು ಮ್ಯಾಮ್.
2: ಹಾ ಮೇಡಮ್, ಅದು ಹೇಳ್ತೀನಿ.
1: ಓಕೆ,
2: ಒಂದೇ ಒಂದು ಸಾರಿ ಕಣ್ ತುಂಬಾ ಬಾರೆ, ಒಂದೇ ಒಂದು ಸಾರಿ ಕಣ್ ತುಂಬಾ ಬಾರೆ, ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡಿಹೇನು, ನಿನ್ ಅದು ಹೋಯ್ತು ಮೇಡಮ್.
1: ಓಕೆ, ಪರವಾಗಿಲ್ಲ ಮ್ಯಾಮ್, ಚೆನ್ನಾಗಿ ಟ್ರೈ ಮಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಕಲ್ಪನಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಮೇಡಮ್, ನಮಸ್ತೆ.
1: ನಮಸ್ತೆ, ಸೋಮಶೇಖರ್ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ?
3: ಆಯ್ತು ಮೇಡಮ್.
1: ಏನಾಯ್ತು ಸರ್, ಇವತ್ತು ತಿಂಡಿ ತಿಂದ್ರ ಊಟ ಮಾಡಿದ್ರು?
3: ನಿಜ ಮೇಡಮ್, ಇವತ್ತು ನಮ್ಮೂರಲ್ಲಿ ಗೌರಮ್ಮನ ವಿಸರ್ಜನೆ ಇರೋದ್ರಿಂದ ತಿಂಡಿ ಕಡುಬು ಮಾಡಿದ್ದಾರೆ ಮೇಡಮ್.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಓ, ಗೊತ್ತಾಯ್ತು ಮೇಡಮ್. ನಾನು ಪಂಚರಂಗಿ ಅನ್ನೋ ಸಿನಿಮಾದೊಂದು ಅವರು ವಿಭಿನ್ನವಾಗಿ ಹಂಸಲೇಖ ಅವ್ರ ನಂತರ ಆಡು ಭಾಷೆಯಲ್ಲಿ ಗೀತೆಗಳನ್ನು ಬರೆದಂತವ್ರು ಯೋಗರಾಜ್ ಭಟ್ ಅವರು ಮೇಡಮ್.
1: ಹೌದು, ಹೌದು ಸರ್.
3: ಅದನ್ನೇ ಒಂದು ಹಾಕ್ತೀನಿ.
1: ಓಕೆ.
3: ಬಿಜಿ ಗಿಜಿ ಬಿಜಿ ಓ ಓ ಓ, ಲೈಫ್ ಇಷ್ಟೇನೆ ಗಿರಿ ಗಿರಿ ಕಯ ಕಯ ಓ ಓ ಓ, ಲೈಫ್ ಇಷ್ಟೇನೆ.

0: ಮಾಗಿ ಹುಟ್ಟಿ ಹೆಸರು ಗಿಸರು ಇಟ್ಟುಕೊಂಡು ಹಂಗು ಹಿಂಗು ದೊಡ್ಡವರಾಗು ಲೈಫು ಇಷ್ಟೇನೆ. ಯದ್ವಾ ತದ್ವಾ ಮಾರ್ಕ್ಸ್ ತೆಗೆದು ಅಪ್ಪ ಹೇಳೋ ಕೋರ್ಸ್ ಮುಗಿಸಿ ಸ್ನಾನ ಮಾಡ್ಕೊಂಡು ಕೆಲಸ ಹುಡುಕೋ ಲೈಫು ಇಷ್ಟೇನೆ. ಸಂಬಳ ಬರುವ ಕೆಲಸ ಹಿಡಿದು ಸಿಂಬಳ ಸುರಿವ ಮಕ್ಕಳ ಹಡೆದು ಕುಂಬಳಕ್ಕಾಗಿ ಹಲ್ವಾ ಮಾಡು ಲೈಫು ಇಷ್ಟೇನೆ. ನಮ್ಮ ಮಂದಿ ಪಾಪದೋರು ಸ್ವಲ್ಪ ಹಂಗೇನೆ, ಕಣ್ಣು ಮುಚ್ಚಿಕೊಂಡು ನೋಡು ಲೈಫು ಹಿಂಗೇನೆ. ಇದೊಂದು
1: ತುಂಬಾ ವಿಭಿನ್ನವಾಗಿರೋ, ಹೌದು ಸರ್, ತುಂಬಾ ವಿಭಿನ್ನವಾಗಿರೋ ಹಾಡು ಅಂತಾನೆ ಹೇಳ್ಬೋದು.
0: ಹೌದೌದು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಿಮಗೂ ಕೂಡ. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಪಂಚರಂಗಿ ಚಿತ್ರದ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪ ಅವರೇ, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ? ತಿಂಡಿ ಆಯ್ತಾ?
1: ನಾವು ಚೆನ್ನಾಗಿದ್ದೀವಿ, ತಿಂಡಿ ಆಯ್ತು. ನಿಮ್ದಾಯ್ತಾ?
2: ಮೇಡಮ್ ಅವರೇ, ನಮ್ದು ಖಾರ ಪೊಂಗಲ್ ಆಯ್ತ್ರಿ.
1: ಓಕೆ, ನಮ್ದು ಇವತ್ತು ಪುಳಿಯೋಗರೆ ಆಯ್ತ್ರಿ.
2: ಹೌದಾ, ಒಳ್ಳೇದು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಮೇಡಮ್ ಅವರೇ, ಹಾಡ್ಲೇನ್ರಿ?
1: ಹಾಡ್ರಿ.
2: ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕ ಬಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ, ಕಂಡು ಕಂಡು ಬಿದ್ದಂಗಾಯ್ತು ಹಳ್ಳದಲ್ಲಿ, ಕಂಬಳಿ ಹುಳ ಬಿಟ್ಟಂಗಾಯ್ತು ಹಾರ್ಟಿನಲ್ಲಿ, ಕಚ್ಚಗುಳಿ ಇಟ್ಟಂಗಾಯ್ತು ಬೆನ್ನಿನಲ್ಲಿ, ಕುಂತಾಗ ಬೈಕಿನಲ್ಲಿ ಬೈಕಿನಲ್ಲಿ. ಧನ್ಯವಾದಗಳು ಮೇಡಮ್
1: ಅವರೇ. ಹಲೋ ಸರ್,
2: ಧನ್ಯವಾದಗಳು ಮೇಡಮ್ ಅವರೇ.
1: ಓಕೆ, ಧನ್ಯವಾದಗಳು. ಇದನ್ನ ದುನಿಯಾ ಸೂರಿ ಅವರು ನಿರ್ದೇಶಿಸಿರುವ ಚಿತ್ರ ಜಾಕಿ ಚಿತ್ರದ ಹಾಡು ಸರ್ ಇದು.
2: ಹೌದು ಸರ್, ಮೇಡಮ್ ಅವರೇ, ಗೊತ್ತಾಗ್ಲಿಲ್ಲ, ಅದೇ ಇರ್ಬೇಕು.
1: ಓಕೆ, ಪರವಾಗಿಲ್ಲ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಜಾಕಿ ಚಿತ್ರದ ಹಾಡನ್ನು ಹಾಡ್ತಾ ಇದ್ರು. ಆದರೆ ಈ ಮೂವಿಯನ್ನು ಡೈರೆಕ್ಟ್ ಮಾಡಿರೋದು ದುನಿಯಾ ಸೂರಿ ಅವರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೆ ಹಾಡುಗಳನ್ನು ಹಾಡಬಹುದಾಗಿದೆ. ಜೊತೆಗೆ ನೀವು ಕೂಡ ಏನಾದರೂ ಯೋಗರಾಜ್ ಭಟ್ ಅವರ ಬಗ್ಗೆ ಮಾತನಾಡ್ತೀರಾದರೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು ಅಂತ ಹೇಳ್ತಾ, ಹಾಗೆ ಅವರ ಸಾಕಷ್ಟು ಚಿತ್ರಗಳಲ್ಲಿ ನಿರ್ದೇಶಿಸಿದ್ದಾರೆ, ಹಾಡುಗಳನ್ನು ಬರೆದಿದ್ದಾರೆ ಅಂತಲೇ ಹೇಳಬಹುದು. ಸೊ ಹಾಗೆ ಅವರು ನಿರ್ದೇಶಿಸಿರುವ ಸಿನಿಮಾಗಳನ್ನು ನೋಡೋದಾದರೆ ಮುಂಗಾರು ಮಳೆ ಇರಬಹುದು, ಹಾಗೆಯೇ ಡ್ರಾಮಾ ಇರ್ಬೋದು, ರಂಗ ಎಸ್ ಎಲ್ ಸಿ, ಗಾಳಿಪಟ, ಪರಮಾತ್ಮ, ವಾಸ್ತು ಪ್ರಕಾರ, ಮನದ ಕಡಲು, ಹೀಗೆ ಸಾಕಷ್ಟು ಚಿತ್ರದಲ್ಲಿ ಇವರು ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ,
3: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ.
1: ತಿಂಡಿ ಆಯ್ತಾ?
3: ತಿಂಡಿ ಆಯ್ತು, ಉಪ್ಪಿಟ್ಟು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಗಿದೆ, ಗಾಳಿಪಟ ಫಿಲ್ಮ್.
1: ಹೌದು.
3: ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ,

0: ಬರಲು ನಿಂತಲ್ಲಿಯೇ ಮಳೆಕಾಲ. ಓಕೆ
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಮ್ಯಾಮ್, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಮೀನಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡುಗಳನ್ನ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೇನೆ ಹಾಡಬಹುದಾಗಿದೆ. ಅವರು ನಿರ್ದೇಶಿಸಿರುವ ಸಿನಿಮಾ ಒಂದು ಕಡೆ ಆದರೆ ಸಾಕಷ್ಟು ಮೂವಿಗಳಿಗೆ ಅವರು ಚಿತ್ರದ ಲಿರಿಕ್ಸ್ ಅನ್ನ ಕೂಡ ಅವರು ಬರೆದಿದ್ದಾರೆ. ಸೊ ಹಾಗಾಗಿ ಅವುಗಳನ್ನ ಕೂಡ ನೀವು ಹಾಡಬಹುದಾಗಿದೆ. ಹಾಗೆ ಜಾಕಿ ಚಿತ್ರದ ಹಾಡೇನಿತ್ತು ಅದನ್ನ ಕೂಡ ಯೋಗಿರಾಜ್ ಭಟ್ ಅವರೇ ಬರೆದಿರೋದು, ಆದರೆ ನಿರ್ದೇಶಿಸಿರೋದು ಸೂರಿ ಅವರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್, ನಾನು ಸಲ್ಮಾ ಟೀಚರ್ ತರೀಕೆರೆಯಿಂದ.
1: ನಮಸ್ತೆ ಸಲ್ಮಾ ಟೀಚರ್, ಹೇಗಿದ್ದೀರಾ?
2: ಆರಾಮಿದ್ದೀವಿ, ನೀವು ಆರಾಮ ಮೇಡಮ್?
1: ನಾವು ಆರಾಮಿದ್ದೀವಿ ಮೇಡಮ್.
2: ಆಯ್ತು ತಿಂಡಿ?
1: ತಿಂಡಿ ಆಯ್ತು, ನಿಮ್ದಾಯ್ತಾ?
2: ನಮ್ದು ತಾಳಿಪಟ್ಟು ಚಟ್ನಿ ಇವತ್ತು.
1: ಓಹೋ, ಸೂಪರ್. ಸೊ ಹಾಗೆ
2: ಏನ್ ಕಾರ್ಯಕ್ರಮ ಮೇಡಮ್
1: ಇವತ್ತಿನ ಕಾರ್ಯಕ್ರಮ? ಯೋಗರಾಜ್ ಭಟ್ ಅವರು, ಕನ್ನಡದ ನಿರ್ದೇಶಕರಾಗಿರುವಂತಹ ಯೋಗರಾಜ್ ಭಟ್ ಅವರ ಜನ್ಮದಿನ ಇದೆ, ಹಾಗಾಗಿ ಅವರ ಹಾಡುಗಳನ್ನ ಹಾಡ್ಬೇಕು. ಅವರು ಬರೆದಿರುವ ಹಾಡು ಅಥವಾ ಅವರು ನಿರ್ದೇಶಿಸಿರುವ ಹಾಡನ್ನ ಹಾಡ್ಬೇಕು.
2: ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸಕ್ಕೆ ಹೋಗ್ಬಾರ್ದು ರೀ, ಅತ್ತಲ್ಲಿ ಆ ಹುಡುಗ ಇತ್ತಲ್ಲಿ ಈ ಹುಡುಗಿ ಮುಂದ್ ಬರ್ತಾ.
1: ಓಕೆ, ಪರವಾಗಿಲ್ಲ ಮ್ಯಾಮ್, ಚೆನ್ನಾಗಿ ಟ್ರೈ ಮಾಡಿದ್ರಿ.
2: ಲೈನ್ ಸಿಕ್ಕಲ್ಲ, ಟ್ರೈ ಮಾಡಿ ಮಾಡಿ ನಿನ್ನೆ ಎಲ್ಲ ಬೇಜಾರಾಗಿತ್ತು ನಮಗೆ.
1: ಓಕೆ,
2: ಸಿಕ್ತಲ್ಲ ಮೇಡಮ್, ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ಇದೇ ರೀತಿ ಕರೆ ಮಾಡ್ತಾ ಇರಿ. ಸಲ್ಮಾ ಅವರು ಕರೆ ಮಾಡಿದ್ರು ತರೀಕೆರೆಯಿಂದ, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು. ಸಡನ್ ಆಗಿ ಕಾಲ್ ಸಿಕ್ಕಾಗ ಈ ರೀತಿ ಹೊಸ ಹಾಡುಗಳು ಏನು ಹಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ನಿಮ್ಗೆ ಈ ಹಾಡುಗಳು ಯೂಟ್ಯೂಬ್ ಅಲ್ಲಿ ಇರ್ಬಹುದು, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತ ಅವರು ನಿರ್ದೇಶಿಸಿರುವ ಸಿನಿಮಾದ ಹಾಡುಗಳಿರ್ಬೋದು, ಅವರು ಲಿರಿಸಿಸ್ಟ್ ಮಾಡಿರುವಂತಹ ಹಾಡುಗಳು ಕೂಡ ಸಿಗುತ್ತೆ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಹಾಡುಗಳನ್ನ ಹಾಡಬಹುದಾಗಿದೆ. ಸೊ ಹಾಗೆ ತುಂಬ ಚಂದ ಇರುವಂತಹ ಹಾಡುಗಳನ್ನ ಅವರು ಬರೆದಿದ್ದಾರೆ. ಮುಂಗಾರು ಮಳೆ ಸಿನಿಮಾದಿಂದ ಅನಿಸುತ್ತಿದೆ ಯಾಕೋ ಇಂದು ಇರ್ಬೋದು, ಹಾಗೆ ಡ್ರಾಮಾ ಸಿನಿಮಾದ ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಅದಿರ್ಬೋದು. ಹಾಗೆ ಒಂದು ಅದ್ಭುತವಾಗಿರುವ ಮೀನಿಂಗ್ಫುಲ್ ಸಾಂಗ್ ಆಗಿರುವಂತಹ ಡ್ರಾಮಾ ಚಿತ್ರದ ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನೇ ಈ ಸಿನಿಮಾದ ಹಾಡಿರ್ಬೋದು. ಇದು ಈ ರೀತಿಯಾಗಿ ಸಾಕಷ್ಟು ಸಿನಿಮಾದ ಹಾಡುಗಳು ಡೈರೆಕ್ಟ್ ಮಾಡೋದ್ರ ಜೊತೆಗೆ ಸಿನಿಮಾಕ್ಕೆ ಹಾಡನ್ನು ಬರೆಯುವಂತಹ ಕೆಲಸವನ್ನು ಕೂಡ ಯೋಗರಾಜ್ ಭಟ್ ಅವರು ಮಾಡಿದ್ದಾರೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ ಹಲೋ ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೆಯೇ ಹಾಡುಗಳನ್ನು ಹಾಡಬಹುದಾಗಿದೆ ಅಂತ ಹೇಳ್ತಾ. ಹಾಗೆ ನಿಮಗೆ ಇಷ್ಟವಾಗಿರೋ ಯೋಗರಾಜ್ ಭಟ್ ಅವರ ಹಾಡು ಯಾವುದು ಅಂತ ಹೇಳಿ ಮೆಸೇಜ್ ಮಾಡೋದ್ರ ಮೂಲಕ ಕೂಡ ತಿಳಿಸಬಹುದು. ನಿಮ್ಗೆ ಇಷ್ಟವಾಗಿರೋ ಸಾಂಗ್ನ ನಾನು ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9680969627986260926279. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್,
1: ಯಾರಿದು? ಹೌದು, ರಕ್ಷಿತಾ ಹೊಳ್ಳನೆ ಮಾತನಾಡ್ತಿರೋದು. ನಿಮ್ ಹೆಸರು ಕಂಡುಹಿಡಿಬೇಕಾ? ವಾಯ್ಸ್ ಕೇಳಿದೀನಿ, ಹೆಸರು ನೆನಪಾಗ್ತಿಲ್ಲ. ನಿಮ್ಮ ಧ್ವನಿ ನೆನಪಾಗ್ತಿದೆ ಸರ್, ನಿಮ್ಮ ಹೆಸರು ನೆನಪಾಗ್ತಿಲ್ಲ ನನಗೆ.
3: ನಾವು ನಂಜನಗೂಡು ತಾಲೂಕು, ಬಿಳಿಗೆರೆಯಿಂದ.
1: ಓಕೆ, ರಾಮಚಂದ್ರ ಅವರಾ? ಓಕೆ, ಹೇಗಿದ್ದೀರಾ ಸರ್?
3: ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ. ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್.
1: ಓಕೆ, ಹಾಗೆ ಹೇಗೆ ನಡೀತಾ ಇದೆ ಸರ್? ಮೈಸೂರು ನಿಮಗೆ ಹತ್ತಿರ ಆಗಿರೋದ್ರಿಂದ ಮೈಸೂರಿನಲ್ಲಿ ದಸರಾ ಸಂಭ್ರಮ ಸ್ಟಾರ್ಟ್ ಆಗಿದೆಯಾ?
3: ದಸರಾ ಈಗ ಸದ್ಯದಲ್ಲಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಮೇಡಮ್. ಇಪ್ಪತ್ತೊಂದಕ್ಕೆ ದಸರಾ. ಎಲ್ಲ ಈಗ ಲೈಟ್ ಆಗಿರುತ್ತೆ. ಹಲೋ
1: ಹಲೋ,
3: ಲೈಟ್
1: ಹಲೋ ಹೇಳಿ ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಾ? ಇವತ್ತು ಯೋಗರಾಜ್ ಭಟ್ ಅವರ ಜನ್ಮದಿನ ಇರೋದ್ರಿಂದ ಅವರ ಹಾಡುಗಳನ್ನ ಹಾಡ್ಬೇಕು ಸರ್. ಅವರ ಯಾವ್ದಾದ್ರು ಒಂದು ಹಾಡನ್ನ ಹಾಡ್ಬೋದು, ನಿರ್ದೇಶಿಸಿರೋದು ಅಥವಾ ಅವರು ಬರೆದಿರೋದು. ಯೋಗರಾಜ್ ಭಟ್ ಅವ್ರದ್ದು ಸರ್.
3: ಯೋಗರಾಜ್ ಭಟ್,
1: ಯಾಕೆ
3: ಜೀವ ಉನ್ನತಾನಿಕ್ ಪಾಠ ಕುಳಿಯಕ್ ಮುಂಚೆ ಅಲ್ಲಾಸೋ ಅಲ್ಲಾಸೋ ಅಲ್ಲಾಸೋ ಅಲ್ಲಾಸೋ ದೇವನ ತಾಲಿಕ್ ಮಾತ್ರ ಕುಳಿಯಕ್ ಮುಂಚೆ ಅಲ್ಲಾಸೋ ಅಲ್ಲಾಸೋ ನಾವೇ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗೋ ಶಾಶ್ವತ ಯಾವುದು ಇಲ್ಲ ಎಲ್ಲ ಸೀಜಿಂಗೋ ಅದಕ್ಕೆ ಅದಕ್ಕೆ ಅದಕ್ಕೆ ಅದಕ್ಕೆ ಅದಕ್ಕೆ ಅದಕ್ಕೆ ಅಲ್ಲಾಸ್ ಅಲ್ಲಾಸ್ ಅಲ್ಲಾಸ್ ಅಲ್ಲ ವಾಸೋ ಉನ್ ವಾಸೋ ಉಂಗ್ರ ಅಲ್ಲಾಸೋ ಅಲ್ಲ ಅಲ್ಲಾಸೋ ಚೌಕ ಚೌಕ ಬಂದು ನಾಲ್ಕು ಮೂಲೆ ಚೌಕ ಚೌಕ ಚೌಕ ಅದಕ್ಕೆ ಮೂಲೆ ಯಾವುದೋ ಬಂದು ಮೂಲೆ ಹುಡುಕಿ ಇಡಕ್ಕ ಇಡಕ್ಕ ಇಡಕ್ಕ ನಾಳೆ ನಾವೇ ಇದು ಹಲೋ
1: ಹಲೋ ಸರ್
3: ಮೇಡಮ್ ಸರಿಯಾಗಿ ಬರ್ತಿಲ್ಲ ಹೊಸ ಫಿಲಮ್ಗಳು
1: ಪರವಾಗಿಲ್ಲ ಚೆನ್ನಾಗಿ ಟ್ರೈ ಮಾಡಿದ್ರಿ ಚೌಕ ಸಿನಿಮಾದ ಹಾಡನ್ನ
3: ಯಾಕೆಂದ್ರೆ ನಾನು ಅದನ್ನ ಅಪ್ಪ ಐ ಲವ್ ಯು ಅಪ್ಪ ಅಂತ ಗೊತ್ತಿತ್ತು ಹಾಡೋಣ ಅಂತಂದೆ ಅದಕ್ಕೆ ಇದನ್ನೇ ಆಗ್ಬಿಟ್ಟೆ.
1: ಓಕೆ ಓಕೆ ಸರ್ ಪರವಾಗಿಲ್ಲ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಎಸ್. ನಂಜನಗೂಡಿನಿಂದ ರಾಮಚಂದ್ರ ಅವರು ಕರೆ ಮಾಡಿದ್ರು, ಹಾಗೆ ಚೌಕ ಚಿತ್ರದ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
4: ಶುಭೋದಯ ರಕ್ಷಿತಾ ಮೇಡಮ್ ಅವರಿಗೆ.
1: ಶುಭೋದಯ ಪಂಕಜಾ ಮೇಡಮ್, ಹೇಗಿದ್ದೀರಾ?
4: ಮೇಡಮ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
4: ತಿಂಡಿ ಆಯ್ತು ಮೇಡಮ್, ಇವತ್ತು ರೊಟ್ಟಿ ಚಟ್ನಿ ಮೊಸರು, ಶೇಂಗಾ ಚಟ್ನಿ ಮೊಸರು.
1: ಓಹೋ ಸೂಪರ್. ನಮ್ದು ಇವತ್ತು ಪುಳಿಯೋಗ್ರೆ.
4: ಪುಳಿಯೋಗ್ರೆ, ಓಕೆ ಮೇಡಮ್.
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಮೇಡಮ್ ಯೋಗರಾಜ್ ಭಟ್ ಅವ್ರದ್ದು ಸಾಂಗ್ಸ್ ಹೇಳ್ಬೇಕು.
1: ಹೌದು, ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
4: ಬಂಗಾರ ಮಳೆ ಫಿಲಮ್ಸ್ ಅಲ್ಲಿ ಎಲ್ಲಾ ಹಾಡು ತುಂಬಾ ಇಷ್ಟ. ಅದ್ರಲ್ಲಿ ಒಂದ್ ಹೇಳ್ತೇನೆ ಮೇಡಮ್.
1: ಓಕೆ ಹಾಡಿ.
4: ಅನಿಸುತ್ತಿದೆ ಯಾಕೋ

0: ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ಪಂಕಜ ಮೇಡಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು
1: ಎಸ್ ಪಂಕಜ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಯೋಗರಾಜ್ ಭಟ್ ಅವರು ನಿರ್ದೇಶಿಸಿರುವ ಸಿನಿಮಾದ ಹಾಡುಗಳನ್ನು ಹಾಡಬಹುದು, ಹಾಗೇನೆ ಅವರು ಲಿರಿಕ್ಸ್ ಬರೆದಿರುವಂತಹ ಹಾಡುಗಳನ್ನು ಕೂಡ ಹಾಡಬಹುದಾಗಿದೆ ಅಂತ ಹೇಳ್ತಾ ಈಗ ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇರೋದ್ರಿಂದ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
7: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ, ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 5 ರಿಂದ 10 ವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
6: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
7: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಸು. ಸಂಖ್ಯೆ ಏನ್ ಗೊತ್ತಾ? 9686689099. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686689099.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
6: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.

0: Ikea.
1: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಉಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಹಾಗೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಚಲನಚಿತ್ರ ನಿರ್ದೇಶಕರಾಗಿರುವಂತಹ ಯೋಗರಾಜ್ ಭಟ್ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. ಅವರ ಜನ್ಮದಿನ ಇರೋದ್ರಿಂದ ಅವರ ಸಿನಿಮಾದ ಹಾಡುಗಳನ್ನು ಹಾಡಬಹುದು. ಹಾಗೆ ಅವರು ಹಾಡಿರುವ ಹಾಡುಗಳಿರ್ಬೋದು ಅಥವಾ ಅವರು ಬರೆದಿರುವಂತಹ ಹಾಡುಗಳನ್ನು ಹಾಡಬಹುದು ಅನ್ನೋದಾಗಿ ಹೇಳ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ಕೂಡ ಯೋಗರಾಜ್ ಭಟ್ ಅವರ ನಿಮ್ಮ ನೆಚ್ಚಿನ ಹಾಡುಗಳನ್ನು ಹಾಡಬಹುದಾಗಿದೆ ಅಂತ ಹೇಳ್ತಾ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ.
2: ಗುಡ್ ಮಾರ್ನಿಂಗ್ ಮೇಡಮ್.
1: ಸರ್, ದಯವಿಟ್ಟು ರೇಡಿಯೋ ಆಫ್ ಮಾಡಿಕೊಂಡು ಮಾತಾಡಿ.
2: ಯಾವ್ದು ಮೇಡಮ್?
1: ರೇಡಿಯೋ ವಾಲ್ಯೂಮ್ನ ಕಮ್ಮಿ ಮಾಡಿ ಮಾತನಾಡಿ ಸರ್.
2: ಹೌದಾ? ರೇಡಿಯೋ ಆಫ್ ಇತ್ತು.
1: ಓಕೆ, ಸೊ ನನ್ನ ಧ್ವನಿಗೆ ನನಗೆ ಕೇಳಿಸ್ತಾ ಇದೆ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ದಯವಿಟ್ಟು ನೀವು ಕೇಳಿಸ್ಕೊಳ್ತಾ ಇದ್ರೆ ರೇಡಿಯೋನ ದಯವಿಟ್ಟು ಆ ವಾಲ್ಯೂಮ್ನ ಕಮ್ಮಿ ಮಾಡಿ ಮಾತನಾಡಿ, ಇಲ್ಲಾಂತಂದರೆ ಕರೆ ಕನೆಕ್ಟ್ ಆಗೋದಿಲ್ಲ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ.
3: ಹಲೋ,
1: ನಮಸ್ತೆ.
3: ನಮಸ್ತೆ ರಕ್ಷಿತಾ.
1: ಶಾಂತಾ ಮೇಡಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
3: ತಿಂಡಿ ತಿನ್ಬೇಕು, ಮೆಂತೆ ಬಾತು.
1: ಓಹೋ, ಸೂಪರ್.
3: ನಿಮ್ದು?
1: ನಮ್ದು ಇವತ್ತು ಪುಳಿಯೋಗರೆ.
3: ಪುಳಿಯೋಗರೆ. ಓಕೆ, ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳಿದ ಮಿತ್ರರಿಗೂ, ಬಾನ್ಲಿಕ್ಕೆ ಅಂದ್ರೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ರಕ್ಷಿತಾ.
1: ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಮ್ಯಾಮ್.
3: ಥ್ಯಾಂಕ್ ಯು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಗಿದೆ, ಮುಂಗಾರು ಮಳೆದೊಂದು ಹಾಡ್ತಾ ಇದ್ದೀನಿ.
1: ಓಕೆ.
3: ತುಟಿ ಕಳ್ಳ

0: ఎంత మధుర యాతనే, పొల్లు హుడుగి ఒమ్మె నన్న హాగే సుమ్మనె అనిసుతిదేయాకో ఇందు. థ్యాంక్ యూ రక్షిత.
1: థ్యాంక్ యూ మేడం, చెన్నాగి హాడన్న హాడిద్రి.
0: థ్యాంక్ యూ.
1: ಥ್ಯಾಂಕ್ ಯು. ಎಸ್, ಶಾಂತಾ ಶ್ರೀರಾಮ್ಪುರ ಅವರು ಹಾಡ್ತಾ ಇದ್ರು, ಚಂದ ಹಾಡ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆ ಯೋಗರಾಜ್ ಭಟ್ ಅವರು ನಿರ್ದೇಶಿಸಿರುವ ಸಿನಿಮಾದ ಹಾಡು, ಹಾಗೆ ಅವರು ಬರೆದಿರುವಂತಹ ಸಿನಿಮಾದ ಹಾಡುಗಳನ್ನ ಹಾಡಬಹುದಾಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಯಾರಿದು?
2: ನಾನು ಮೇಡಮ್ ಚಂದ್ರಿಕಾ ಜಗನ್ನಾಥ್, ನೇರಲಗುಂಡಿಯಿಂದ.
1: ಚಂದ್ರಿಕಾ ಜಗನ್ನಾಥ್ ಅವರ? ಓಕೆ. ತಿಂಡಿ ಆಯ್ತಾ ಚಂದ್ರಿಕಾ ಮ್ಯಾಮ್?
2: ಹಾ ಮೇಡಮ್ ಆಯ್ತು. ರೊಟ್ಟಿ ಇವತ್ತು, ರೊಟ್ಟಿ ಪುಂಡಿ ಪಲ್ಯ ಟೊಮೆಟೊ ಚಟ್ನಿ.
1: ಓಹೋ ಸೂಪರ್. ನಮ್ದು ಇವತ್ತಾಯ್ತು, ಪುಳಿಯೋಗರೆ ಆಯ್ತು ನಮ್ದು.
2: ಪುಳಿಯೋಗರೆ, ಓಕೆ ಮೇಡಮ್.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ ಮೇಡಮ್, ಯೋಗರಾಜ್ ಭಟ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಮೊದಲನೇ ತಿಳ್ಸೋಣ ಮೇಡಮ್.
1: ಓಕೆ.
2: ಅವ್ರದ್ದು ಮುಂಗಾರು ಮಳೆದು ಒಂದು ಹಾಡ್ತೀನಿ ಮೇಡಮ್.
1: ಓಕೆ ಹಾಡಿ.
2: ಹಾ ಮೇಡಮ್. ಕುಣಿದು ಕುಣಿದು ಬಾರೆ ಒಲಿದು

0: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
0: ಥ್ಯಾಂಕ್ ಯು. ಎಸ್, ಚಂದ್ರಿಕಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ತೆ.
0: ನಮಸ್ತೆ,
2: ತಿಂಡಿ ಆಯ್ತಾ?
0: ತಿಂಡಿ ಆಯ್ತು. ಮಧು ಸರ್, ನಿಮ್ದಾಯ್ತಾ ತಿಂಡಿ?
2: ನಾವ್ ಇನ್ನ ಮಾಡ್ಬೇಕು, ಸ್ವಲ್ಪ ಲೇಟ್ ಆಯ್ತು, ಹೊಲದ ಹತ್ರ ಇದ್ದೆ.
0: ಓಕೆ,
2: ಒಳ್ಳೆ ವಿಷಯ ತಂದಿದ್ರಿ ಇವತ್ತು. ನಾನಿವತ್ತು ಮಣಿ ಚಿತ್ರದಿಂದ ಒಂದು ಗೀತೆಯನ್ನ ಹಾಡ್ತಾ ಇದ್ದೀನಿ. ಎರಡೆರಡು ಲೈನ್ ಹಾಡ್ತೀನಿ, ಜಾಸ್ತಿ ಹಾಡಲ್ಲ.
0: ಹಾಡಿ.
2: ಮೂಲ ಗಾಯಕರು ಶಂಕರ್ ಮಹಾದೇವನ್, ಸಂಗೀತ ಕೆ ಕಲ್ಯಾಣ. ಚೆನ್ನಾಗಿದೆ, ತುಂಬಾ ಏನೋ ಒಂಥರ ಸೂಪರ್ ಗೀತೆ ಅಂತಾನೆ ಹೇಳ್ಬೋದು. ಅದನ್ನ ಜಾಸ್ತಿ ಹಾಡಲ್ಲ, ಎರಡೇ ಲೈನ್ ಹಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸಾವಿರ ನದಿಗಳಿಗೆಲ್ಲ ಒಂದೇನೆ ಸಾಗರ, ಸಾವಿರ ಋತುಗಳಿಗೆಲ್ಲ ಒಂದೇನೆ ನೇಸರ, ತಿಳಿಯ ತಲೆಯಾರೋ ಜೊತೆ ಸಹೇರೋ ಈ ಪ್ರೀತಿ ಹೇಳೋರು ಅದು ಯಾರೋ, ಸಾವಿರ ನದಿಗಳಿಗೆಲ್ಲ ಒಂದೇನೆ ಸಾಗರ, ಸಾವಿರ ಋತುಗಳಿಗೆಲ್ಲ ಒಂದೇನೆ ನೇಸರ. ಇಷ್ಟೇ ಮೇಡಮ್.
0: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು.
2: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
0: ಥ್ಯಾಂಕ್ ಯು. ಮಧು ಅವರು ಕರೆ ಮಾಡಿದ್ರು, ಹಾಗೆ ಯೋಗರಾಜ್ ಭಟ್ ಅವರು ನಿರ್ದೇಶಿಸಿರುವಂತಹ ಮಣಿ ಚಿತ್ರದ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೆ ಯೋಗರಾಜ್ ಭಟ್ ಅವರು ನಿರ್ದೇಶಿಸಿರುವ ಬರೆದಿರುವ ಹಾಡುಗಳನ್ನ ನೀವು ಕೂಡ ಹಾಡಬಹುದಾಗಿದೆ ಅಂತ ಹೇಳ್ತಾ, ಹಾಗೆ ನಿಮಗಾಗಿ ಈಗ ಇನ್ನೊಂದು ಅದ್ಭುತವಾಗಿರುವ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ.

0: ಬೀಚಲ್ಲಿ ನುಡಿಸಿದ್ರಲ್ಲ ಗಿಟಾರ್ ಬಿಟ್ಟು ಅದನ್ನ ಮೊದಲೇ ಬರ್ತಿತ್ತು, ಬರಲ್ಲ ಕಲಸಿ ಅಂದೆ.
1: ನಿಮಗೆ ಬರ್ತಿತ್ತು ಅಂತ ನಂಗೆ ಮೊದಲೇ ಗೊತ್ತಿತ್ತು.
0: ನಿಮಗೆ ಗೊತ್ತಿತ್ತು ಅಂತಾನೆ ನಂಗೆ ಗೊತ್ತಿತ್ತು.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಸೊ ಹಾಗೆ ಈಗಲೇ ಮುಗುಳು ನಗೆ ಚಿತ್ರದ ರೂಪಸಿ ಸುಮ್ಮನೆ ಹೇಗಿರಲಿ ಅನ್ನುವಂತಹ ಒಂದು ಹಾಡನ್ನು ಕೇಳ್ಕೊ ಬಂದ್ರಿ. ಸೊ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಾಗೆ ಯೋಗರಾಜ್ ಭಟ್ ಅವರು ನಿರ್ದೇಶಿಸಿರುವ ಯಾವ ಹಾಡನ್ನು ಹಾಡ್ತಾರೆ ಅಂತ ಹೇಳಿ ಕೇಳೋಣ. ಹಲೋ,
3: ನಮಸ್ತೆ ಮೇಡಮ್.
2: ನಮಸ್ತೆ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
2: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
2: ನಾವು ಚೆನ್ನಾಗಿದ್ದೀವಿ ಸರ್. ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್. ನಿಮ್ದು ಆಯ್ತಾ ಮೇಡಮ್?
2: ತಿಂಡಿ ನಮ್ದು ಕೂಡ ಆಯ್ತು. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಿದೆ ಅಲ್ವಾ?
3: ಹಾ ಗೊತ್ತಿದೆ ಮೇಡಮ್.
2: ಸೊ ಹಾಗೆ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
3: ನಾನ ಮೇಡಮ್ ಇದೇ ತಗೊಂಡಿದ್ದೀನಿ ಮೇಡಮ್, ಡ್ರಾಮಾ ಚಿತ್ರದ ಒಂದ್ ಗೀತೆ ತಗೊಂಡಿದ್ದೀನಿ ಮೇಡಮ್.
2: ಓಕೆ, ಹಾಡಿ ಸರ್.
3: ನಮ್ಮ ಇವರು ಆಡಿರೋದು ವಿ ಆರ್ ಕೃಷ್ಣ ಆಡಿರೋದೇ ತಗೊಂಡಿದ್ದೀನಿ ಮೇಡಮ್.
2: ಓಕೆ.
3: ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ರ ಮಾಡೋಣ. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಇಡ್ಲಿಗೆ ತುದಿ ಯಾವ್ದು, ಮುದ್ದೆಗೆ ಬುಡ ಯಾವ್ದು, ಗುಂಡಿಲಿ ಹೆಣ ಯಾವ್ದು, ಉಂಡಿಲಿ ಹಣ ಯಾವ್ದು? ಪ್ರೇಮ ಕೇಸರಿ ಬಾತ್, ಕಾಮ ಕಾರ ಬಾತ್, ಜೀವನ ಚೌ ಚೌವಾಯ್ತು ಯಾಕೆ ದೂಸ್ರ ಮಾತು? ಉಪ್ಪನ್ನು ತಿಂದ ಮೇಲೆ ಬಿ ಪಿ ಬರ್ದೇ ಇರ್ತದ, ಉಪ್ಪಿನಕಾಯಿ ಎಂತ ಲೈಫು ತಿಂದೆ ಈರ ಕಾಯ್ತದ. ನಾಲ್ಗೇನೆ ನಮ್ ಕೈಲಿಲ್ಲ, ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ರ ಮಾಡೋಣ. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು?
2: ಓಕೆ, ಸೂಪರ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಥ್ಯಾಂಕ್ ಯು ಸರ್. ಎಸ್, ಸುಬ್ರಹ್ಮಣ್ಯ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಬಹುದು, ಹಾಗೆ ಯೋಗರಾಜ್ ಭಟ್ ಅವರ ಹಾಡುಗಳನ್ನು ಹಾಡಬಹುದಾಗಿದೆ ಅಂತ ಹೇಳ್ತಾ, ಅವರ ಅದ್ಭುತವಾಗಿರುವ ಹಾಡುಗಳಿದೆ. ಆಗಲೇ ನಾನು ಏನು ಪ್ಲೇ ಮಾಡಿದ ಹಾಗೆ ಮುಂಗಾರು ಮಳೆ ಚಿತ್ರದ ಹಾಡಿರ್ಬೋದು, ಮುಗುಳು ನಗೆ ಚಿತ್ರದ ಹಾಡಿರ್ಬೋದು, ಈ ರೀತಿ ಸಾಕಷ್ಟು ಚಿತ್ರಗಳಲ್ಲಿ ನಿರ್ದೇಶಿಸಿದ್ದಾರೆ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಇವರು ತುಂಬ ಹಾಡುಗಳನ್ನ ಕೂಡ ಬರೆದಿದ್ದಾರೆ, ಹಾಗೆ ಅದ್ಭುತವಾಗಿರೋ ಹಾಡುಗಳು ಕೂಡ ಅವ್ರದ್ದು ಇದೆ. ಸೊ ಹಾಗಾಗಿ ಅವುಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗಿಷ್ಟವಾಗಿರುವ ಯೋಗರಾಜ್ ಭಟ್ ಅವರ ಹಾಡುಗಳನ್ನು ಹಾಡಬಹುದಾಗಿದೆ. ಹಾಡಬೇಕು ಅಂದರೆ ಏನು ಮಾಡಬೇಕು ಹೇಳಿ? ನಮ್ಮ ಸಂಖ್ಯೆ 9686096289 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು, ಹಾಗೆಯೇ ಹಾಡನ್ನು ಕೂಡ ಹಾಡಬಹುದಾಗಿದೆ ಅಂತ ಹೇಳ್ತಾ, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ದಯವಿಟ್ಟು ನೆಟ್ವರ್ಕ್ ಸರಿಯಾಗಿ ಸಿಗುವ ಸ್ಥಳಕ್ಕೆ ಬಂದು ಕರೆ ಮಾಡಿ, ಇಲ್ಲ ಅಂತಂದರೆ ಕರೆ ಕನೆಕ್ಟ್ ಆಗುವುದಿಲ್ಲ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
4: ಹಲೋ ಮೇಡಮ್, ಹೇಳಿ.
2: ನಮಸ್ತೆ.
4: ನಮಸ್ತೆ ಮೇಡಮ್.
2: ಯಾರಿದು?
4: ನಾವು ರುದ್ರೇಶ್ ಅಂತ ಹೇಳಿ, ಉಳೆವನ್ನೂರಿಂದ.
2: ರುದ್ರೇಶ್ ಅವರು, ಹೇಗಿದ್ದೀರಾ ಸರ್?
4: ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ?
2: ನಾವು ಆರಾಮಿದ್ದೀವಿ ಸರ್. ತಿಂಡಿ ಆಯ್ತಾ?
4: ತಿಂಡಿ ಆಯ್ತು ಈಗ ಜಸ್ಟ್. ನಿಮ್ದು?
2: ನಮ್ದು ಕೂಡ ಆಯ್ತು.
4: ಇವತ್ತಿನ ಟಾಪಿಕ್ ಅಲ್ಲಿ ನನಗೆ ಒಬ್ಬ ಒಳ್ಳೆ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾ ಇದೀರ, ಹುಟ್ಟಿದ ಹಬ್ಬದ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ದೇಶಿಸಿದಂತ ವ್ಯಕ್ತಿ ಯೋಗರಾಜ್ ಭಟ್. ಹಾಗೆ ಹಾಡುಗಳನ್ನು ಸಹ ಬಹಳ ಚೆನ್ನಾಗಿ ಬರೀತಾರೆ. ಮೇಡಮ್, ಯಾವ್ದಾರ ಒಂದ್ ಅವರ ಹಾಡುಗಳು ಬಹಳ ಬರ್ತವೆ, ಆದ್ರೆ ಬೇಗ ಬೇಗ ಬರಲ್ಲ. ಒಂದೆರಡು ಲೈನ್ ಹಾಡ್ತೀನಿ. ಹಾಲು ಕುಡಿದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ ಅಂತ ದೇವದಾಸೆ ಉಳಿಲಿಲ್ಲ, ಇನ್ನು ನಾವ್ ನೀವು ಉಳಿತೀವ
2: ಮೇಡಮ್.
4: ಅಷ್ಟೇ, ಅವಕಾಶ
2: ಕೊಡ್ತೀವಿ.
4: ಡೈರೆಕ್ಟರ್. ಓಕೆ ಮೇಡಮ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು.
4: ನಿಮ್ ವಾಯ್ಸ್ ಬಹಳ ಚೆನ್ನಾಗಿ ಇಷ್ಟ ನಮಗೆ.
2: ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
4: ಓಕೆ.
2: ಎಸ್ ರುದ್ರೇಶ್ ಅವರು ಕರೆ ಮಾಡಿದ್ರು ಹೊಳೆಹೊನ್ನೂರಿನಿಂದ, ಹಾಗೆಯೇ ಚೆನ್ನಾಗಿ ಮಾತನಾಡ್ತಾ ಇದ್ರು ಯೋಗರಾಜ್ ಭಟ್ ಅವರ ಬಗ್ಗೆ, ಹಾಗೆ ಅವರ ಹಾಡನ್ನು ಕೂಡ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಯೋಗರಾಜ್ ಭಟ್ ಅವರು ನಿರ್ದೇಶಿಸಿರುವ ಹಾಡು, ಅವರು ಬರೆದಿರುವಂತಹ ಹಾಡು ನೀವು ಕೂಡ ಹಾಡಬಹುದಾಗಿದೆ ಅಂತ ಹೇಳ್ತಾ, ಹಾಗೆ ನಿಮ್ಮ ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇರೋದ್ರಿಂದ ಈಗ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ, ಮೊದಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
0: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
1: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.

0: Yes, welcome back to Radio Shivamoga 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾವಿವತ್ತು ಯೋಗರಾಜ್ ಭಟ್ ಅವರ ಜನ್ಮದಿನ ಇರೋದ್ರಿಂದ ಅವರು ನಿರ್ದೇಶಿಸಿರುವ ಸಿನಿಮಾಗಳು ಅವರ ಹಾಡುಗಳನ್ನ ಹಾಡಬಹುದಾಗಿದೆ ಅಂತ ಹೇಳ್ತಾ ಇದೆ. ಸೊ ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಯೋಗರಾಜ್ ಭಟ್ ಅವರು ನಿರ್ದೇಶಿಸಿರುವ ಹಾಗೆ ಅವರು ಹಾಡಿರುವಂತಹ ಹಾಡುಗಳನ್ನು ಹಾಡಬಹುದಾಗಿದೆ. ಹಾಗೆ ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686927962 7 9. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದಾಗಿದೆ, ಹಾಗೆಯೇ ಹಾಡನ್ನು ಕೂಡ ಹಾಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಎಷ್ಟೊಂದು ಚಿತ್ರಗಳಲ್ಲಿ ಅವರು ನಿರ್ದೇಶಿಸಿದ್ದಾರೆ, ಹಾಗೆ ಒಂದೊಂದು ಚಿತ್ರವೂ ಕೂಡ ತುಂಬಾ ಚೆನ್ನಾಗಿದೆ, ಹಾಡುಗಳು ಕೂಡ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಹಾಗೆ ಒಂದು ವಿಭಿನ್ನವಾಗಿರುವಂತಹ ಸಿನಿಮಾಗಳನ್ನು ತಂದು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟವರು ಯೋಗರಾಜ್ ಭಟ್ ಅವರು ಅಂದರೆ ಖಂಡಿತವಾಗ್ಲೂ ತಪ್ಪಾಗುವುದಿಲ್ಲ. ಹಾಗೆ ಅವರು ನಿರ್ದೇಶಿಸಿರುವ ಸಿನಿಮಾಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ, ಹಾಗೆ ಒಂದೊಳ್ಳೆ ಮೆಸೇಜ್ ಇರುವಂತಹ, ಯೂತ್ಸ್ಗೆ ಕನೆಕ್ಟ್ ಆಗುವಂತಹ, ಹಾಗೆ ಇತ್ತೀಚಿನ ಟ್ರೆಂಡ್ಗೆ ಕನೆಕ್ಟ್ ಆಗುವಂತಹ ಸಿನಿಮಾಗಳನ್ನು ಯೋಗರಾಜ್ ಭಟ್ ಅವರು ನಿರ್ದೇಶಿಸಿದ್ದಾರೆ ಅಂತಾನೆ ಹೇಳಬಹುದು. ಸೊ ಅದೇ ರೀತಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರು ಯೋಗರಾಜ್ ಭಟ್ ಅವರ ಬಗ್ಗೆ ಏನ್ ಹೇಳ್ತಾರೆ, ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ
1: ಹಲೋ, ಏನ್ ಮೇಡಮ್ ಇದು? ಹಲೋ
0: ಹಲೋ,
1: ಹೇಳಿ ಮೇಡಮ್, ಏನ್ ಸಮಾಚಾರ?
0: ಯಾರಿದು ಮಾತಾಡ್ತಿರೋದು?
1: ನಮ್ಮ ಹೆಸರು ಎಚ್ ವಿ ಉಚ್ಚೇಗೌಡ, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ.
0: ಉಚ್ಚೇಗೌಡ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್, ತಾವ್ ಹೇಗಿದ್ದೀರಾ ಮೇಡಮ್?
0: ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ನೀವೇ ಹೇಳ್ಬೇಕು ಸರ್ ಸಮಾಚಾರ.
1: ಹೇಳಿ, ನೀವೇ ಏನ್ ಏನು ವಿಷಯ ತಗೊಂಡಿದ್ದೀರಾ ಮೇಡಮ್? ಈಗ ಇವತ್ತು
0: ವಿಷಯ, ಇವತ್ತು ಯೋಗರಾಜ್ ಭಟ್ ಅವರ ಜನ್ಮದಿನ ಇದೆ, ಸೊ ಹಾಗಾಗಿ ಅವರು ನಿರ್ದೇಶಿಸಿರುವ ಅಥವಾ ಅವರು ಬರೆದಿರುವ ರಚಿಸಿರುವ ಗೀತೆಯನ್ನ ಹಾಡಬಹುದು.
1: ಹಾಡ್ಬೋದಾ?
0: ಹೌದು.
1: ಸರಿ ಮೇಡಮ್, ಹಾಡ್ಲಾ?
0: ಹಾಡಿ ಹಾಡಿ ಸರ್.
1: ಕೊಟ್ಲು ಆ ದಿನ ಚಿಪ್ಸು ಕೊಟ್ಲು ಈ ದಿನ ಮಾಟೆ ಮಾಟೆ ಸುಮ್ನೆ ರೋಡಲ್ಲಿ ಸುಮ್ನೆ ಹೋಯ್ತಿದ್ದೆ, ಎದುರಿಗೆ ಬಂದ್ಬಿಟ್ಲು ಬಟನ್ ಬಿಚ್ಚಿ ಹೃದಯ ಕದ್ಬಿಟ್ಟು ಅಮ್ಮಟೆ. ಅದೇ ಮೇಡಮ್, ಅದು ಲಿರಿಕ್ಸ್ ಸಿಕ್ಲಿಲ್ಲ.
0: ಓಕೆ ಓಕೆ ಸರ್, ಓಕೆ, ಧನ್ಯವಾದಗಳು ಸರ್. ಹಾಗೆ ಇದು ಆಕ್ಚುಲಿ ಅದ್ದೂರಿ ಸಿನಿಮಾದ ಹಾಡು. ಇದು ಏನ್ ಸರ್,
1: ಅವ್ರು ಬರ್ದಿರೋದಲ್ಲ?
0: ಅಲ್ಲ, ಅವ್ರು ಬರ್ದಿರೋದಲ್ಲ ಸರ್. ಎ ಪಿ ಅರ್ಜುನ್ ಅವರು ಈ ಒಂದು ಸಿನಿಮಾದ ಹಾಡನ್ನ ಬರ್ದಿರೋದು.
1: ಬೈಕಿನಲ್ಲಿ ಹೋಗುತ್ತಿದ್ದೆ,
0: ಹೌದು,
1: ಹ್ಞೂ ಅಂತ ಹೋಗುತ್ತಿದ್ದೆ ಬೈಕಿನಲ್ಲಿ, ಅರ್ಧ ಟ್ಯಾಂಕ್ ಪೆಟ್ರೋಲ್ ಇತ್ತು ಬೈಕಿನಲ್ಲಿ. ನೀ ಬಂದೆ ನೀ ಬಂದೆ
0: ಸೈಡಿನಲ್ಲಿ
1: ಸೈಡಿನಲ್ಲಿ ಅಂತ ಲಿರಿಕ್ಸ್ ಇದ್ರ ಹೇಳ್ತಾ ಇದ್ದೆ. ಚೆನ್ನಾಗಿ ಲಿರಿಕ್ಸ್ ಇಲ್ಲ ನನ್ಗೆ.
0: ನನ್ಗೆ
1: ಇವಾಗ ನಾನು ಚಿತ್ತೂರಿಗೆ ಬಂದ್ಬಿಟ್ಟಿದ್ವಿ, ಗಾಡಿ ಓಡಿಸ್ತಾ ಇದ್ವಿ, ಡ್ರೈವಿಂಗು ಏನು ಮಾಡ್ಕೊಂಡಿಲ್ಲ ಉಪಯೋಗ, ನಾನೆಲ್ಲ ಬರದ ಇಟ್ಕೊಂಡು ಆಡ್ತಾ ಇದ್ದೆ.
0: ಓಕೆ
1: ಮೇಡಮ್, ಥ್ಯಾಂಕ್ಸ್ ಫಾರ್. ಇನ್ನೊಂದ್ಸರಿ
0: ಪರವಾಗಿಲ್ಲ ಸರ್, ಚೆನ್ನಾಗಿ ಟ್ರೈ ಮಾಡಿದ್ರಿ.
1: ಓಕೆ ಓಕೆ ಓಕೆ
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
1: ಸರಿ ಸರಿ ಸರಿ,
0: ಥ್ಯಾಂಕ್ ಯು. ಎಸ್, ಹುಚ್ಚೇಗೌಡ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು, ಟ್ರೈ ಮಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೆ ಹಾಡನ್ನ ಕೂಡ ಹಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ ಹಲೋ,
0: ನಮಸ್ತೆ.
2: ನಮಸ್ತೆ ರಕ್ಷಿತಾ ಒಳ್ಳೆ ಮೇಡಮ್.
0: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ?
2: ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು ಸರ್, ನಿಮ್ದಾಯ್ತಾ?
2: ಮೇಡಮ್ ಇಡ್ಲಿ ಮಾಡಿದ್ರು ಮೇಡಮ್.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಯುವರಾಜ್ ಭಟ್ ಇಂದ ಹಾಡು ಹೇಳ್ಬೇಕು ಮೇಡಮ್.
0: ಹೌದು,
2: ಡ್ರಾಮಾ ಫಿಲಂ ಇಂದ ಹೇಳ್ತೀನಿ ಮೇಡಮ್.
0: ಓಕೆ ಹಾಡಿ ಸರ್.
2: ಬೊಂಬೆಯ ಕೂನು ಮೇಲೆ ಕುಂತನು ನಮ್ಗೆ.

0: ನಮ್ಮ ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ರ ಮಾಡೋಣ. ಬೊಂಬೆಯಾತನು ಮೇಲೆ ಕುಂತನು, ನಮ್ಗೆ ನಿಮಗೆ ಯಾಕೆ ಟೆನ್ಷನು? ಒಂದೊಂದು ಮುಚುಡೀಲು ನೂರೆಂಟು ಕಲ್ಲರು, ಇಲ್ಲೊಬ್ಬ ಸೂಪರು ಅಲ್ಲೊಬ್ಬ ಲೋಪರು. ಮೇಲೋಕಾದ ಮೆಟಡೋರು ಓಡಿಸುತ್ತಾದವ್ರು, ಸುಸ್ತಾಗಿ ಮಲ್ಗವನೆ ಯಾರಪ್ಪ ಎತ್ತೂರು? ಯಾವನೋ ಬಿಟ್ಟು ಹೋದ ಹಳೆ ಚಪ್ಪಲಿ ಈ ಬಾಳು, ಹಾಕೊಂಡು ಹೋಗು ಮಗನೇ ನಿಲ್ಲ ಬೇಡ ನೀನಿಲ್ಲು. ಭಗವಂತ ರೋಡ ಸಿಕ್ಕರೆ ನಾವೇನ್ ಮಾಡೋಣ, ಅವನಿಗೂ ಬಣ್ಣ ಹಚ್ಚಿ ಡ್ರಾಮ ಆಡೋಣ. ಬೊಂಬೆಯಾಡ್ತೋನು ಮೇಲೆ ಕುಂತೋನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್? ಮೇಡಮ್ ಇನ್ನೂ ಇದೆ ಮೇಡಮ್, ಹೇಳ ಮೇಡಮ್.
1: ಓಕೆ ಸಾಕು ಸರ್.
0: ಸಾಕಾ ಮೇಡಮ್?
1: ಸಾಕು ಸರ್, ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು. ಎಸ್, ಉಲ್ಲಾಸ್ ಅವರು ಕರೆ ಮಾಡಿದ್ರು, ಹಾಗೆ ಡ್ರಾಮಾ ಚಿತ್ರದ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಮೇಡಮ್, ನಾವು ವಿಶ್ವಾಸ ಅಂತ ವಿದ್ಯಾನಗರ ಅಂತ. ಮೇಡಮ್
1: ನಮಸ್ತೆ. ವಿಶ್ವಾಸ ಸರ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್. ನೀವು ಚೆನ್ನಾಗಿದ್ದೀರಾ ಮೇಡಮ್?
1: ನಾವು ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ ಸರ್?
2: ತಿಂಡಿ ಆಗಿದೆ ಮೇಡಮ್. ನಾನು ಪುನೀತ್ ರಾಜ್ಕುಮಾರ್ ಸರ್ ಅಭಿನಯಿಸಿರೋ, ಯೋಗರಾಜ್ ಭಟ್ ನಿರ್ದೇಶನ ಮಾಡಿರೋ ಫಿಲ್ಮ್ ಮಾಡಿರ್ತಾ ಇದ್ದೀನಿ ಮೇಡಮ್.
1: ಓಕೆ ಹಾಡಿ ಸರ್.

0: ಇದಕ್ಕಿದ ಕಾಲ ಸಿಕ್ಕಾಗ ಆಗೋ ಖುಷಿಯೂ ಬೇರೆ.
1: ಓಕೆ, ಥ್ಯಾಂಕ್ ಯು ಸರ್, ಚೆನ್ನಾಗಿ ಹಾಡಿದ್ರಿ.
2: ಥ್ಯಾಂಕ್
1: ಯು. ಎಸ್, ವಿಶ್ವಾಸ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದಾಗಿದೆ, ಹಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ ಮಹೇಶ್ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀವಿ ಮೇಡಮ್.
1: ತಿಂಡಿ ಆಯ್ತಾ ಸರ್?
3: ಇಲ್ಲ ಮೇಡಮ್, ಆಗಿಲ್ಲ, ಈಗ ಹೋಗ್ಬೇಕು.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ, ಗೊತ್ತಾಯ್ತು ಮೇಡಮ್, ಇವತ್ತು ಯೋಗರಾಜ್ ಭಟ್ ಅವರ ಜನ್ಮದಿನ ಇದೆ ಮೇಡಮ್. ಕನಸ ಜೋಕಾಲಿ ಜುಕುವೆ ಜೊತೆಯಲ್ಲಿ ಕಾಯುವೆನು ಕಣ್ಣಲ್ಲಿ ಜೊತೆಗಿರುವೆ ಚಿತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳ ತಪ್ಪಿದೆ ನಾನಿಂತ ನೆಲವನ್ನು ಕಾಲ ಬೆರಳು ತಪ್ಪಿದೆ ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯೋ ನನ್ನನ್ನು ಕೊಲ್ಲುತ್ತಿದೆ ನಸುನಾಚಿಕೆಯೋ ಹೂ ಕನಸ ಜೋಕಾಲಿ ಜೀಕುವೆನ ಜೊತೆಯಲ್ಲಿ.
1: ಓಕೆ, ಸೂಪರ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಮಹೇಶ್ ಅವರು ಕರೆ ಮಾಡಿದರು. ಹಾಗೆ ಇಂತಿ ನಿನ್ನ ಪ್ರೀತಿಯ ಸಿನಿಮಾದ ಹಾಡು, ಯೋಗರಾಜ್ ಭಟ್ ಅವರು ಲಿರಿಕ್ಸ್ ಬರೆದಿರುವಂತಹ ಹಾಡನ್ನು ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
4: ನಮಸ್ತೆ ಮೇಡಮ್. ಸತೀಶ್, ವಿದ್ಯಾನಗರ, ಶಿವಮೊಗ್ಗ.
1: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
4: ಆರಾಮಿದ್ದೀನಿ ಮೇಡಮ್.
1: ಏನಾಯ್ತು ಸರ್ ತಿಂಡಿ?
4: ತಿಂಡಿ ಇವತ್ತು ಏನಪ್ಪ ನಿಂತೆ ಬರ್ತಿಲ್ಲ,
1: ಗೊಂಬೆ
4: ಆಡ್ಸೋನು ಮ್ಯಾಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು ಗೊಂಬೆ ಆಡ್ಸೋನು ಮ್ಯಾಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ ಲಗಾಮು ದೇವ್ರ ಕೈಲಿ ನಾವೇನ್ ಮಾಡೋಣ ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮ ಮಾಡೋಣ ಗೊಂಬೆ ಆಡ್ಸೋಣ ಮ್ಯಾಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್. ಒಂದೊಂದು ಮುಸುಡಿಲು ನೂರೆಂಟು ಕಲ್ಲರ್ರು ಒಂದೊಂದು ಮುಸುಡಿಲು ನೂರೆಂಟು ಕಲ್ಲರ್ರು ಇಲ್ಲೊಬ್ಬ ಸೂಪರ್ರು ಅಲ್ಲೊಬ್ಬ ಲೋಫರ್ರು ಮೇಡಮ್. ಒಂದೊಂದು ಮುಸುಡಿಲು ನೂರೆಂಟು ಕಲ್ಲರ್ ಅಂತ ಅದೇನೋ ಒಂದ್ ಅದೊಂದು ಚೆನ್ನಾಗಿದೆ ಪ್ಯಾರಾದ್ರು, ಅದು ನನಗೆ ರಾಗ ಬರ್ತಾ ಇಲ್ಲ ಮೇಡಮ್.
1: ಓಕೆ ಓಕೆ ಸರ್, ಪರವಾಗಿಲ್ಲ, ಧನ್ಯವಾದಗಳು ಕರೆ
4: ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು. ಎಸ್, ಸತೀಶ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ.
5: ನಮಸ್ತೆ,
1: ಯಾರಿದು? ಷಡಕ್ಷರಿ ಸರ್, ಹೇಗಿದ್ದೀರಾ?
5: ಕೇಳ್ತಾ ಇಲ್ಲ,
1: ಇವಾಗ ಕೇಳಿಸ್ತಿದ್ಯಾ?
5: ಇವಾಗ ಕೇಳ್ತಾ ಇದ್ದೆ.
1: ಓಕೆ, ಹೇಗಿದ್ದೀರಾ ಸರ್?
5: ಆರಾಮಿದ್ದೀರಿ? ತಾವು?
1: ನಾವು ಕೂಡ ಆರಾಮಿದ್ದೀವಿ ಸರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
5: ಭಟ್ರದ್ದು ಹಾಡು.
1: ಹೌದು,
5: ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು, ಹತ್ತು ರೂಪಾಯಿಗೊಂದು ಬಾಳೊಂದು ಹಣ್ಣೆ ಕೇಟೆ ಒಬ್ಬ ಹೋಯ್ತು.
1: ಪರವಾಗಿಲ್ಲ ಸರ್, ಟ್ರೈ ಮಾಡಿ.
5: ಅಲ್ಲ, ಅವರು ಹಾಡುಗಳೇ ಆ ತರ ಇದೆ.
1: ಹೌದು ಹೌದು,
5: ಇರ್ಲಿ ಇರ್ಲಿ, ತಗೊಳ್ಳಿ ಮೇಡಮ್.
1: ಓಕೆ,
5: ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಷಡಕ್ಷರಿ ಅವರು ಕರೆ ಮಾಡಿದ್ರು, ಹಾಗೆ ಟ್ರೈ ಮಾಡ್ತಾ ಇದ್ರು ಹಾಡು, ಹಾಗೆ ಬರ್ತಾ ಇಲ್ಲ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ರು. ಕೆಲವೊಮ್ಮೆ ಈ ರೀತಿ ಹಾಡುಗಳು ಹಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗರಾಜ್ ಭಟ್ ಅವರ ಒಳ್ಳೊಳ್ಳೆ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಹಾಡಿದ್ದೀರಾ, ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗೆ ಇವತ್ತಿನ ಈ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು ಏನು ಅನ್ನೋದನ್ನು ನಮ್ಮ ಸಂಖ್ಯೆ 9686609620969 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಬೈ ಬೈ, ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನು ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನು ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಆ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೆ.

Yes, welcome back to Radio Shivamogga 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ ಹೊರಟಿರುವ ಕಥೆ ನಿಜವಾದ ಸುಖ ಅಂತ ಹೇಳಿ ಕಥೆಯ ಶೀರ್ಷಿಕೆ. ಸೊ ಹಾಗಿದ್ರೆ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಒಂದೂರಲ್ಲಿ ಒಬ್ಬ ಚಮ್ಮಾರ ಇದ್ದ. ಆತ ಅಷ್ಟೇನು ಶ್ರೀಮಂತನಲ್ದಿದ್ರು ಎರಡು ಹೊತ್ತಿನ ಊಟಕ್ಕೆ ಕೊರತೆ ಏನು ಇರಲಿಲ್ಲ. ಈತನ ಸಹಾಯಕ್ಕೆ ಹೆಂಡತಿ ಹಾಗೆ ಮಗನಿದ್ರು. ಮೂವರು ಸೇರಿ ಹತ್ತಾರು ವರ್ಷಗಳಿಂದ ಚಪ್ಪಲಿ ಹುಲಿದ್ರು. ಸ್ವಂತ ಮನೆ ಮಾಡಿಕೊಳ್ಳಲು ಅವರಿಂದ ಆಗಿರಲಿಲ್ಲ. ಆದ್ರೂ ಚಮ್ಮಾರ ಇದ್ದುದ್ರಲ್ಲಿ ಸುಖವಾಗಿ ಇದ್ದ. ಒಮ್ಮೆ ಚಮ್ಮಾರ ಚಪ್ಪಲಿ ಹುಲಿಯುತ್ತಾ ಕುಳಿತಿದ್ದಾಗ ಸಾಹುಕಾರನೊಬ್ಬ ಅಲ್ಲಿಗೆ ಬಂದು ಹಣದ ಗಂಟನ್ನ ಚಮ್ಮಾರನ ಜೋಪಡಿಯಲ್ಲಿಟ್ಟು, ನಾನು ಕೊಟ್ಟಿರೋ ಹಣದಲ್ಲಿ ಸುಖವಾಗಿರು, ವೃಥ ಯಾಕೆ ಕಷ್ಟಪಡ್ತೀಯ ಎಂದ್ರು. ಆದ್ರೆ ಚಮ್ಮಾರ, ಅವನ ಹೆಂಡತಿ ಮತ್ತೆ ಮಗ ಯಾರೊಬ್ಬರು ಸಾಹುಕಾರ ಕೊಟ್ಟ ಹಣವನ್ನ ಕಣ್ಣೆತ್ತಿಯೂ ಕೂಡ ನೋಡಲಿಲ್ಲ. ಬದಲಿಗೆ ಅವರು ತಮ್ಮ ಕಾರ್ಯದಲ್ಲಿ ನಿರತರಾದ್ರು. ಕೆಲ ದಿನಗಳ ನಂತರ ಸಾಹುಕಾರ ಮತ್ತೆ ಚಮ್ಮಾರನ ಬಳಿ ಬಂದ. ಏನೂ ಬದಲಾಗದ ಅವನ ದುಸ್ಥಿತಿಯನ್ನು ನೋಡಿ ಮರುಗಿದ. ನಾನು ಕೊಟ್ಟ ಹಣವನ್ನು ಏನ್ ಮಾಡಿದೆ ಎಂದು ಪ್ರಶ್ನಿಸಿದ. ಆಗ ಚಮ್ಮಾರ ಶಾಂತ ಮನಸ್ಸಿನಿಂದ, ಸಾಹುಕಾರರೇ, ಕಷ್ಟಪಟ್ಟು ದುಡ್ದಿದ್ದು ಮಾತ್ರ ಕೈಗೆ ಹತ್ತೋದು ಎನ್ನುವ ಸತ್ಯ ನನಗೆ ತಿಳಿದಿದೆ. ಆ ಕಾರಣದಿಂದ ನೀವು ಕೊಟ್ಟ ಹಣದ ಗಂಟನ ಹಾಗೆ ಇಟ್ಟಿದ್ದೀನಿ. ನನ್ನ ದೃಷ್ಟಿಯಲ್ಲಿ ಬಡವನಿಗೆ ಮಾತ್ರ ಹಸಿವಿನ ಬೆಲೆ ಗೊತ್ತಿರುತ್ತೆ. ನಿಜವಾದ ಸಿರಿ ಅದರಲ್ಲೇ ಇದೆ ಎನ್ನುತ್ತಾನೆ. ಅಪ್ಪನ ಮಾತಿಗೆ ಮಗ ಧರ್ಮಪತ್ನಿ ಧ್ವನಿಗೂಡಿಸಿದ್ರು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನ ಮಾತಿನಲ್ಲೇ ನಂಬಿಕೆ ಇಟ್ಟವರು ನಾವು ಎಂದ್ರು. ಆಗ ಸಾಹುಕಾರರು, ಕೀಳಾದ ಚಮ್ಮಾರು ವೃತ್ತಿಯನ್ನ ಮಾಡೋ ಬದಲು ಚೆನ್ನಾಗಿ ದುಡ್ಡು ಬರುವ ಬೇರೆ ಯಾವುದಾದ್ರೂ ವೃತ್ತಿಯನ್ನ ಯಾಕೆ ಮಾಡಬಾರ್ದು ಎಂದು ಪ್ರಶ್ನಿಸಿದ್ರು. ಸಾಹುಕಾರರ ಮಾತಿನಿಂದ ಚಮ್ಮಾರನಿಗೆ ಸಿಟ್ಟು ಬಂತು. ಸ್ವಾಮಿ, ಯಾವುದೇ ವೃತ್ತಿಯೂ ಕೂಡ ನಿಕೃಷ್ಟವಾದದ್ದಲ್ಲ, ಕಾಯಕ ಮಾಡುವವರ ಭಾವನೆ ಶ್ರೇಷ್ಠವಾಗಿರಬೇಕು ಅಷ್ಟೇ ಎಂದ ಚಮ್ಮಾರ. ಚಮ್ಮಾರನ ಕಾಯಕ ನಿಷ್ಠೆಯನ್ನ ಕಂಡು ಸಾಹುಕಾರ ಕ್ಷಣ ಕಾಲ ವಿಸ್ಮಿತನಾದ. ನಿಜವಾದ ಸುಖ ಎಲ್ಲಿದೆ ಎಂಬುದನ್ನ ತೋರಿಸಿದ ಚಮ್ಮಾರನ ಕುಟುಂಬಕ್ಕೆ ನಮಿಸಿ ಅಲ್ಲಿಂದ ಹೊರ ನಡೆದ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ಕಾಯಕವೇ ಕೈಲಾಸ ಅಲ್ವಾ? ನಾವು ಯಾವ ಕೆಲಸ ಮಾಡ್ತಾ ಇದ್ದೀವೋ ಅದರಲ್ಲೇ ಸಂತೃಪ್ತಿಯನ್ನ ಪಡೆದುಕೊಳ್ಬೇಕು, ಸುಖವನ್ನ ಕಂಡುಕೊಳ್ಬೇಕು ಅನ್ನುವಂತಹ ಒಂದು ನೀತಿಯನ್ನ ತಿಳಿಸುವಂತಹ ನಿಜವಾದ ಸುಖ ಎನ್ನುವಂತಹ ಕಥೆ. ತುಂಬಾನೇ ಚೆನ್ನಾಗಿತ್ತು ಅಲ್ವಾ? ಹಾಗೆ ನಿಮ್ಗೆ ಕೂಡ ಈ ಒಂದು ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಆಗಲೇ ನಿಮಗೊಂದು ಕಥೆಯನ್ನು ಹೇಳ್ತಾ ಇದೆ. ಅದೇ ರೀತಿಯಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳೋದಕ್ಕೆ ಹೊರಟಿದ್ದೀನಿ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ. ಕಥೆಯ ಶೀರ್ಷಿಕೆ ಚಿನ್ನದಾತ ನಾಯಿ ಅಂತ ಹೇಳಿ. ಹಾಗೆ ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಕಥೆಯಾಗಿದೆ. ಇದನ್ನು ಬರೆದಿರುವುದು ವಿಜಯಲಕ್ಷ್ಮಿ KM ಎನ್ನುವರು. ಸೂರಪ್ಪನ ತೋಟದ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಧೈರ್ಯ. ತೋಟದಂಚಿನಲ್ಲಿ ಒಂದು ನಾಯಿ ಮರಿ ನೋವಿನಿಂದ ಕುಯಿ ಕುಯಿ ಎಂದು ಅಳುವುದು ಕೇಳಿಸಿತು ಅವನಿಗೆ. ಧೈರ್ಯನಿಗೆ ಪ್ರಾಣಿಗಳೆಂದ್ರೆ ಪ್ರಾಣ. ಅವನು ತಕ್ಷಣ ಅದರತ್ತ ಓಡಿದ. ನಾಯಿ ಮರಿಯ ಕಾಲಿಗೆ ಪೆಟ್ಟಾಗಿತ್ತು. ಧೈರ್ಯ ಮರಿಯನ್ನ ಎತ್ಕೊಂಡಾಗ ಸೂರಪ್ಪ ಧೈರ್ಯನಿಗೆ ಬೈದ. ತೋಟದಲ್ಲಿ ತರಕಾರಿ ಗಿಡದ ಮೇಲೆ ಕುಣಿತಿತ್ತು ಈ ನಾಯಿ ಮರಿ. ಕೋಲ್ನಿಂದ ಬಾರಿಸಿದೀನಿ ನೋಡು, ಕುಯಿ ಕುಯಿ ಅಂತ ಇಲ್ಲಿಗೆ ಬಂದು ಬಿದ್ದಿದೆ. ಅದನ್ನ ಯಾಕೆ ಎತ್ಕೊಳ್ತೀಯ? ಕಾಲ್ ಸರಿಯಾದ್ರೆ ಮತ್ತೆ ತೋಟದಲ್ಲಿ ಹಾವಳಿ ಮಾಡುತ್ತೆ. ಎಸಿ ಆಚೆಗೆ ಧೈರ್ಯನಿಗೆ ಮನಸ್ಸು ಬರಲಿಲ್ಲ. ಅವನು ಮಾತನಾಡದೆ ಮರಿಯನ್ನ ಮನೆಗೆ ಕರೆದೊಯ್ದ. ಅದರ ಕಾಲಿಗೆ ಮುಲಾಮು ಹಚ್ಚಿ ಬಟ್ಟೆ ಕಟ್ಟಿ ಬೆಚ್ಚಗೆ ಗೋಣಿ ಚೀಲದ ಮೇಲೆ ಮಲಗಿಸಿದ. ನಾಯಿ ಮರಿಗೆ ಮೈ ತುಂಬಾ ಕೂದಲಿತ್ತು. ಅದರ ಎರಡು ಕಿವಿಗಳ ನಡುವೆ ಒಂದು ರೂಪಾಯಿಗಲದ ಗುಳಿಯಿತ್ತು. ಧೈರ್ಯ ಪ್ರೀತಿಯಿಂದ 4 ದಿನ ಅದರ ಆರೈಕೆ ಮಾಡಿದ. ನಾಯಿ ಮರಿಯ ಕಾಲು ಮೊದಲಿನಂತಾಯ್ತು. ಧೈರ್ಯ ಬಡವನಾದ್ರೂ ಪ್ರತಿನಿತ್ಯ ತನ್ನ ಪಾಲಿನ ಊಟದಲ್ಲಿ ಅರ್ಧ ಅದಕ್ಕೆ ತಿನಿಸುತ್ತಿದ್ದ. ಅದರೊಂದಿಗೆ ಆಡ್ತಿದ್ದ, ಓಡ್ತಿದ್ದ, ಹೊರಗೆ ತಿರುಗಾಡ್ತಾ ಇದ್ದ. ನಾಯಿ ಮರಿ ಧೈರ್ಯನ ಮನೆಗಾವಲಿಗೆ ನಿಂತಿತು. ಒಂದಿನ ಧೈರ್ಯ ನಾಯಿ ಮರಿಗೆ ಸ್ನಾನ ಮಾಡಿಸುವಾಗ ಅದರ ನೆತ್ತಿಯ ಗುಳಿಯಿಂದ ಒಂದು ಬಂಗಾರದ ನಾಣ್ಯ ಟಣ್ಣೆಂದು ಕೆಳಗೆ ಬಿತ್ತು. ಧೈರ್ಯ ಆಶ್ಚರ್ಯದಿಂದ ಅದನ್ನ ಅಮ್ಮನಿಗೆ ತೋರಿಸಿದ. ಅವಳು ಬೆರಗಾಗಿ ಅಕ್ಕ ಸಾಲಿಗೆ ತೋರಿಸಿದ್ರು. ಅರೆ, ಅಪ್ಪಟ ಬಂಗಾರ ಇದು, ಯಾರು ಕೊಟ್ರು ನಿನಗೆ, ಯಾವ ಕೆಲ್ಸಕ್ಕೆ ಎಂದು ಆ ನಾಣ್ಯಕ್ಕೆ ತಕ್ಕ ಹಣವನ್ನ ಕೊಟ್ಟ ಅಕ್ಕ ಸಾಲಿಗ. ಧೈರ್ಯ ನಾಯಿ ಮರಿಗೆ ಚಿನ್ನದಾತ ಎಂದೇ ಹೆಸರಿಟ್ಟ. ಅದರ ನೆತ್ತಿಯ ಗುಳಿಯಲ್ಲಿ ಬಂಗಾರದ ನಾಣ್ಯ ಚಿಕ್ಕದಾಗಿ ಹುಟ್ಟಿ ದಿನೇ ದಿನೇ ಬೆಳೆಯಿತು. ತಿಂಗಳಾದ ಮೇಲೆ ಕೆಳಗುದುರುತ್ತಿತ್ತು. ಹೀಗೆ ತಿಂಗಳಿಗೊಮ್ಮೆ ನಾಣ್ಯವನ್ನ ಉದುರಿಸ್ತಾ ಇತ್ತು. ಧೈರ್ಯ ಅದನ್ನ ಅಕ್ಕ ಸಾಲಿಗೆ ಕೊಟ್ಟು ಹಣ ಪಡಿತಾ ಇದ್ದ. ಆ ಹಣದಲ್ಲಿ ಅವನು ಸ್ವಂತ ಮನೆ ಕಟ್ಟಿದ, ಸ್ವಂತದೊಂದು ಹೊಲ ಖರೀದಿಸಿದ, ಮಕ್ಕಳನ್ನು ಓದಿಸತೊಡಗಿದ. ಈ ವಿಷಯ ಸೂರಪ್ಪನಿಗೆ ತಿಳಿತು. ಅವನು ಕೂಡಲೇ ಧೈರ್ಯನಿದ್ದಲ್ಲಿ ಬಂದ. ಈ ನಾಯಿ ನನ್ನ ಹೊಲದಲ್ಲಿತ್ತು, ಇದು ನನಗೆ ಸೇರಿದ್ದು. ನಾನಿದನ್ನ ನಿನಗೆ ತೆಗೆದುಕೊಂಡು ಹೋಗೋದಕ್ಕೆ ಬಿಡದಿದ್ರೆ ನಿನಗೆಲ್ಲಿ ಬಂಗಾರ ಸಿಕ್ತಿತ್ತು? ಇದನ್ನ ಮನೆಗೊಯ್ಯುತ್ತೇನೆ ಎಂದು ಧೈರ್ಯನ ಮನೆಯಿಂದ ಬಲವಂತವಾಗಿ ನಾಯಿಯನ್ನ ಕರೆದೊಯ್ದ. ತನ್ನ ಪ್ರೀತಿಯ ನಾಯಿ ಮರಿಯನ್ನ ಬಿಟ್ಟಿರಲಾರದೆ ಅತ್ತು ಬಿಟ್ಟ ಧೈರ್ಯ. ಆದ್ರೆ ಸೂರಪ್ಪ ಆ ನಾಯಿಯನ್ನ ಚಿನ್ನಕ್ಕಾಗಿಯೇ ಎಳೆದೊಯ್ದಿದ್ದ. ಅವನಿಗೆ ಅದರ ಮೇಲೆ ಎಳ್ಳಷ್ಟು ಪ್ರೀತಿ ಇರಲಿಲ್ಲ. ಅದನ್ನ ನೋಡಿಕೊಳ್ಳುವ ತಾಳ್ಮೆಯೂ ಇರಲಿಲ್ಲ. ಎಷ್ಟು ದಿನಕ್ಕೊಮ್ಮೆ ಚಿನ್ನ ಉದುರಿಸುತ್ತಿದೆ ಎನ್ನುವುದು ಅವನಿಗೆ ತಿಳಿದಿರಲಿಲ್ಲ. ಅವನು ಅದಕ್ಕೆ ಸರಿಯಾಗಿ ತಿನ್ನಲು ಕೊಡದೆ ಅದು ಉದುರಿಸುವ ಬಂಗಾರದ ನಾಣ್ಯಕ್ಕಾಗಿ ಕಾಯ್ತಾ ಇದ್ದ. ತಿಂಗಳಾದರೂ ಚಿನ್ನ ಸಿಗಲಿಲ್ಲವೆಂದು ಚೆನ್ನಾಗಿ ಹೊಡೆದ. ಧೈರ್ಯನನ್ನ ನೆನೆಸಿಕೊಂಡು ನಾಯಿ ಮರಿ ಕೊರಗಿತು. ಪ್ರೀತಿ ಇಲ್ಲದೆ ಸೊರಗಿತು. ಹಸಿವಿನಿಂದ ಕಂಗೆಟ್ಟಿತು. ಸೂರಪ್ಪನ ಹೊಡೆತಕ್ಕೆ ಕೊನೆಗೊಮ್ಮೆ ಸತ್ತೇ ಹೋಯಿತು. ಹೊಟ್ಟೆ ಕಿಚ್ಚಿನಿಂದ ಯಾವ ಬೆಳವಣಿಗೆಯೂ ಆಗುವುದಿಲ್ಲ ಅಲ್ವಾ? ನಾಯಿ ಸಾಕುವಂತಹ ಸಣ್ಣ ಕೆಲಸವೇ ಇರಲಿ, ಮನಸ್ಪೂರ್ವಕವಾಗಿ ಮಾಡದಿದ್ರೆ ಒಳ್ಳೆಯ ಫಲಿತಾಂಶ ಸಿಗುವುದಿಲ್ಲ ಅಲ್ವಾ ಸ್ನೇಹಿತರೆ? ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಕಥೆ? ನನಗಂತೂ ತುಂಬಾನೇ ಇಷ್ಟ ಆಯಿತು. ಸೊ ಹಾಗೆ ಒಂದು ರೀತಿಯ ಮನ ಕಲಕುವಂತಹ ಕಥೆ ಅಂತಾನೆ ಹೇಳ್ಬೋದು. ಈ ಕಥೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9682769680962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟನ್ನು ಕಳಿಸುವುದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಯಾವುದಾದ್ರೂ ಕಥೆಯನ್ನ ಓದಿದ್ದು, ನಿಮಗೆ ಯಾವ್ದಾದ್ರು ಕಥೆ ಇಷ್ಟ ಆಗಿದ್ರೆ ಆ ಕಥೆಯನ್ನ ಕೂಡ ನಮಗೆ ಕಳಿಸ್ಕೊಟ್ರೆ ನಾನು ಆ ಕಥೆಯನ್ನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಓದ್ತೀನಿ. ಸೊ ಹಾಗೆ ಎಲ್ರಿಗೂ ಕೂಡ ಟಟಾ ಬಬಾಯ್. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

ஹரி ஹரி ஹரி முகில தர ஹரி சிவ நத்திரம் எறையுவ நந்தி நந்தி.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
6: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common

ಅಂಬೇಡ್ಕರ್ ಓದು ಸರಣಿಯ ಎರಡನೇ ಹಾಗೂ ಕೊನೆಯ ಭಾಗವನ್ನು ಈಗ ನಾನು ಓದ್ತಾ ಇದ್ದೀನಿ. ಆರ್ಯ ಸ್ತ್ರೀಯರು ಮದ್ಯಪಾನ ಮತ್ತು ನೃತ್ಯಗಳಲ್ಲಿ ಆಸಕ್ತರಾಗಿದ್ದರೆಂಬುದನ್ನು ಕೌಶಿತಿಕೆಯ ಗೃಹ ಸೂತ್ರ 11-12 ಹೇಳಿರುವ ಈ ಮಾತಿನಿಂದ ಸ್ಪಷ್ಟವಾಗುತ್ತದೆ. ವಿವಾಹ ಸಮಾರಂಭದ ಇಂದಿನ ರಾತ್ರಿ ವಿಧವೆಯಲ್ಲದ 4 or 8 ಜನ ಸ್ತ್ರೀಯರು ಮದ್ಯಪಾನ ಮತ್ತು ಭೋಜನದ ಆನಂತರ ಸಂತುಷ್ಟರಾಗಿ 4 ನೃತ್ಯ ಮಾಡುವರು. ಆರ್ಯ ಸಮಾಜದ ರಚನೆಯ ಕಡೆ ನೋಡಿದರೆ ಅದು ವರ್ಗಯುದ್ಧ ಮತ್ತು ವರ್ಗನೀತಿ ಭ್ರಷ್ಟತೆಯ ಲಕ್ಷಣಗಳಿಂದ ಕೂಡಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳನ್ನು ಆರ್ಯ ಸಮಾಜವು ಮನ್ನಿಸಿತ್ತು. ಈ ವರ್ಣಗಳು ಕೇವಲ ಸಮಾನವಾದ ಸಾಮಾಜಿಕ ಸಂಬಂಧಗಳನ್ನು ಹೊಂದಿದ ಸಮತಲ ವಿಭಾಗಗಳಾಗಿರಲಿಲ್ಲ, ಅವು ಒಂದರ ಮೇಲೊಂದು ಇರುವ ಲಂಬ ವಿಭಾಗಗಳಾಗಿ ಬೆಳೆದು ಬಂದಿದ್ದವು. ಮೇಲೆ ಕೆಳಗೆ ಎಂಬಂತೆ ಏರ್ಪಟ್ಟಿರುವುದರಿಂದ 4 ವರ್ಗಗಳ ನಡುವೆ ಮತ್ಸರ ಮತ್ತು ಪೈಪೋಟಿ ಇತ್ತು. ಈ ಮತ್ಸರ ಮತ್ತು ಪೈಪೋಟಿಗಳು ವೈರತ್ವವನ್ನು ಕೂಡ ಹುಟ್ಟಿಸಿದ್ದವು. 2 ಮೇಲ್ವರ್ಗಗಳಾದ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವಿನ ವೈರ ವಿಶೇಷವಾಗಿ ಲಕ್ಷ್ಯಕ್ಕೆ ಬರುವಂತಿತ್ತು. ಇವರ ನಡುವೆ ಎಷ್ಟು ನಿಯತವಾಗಿ ತೀವ್ರವಾದ ವರ್ಗಯುದ್ಧ ನಡೆಯುತ್ತಿತ್ತೆಂದರೆ ಅದರ ವರ್ಣನೆಯನ್ನು ಓದಿದರೆ ಯಾವುದೇ ಮಾರ್ಕ್ಸ್ವಾದಿಯ ಹೃದಯಕ್ಕೂ ಖುಷಿ ಉಂಟಾದೀತು. ಆದರೆ ದುರದೃಷ್ಟವಶಾತ್ ಬ್ರಾಹ್ಮಣ ಮತ್ತು ಕ್ಷತ್ರಿಯ ನಡುವೆ ನಡೆದ ಈ ವರ್ಗಯುದ್ಧದ ವಿವರವಾದ ಇತಿಹಾಸ ಲಭ್ಯವಿಲ್ಲ. ಕೆಲವೇ ಕೆಲವು ಪ್ರಸಂಗಗಳು ಮಾತ್ರ ಉಲ್ಲೇಖಗೊಂಡಿವೆ. ವೇನ, ಪುರೂರವಸ್, ನಹುಷ, ಸುದಾಸ, ಸುಮುಖ ಮತ್ತು ನಿಮಿ ಇವರು ಬ್ರಾಹ್ಮಣರೊಡನೆ ಸಂಘರ್ಷಕ್ಕಿಳಿದ ಕೆಲವು ಕ್ಷತ್ರಿಯ ರಾಜರುಗಳು. ಈ ಸಂಘರ್ಷಗಳಿಗೆ ಕಾರಣವಾದ ವಿವಾದಾಂಶಗಳು ಭಿನ್ನ ಭಿನ್ನವಾಗಿದೆ. ದೇವರ ಬದಲಿಗೆ ರಾಜನೊಬ್ಬನನ್ನು ಪೂಜಿಸಲು ಹಾಗೂ ರಾಜನಿಗೆ ಕಾಣಿಕೆ ಒಪ್ಪಿಸಲು ಬ್ರಾಹ್ಮಣರಿಗೆ ಆದೇಶ ಮಾಡಬಹುದೇ ಮತ್ತು ನಿಯಮನ ಮಾಡಬಹುದೇ ಎಂಬುದು ವೇನ ಮತ್ತು ಬ್ರಾಹ್ಮಣರ ನಡುವಿನ ವಿವಾದಾಂಶವಾಗಿತ್ತು. ಬ್ರಾಹ್ಮಣನ ಆಸ್ತಿಯನ್ನು ಒಬ್ಬ ಕ್ಷತ್ರಿಯ ರಾಜನು ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ಎಂಬುದು ಪುರೂರವಸ್ ಮತ್ತು ಬ್ರಾಹ್ಮಣರ ನಡುವಿನ ವಿವಾದಾಂಶವಾಗಿತ್ತು. ಯಜ್ಞ ಕಾರ್ಯದಲ್ಲಿ ರಾಜನು ತನ್ನ ಕುಲಪುರೋಹಿತರನ್ನು ಮಾತ್ರ ನಿಯಮಿಸಿಕೊಳ್ಳಬೇಕೆಂಬ ಕಟ್ಟುಪಾಡಿದೆಯೇ ಎಂಬುದು ನಿಮಿ ಮತ್ತು ಬ್ರಾಹ್ಮಣರ ನಡುವಿನ ವಿವಾದಾಂಶವಾಗಿತ್ತು. ರಾಜನು ಬ್ರಾಹ್ಮಣನನ್ನು ಮಾತ್ರ ಪುರೋಹಿತನನ್ನಾಗಿ ನಿಯಮಿಸಿಕೊಳ್ಳಬೇಕೆಂಬ ಕಟ್ಟುಪಾಡಿದೆಯೇ ಎಂಬುದು ಸುದಾಸ ಮತ್ತು ಬ್ರಾಹ್ಮಣರ ನಡುವಿನ ವಿವಾದಾಂಶವಾಗಿತ್ತು. ಈ 2 ವರ್ಗಗಳ ನಡುವೆ ಎಷ್ಟು ದೊಡ್ಡ ವಿವಾದಾಂಶಗಳಿದ್ದವು ಎಂಬುದನ್ನು ಇದು ತೋರಿಸುತ್ತದೆ. ಅವುಗಳ ನಡುವಿನ ಸಂಘರ್ಷ ಅತಿ ಕಟುವಾಗಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಈ ಹೋರಾಟಗಳು ಕೇವಲ ಆಗೊಮ್ಮೆ ಈಗೊಮ್ಮೆ ನಡೆಯುವ ಗಲಭೆಗಳಾಗಿರಲಿಲ್ಲ, ಅವು ವಂಶ ನಿರ್ಮೂಲನದ ಉದ್ದೇಶವುಳ್ಳ ಯುದ್ಧಗಳಾಗಿದ್ದವು. ಬ್ರಾಹ್ಮಣನಾದ ಪರಶುರಾಮನು 21 ಬಾರಿ ಕ್ಷತ್ರಿಯರ ವಿರುದ್ಧ ಹೋರಾಡಿದನೆಂದು, ಪ್ರತಿಯೊಬ್ಬ ಕ್ಷತ್ರಿಯನನ್ನು ಕೊಂದನೆಂದು ಹೇಳಲಾಗಿದೆ. ಪರಮಾಧಿಪತ್ಯಕ್ಕಾಗಿ ಇವೆರಡೂ ವರ್ಗಗಳು ತಮ್ಮ ತಮ್ಮೊಳಗೆ ಒಡೆದಾಡಿಕೊಳ್ಳುತ್ತಿರುವಾಗಲೇ ಅವು ವೈಶ್ಯ ಮತ್ತು ಶೂದ್ರರನ್ನು ಅತ್ತಿಕ್ಕಿ ಇಡುವ ಕೆಲಸ ಮಾಡಿದವು. ವೈಶ್ಯನು ಹಿಂಡುವ ಆಕಳಿನಂತಿದ್ದನು, ತೆರಿಗೆ ಕೊಡುವುದಕ್ಕಾಗಿಯೇ ಅವನು ಹುಟ್ಟಿದಂತಿತ್ತು. ಶೂದ್ರನು ಹೇರು ಹೊರುವ ಮೂಕ ಪ್ರಾಣಿಯಂತಿದ್ದನು. ಬ್ರಾಹ್ಮಣರ ಮತ್ತು ಕ್ಷತ್ರಿಯರ ಜೀವನವು ವೈಭವಯುತವೂ ಸಂತೋಷಕರವೂ ಆಗಿರಲಿ ಎಂಬ ಏಕೈಕ ಉದ್ದೇಶಕ್ಕಾಗಿ ಈ 2 ವರ್ಗಗಳು ಇದ್ದವು. ಅವರಿಗೆ ತಮ್ಮ ಸ್ವಂತಕ್ಕಾಗಿ ಬದುಕುವ ಅಧಿಕಾರವಿರಲಿಲ್ಲ, ತಮಗಿಂತ ಶ್ರೇಷ್ಠರಾದವರ ಜೀವನಕ್ಕಾಗಿಯೇ ಅವರು ಬದುಕಬೇಕಾಗಿತ್ತು. ಈ 2 ವರ್ಗಗಳ ಕೆಳಗೆ ಇತರ ಕೆಲವರು ಇದ್ದರು. ಅವರೇ ಚಂಡಾಲರು ಮತ್ತು ಶಪಚರು. ಅವರು ಅಸ್ಪೃಶ್ಯರಲ್ಲ, ಆದರೆ ಈನರು. ಅವರು ಸಮಾಜದ ಹೊರವಲಯದಲ್ಲಿ ಇರುವವರು ಮತ್ತು ಧರ್ಮ ನಿಯಮಗಳ ಹೊರಗೆ ಇರುವವರು. ಅವರಿಗೆ ಹಕ್ಕುಗಳು ಇಲ್ಲ, ಅವಕಾಶಗಳು ಇಲ್ಲ. ಅವರು ಆರ್ಯ ಸಮಾಜದಿಂದ ತಿರಸ್ಕೃತರಾದ ಜನರು. ಆರ್ಯ ಸಮಾಜದ ಲೈಂಗಿಕ ಅನೈತಿಕತೆಯು ಈಗಿರುವ ಅವರ ವಂಶಜರಿಗೆ ಆಘಾತವನ್ನು ಉಂಟು ಮಾಡುವಂತಿದೆ. ಬುದ್ಧ ಪೂರ್ವಕಾಲದ ಆರ್ಯರಿಗೆ ಈಗಿನವರಿಗೆ ಇರುವಂತೆ ಲೈಂಗಿಕ ಮತ್ತು ವೈವಾಹಿಕ ಸಂಬಂಧಗಳ ವಿಷಯದಲ್ಲಿ ನಿಷಿದ್ಧ ಬಾಂಧವ್ಯದ ತಲೆಮರೆಗಳ ನಿಯಮಗಳು ಇರಲಿಲ್ಲ. ಆರ್ಯ ಪುರಾಣ ಸಾಹಿತ್ಯದ ಪ್ರಕಾರ ಬ್ರಹ್ಮನು ಸೃಷ್ಟಿಕರ್ತ. ಬ್ರಹ್ಮನಿಗೆ 3 ಗಂಡು ಮಕ್ಕಳು, 1 ಮಗಳು ಇದ್ದರು. ಗಂಡು ಮಕ್ಕಳಲ್ಲಿ ಒಬ್ಬನಾದ ದಕ್ಷನು ತನ್ನ ಸಹೋದರಿಯನ್ನು ಮದುವೆಯಾಗಿದ್ದನು. ಈ ಸಹೋದರ ಸಹೋದರಿಯರಿಂದ ಹುಟ್ಟಿದ ಪುತ್ರಿಯರೆಲ್ಲ ಕೆಲವರು ಬ್ರಹ್ಮನ ಮಗನಾದ ಮರೀಚಿಯ ಮಗ ಕಾಶ್ಯಪನನ್ನು ಮದುವೆಯಾದರೆ ಕೆಲವರು ಬ್ರಹ್ಮನ 3 ಮಗನಾದ ಧರ್ಮನನ್ನು ಮದುವೆಯಾದರು. ಋಗ್ವೇದದಲ್ಲಿ ಯಮ ಮತ್ತು ಯಮಿ ಎಂಬ ಸಹೋದರ ಸಹೋದರಿಗೆ ಸಂಬಂಧಿಸಿದ ಒಂದು ಪ್ರಸಂಗವನ್ನು ಹೇಳಲಾಗಿದೆ. ಈ ಉಪಾಖ್ಯಾನದಂತೆ ಯಮಿಯು ತನ್ನ ಸಹೋದರ ಯಮನನ್ನು ತನ್ನೊಡನೆ ಸಮಾಗಮಿಸುವಂತೆ ಕೇಳಿಕೊಳ್ಳುತ್ತಾಳೆ ಮತ್ತು ಅವನು ಹಾಗೆ ಮಾಡಲು ನಿರಾಕರಿಸಿದಾಗ ಕೋಪೋದ್ರೇಕಗೊಳ್ಳುತ್ತಾರೆ.
ತಂದೆಯು ತನ್ನ ಮಗಳನ್ನು ವಿವಾಹವಾಗಬಹುದಿತ್ತು. ವಸಿಷ್ಠನು ತನ್ನ ಮಗಳಾದ ಶತ್ರುಪಳು ಪ್ರಾಯ ಪ್ರಬುದ್ಧಳಾದೊಡನೆ ಅವಳನ್ನು ಮದುವೆಯಾದನು. ಮನುವು ತನ್ನ ಮಗನಾದ ಇಳಾಳನ್ನು ಮದುವೆಯಾದನು. ಜಹ್ನುವು ತನ್ನ ಮಗಳಾದ ಜಾಹ್ನವಿಯನ್ನು ಮದುವೆಯಾದನು. ಸೂರ್ಯನು ತನ್ನ ಮಗಳಾದ ಉಷಾಳನ್ನು ವಿವಾಹವಾದನು. ಅಸಾಮಾನ್ಯ ರೀತಿಯ ಬಹುಪತಿತ್ವ ಆಚರಣೆಯಲ್ಲಿತ್ತು. ಆರ್ಯರಲ್ಲಿ ಪ್ರಚಲಿತವಾಗಿದ್ದ ಬಹುಪತಿತ್ವ ಪದ್ಧತಿಯಂತೆ ರಕ್ತ ಸಂಬಂಧಿಗಳು ಒಂದೇ ಹೆಣ್ಣಿನೊಡನೆ ಸಹವಾಸ ಮಾಡಬಹುದಿತ್ತು. ದಾಹ ಪ್ರಚೇತನಿ ಮತ್ತು ಅವನ ಮಗ ಸೋಮ ಇವರಿಬ್ಬರು ಸೋಮನ ಮಗಳಾದ ಮರೀಷಳನ್ನು ಮದುವೆಯಾಗಿದ್ದರು. ಅಜ್ಜನು ತನ್ನ ಮೊಮ್ಮಗಳನ್ನು ಮದುವೆಯಾಗುವ ಉದಾಹರಣೆಗಳು ಇದ್ದವು. ದಕ್ಷನು ತನ್ನ ಮಗಳನ್ನು ತನ್ನ ತಂದೆಯಾದ ಬ್ರಹ್ಮನಿಗೆ ಮದುವೆ ಮಾಡಿಕೊಟ್ಟನು ಮತ್ತು ಆ ಮದುವೆಯಿಂದ ಪ್ರಸಿದ್ಧನಾದ ನಾರದನು ಹುಟ್ಟಿದನು. ದೌಹಿತ್ರನು ತನ್ನ 27 ಜನ ಪುತ್ರಿಯರನ್ನು ತನ್ನ ತಂದೆಯಾದ ಸೋಮನಿಗೆ ಸಮಾಗಮ ಮತ್ತು ಸಂತಾನ ಪ್ರಾಪ್ತಿಯಾಗಿ ಕೊಟ್ಟನು. ಆರ್ಯರಿಗೆ ಬಯಲಿನಲ್ಲಿ ಎಲ್ಲರೆದುರು ಸಮಾಗಮಿಸುವುದರಲ್ಲಿ ಸಂಕೋಚವಿರಲಿಲ್ಲ. ಋಷಿಗಳು ವಾಮದೇವಿಯ ವ್ರತಗಳೆಂಬ ಕೆಲವು ಧಾರ್ಮಿಕ ಕ್ರಿಯಾವಿಧಿಗಳನ್ನು ನಡೆಸುತ್ತಿದ್ದರು. ಇವು ಯಜ್ಞಭೂಮಿಯಲ್ಲಿ ನಡೆಯುತ್ತಿದ್ದವು. ಅಲ್ಲಿಗೆ ಯಾವಳೇ ಸ್ತ್ರೀಯು ಬಂದು ಲೈಂಗಿಕ ಸಂಭೋಗವನ್ನು ಬಯಸಿದರೆ ಮತ್ತು ತನ್ನನ್ನು ತೃಪ್ತಿಗೊಳಿಸಲು ಋಷಿಯನ್ನು ಕರೆದರೆ ಆಗ ಋಷಿಯು ಯಜ್ಞಭೂಮಿಯಲ್ಲಿ ಎಲ್ಲರೆದುರಿಗೆ ಅವಳ ಸಮಾಗಮ ಮಾಡುತ್ತಿದ್ದನು. ಇಂಥ ಅನೇಕ ಪ್ರಸಂಗಗಳನ್ನು ಹೇಳಬಹುದು. ಸತ್ಯವತಿಯೊಡನೆ ಹೀಗೆ ಸಂಭೋಗ ಮಾಡಿದ ಪರಾಶರ ಋಷಿಯ ಪ್ರಸಂಗವಿದೆ. ಹಾಗೆಯೇ ದೀರ್ಘತಪ ಪ್ರಸಂಗ ಕೂಡ. ಅಂಥ ಪದ್ಧತಿಯು ಸರ್ವೇ ಸಾಮಾನ್ಯವಾಗಿರುತ್ತೆಂಬುದನ್ನು ಅಯೋನಿಜ ಎಂಬ ಪದವು ಸೂಚಿಸುತ್ತದೆ. ಅಯೋನಿ ಎಂಬ ಪದಕ್ಕೆ ನಿಷ್ಕಳಂಕ, ಅಕ್ಷತಯೋನಿ, ಗರ್ಭಧಾರಣೆ ಎಂದು ಅರ್ಥ ಹಚ್ಚಲಾಗುತ್ತದೆ. ಆದರೆ ಆ ಪದದ ಮೂಲಾರ್ಥ ಹಾಗೇ ಇಲ್ಲ. ಯೋನಿ ಪದದ ಮೂಲಾರ್ಥವು ಮನೆ ಎಂದಿದೆ. ಅಯೋನಿ ಎಂದರೆ ಮನೆಯಿಂದ ಹೊರಗೆ, ಅರ್ಥಾತ್ ಬಯಲಿನಲ್ಲಿ ಹುಟ್ಟಿದವರು ಎಂದಾಗುತ್ತದೆ. ಸೀತೆ ಮತ್ತು ದ್ರೌಪದಿ ಇವರಿಬ್ಬರು ಅಯೋನಿಜೆಯರು ಎಂದ ಮೇಲೆ ಹೀಗೆ ಹುಟ್ಟುವುದರಲ್ಲಿ ತಪ್ಪಿಲ್ಲ ಎಂದು ಭಾವಿಸುತ್ತಿದ್ದರು ಎಂದಾಯಿತು. ಈ ಪದ್ಧತಿ ಎಷ್ಟು ಸಾಮಾನ್ಯವಾದ ಸಂಗತಿಯಾಗಿತ್ತು ಎಂದರೆ ಅಂತಹ ಆಚರಣೆ ವಿರುದ್ಧ ಧಾರ್ಮಿಕ ನಿಷೇಧಾಜ್ಞೆಗಳನ್ನು ಹೊರಡಿಸಬೇಕಾಯಿತು. ಆರ್ಯರಲ್ಲಿ ತಮ್ಮ ಸ್ತ್ರೀಯರನ್ನು ಕೆಲಕಾಲದ ಮಟ್ಟಿಗೆ ಇತರರಿಗೆ ಅವರು ಉಪಯೋಗಕ್ಕಾಗಿ ಕೊಡುವ ಪದ್ಧತಿಯು ಪ್ರಚಾರದಲ್ಲಿತ್ತು. ಇದಕ್ಕೆ ಉದಾಹರಣೆ ಎಂದು ಮಾಧವಿಯ ಕಥೆಯೊಂದನ್ನು ಹೇಳಬಹುದು. ಯಯಾತಿ ರಾಜನು ತನ್ನ ಮಗಳು ಮಾಧವಿಯನ್ನು ತನ್ನ ಗುರು ಗಾಲವನಿಗೆ ಕಾಣಿಕೆಯಾಗಿ ಕೊಟ್ಟನು. ಗಾಲವನು ಈ ಕನ್ಯೆಯ ಮಾಧವಿಯನ್ನು ಒಂದೊಂದು ಅವಧಿಯಾಗಿ ಮೂವರು ರಾಜರಿಗೆ ಎರವಲು ಕೊಟ್ಟನು. ಆನಂತರ ಅವನು ಅವಳನ್ನು ವಿಶ್ವಾಮಿತ್ರನಿಗೆ ಮದುವೆ ಮಾಡಿಕೊಟ್ಟನು. ಅವಳು ತನಗೆ ಒಂದು ಗಂಡು ಮಗು ಹುಟ್ಟುವ ತನಕ ಅವನೊಡನೆ ಇದ್ದರು. ತದನಂತರ ಗಾಲವನು ಈ ಹೆಣ್ಣನ್ನು ಮತ್ತೆ ಅವಳ ತಂದೆ ಯಯಾತಿಗೆ ಮರಳಿಸಿದನು. ಹೀಗೆ ತಾತ್ಕಾಲಿಕವಾಗಿ ತಮ್ಮ ಸ್ತ್ರೀಯರನ್ನು ಇತರರಿಗೆ ಬಾಡಿಗೆಗೆ ಕೊಡುವ ಪದ್ಧತಿಯಲ್ಲದೆ ಆರ್ಯರಲ್ಲಿ ಇನ್ನೊಂದು ಪದ್ಧತಿಯು ಪ್ರಚಲಿತವಾಗಿತ್ತು. ಅದೇನೆಂದರೆ ಆರ್ಯರಲ್ಲಿ ಶ್ರೇಷ್ಠನೆನಿಸಿಕೊಳ್ಳುವ ಗಂಡಸರಿಂದ ಹೆಂಗಸು ಸಂತಾನ ಪಡೆಯಲು ಅನುಮತಿ ಕೊಡುವುದು. ಕುಟುಂಬವನ್ನು ಬೆಳೆಸುವುದೆಂದರೆ ಅವರು ದನಗಳ ತಳಿ ತಯಾರು ಮಾಡಿದಂತೆ ಅಥವಾ ಸಂತಾನ ವೃದ್ಧಿ ಮಾಡಿದಂತೆ ಎಂದು ತಿಳಿಯುತ್ತಿದ್ದರು. ಆರ್ಯರಲ್ಲಿ ದೇವ ಎಂಬ ಜನರ ವರ್ಗವಿತ್ತು. ಅವರು ಆರ್ಯರೇ ಇದ್ದರೂ ಅವನ ಸ್ಥಾನ ಮತ್ತು ಶೌರ್ಯ ಹೆಚ್ಚಿನದೆಂದು ತಿಳಿಯಲಾಗುತ್ತಿತ್ತು. ಉತ್ತಮ ಸಂತಾನ ಪಡೆಯುವ ಉದ್ದೇಶದಿಂದ ಆರ್ಯರು ತಮ್ಮ ಸ್ತ್ರೀಯರು ದೇವವರ್ಗದ ಬೇಕಾದ ಗಂಡಸನನ್ನು ಸಂಭೋಗಿಸಲು ಅನುಮತಿ ಕೊಡುತ್ತಿದ್ದರು. ಈ ಪದ್ಧತಿ ಎಷ್ಟು ವ್ಯಾಪಕವಾಗಿ ಪ್ರಚಲಿತವಾಗಿತ್ತೆಂದರೆ ಆರ್ಯ ಸ್ತ್ರೀಯರ ಕನ್ಯಾತ್ವ ಹರಣವು ತಮಗಾಗಿಯ ಕಾಯ್ದಿರಿಸಿದ ಹಕ್ಕೆಂದು ದೇವವರ್ಗದವರು ತಿಳಿಯುತ್ತಿದ್ದರು. ಈ ಕನ್ಯಾತ್ವದ ಹಕ್ಕನ್ನು ದೇವರು ಚಲಾಯಿಸದೆ ಹೋದರೆ ಹಾಗೂ ತಾಂತ್ರಿಕವಾಗಿ ಅವಧಾನ ಎಂದು ಕರೆಯಿಸಿಕೊಳ್ಳುವ ಕಾಣಿಕೆಯನ್ನು ಅವರಿಗೆ ಕೊಟ್ಟು ದೇವಜನರ ನಿಯಂತ್ರಣದಿಂದ ಮುಕ್ತರಾಗದೆ ಹೋದರೆ ಯಾವ ಆರ್ಯ ಸ್ತ್ರೀಯೂ ಮದುವೆಯಾಗುವಂತಿರಲಿಲ್ಲ. ಎಲ್ಲ ಹಿಂದೂ ವಿವಾಹಗಳಲ್ಲಿ ವರ್ಣಿತವಾಗಿರುವ ಲಾಜಾ ಹೋಮವು ಆರ್ಯ ಸ್ತ್ರೀಯರ ಕನ್ಯಾತ್ವ ಹರಣದ ವಿಷಯದಲ್ಲಿ ದೇವರಿಗಿರುವ ಹಕ್ಕನ್ನು ದೇವರ ನಿಯಂತ್ರಣದಿಂದ ಮುಕ್ತವಾಗುವ ವಿಧಾನವನ್ನು ಸೂಚಿಸುವ ಒಂದು ಅವಶೇಷವೆಂದರೆ ತಪ್ಪಿಲ್ಲ. ಲಾಜಾ ಹೋಮದಲ್ಲಿರುವ ಅವಧಾನ ಎಂಬುದು ಕನ್ಯೆ ಮೇಲೆ ದೇವರಿಗಿರುವ ಹಕ್ಕನ್ನು ಸಮಾಪ್ತಗೊಳಿಸಲು ಕೊಡುವ ಶುಲ್ಕವಲ್ಲದೆ ಬೇರೇನೂ ಅಲ್ಲ. ಎಲ್ಲ ಹಿಂದೂ ವಿವಾಹಗಳಲ್ಲಿ ತಪ್ಪದೇ ಆಚರಿಸಲಾಗುವ ಹಾಗೂ ವಿವಾಹದ ಅತಿ ಅವಶ್ಯಕವಾದ ಆಚರಣೆ ಎಂದು ತಿಳಿಯಲಾಗುವ ಸಪ್ತಪದಿ ಆಚರಣೆಗೆ ದೇವಜನರ ಕನ್ಯಾತ್ವ ಹರಣದ ಹಕ್ಕಿನೊಡನೆ ಅವಭಾಜ್ಯ ಸಂಬಂಧ ಉಂಟು. ಸಪ್ತಪದಿ ಎಂದರೆ ವಧುವಿನೊಡನೆ ವರನು 7 ಹೆಜ್ಜೆಗಳನ್ನು ಹಾಕುವುದು. ಇದು ಅವಶ್ಯಕತೆ ಎನ್ನುವುದು ಏಕೆ? ಇದಕ್ಕೆ ಉತ್ತರವೆಂದರೆ ತಮಗೆ ಕೊಡುವ ಪರಿಹಾರದ ಬಗೆಗೆ ದೇವರಿಗೆ ತೃಪ್ತಿಯಾಗಿದ್ದರೆ ವಧುವು 7 ಹೆಜ್ಜೆ ಇಡುವ ಮೊದಲು ಅವಳನ್ನು ತಮ್ಮವಳನ್ನಾಗಿ ಇಟ್ಟುಕೊಳ್ಳಬಹುದಾಗಿತ್ತು. ಆದರೆ
ಏಳನೇ ಹೆಜ್ಜೆ ಇಟ್ಟ ಆನಂತರವೇ ದೇವರ ಹಕ್ಕು ಸಮಾಪ್ತಿಯಾಗುತ್ತಿತ್ತು. ವರನ ಇನ್ನು ಮುಂದೆ ವಧುವನ್ನು ಕೊಂಡೊಯ್ಯಬಹುದು ಹಾಗೂ ದೇವರ ಅಡ್ಡಿ ಆತಂಕ ಮತ್ತು ಪೀಡನೆಯ ಭಯವಿಲ್ಲದೆ ಅವರಿಬ್ಬರು ಸತಿಪತ್ರಗಳಾಗಿ ಬಾಳಬಹುದು. ಕನ್ಯೆಯರು ಕನ್ಯತ್ವವನ್ನು ಪಾಲಿಸಬೇಕೆಂಬ ನಿಯಮವಿರಲಿಲ್ಲ. ಅವಿವಾಹಿತಳಾಗಿರುವಾಗಲೇ ಹುಡುಗಿ ತನಗೆ ಇಷ್ಟ ಬಂದವನೊಡನೆ ಲೈಂಗಿಕ ಸಂಬಂಧ ಹೊಂದಬಹುದಾಗಿತ್ತು, ಹಾಗೆಯೇ ಸಂತಾನ ಪಡೆಯಬಹುದಾಗಿತ್ತು. ಈ ಮಾತು ಕನ್ಯಾ ಎಂಬ ಪದದ ಮೂಲಾರ್ಥದಿಂದ ಸ್ಪಷ್ಟವಾಗುತ್ತದೆ. ಕನ್ಯೆ ಎಂದರೆ ಹುಡುಗಿ. ಕನ್ಯೆ ಎಂಬ ಪದವು ಕಂ ಎಂಬ ಮೂಲದಿಂದ ಬಂದಿದ್ದು ಅದರ ಅರ್ಥ ಕನ್ಯೆಯು ಬೇಕಾದ ಗಂಡಸಿಗೆ ಅರ್ಪಿಸಿಕೊಳ್ಳಲು ಸ್ವತಂತ್ರಳು ಎಂದಾಗುತ್ತದೆ. ಕುಂತಿ ಮತ್ತು ಮತ್ಸ್ಯಗಂಧಿ ಇವರ ಪ್ರಸಂಗಗಳಿಂದ ಕನ್ಯೆಯರು ವಿಧಿಬದ್ಧರಾಗಿ ವಿವಾಹವಾಗದೆ ತಮಗೆ ಬೇಕಾದವರಿಗೆ ಅರ್ಪಿಸಿಕೊಳ್ಳಬಹುದಿತ್ತು ಮತ್ತು ಮಕ್ಕಳನ್ನು ಪಡೆಯಬಹುದಿತ್ತು ಎಂಬುದು ವಿಶದವಾಗುತ್ತದೆ. ಪಾಂಡುವನ್ನು ವಿವಾಹವಾಗುವ ಮೊದಲೇ ಕುಂತಿಯು ಬೇರೆ ಪುರುಷರಿಂದ ಮಕ್ಕಳನ್ನು ಪಡೆದಿದ್ದಳು. ಭೀಷ್ಮನ ತಂದೆಯಾದ ಶಂತನನ್ನು ವಿವಾಹವಾಗುವ ಮೊದಲೇ ಮತ್ಸ್ಯಗಂಧದಿ ಋಷಿ ಪರಾಶರೊಡನೆ ಲೈಂಗಿಕ ಸಂಬಂಧ ಹೊಂದಿದ್ದಳು. ಆರ್ಯರಲ್ಲಿ ಪಶುಗಮನವು ಕೂಡ ಪ್ರಚಲಿತವಾಗಿತ್ತು. ದಮ ಎಂಬ ಋಷಿಯ ಹೆಣ್ಣು ಜಿಂಕೆಯೊಡನೆ ಲೈಂಗಿಕ ಸಂಪರ್ಕ ಹೊಂದಿದ ಕತೆ ಸುಪರಿಚಿತವಾಗಿದೆ. ಸೂರ್ಯನು ಹೆಣ್ಣು ಕುದುರೆಯೊಡನೆ ಸಂಪರ್ಕ ಹೊಂದಿದ ಇನ್ನೊಂದು ಉದಾಹರಣೆ ಉಂಟು. ಆದರೆ ಅಶ್ವಮೇಧ ಯಜ್ಞದಲ್ಲಿ ಕುದುರೆಯೊಡನೆ ಸಂಭೋಗಿಸಿದ ಹೆಂಗಸಿನ ಉದಾಹರಣೆ ಇವೆಲ್ಲಕ್ಕಿಂತ ಅಸಹ್ಯಕರವಾದುದು. ಆರ್ಯ ಧರ್ಮವು ಯಜ್ಞದಿಂದ ಕೂಡಿದ ಧರ್ಮವಾಗಿತ್ತು. ಯಜ್ಞವು ದೇವತ್ವವನ್ನು ಹೊಂದುವ ಅಂದರೆ ದೇವಗಣದಲ್ಲಿ ಪ್ರವೇಶ ಪಡೆಯುವ ಒಂದು ಸಾಧನವಾಗಿತ್ತು. ಅಷ್ಟೇ ಅಲ್ಲ, ಅದು ದೇವತೆಗಳನ್ನು ನಿಯಂತ್ರಿಸುವ ಸಾಧನವೂ ಆಗಿತ್ತು. ಸಂಪ್ರದಾಯದಂತೆ ಯಜ್ಞಗಳ ಸಂಖ್ಯೆ 21. ಅವುಗಳನ್ನು 7 ಗುಂಪುಗಳನ್ನಾಗಿ ವಿಭಾಗಿಸಲಾಗಿತ್ತು. ಮೊದಲನೆಯ ಗುಂಪಿನಲ್ಲಿ ಬೆಣ್ಣೆ, ಹಾಲು, ಧಾನ್ಯ ಮೊದಲಾದವುಗಳ ಯಜ್ಞಗಳು ಸೇರಿದ್ದವು. ಎರಡನೆಯ ಗುಂಪಿನಲ್ಲಿ ಸೋಮಯಾಗಗಳು ಸೇರಿದ್ದವು ಮತ್ತು ಪಶುಯಾಗಗಳು 3 ಗುಂಪಿಗೆ ಸೇರಿದ್ದವು. ಯಜ್ಞಗಳು ಅಲ್ಪಕಾಲವಿರಬಹುದು ಅಥವಾ 1 ಅಥವಾ ಅದಕ್ಕೂ ಹೆಚ್ಚು ದೀರ್ಘಾವಧಿ ಯಜ್ಞವಾಗಬಹುದು. ಈ ಎರಡನೇ ಜಾತಿ ಯಜ್ಞವನ್ನು ಸತ್ರವೆಂದು ಕರೆಯುತ್ತಿದ್ದರು. ಯಜ್ಞದ ಪರವಾಗಿ ಹೀಗೆ ವಾದ ಮಾಡಲಾಗುತ್ತದೆ. ಯಜ್ಞ ಮಾಡುವವನು ಶಾಶ್ವತ ಪುಣ್ಯವನ್ನು ಪಡೆಯುತ್ತಾನೆ. ಕೇವಲ ಯಜ್ಞ ಮಾಡುವ ಯಜಮಾನನ ಆತ್ಮ ಒಂದೇ ಅಲ್ಲ, ಅವನ ಪಿತೃಗಳು ಸಹ ಯಜ್ಞದಿಂದ ಲಾಭ ಪಡೆಯುತ್ತಾರೆ. ಅವನು ತಾನು ಅರ್ಪಿಸುವ ಆಹುತಿಗಳಿಂದ ಪಿತೃಗಳಿಗೆ ಸಂತೋಷವನ್ನು ಕೊಡುತ್ತಾನೆ. ಅಷ್ಟೇ ಅಲ್ಲ, ಅವರ ಸ್ಥಾನವನ್ನು ಹೆಚ್ಚಿಸುತ್ತಾನೆ ಮತ್ತು ಉನ್ನತ ಲೋಕದ ವಾಸಿಯಾಗಲು ಅವರನ್ನು ಮೇಲೆ ಕಳುಹಿಸುತ್ತಾನೆ. ಯಜ್ಞವು ಕೇವಲ ಪಾರಲೌಕಿಕ ಸುಖವನ್ನು ಸಂಪಾದಿಸುವ ಸಾಧನವೊಂದೇ ಆಗಿರಲಿಲ್ಲ. ಮಹಾಯಜ್ಞಗಳಲ್ಲಿ ಹಲವು ಈ ಜಗತ್ತಿನ ಒಳ್ಳೆಯ ವಸ್ತುಗಳನ್ನು ಸಂಪಾದಿಸುವಕ್ಕೆಂದೇ ಇದ್ದವು. ಲಾಭಕಾಂಕ್ಷೆ ಇಲ್ಲದೆ ನಿರುದ್ದೇಶ್ಯವಾಗಿ ಯಜ್ಞ ಮಾಡುವುದು ಆರ್ಯರಿಗೆ ಅರಿಯದ ವಿಷಯವಾಗಿತ್ತು. ವೈದಿಕ ಕಾಲದ ಭಾರತದಲ್ಲಿ ಕೃತಜ್ಞತಾರ್ಪಣೆಯು ಇರಲಿಲ್ಲ. ಸಾಮಾನ್ಯವಾಗಿ ಯಾವ ದೇವತೆಯನ್ನು ಕುರಿತು ಯಜ್ಞ ಮಾಡಲಾಗುತ್ತಿತ್ತೋ ಆ ದೇವತೆಯು ತನಗೆ ಅರ್ಪಿಸಿದ ಆಹುತಿಗಳಿಗೆ ಪ್ರತಿಯಾಗಿ ಕೊಡುವ ಉಡುಗೊರೆಯೇ ಯಜ್ಞದಿಂದಾಗುವ ಲಾಭ. ಯಜ್ಞವು ಈ ಮಾತುಗಳಿಂದ ಪ್ರಾರಂಭವಾಗುತ್ತಿತ್ತು. ಅವನು ದೇವನಿಗೆ ಈ ಮಾತುಗಳಿಂದ ಯಜ್ಞವನ್ನು ಅರ್ಪಿಸುತ್ತಾನೆ. ನೀನು ನನಗೆ ಕೊಡು, ನಾನು ನಿನಗೆ ಕೊಡುವೆನು. ನೀನು ನನಗೆ ಅನುಗ್ರಹಿಸು, ನಾನು ನಿನಗೆ ಅರ್ಪಿಸುವೆನು. ಯಜ್ಞ ಸಮಾರಂಭವು ಭಯಭಕ್ತಿಯನ್ನು ಹುಟ್ಟಿಸುವಂತೆ ಇರುತ್ತಿತ್ತು. ಆಡುವ ಪ್ರತಿಯೊಂದು ಶಬ್ದವು ಪರಿಣಾಮಕಾರಿಯಾಗಿರುತ್ತಿತ್ತು ಮತ್ತು ಶಬ್ದ ಉಚ್ಚಾರ ಅಥವಾ ಸ್ವರವು ಸಹ ಮಹತ್ವಪೂರ್ಣವಾಗಿರುತ್ತಿತ್ತು. ಅಲ್ಲದೆ ಸಮಾರಂಭದ ಬಹುಭಾಗ ಕೈಚಳಕದಿಂದ ಕೂಡಿದ್ದಿತು ಮತ್ತು ತೋರುವಷ್ಟು ಮಹತ್ವವುಳ್ಳದ್ದಾಗಿಲ್ಲವೆಂದು ಪುರೋಹಿತರೆಲ್ಲರೂ ತಿಳಿದಿದ್ದರು ಎಂಬ ಸೂಚನೆಗಳು ಕಂಡುಬರುತ್ತದೆ. ಯಜ್ಞವೆಂದರೆ ಪುರೋಹಿತರಿಗೆ ದಕ್ಷಿಣೆ ಎಂದರ್ಥ. ದಕ್ಷಿಣೆಯ ಬಗೆಗೆ ನಿಯಮಗಳು ಸ್ಪಷ್ಟವಾಗಿದ್ದವು ಮತ್ತು ಅವುಗಳನ್ನು ಪ್ರತಿಪಾದಿಸುವವರಿಗೆ ಯಾವುದೇ ಸಂಕೋಚವಿರಲಿಲ್ಲ. ಪುರೋಹಿತರು ದಕ್ಷಿಣೆಗಾಗಿಯೇ ಯಜ್ಞಗಳನ್ನು ಮಾಡುತ್ತಿದ್ದರು. ಅಲ್ಲಿ ಬೆಲೆಯುಳ್ಳ ಬಟ್ಟೆಗಳು, ಗೋವುಗಳು, ಕುದುರೆ ಅಥವಾ ಬಂಗಾರ, ಹೀಗೆ ಯಾವುದನ್ನು ಯಾವಾಗ ಕೊಡಬೇಕೆಂಬುದನ್ನು ಲಕ್ಷ್ಯಪೂರ್ವಕವಾಗಿ ಹೇಳಿದ್ದಾರೆ. ಪುರೋಹಿತರು ಬಹುಸಂಕೀರ್ಣವಾದ ವಿಧಾನಗಳನ್ನು ಏರ್ಪಾಡು ಮಾಡಿಕೊಂಡಿದ್ದರು ಮತ್ತು ಪ್ರತಿಯೊಂದು ಸಂದರ್ಭದಲ್ಲಿಯೂ ದಕ್ಷಿಣೆಯನ್ನು ಕೇಳುತ್ತಿದ್ದರು. ಯಾವನ ಲಾಭಕ್ಕಾಗಿ ಯಜ್ಞವನ್ನು ಮಾಡುತ್ತಾನೋ ಅವನೊಬ್ಬನೇ ಯಜ್ಞದ ಎಲ್ಲ ಖರ್ಚನ್ನು ವಹಿಸಬೇಕೆಂದು ಮೇಲೆ ಖರ್ಚು ಅತಿಯಾಗುವುದು ಸಹಜ. ಒಂದು ಕಡೆ ಯಜ್ಞದ ದಕ್ಷಿಣೆಯು 1,000 ಆಕಳುಗಷ್ಟು ಎಂದು ಹೇಳಿದರೆ ಅಂದ ಮೇಲೆ ಯಜ್ಞ ಎಷ್ಟು ದುಬಾರಿಯಾಗಿತ್ತೆಂಬುದನ್ನು ತಿಳಿಯಬಹುದು. ಈ ಲೋಭಕ್ಕಾಗಿ 1,000 ಆಕಳುಗಳನ್ನು ಕೊಟ್ಟವನು ಸ್ವರ್ಗದಲ್ಲಿ ಎಲ್ಲವನ್ನು ಪಡೆಯುತ್ತಾನೆಂದು ಪುರೋಹಿತರು ಘೋಷಿಸುವಂತೆ ಆಯಿತು.
ಈ ವಿಷಯದಲ್ಲಿ ಪುರೋಹಿತನು ಒಳ್ಳೆಯ ದೃಷ್ಟಾಂತಗಳನ್ನು ಕೊಡಬಹುದಿತ್ತು. ಸ್ವರ್ಗದಲ್ಲಿಯ ದೇವತೆಗಳು ತಮ್ಮ ಜೊತೆಯ ದೇವತೆಗಳಿಗೆ ಸಹಾಯ ಮಾಡಿದಾಗ ಪ್ರತಿಫಲವನ್ನು ಕೇಳುವ ಹಕ್ಕು ಇದ್ದೇ ಇರುತ್ತದೆ. ಪಶುಯಜ್ಞವು ಮುಖ್ಯ ಯಜ್ಞವಾಗಿತ್ತು. ಅದು ಬಹಳ ವೆಚ್ಚದ್ದು ಮತ್ತು ಅನಾಗರಿಕವೂ ಆಗಿತ್ತು. ಆರ್ಯರ ಧರ್ಮದಲ್ಲಿ 5 ತರನಾದ ಪಶುಗಳನ್ನು ಯಜ್ಞಕ್ಕೆ ಯೋಗ್ಯವೆಂದು ಹೇಳಲಾಗಿದೆ. ಯಜ್ಞಕ್ಕೆ ಯೋಗ್ಯವಾದ ಪಶುಗಳ ಪಟ್ಟಿಯಲ್ಲಿ ಮನುಷ್ಯನು ಮೊದಲಿಗನು. ಮನುಷ್ಯ ಯಜ್ಞವು ಅತ್ಯಂತ ದುಬಾರಿಯಾಗಿತ್ತು. ಮನುಷ್ಯ ಯಜ್ಞದ ನಿಯಮಗಳ ಪ್ರಕಾರ ಕೊಲ್ಲಲ್ಪಡುವ ವ್ಯಕ್ತಿಯು ಪುರೋಹಿತನೂ ಆಗಿರಬಾರದು, ದಾಸನೂ ಆಗಿರಬಾರದು. ಅವನು ಕ್ಷತ್ರಿಯ ಅಥವಾ ವೈಶ್ಯನಿರಬೇಕು. ಆ ಕಾಲದ ಸಾಮಾನ್ಯ ಮೌಲ್ಯದ ಪ್ರಕಾರ ಯಜ್ಞ ಪಶುವಾದ ಮನುಷ್ಯನನ್ನು ಕೊಳ್ಳಬೇಕಾದರೆ ಅವನ ಬೆಲೆ 1,000 ಆಕಳು. ಮನುಷ್ಯ ಯಜ್ಞವು ಬಹುವೆಚ್ಚದ್ದು ಮತ್ತು ಅನಾಗರಿಕವೂ ಆಗಿತ್ತಲ್ಲದೆ ಅದು ಓಕರಿಕೆ ಬರುವಂತಹದ್ದು ಆಗಿದ್ದಿರಬೇಕು. ಏಕೆಂದರೆ ಯಜ್ಞ ಮಾಡುವವರು ಯಜ್ಞ ಪಶುವಾದ ಮನುಷ್ಯನನ್ನು ಕೊಲ್ಲುವುದಷ್ಟೇ ಅಲ್ಲ, ಅವನನ್ನು ತಿನ್ನಬೇಕಾಗಿತ್ತು. ಮನುಷ್ಯನ ಆನಂತರದ ಸ್ಥಾನ ಕುದುರೆ, ಅದು ಸಹ ಬಹಳ ವೆಚ್ಚದ ಯಜ್ಞವಾಗಿತ್ತು. ಏಕೆಂದರೆ ಕುದುರೆಯು ಆರ್ಯರಿಗೆ ಭಾರತವನ್ನು ಜಯಿಸುವಲ್ಲಿ ಅಪರೂಪದ ಹಾಗೂ ಅವಶ್ಯಕವಾದ ಪ್ರಾಣಿಯಾಗಿತ್ತು. ಇಂತಹ ಸೈನಿಕ ಮಹತ್ವದ ಮತ್ತು ಸಮರ್ಥವಾದ ಪ್ರಾಣಿಯನ್ನು ಯಜ್ಞ ಪಶುವನ್ನಾಗಿ ಸಮ್ಮರಿಸಿ ಆಹುತಿಗಳನ್ನು ಅರ್ಪಿಸುವುದು ಆರ್ಯರಿಗೆ ಸುಲಭವಾಗಿರಲಿಲ್ಲ. ಅಶ್ವಮೇಧವು ಓಕರಿಕೆ ಬರುವಂತಹುದು ಆಗಿರಬೇಕು. ಏಕೆಂದರೆ ಅದರ ವಿಧಿಗಳಲ್ಲಿ ಒಂದು ಪ್ರಕಾರ ಕುದುರೆಯನ್ನು ಕೊಲ್ಲುವುದಕ್ಕಿಂತ ಮೊದಲು ಯಜ್ಞ ಮಾಡುವವನ ಹೆಂಡತಿಯ ಜೊತೆ ಕುದುರೆಯೂ ಸಂಭೋಗ ಮಾಡಬೇಕಾಗಿತ್ತು. ಜನರು ಕೃಷಿಯ ಉದ್ದೇಶಗಳಿಗಾಗಿ ಉಪಯೋಗಿಸುತ್ತಿದ್ದ ದನಗಳನ್ನೇ ಹೆಚ್ಚಾಗಿ ಯಜ್ಞಗಳಲ್ಲಿ ಬಲಿ ಕೊಡುತ್ತಿದ್ದರು. ಸಾಮಾನ್ಯವಾಗಿ ಅವು ಆಕಳುಗಳು ಹಾಗೂ ಎತ್ತುಗಳಾಗಿದ್ದವು. ಯಜ್ಞಗಳ ವೆಚ್ಚ ಅತಿಯಾಗಿತ್ತು. ಆದುದರಿಂದ ಅವುಗಳನ್ನು ಬೇಕಾದ ದುಬಾರಿ ಖರ್ಚಿನ ವಿಚಾರ ಮಾಡಿದರೆ ಅವು ಕಣ್ಮರೆಯಾಗಬೇಕಾಗಿತ್ತು. ಆದರೆ ಅವು ಹಾಗೆ ಕಣ್ಮರೆಯಾಗಲಿಲ್ಲ. ಕಾರಣವಿಷ್ಟೇ, ಯಜ್ಞ ನಿಂತು ಹೋದರೆ ಪುರೋಹಿತರ ದಕ್ಷಿಣೆಯೂ ಇಲ್ಲದಂತೆ ಆಗುತ್ತಿತ್ತು. ಯಜ್ಞಗಳನ್ನು ಮಾಡದಿದ್ದರೆ ದಕ್ಷಿಣೆ ಇಲ್ಲ, ಬ್ರಾಹ್ಮಣರು ಉಪವಾಸ ಸಾಯಬೇಕಾಗುತ್ತಿತ್ತು. ಆದ್ದರಿಂದ ಬ್ರಾಹ್ಮಣರು ಅತಿ ವೆಚ್ಚದ ಯಜ್ಞ ಪಶುಗಳಿಗೆ ಬದಲಿ ವಸ್ತುಗಳನ್ನು ಕಂಡುಹಿಡಿದರು. ಮನುಷ್ಯನ ಯಜ್ಞದಲ್ಲಿ ಬ್ರಾಹ್ಮಣರು ಜೀವಂತ ಮನುಷ್ಯನಿಗೆ ಬದಲಾಗಿ ಹುಲ್ಲಿನ, ಲೋಹದ ಅಥವಾ ಮಣ್ಣಿನ ಮನುಷ್ಯನನ್ನು ಅರ್ಪಿಸಲು ಅನುಮತಿ ನೀಡಿದರು. ಆದರೆ ಅವರು ನರಯಜ್ಞವನ್ನು ಸಂಪೂರ್ಣವಾಗಿ ತ್ಯಜಿಸಲಿಲ್ಲ. ಹಾಗೆ ಮಾಡಿದರೆ ಈ ಯಜ್ಞವೇ ನಿಂತು ಹೋಗಬಹುದು ಮತ್ತು ತಮಗೆ ದಕ್ಷಿಣೆ ಸಿಗುವುದಿಲ್ಲವೆಂಬ ಹೆದರಿಕೆ ಇವರಿಗೆ ಇರಬೇಕು. ಮನುಷ್ಯ ಯಜ್ಞವು ಅಪರೂಪವಾಗುತ್ತಾ ಬಂದಂತೆ ಅದಕ್ಕೆ ಬದಲಾಗಿ ಪಶುಯಜ್ಞವು ಹೆಚ್ಚಾಗಿ ರೂಢಿಯಲ್ಲಿ ಬಂದಿತು. ಪಶುಯಜ್ಞವು ಸಹ ಲೌಕಿಕರಿಗೆ ಖರ್ಚಿನ ಸಮಸ್ಯೆಯಾಗಿತ್ತು. ಇಲ್ಲಿಯೂ ಯಜ್ಞವು ಸಂಪೂರ್ಣ ಕಣ್ಮರೆಯಾಗಬಾರದೆಂದು ಮನುಷ್ಯ ಮತ್ತು ಕುದುರೆಗಳ ಬದಲಿಗೆ ದನಗಳನ್ನು ಅನುಮತಿಸಿದಂತೆ ದನಗಳ ಬದಲಿಗೆ ಇನ್ನೂ ಚಿಕ್ಕ ಪ್ರಾಣಿಗಳನ್ನು ಬಲಿ ಕೊಡಲು ಬ್ರಾಹ್ಮಣರು ಅನುಮತಿಸಿದರು. ಇವೆಲ್ಲವೂ ಯಜ್ಞದ ಆಚರಣೆಯನ್ನು ಉಳಿಸಿಕೊಳ್ಳುವುದಾಗಿತ್ತು. ಹೀಗೆ ಮಾಡುವುದರಿಂದ ಬ್ರಾಹ್ಮಣರ ಉಪಜೀವನಕ್ಕೆ ಬೇಕಾದ ದಕ್ಷಿಣಿಗೆ ಸಂಚಕಾರ ಬರಲಿಲ್ಲ. ಯಜ್ಞಗಳನ್ನು ಮುಂದುವರಿಸಿಕೊಂಡು ಹೋಗಬೇಕೆಂಬ ಬ್ರಾಹ್ಮಣರ ಆಟ ಎಷ್ಟಿತ್ತೆಂದರೆ ಕೇವಲ ಅನ್ನವನ್ನು ಬಲಿಯಾಗಿ ಅರ್ಪಿಸುವುದರಿಂದಲೂ ಅವರು ತೃಪ್ತರಾದರು. ಆದರೆ ಆರ್ಯರ ಯಜ್ಞಗಳ ಬದಲಿ ವ್ಯವಸ್ಥೆಯಿಂದ ಅದರ ಭೀಕರತೆ ಕಡಿಮೆಯಾಯಿತೆಂದು ಭಾವಿಸಬಾರದು. ಬದಲಿ ವ್ಯವಸ್ಥೆ ಎಂದರೆ ಅತಿ ಖರ್ಚಿನ ಮತ್ತು ಬಹಳ ಭೀಕರವಾದ ಯಜ್ಞಗಳನ್ನು ಪೂರ್ಣವಾಗಿ ತ್ಯಜಿಸಿ ಕಡಿಮೆ ಖರ್ಚಿನ ಹಾಗೂ ಸೌಮ್ಯವಾದ ಯಜ್ಞಗಳನ್ನು ಮಾಡುವುದಾಗಿರಲಿಲ್ಲ. ಯಜ್ಞ ಮಾಡುವವನು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಹುತಿಗಳನ್ನು ಅರ್ಪಿಸಬೇಕೆನ್ನುವುದೇ ಅದರ ಅರ್ಥ. ಅವನು ಬಡವನಾಗಿದ್ದರೆ ಅನ್ನವನ್ನು ಪೂರ್ತಿಯಾಗಿ ಅರ್ಪಿಸುವುದು, ಸುಸ್ಥಿತಿಯಲ್ಲಿದ್ದರೆ ಒಂದು ಆಡನ್ನು ಬಲಿ ಕೊಡಬಹುದು. ಅವನು ಶ್ರೀಮಂತನಿದ್ದರೆ ಮನುಷ್ಯ ಅಥವಾ ಕುದುರೆ ಅಥವಾ ಆಕಳು ಅಥವಾ ಎತ್ತು ಬಲಿ ಪಶುವಾಗಬಹುದು. ಬದಲಿ ವ್ಯವಸ್ಥೆಯ ಪರಿಣಾಮವೆಂದರೆ ಯಜ್ಞವನ್ನು ಎಲ್ಲರ ಸಾಮರ್ಥ್ಯಕ್ಕೆ ಒಳಪಡಿಸಿದಂತಾಯಿತು ಮತ್ತು ಒಟ್ಟಿನಲ್ಲಿ ಬ್ರಾಹ್ಮಣರು ಹೆಚ್ಚು ಲಾಭ ಪಡೆಯುವಂತಾಯಿತು. ಆದ್ದರಿಂದ ಪಶುಯಜ್ಞವನ್ನು ನಿಲ್ಲಿಸಲಾಗಲಿಲ್ಲ. ಬದಲಿಗೆ 1,000 ಪಶುಗಳನ್ನು ಬಲಿ ಕೊಡುವುದು ನಡೆದೇ ಇತ್ತು. ಯಜ್ಞಗಳಲ್ಲಿ ಆಗಾಗ್ಗೆ ದನಗಳ ಕಗ್ಗೊಲೆ ನಡೆಯುತ್ತಿತ್ತು. ಅಲ್ಲಿ ಬ್ರಾಹ್ಮಣರು ಕಟುಕರಾಗಿದ್ದರು. ಬೌದ್ಧ ಸಾಹಿತ್ಯದಲ್ಲಿ ಬರುವ ಯಜ್ಞದ ಉಲ್ಲೇಖಗಳನ್ನು ನೋಡಿದಾಗ ಈ ಮುಗ್ಧ ಪಶುಗಳ ಕಗ್ಗೊಲೆಯು ವ್ಯಾಪಕತೆಯ ಕಲ್ಪನೆ ಬರುತ್ತೆ. ಸುತ್ತನಿಪಾತದಲ್ಲಿ ಕೋಸಲದ ರಾಜ ಪಸನದಿ ಮಾಡಬೇಕಾದ ಯಜ್ಞದ ವರ್ಣನೆ ಇದೆ. ಅಲ್ಲಿ ಹೀಗೆ ಹೇಳಿದೆ, ಯಜ್ಞದಲ್ಲಿ ಕೊಲ್ಲುವುದಕ್ಕಾಗಿ 500 ಎತ್ತುಗಳು, 500 ಕುರಿಗಳನ್ನು ಕಂಬಗಳಿಗೆ ಕಟ್ಟಿದ್ದರು ಮತ್ತು ಪುರೋಹಿತರು ಹೇಳಿದ ಕೆಲಸಗಳನ್ನು ಮಾಡುವುದಕ್ಕಾಗಿ ನಿಯಮಿಸಲ್ಪಟ್ಟಿದ್ದ ರಾಜನ ಸೇವಕರು ಅಶ್ರುಪೂರ್ಣ ಕಣ್ಣುಳ್ಳವರಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದರು.
ಯಜ್ಞವು ಕಗ್ಗೊಲೆಯನ್ನು ಒಳಗೊಂಡಿತ್ತಷ್ಟೇ ಅಲ್ಲ, ಅದೊಂದು ಸ್ವೇಚ್ಛ ವಿಹಾರೋತ್ಸವವಾಗಿತ್ತು. ಸುಟ್ಟ ಮಾಂಸವಲ್ಲದೆ ಮದ್ಯವು ಅಲ್ಲಿರುತ್ತಿತ್ತು. ಬ್ರಾಹ್ಮಣರು ಸೋಮ ಮತ್ತು ಸುರಪಾನ ಮಾಡುತ್ತಿದ್ದರು. ಪ್ರತಿಯೊಂದು ಯಜ್ಞ ಮುಗಿದ ಮೇಲೆ ಜೂಜಾಟವಾಡುತ್ತಿದ್ದರು. ಮತ್ತು ಇನ್ನು ಅಸಾಧಾರಣವಾದ ಒಂದು ಮಾತೆಂದರೆ ಅದರ ಜೊತೆಯಲ್ಲಿಯೇ ಬಯಲಿನಲ್ಲಿ ಮೈಥುನ ನಡೆಯುತ್ತಿತ್ತು. ಯಜ್ಞವೆಂದರೆ ವ್ಯಭಿಚಾರವಾಗಿತ್ತು ಮತ್ತು ಅದರಲ್ಲಿ ಧರ್ಮವೆಂಬುದೇನೂ ಉಳಿದಿರಲಿಲ್ಲ. ಆರ್ಯರ ಧರ್ಮವು ಕೇವಲ ಆಚರಣೆಗಳ ಸರಮಾಲೆಯಾಗಿತ್ತು. ಈ ಆಚರಣೆಗಳ ಹಿಂದೆ ಒಳ್ಳೆಯ ಮತ್ತು ನೈತಿಕ ಜೀವನಕ್ಕೆ ಅಂಬಲವಿರಲಿಲ್ಲ. ಸಚ್ಚಾರಿತ್ರ್ಯಕ್ಕಾಗಿ ಪಿಪಾಸೆ ಇರಲಿಲ್ಲ ಅವರ ಧರ್ಮದಲ್ಲಿ. ನಮಸ್ಕಾರ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಅರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
5: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 5 ರಿಂದ 10 ವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
4: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
5: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
4: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ ಅನ್ನುವಂತಹ ಮಾತನ್ನು ನಾನು ಆಗಾಗ ನೆನಪು ಮಾಡಿಕೊಡ್ತಾ ಇರ್ತೀನಿ. ಖಂಡಿತವಾಗ್ಲೂ ಅಡುಗೆ ಮನೆಯಲ್ಲೇ ಸಿಗುವಂತಹ ಆಹಾರ ಪದಾರ್ಥಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕು, ಅರ್ಧ ನಾವು ಆರೋಗ್ಯದಲ್ಲಿ ಗೆದ್ದಾಗೆ. ಅಂದಾಗೆ ಸ್ನೇಹಿತರೆ, ಈ ಸಣ್ಣ ಸಣ್ಣ ಆಹಾರ ಪದಾರ್ಥಗಳೇ ಆರೋಗ್ಯವನ್ನು ಬದಲಾವಣೆ ಮಾಡುವಲ್ಲಿ ಸಾಕಷ್ಟು ಪ್ರಯೋಜನಕಾರಿಯಾಗಿವೆ. ಸಾಸಿವೆ ಇರ್ಬೋದು, ಜೀರಿಗೆ, ಇಂಗು, ಕರಿಬೇವು, ಬೆಳ್ಳುಳ್ಳಿ, ಅರಿಶಿಣ, ಇವುಗಳನ್ನೆಲ್ಲ ನಾವು ರಾಶಿ ರಾಶಿಯಾಗಿ ಉಪಯೋಗ ಮಾಡೋದಿಲ್ಲ ಅಡುಗೆಯಲ್ಲಿ. ಒಂದು ಚಿಟಿಕೆ ಅಥವಾ 1 ಸ್ಪೂನು, 1/2 ಸ್ಪೂನು, 1/2 ಟೀ ಚಮಚ ಈ ರೀತಿಯಲ್ಲಿ ಉಪಯೋಗ ಮಾಡ್ತೀವಿ. ಆದರೆ ಇವುಗಳ ಉಪಯೋಗದ ಬಗ್ಗೆ ನಾವು ತಿಳಿತಾ ಹೋದರೆ ಸಾಕಷ್ಟು ಖುಷಿಯಾಗತ್ತೆ. ಇಷ್ಟೆಲ್ಲ ಉಪಯೋಗ ಇದೆಯಾ ಈ ಸಾಸಿವೆಯಿಂದ, ಈ ಜೀರಿಗೆಯಿಂದ, ಈ ಇಂಗಿನಿಂದ, ಈ ಕರಿಬೇವಿನಿಂದ, ಈ ಬೆಳ್ಳುಳ್ಳಿಯಿಂದ ಅಂತ ಅಂದ್ಕೊಳ್ತೀವಿ. ಖಂಡಿತ ಸ್ನೇಹಿತರೆ, ಈಗಂತೂ ಗಾತ್ರ ಅಳತೆ ನೋಡಿ ಇದರ ಪ್ರಮಾಣ ಇಷ್ಟೇ ಅಂತ ತೂಕ ಮಾಡಲಿಕ್ಕೂ ಆಗೋದಿಲ್ಲ. ಯಾಕಪ್ಪ ಅಂದರೆ ಅಷ್ಟೆಲ್ಲ ಉಪಯೋಗ ಇದೆ ಕೆಲವೊಂದು ಆಹಾರ ಪದಾರ್ಥಗಳಿಂದ. ಅಂದಾಗೆ ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಆಹಾರ ಪದಾರ್ಥದ ಬಗ್ಗೆ ತಿಳಿಸ್ತೀನಿ. ಅದೇ ಗಾರ್ಲಿಕ್ ಸ್ನೇಹಿತರೆ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸೇವನೆಯಿಂದ ಸಾಕಷ್ಟು ಉಪಯೋಗ ಇದೆ. ಅಂದಾಗೆ ಸ್ನೇಹಿತರೆ, ಬೆಳ್ಳುಳ್ಳಿಯನ್ನು ಆರೋಗ್ಯದ ಸಂಜೀವಿನಿ ಅಂತ ಕರೆಯೋದು ಉಂಟು. ಇದರ ಒಂದು ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಜೀರ್ಣಕ್ರಿಯೆ ಸುಧಾರಣೆ ಆಗತ್ತೆ, ಹಾಗೆ ಹೃದಯದ ಆರೋಗ್ಯಕ್ಕೆ ಸಹಾಯ ಕೂಡ. ದಿನಕ್ಕೆ 1-2 ಎಸಳು ಬೆಳ್ಳುಳ್ಳಿಯನ್ನು ಹಸಿಯಾಗಿ ಅಥವಾ ಜಜ್ಜಿ ಬಳಸೋದ್ರಿಂದ ಉತ್ತಮ ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗತ್ತೆ. ಅಂದಾಗೆ ಸ್ನೇಹಿತರೆ, ಬೆಳ್ಳುಳ್ಳಿಯ ಒಂದು ಸ್ವಭಾವ ಉಷ್ಣಕಾರಕವಾಗಿರುತ್ತೆ, ಉಷ್ಣದಾಯಕ ಈ ಬೆಳ್ಳುಳ್ಳಿ. ನಾನಾಗಲೇ ಹೇಳ್ದಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಅಂದರೆ ಸೋಂಕುಗಳಿಂದ ರಕ್ಷಣೆ ಕೊಡುತ್ತೆ. ಖಾಲಿ ಹೊಟ್ಟೆಯಲ್ಲಿ ಇದರ ಸೇವನೆ ಮಾಡಿದಾಗ ಜೀರ್ಣಕ್ರಿಯೆ ವ್ಯವಸ್ಥೆ ಉತ್ತಮಗೊಳ್ಳುತ್ತೆ ಅಂತಲೇ ಹೇಳ್ತಾರೆ, ಜೊತೆಗೆ ಕೆಟ್ಟ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತೆ. ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಸಾಕಷ್ಟು ತಿನ್ನೋದ್ರಿಂದ ಒಳ್ಳೆಯದು ಕೂಡ ಆಗೋದಿಲ್ಲ. ಯಾಕಪ್ಪ ಅಂದರೆ ಇದು ತುಂಬಾ ಉಷ್ಣದಾಯಕ. ಹಾಗಾದರೆ ಸ್ನೇಹಿತರೆ, ಈ ಬೆಳ್ಳುಳ್ಳಿಯನ್ನು ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಎಷ್ಟನ್ನು ಸೇವನೆ ಮಾಡಬೇಕು, ಜೊತೆಗೆ ಇದನ್ನು ಮನೆ ಮದ್ದಾಗಿ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನುವಂತಹ ವಿಷಯವನ್ನು ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರಿಂದ ಅಂದರೆ, ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಗುರುಗಳಿಂದ. ಖಂಡಿತವಾಗ್ಲೂ ಯಾವುದೇ ಆಗಲಿ ಅತಿಯಾದರೆ ಅಮೃತವೂ ಕೂಡ ವಿಷ ಆಗತ್ತೆ ಸ್ನೇಹಿತರೆ, ಅದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಂತಹ ಸಂದರ್ಭದಲ್ಲಿ ಇಂತಹ ಆಹಾರ ಪದಾರ್ಥಗಳನ್ನು ಯಾವ ರೀತಿ, ಹೇಗೆ, ಯಾವ ಸಮಯದಲ್ಲಿ, ಯಾವ ಪ್ರಮಾಣದಲ್ಲಿ, ಯಾವ ರೀತಿ ಬಳಸಬೇಕು, ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಅದರಿಂದ ಒಳ್ಳೆಯದು ಒಳ್ಳೆಯದು ಅಂತ ಯಥೇಚ್ಛವಾಗಿ ಸೇವನೆ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಹಾಗೆ ಮನೆ ಮದ್ದುಗಳಾಗಿ ಬಳಸುವಾಗಲೂ ಕೂಡ ಇದೇ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋ ಒಂದು ನಿಯಮ ಕೂಡ ಇರುತ್ತೆ. ಹಾಗಾದರೆ ತಡ ಮಾಡೋದು ಬೇಡ. ಈ ಬೆಳ್ಳುಳ್ಳಿಯನ್ನು ಯಾವ ಸಮಯದಲ್ಲಿ

0: ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೆಳ್ಳುಳ್ಳಿಯನ್ನು ಬಳಸೋದು ಉಂಟು. ಹಿಂದಿನ ದಿನಮಾನಗಳಲ್ಲಿ ನನ್ನ ಸಣ್ಣ ವಯಸ್ಸಿನಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಹುಳುಪಲ್ಯನ್ನ ಅಂತ ಮಾಡೋರು. ಹುಳಿ ಪಲ್ಯ ಅದರದ ಹೆಸರು, ಅದನ್ನು ಹುಳುಪಲ್ಯ ಅಂತ ಆಡು ಬಾಸಿಲಿ. ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಮಾಡೋರು. ಸೊಪ್ಪಿನ ಪಲ್ಯಕ್ಕೆಲ್ಲ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಮಾಡೋರು. ತರಕಾರಿ ಪಲ್ಯಕ್ಕೆ ಅದರ ಕಂಪ್ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರೆ ಬಹಳ ಅದ್ಭುತ. ಅದಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನ ರೋಚನ ಅಂತ ಹೇಳ್ತಾರೆ. ಅಂದ್ರೆ ರುಚಿಗೆ ಅದ್ಭುತವಾದ ಒಂದು ಏನಂತ ಹೇಳಿದ್ರೆ ಅದ್ಭುತವಾದ ಒಂದು ರುಚಿ ಬೆಳ್ಳುಳ್ಳಿದು ಅಂತ ಹೇಳ್ಬೋದು. ಹಾಗೆ ಬೆಳ್ಳುಳ್ಳಿ ರುಚಿಸಲಿಕ್ಕೂ ಕೂಡ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಹಾಗಿದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬೆಳ್ಳುಳ್ಳಿಯ ಗುಣಧರ್ಮವನ್ನ ಯಾವ ರೀತಿ ಉಲ್ಲೇಖ ಮಾಡ್ತಾರೆ, ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳನ್ನ ತಡೆಗಟ್ಟಲಿಕ್ಕೆ ಬೆಳ್ಳುಳ್ಳಿಯನ್ನು ನಾವು ಬಳಸಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬೆಳ್ಳುಳ್ಳಿಯನ್ನ ಉಷ್ಣ ವೀರ್ಯ ದ್ರವ್ಯ ಅಂತ ಇದನ್ನ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಇದರ ಸ್ವಭಾವ ಉಷ್ಣ, ಹೀಟ್. ಇದು ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ, ಉಷ್ಣ ವೀರ್ಯ ಸ್ವಭಾವವನ್ನು ಹೊಂದಿದೆ. ಅದಕ್ಕೆ ಉಷ್ಣ ವೀರ್ಯ ಸ್ವಭಾವವನ್ನು ಹೊಂದಿರೋದ್ರಿಂದ ಇದು ಕಫ ರೋಗಗಳ ನಿವಾರಣೆ ಮಾಡಲಿಕ್ಕೆ ಅದ್ಭುತವಾದ ಶಕ್ತಿ ಕೆಲಸ ಮಾಡುತ್ತದೆ. ಮತ್ತು ಸ್ನಿಗ್ಧ ಅಂಶಗಳನ್ನು ಹೊಂದಿರೋದ್ರಿಂದ, ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರೋದ್ರಿಂದ ವಾತ ರೋಗಗಳಿಗೆ ಇದು ದಿವ್ಯ ಔಷಧಿ ಅಂತ ಹೇಳಬಹುದು. ಯಾಕಂದ್ರೆ ವಾತ ರೋಗದಲ್ಲಿ ಶೀತ ಪ್ರಕೋಪ ಮತ್ತು ಅದರಲ್ಲಿ ವೃಕ್ಷದ ಪ್ರಕೋಪ ಜಾಸ್ತಿ ಇರ್ತದೆ. ವೃಕ್ಷ ಪ್ರಕೋಪಕ್ಕೆ ಇದು ಸ್ನಿಗ್ಧವಾಗಿ ಕೆಲಸ ಮಾಡಿ ಆ ವೃಕ್ಷತೆಯನ್ನ ಕಮ್ಮಿ ಮಾಡುತ್ತೆ. ಶೀತ ಪ್ರಕೋಪಕ್ಕೆ, ವಾತದ ಶೀತ ಪ್ರಕೋಪಕ್ಕೆ ಇದು ಉಷ್ಣ ಒಂದು ಸ್ವಭಾವದಿಂದ ಆ ಒಂದು ಪ್ರಕೋಪವನ್ನ ಸಮತೋಲನಗೊಳಿಸಿ ಸಂಪೂರ್ಣವಾಗಿ ವಾತಜ ವ್ಯಾಧಿಗಳ ನಿವಾರಣೆಗೆ ಬೆಳ್ಳುಳ್ಳಿ ಸಂಜೀವಿನಿ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗೇನೆ ಇದರ ಒಂದು ಸ್ವಭಾವ ಏನಂದ್ರೆ ಸರ್ ಅಂತ ಹೇಳ್ತಾರೆ. ಸರ್ ಅಂತ ಹೇಳಿದ್ರೆ ಸರಿಸುವುದು, ಸಾಗಿಸುವುದು, ಚಲಾವಣೆ ಮಾಡುವುದು, ಸರ್ಕ್ಯುಲೇಷನ್ ಅಂತ ನಾವು ಕರಿಬಹುದು ಇಂಗ್ಲಿಷ್ನಲ್ಲಿ. ಅಂದ್ರೆ ಎಲ್ಲೂ ಅಡೆತಡೆಗಳು ಇರದೇ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ಕ್ರಿಯಾಶೀಲಗೊಳಿಸುವ ಶಕ್ತಿ ಇದಕ್ಕಿದೆ ಬೆಳ್ಳುಳ್ಳಿಗೆ. ಅದೇ ಸರ್ಕ್ಯುಲೇಷನ್ ವ್ಯತ್ಯಾಸದಿಂದ ಹಾರ್ಟ್ ಬ್ಲಾಕೇಜ್ ಆಗೋದು, ಅದೇ ಸರ್ಕ್ಯುಲೇಷನ್ ವ್ಯತ್ಯಾಸದಿಂದ ಬ್ರೈನ್ ಹೆಮರೇಜ್ ಆಗೋದು, ಸರ್ಕ್ಯುಲೇಷನ್ ವ್ಯತ್ಯಾಸದಿಂದನೇ ಕಿಡ್ನಿಯಲ್ಲಿ ಏನಾಗೋದು ಸ್ಟೋನ್ ಆಗೋದು, ಸರ್ಕ್ಯುಲೇಷನ್ ವ್ಯತ್ಯಾಸದಿಂದನೇ ಗಾಲ್ ಬ್ಲಡರ್ ಸ್ಟೋನ್ ಆಗೋದು, ಸರ್ಕ್ಯುಲೇಷನ್ ವ್ಯತ್ಯಾಸದಿಂದನೇ ವೆರಿಕೋಸ್ ವೇನ್ ಆಗೋದು, ಸರ್ಕ್ಯುಲೇಷನ್ ವ್ಯತ್ಯಾಸದಿಂದನೇ ಟಾಕ್ಸಿಸಿಟಿಯಿಂದಾಗಿ ರಕ್ತ ಕೆಟ್ಟು ಚರ್ಮ ರೋಗಗಳು ಬರೋದು, ಸರ್ಕ್ಯುಲೇಷನ್ ವ್ಯತ್ಯಾಸದಿಂದನೇ ಸರ್ವ ರೋಗಗಳ ಉತ್ಪತ್ತಿ ಆಗೋದು. ಅದಕ್ಕೆ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡಿ ಶರೀರದಲ್ಲಿರುವ ಸ್ರೋತಸ್ಸುಗಳ ಶುದ್ಧೀಕರಣ ಮಾಡುವ ಅದ್ಭುತವಾದ ಶಕ್ತಿ ಬೆಳ್ಳುಳ್ಳಿಯಲ್ಲಿ ನಾವು ಕಾಣಬಹುದು.
1: ಸ್ನೇಹಿತರೆ, ಬೆಳ್ಳುಳ್ಳಿಯಲ್ಲಿ ಎಂತಹ ಅದ್ಭುತ ಶಕ್ತಿ ಅಡಗಿದೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣರವರು. ಅದಕ್ಕೆ ಅಲ್ವಾ ಇದನ್ನ ಆರೋಗ್ಯದ ಸಂಜೀವಿನಿ ಅಂತ ಕೂಡ ಕರೆಯೋದು. ಹಾಗಾದ್ರೆ ಸ್ನೇಹಿತರೆ, ಇದರ ಉಪಯೋಗವನ್ನ ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಅವರಿಂದ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಳ್ಳುಳ್ಳಿಯ ಉಪಯೋಗದ ಬಗ್ಗೆ, ಜೊತೆಗೆ ಬೆಳ್ಳುಳ್ಳಿಯನ್ನು ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಹಾಗೆ ಮನೆ ಮದ್ದಾಗಿ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಆರೋಗ್ಯದ ಸಂಜೀವಿನಿ ಅಂತ ಯಾಕೆ ಕರೀತಾರೆ ಬೆಳ್ಳುಳ್ಳಿಯನ್ನು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗಾದರೆ ಸ್ನೇಹಿತರೆ, ಈ ಚೋಟ ಬೆಳ್ಳುಳ್ಳಿಯ ಎಸಳನ್ನು ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಹೇಗೆ ಮಾಡಬೇಕು, ಇದರ ಒಂದು ಸೇವನೆಯಿಂದ ಆರೋಗ್ಯಕ್ಕೆ ಯಾವ ರೀತಿಯೆಲ್ಲ ಉಪಯೋಗ ಆಗತ್ತೆ ಅನ್ನೋದನ್ನ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಅವರಿಂದ ಕೇಳೋಣ.
5: ಹಾಗೇನೆ, ಬೆಳ್ಳುಳ್ಳಿಯ ಸೇವನೆಯನ್ನ ನಾವು ಮಾಡೋದ್ರಿಂದ ನಮ್ಮಲ್ಲಿ ಈ ಧಾತುಗಳ ಪೋಷಣೆ ಆಗುತ್ತೆ. ಸಪ್ತ ಧಾತುಗಳನ್ನು ಕೂಡ ಪೋಷಣೆ ಮಾಡುವ ಶಕ್ತಿ ಇದಕ್ಕಿದೆ. ಹಾಗೂ ಇದರ ರಸ ಸ್ವಭಾವಗಳನ್ನ ನಾವು ನೋಡೋದಾದ್ರೆ ಇದು ಮಧುರ, ಲವಣ, ಕಟು, ತಿಕ್ತ, ಕಷಾಯ, ಹೀಗೆ ಆರು ರಸಗಳಲ್ಲಿ ಐದು ರಸಗಳನ್ನೇ ಹೊಂದಿದೆ. ಅಂದ್ರೆ ಸಿಹಿ, ಖಾರ, ಹುಳಿ, ಒಗರು ಮತ್ತೆ ಕಹಿ. ಅಂದ್ರೆ ಹುಳಿಯನ್ನ ಹೊರತಪಡಿಸಿ ಈ ಐದೂ ರಸಗಳು ಬೆಳ್ಳುಳ್ಳಿಯಲ್ಲಿ ಇದ್ದಾವೆ. ಪಂಚರಸಗಳ ಪಂಚೀಕರಣವಿದು ಬೆಳ್ಳುಳ್ಳಿ. ಇದನ್ನ ಔಷಧಿ ರೂಪದಲ್ಲಿ ಸೇವನೆ ಮಾಡೋದಾದ್ರೆ ಹೇಗೆಲ್ಲ ಮಾಡಬಹುದು ಅಂದ್ರೆ, ಯಾರಿಗೆ ಬೊಜ್ಜು, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಎಲ್ ಡಿ ಎಲ್ ಇವೆಲ್ಲ ಜಾಸ್ತಿ ಆಗಿದ್ದಾವೆ ಅಂತವ್ರು, ಬೊಜ್ಜು ಕರಗಿಸ್ಬೇಕು, ತೂಕ ಕಡಿಮೆ ಮಾಡಬೇಕು ಅಂತಕ್ಕಂಥವ್ರು, ಮತ್ತೆ ಯಾರಿಗೆ ಅಜೀರ್ಣದ ಮತ್ತು ಮಲಬದ್ಧತೆ ಸಮಸ್ಯೆ ಇದೆ ಅಂತವ್ರು ಇದನ್ನ ಹೇಗೆಲ್ಲ ಸೇವನೆ ಮಾಡಬಹುದು ಅಂದ್ರೆ, ಈ ನಾಲ್ಕು ಎಸಳು ಬೆಳ್ಳುಳ್ಳಿಯನ್ನ ಒಂದು ಅರ್ಧ ಚಮಚ ಜೇನಿನೊಂದಿಗೆ ಬೆರೆಸಿ ಬೆಳಗ್ಗೆ ಅದು ಚೆನ್ನಾಗಿ ಅಗದು ಸೇವನೆ ಮಾಡೋದ್ರಿಂದ ಇವೆಲ್ಲ ಆರೋಗ್ಯದ ಸಮಸ್ಯೆಗಳಿಂದ ನಾವು ಗುಣ ಆಗ್ಬೋದು. ಎದೆಯಲ್ಲಿ ಕಟ್ಟುವ ಕಫನು ಕೂಡ ಇದರಿಂದ ಬಹಳ ವೇಗದಲ್ಲಿ ಕಡಿಮೆ ಆಗುತ್ತೆ. ಒಂದು ವಿಳ್ಯದೆಲೆ, ಒಂದು ನಾಲ್ಕು ಬೆಳ್ಳುಳ್ಳಿ ಎಸಳು, ಒಂದು ಅರ್ಧ ಚಮಚ ಜೇನನ್ನು ಹಾಕಿ ಸೇವನೆ ಮಾಡಿ ಎದೆಯಲ್ಲಿ ಕಟ್ಟಿರುವ ಕಫ ಬಹಳ ಬೇಗ ಕರಗುತ್ತೆ. ಉಸಿರು ತಗೊಳಕ್ಕಾಗಲ್ಲ ಕೆಲವು ಜನರಿಗೆ ಎದೆಯಲ್ಲಿ ಕಫ ಕಟ್ಟಿ, ಅಂತ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡೋದ್ರಿಂದ ಖಂಡಿತವಾಗಿ ಅವರಿಗೆ ಬಹಳ ಬೇಗ ಅದರಿಂದ ಪರಿಹಾರ ಒದಗಿ ಸಿಗ್ತದೆ. ಅದರ ಜೊತೆಗೆ ಮತ್ತೊಂದು, ಇದನ್ನ ಹೇಗೆ ಪ್ರಯೋಗ ಮಾಡಬಹುದಂದ್ರೆ ಕಫಜ ರೋಗಗಳಲ್ಲಿ ಮತ್ತು ಸಂಧಿವಾತ ಮತ್ತು ಆಮವಾತದಂತಕ್ಕಂಥ ಸಮಸ್ಯೆಗಳಲ್ಲಿ, ರೊಮಟಾಯ್ಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ ನಲ್ಲಿ ಲಸುನ ಕ್ಷೀರ ಪಾಕವನ್ನು ಬಳಸಬಹುದು. ಹೇಗೆ ಅಂದ್ರೆ, ಬೆಳ್ಳುಳ್ಳಿಯನ್ನ ಜಜ್ಜಿ ಒಂದು ನಾಲ್ಕೈದು ಎಸಳು ಅದನ್ನ ಒಂದು ಗ್ಲಾಸ್ ಹಾಲಿಗೆ ಹಾಕಿ ಅದರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಕುದಿಸೋದು. ಅದು ಕುದ್ದು ಕುದ್ದು ನೀರಿನ ಅಂಶ ಹೋಗಿ ಒಂದು ಗ್ಲಾಸ್ ಉಳಿಬೇಕು. ಅದನ್ನ ಶೋಧಿಸಿ ಬೆಳಿಗ್ಗೆ ಅಥವಾ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಸಂಪೂರ್ಣವಾಗಿ ರೊಮಟಾಯ್ಡ್ ಅರ್ಥರೈಟಿಸ್, ಆಸ್ಟಿಯೋ ಅರ್ಥರೈಟಿಸ್ ಪ್ರಾರಂಭಿಕ ಹಂತದಲ್ಲಿದ್ದರೆ ಇದರಲ್ಲೇ ಗುಣ ಆಗೋ ಚಾನ್ಸಸ್ಗಳು ಇರ್ತವೆ. ತುಂಬ ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ಆಯುರ್ವೇದ ಔಷಧಿಗಳು ಮತ್ತು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬಹುದು. ಈ ಆಸ್ಟಿಯೋ ಅರ್ಥರೈಟಿಸ್, ರೊಮಟಾಯ್ಡ್ ಅರ್ಥರೈಟಿಸನ್ನು ಗುಣ ಮಾಡುವ ಶಕ್ತಿ ಆಯುರ್ವೇದ ಮತ್ತು ಯೋಗಶಾಸ್ತ್ರದಲ್ಲಿ ಇದೆ. ನಾವು ಅದಕ್ಕೆ ಸುಮ್ಮನೆ ಸ್ಟೀರಾಯ್ಡ್ ಔಷಧಿ ತಗೊಂಡು, ಪೇನ್ ಕಿಲ್ಲರ್ ಔಷಧಿ ತಗೊಂಡು, ಮತ್ತು ಕಿಡ್ನಿ ಫೇಲ್ ಆಗಿ, ಲಿವರ್ ತೊಂದರೆ ಆಗಿ, ಬ್ರೈನ್ ಹೆಮರೇಜ್ ಆಗಿ, ಲಂಗ್ಸಿಗೆ ತೊಂದರೆ ಆಗಿ, ಈ ವೈಟಲ್ ಆರ್ಗನ್ಸ್ಗಳು ಯಾವಾಗ ತೊಂದರೆಗೊಳಗಾಗ್ತವೆ ಮನುಷ್ಯ ಬೇಗ ಸಾವನ್ನಪ್ಪುತ್ತಾನೆ. ಶರೀರದಲ್ಲಿ 78 ಅಂಗಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ 5 ಆರ್ಗನ್ಸ್ಗಳನ್ನು ವೈಟಲ್ ಆರ್ಗನ್ಸ್ ಅಂತ ಕರೀತಾರೆ. ಅವಂದ್ರೆ ಹಾರ್ಟ್, ಲಂಗ್ಸ್, ಕಿಡ್ನಿ, ಬ್ರೈನ್ ಮತ್ತೆ ಲಿವರ್. ಇವೆಲ್ಲವೂ ಡ್ಯಾಮೇಜ್ ಆಗೋದು ಯಾವಾಗ ಅಂದ್ರೆ ಪೇನ್ ಕಿಲ್ಲರ್ ಔಷಧಿ ತಗೊಳ್ಳೋದು, ಆಮೇಲೆ ಈ ಸ್ಟಿರಾಯ್ಡ್ ತಗೊಳ್ಳೋದು. ಇದರಿಂದ ಈ ಬೆಳ್ಳುಳ್ಳಿ ಇದೆಯಲ್ಲ, ಇಟ್ ಇಸ್ ಅ ನ್ಯಾಚುರಲ್ ಪೇನ್ ಕಿಲ್ಲರ್, ನ್ಯಾಚುರಲ್ ಪೇನ್ ಕಿಲ್ಲರ್. ಬಹಳ ಬೇಗ ಇದರಲ್ಲಿ ನೋವಿನ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಹೆಚ್ಚಾದ್ರೆ ಅದಕ್ಕೆ ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ. ಹಾಗೇನೆ ಇದನ್ನ ಭಗ್ನ ಸಂಧಾನ ಅಂತ ಕರೀತಾರೆ. ಅಂದ್ರೆ ಮೂಳೆ ಮುರಿದ್ರೆ, ಮೂಳೆ ಫ್ರ್ಯಾಕ್ಚರ್ ಆದ್ರೆ, ಆಮೇಲೆ ಕಾರ್ಟಿಲೇಜ್ ಡ್ಯಾಮೇಜ್ ಆದ್ರೆ ಇದನ್ನ ಲಸುನ ಕ್ಷೀರ ಪಾಕನ ಹೇಳಿದ್ನಲ್ಲ, ಇದನ್ನ ಸೇವನೆ ಮಾಡೋದ್ರಿಂದ ಅದು ಬಹಳ ಬೇಗ ವೇಗವಾಗಿ ಗುಣ ಆಗ್ತಾ ಬರ್ತದೆ. ಇನ್ನ ಇದರ ಉಪಯೋಗವನ್ನು ಎಷ್ಟು ದಿವಸ ಮಾಡಬಹುದು ಅಂದ್ರೆ ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳು ಈ ಲಸುನ ಕ್ಷೀರ ಪಾಕದ ಉಪಯೋಗ. ಬೆಳ್ಳುಳ್ಳಿ ನೀವು ವರ್ಷದಲ್ಲಿ 1-3 ತಿಂಗಳು ಸೇವನೆ ಮಾಡೋದು, ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಸೇವನೆ ಮಾಡೋದು ಬಹಳ ಒಳ್ಳೇದು. ಯಾಕಂದ್ರೆ ಇದು ಪಿತ್ತ ಪ್ರಕೋಪವನ್ನು ಮಾಡೋದ್ರಿಂದ, ಬೇಸಿಗೆಯಲ್ಲಿ ಇದು ಸೇವನೆ ಮಾಡೋದ್ರಿಂದ ಅಷ್ಟೊಂದು ಒಳ್ಳೇದು ಅಲ್ಲ. ಕಪ ಪ್ರಕೃತಿ ಇರೋ ಬೇಸಿಗೆಯಲ್ಲೂ ಸೇವನೆ ಮಾಡಬಹುದು, ಆದರೆ ಸಾಮಾನ್ಯವಾಗಿ ಪಿತ್ತ ಮತ್ತು ವಾತ ಪ್ರಕೃತಿ ಇರ್ತಕ್ಕಂಥವ್ರು ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಇದನ್ನ ಸೇವನೆ ಮಾಡೋದು ಬಹಳ ಒಳ್ಳೇದು. ಇನ್ನ ಇದನ್ನ ಚಕ್ಷುಷ ಅಂತ ಕರೀತಾರೆ. ಅಂದ್ರೆ ಕಣ್ಣಿಗೆ ಬಹಳ ಒಳ್ಳೇದು, ಚರ್ಮದ ಕಾಂತಿಯನ್ನ ಇದು ವೃದ್ಧಿಸುತ್ತೆ. ಪಿತ್ತ ಸಾಮ್ಯಾವಸ್ಥೆಯಲ್ಲಿದ್ದರೆ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ, ಯಾಕಂದ್ರೆ ಪಿತ್ತವೇ ಚರ್ಮದ ಕಾಂತಿಗೆ ಮೂಲ ಶಕ್ತಿ. ಪಿತ್ತ ಅಂದ್ರೆ ಅದು ರೋಗ ಅಲ್ಲ, ವಾತ ಅಂದ್ರೆ ಅದು ರೋಗ ಅಲ್ಲ, ಕಫ ಅಂದ್ರೆ ರೋಗ ಅಲ್ಲ. ಅದು ಸಾಮ್ಯಾವಸ್ಥೆಯಲ್ಲಿ ಇತ್ತು ಅಂದ್ರೆ ಶರೀರ ಧಾರಣೆ ಮಾಡ್ತದೆ, ಅದು ವಿಷಮ ಸ್ಥಿತಿ ತಲುಪ್ತಂದ್ರೆ ಶರೀರದಲ್ಲಿ ಅದು ರೋಗಗಳನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ಪಿತ್ತದ ಸಾಮ್ಯಾವಸ್ಥೆಗೆ ಬೆಳ್ಳುಳ್ಳಿ ಬಹಳ ಒಳ್ಳೇದು. ಬೆಳ್ಳುಳ್ಳಿಯನ್ನ ಕೆಲವು ಜನ ಸೇವನೆ ಮಾಡಬಾರದು ಅಂತ ಹೇಳ್ತಾರೆ.
4: ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ಬೆಳ್ಳುಳ್ಳಿಯಲ್ಲಿ ಪಂಚರಸಗಳ ಒಂದು ಉಪಯೋಗ ಹೇಗಿರುತ್ತೆ ಅಂತ, ಈ ಬೆಳ್ಳುಳ್ಳಿಯನ್ನ ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನ ಕೂಡ ಸಾಕಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ಯೋಗಗುರು ವೈದ್ಯಶ್ರೀ ಚನ್ನಬಸವಣ್ಣರವರು. ಹಾಗಾದ್ರೆ ಸ್ನೇಹಿತರೆ ಕೆಲವರಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇರುತ್ತೆ ಬೆಳ್ಳುಳ್ಳಿಯನ್ನ ಉಪಯೋಗ ಮಾಡಬಾರ್ದು ಅಂತ. ಹಾಗಾದ್ರೆ ಯಾರು ಬೆಳ್ಳುಳ್ಳಿಯನ್ನ ಸೇವನೆ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅನ್ನೋದನ್ನ ಯೋಗಗುರು ವೈದ್ಯಶ್ರೀ ಚನ್ನಬಸವಣ್ಣ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
7: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
6: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
7: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
6: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
8: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
6: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಯೋಗಗುರು ವೈದ್ಯಶ್ರೀ ಚನ್ನಬಸವಣ್ಣರವರು ಆರೋಗ್ಯದ ಸಂಜೀವಿನಿ ಅಂತ ಕರೆಯಲ್ಪಡುವಂತಹ ಬೆಳ್ಳುಳ್ಳಿಯ ಉಪಯೋಗದ ಬಗ್ಗೆ ತಿಳಿಸಿದರು. ಜೊತೆಗೆ ಔಷಧಿಯ ರೂಪದಲ್ಲಿ ಯಾವ ರೀತಿ ಸೇವನೆ ಮಾಡಬೇಕು ಬೆಳ್ಳುಳ್ಳಿಯನ್ನು ಅನ್ನೋದನ್ನು ಕೂಡ ತಿಳಿಸಿದರು. ಹಾಗೆ ಮತ್ತೊಂದು ವಿಷಯವನ್ನು ಹೇಳಿದರು ಸ್ನೇಹಿತರೆ, ಕೆಲವರು ಈ ಬೆಳ್ಳುಳ್ಳಿಯನ್ನು ಉಪಯೋಗ ಮಾಡಬಾರ್ದು ಅಂದರೆ ಸೇವನೆ ಮಾಡಬಾರ್ದು, ಸೇವನೆ ಮಾಡಿದ್ರೆ ಒಂದಿಷ್ಟು ಸಮಸ್ಯೆಗಳು ಕೂಡ ಆಗತ್ತೆ ಅನ್ನೋದನ್ನು ಹೇಳ್ತಾರೆ ಅನ್ನೋದನ್ನು ಹೇಳಿದರು ವೈದ್ಯಶ್ರೀ ಚನ್ನಬಸವಣ್ಣ ಅವರು. ಹಾಗಾದರೆ ಯಾರೆಲ್ಲ ಸೇವನೆ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅನ್ನೋದನ್ನು ವೈದ್ಯ ಶ್ರೀ ಚನ್ನಬಸವಣ್ಣ ಅವರಿಂದ ಕೇಳೋಣ.
5: ಬೆಳ್ಳುಳ್ಳಿಯನ್ನು ಕೆಲವು ಜನ ಸೇವನೆ ಮಾಡಬಾರದು ಅಂತ ಹೇಳ್ತಾರೆ. ಆದರೆ ಇದನ್ನು ಯಾಕೆ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಇದು ಕಾಮೋತ್ತೇಜನವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ. ಆದರೆ ಔಷಧಿ ರೂಪದಲ್ಲಿ ಸೇವನೆ ಮಾಡಿ ತಪ್ಪಲ್ಲ. ನಾಲ್ಕು ಹೆಸರು ಸೇವನೆ ಮಾಡಿ ಅದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಒಂದು ಔಷಧಿ ರೂಪದಲ್ಲಿ ಕೆಲಸ ಮಾಡುತ್ತೆ. ಹೆಚ್ಚಾಗಿ ಅಡಿಗೆಯಲ್ಲಿ ಬಳಸೋದ್ರಿಂದ ಅದು ಆ ರೀತಿ ಕೆಲಸ ಮಾಡುತ್ತೆ. ಆದರೆ ಸಾಮಾನ್ಯ ಜನರು ಇದನ್ನು ಬಳಸ್ಬೋದು, ಯಾಕಂದ್ರೆ ಕುಟುಂಬಸ್ಥರು ಗಂಡ ಹೆಂಡತಿ ಸಂಬಂಧ ಇರತಕ್ಕಂಥವ್ರು ಇದರ ಆ ಒಂದು ಆಸಕ್ತಿಯ ಅವಶ್ಯಕತೆ ಇರ್ತದೆ ಅವರಿಗೆ. ಹಾಗೆ ಇದು ಬ್ರಹ್ಮಚಾರ್ಯ ಪಾಲನೆ ಮಾಡೋರಿಗೆ ಏನಂದ್ರೆ ಸ್ವಲ್ಪ ಆ ಒಂದು ಕಾಮಾಸಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳಿ ಅದರ ಪ್ರಯೋಗವನ್ನ ಮಾಡಬಾರದು ಅಂತ ಹೇಳ್ತಾರೆ. ಆದರೆ ಔಷಧಿ ರೂಪದಲ್ಲಿ ಪ್ರಯೋಗ ಮಾಡೋದೇನು ಕೆಟ್ಟದ್ದೇನಾಗೋದಿಲ್ಲ. ಔಷಧಿ ರೂಪದಲ್ಲಿ ಅಂದ್ರೆ ಅದರ ಹೆಸಳನ್ನು ಹಸಿ ಹಸಿದಾಗಿ ಒಂದೆರಡು ಮೂರು ಸೇವನೆ ಮಾಡೋದು. ಇನ್ನು ಆಹಾರದಲ್ಲಿ ಸೇವನೆ ಮಾಡೋದನ್ನ ನಾವು ನಾರ್ಮಲ್ ಆಗಿ ಬದುಕೋರು ಕುಟುಂಬಸ್ಥರು ಬಳಸ್ಬೋದು. ನಾನು ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡ್ತೇನೆ ಅಂತ ಹೇಳಿದ್ರೆ ಅವರು ಅದನ್ನು ಬಳಸಲಿಕ್ಕೆ ಹೋಗ್ಬಾರ್ದು. ಇದಿಷ್ಟು ಬೆಳ್ಳುಳ್ಳಿಯ ಉಪಯೋಗ ಪ್ರಯೋಜನಗಳು. ಆತ್ಮೀರೆ, ಬೆಳ್ಳುಳ್ಳಿ ಮತ್ತು ನಾಲ್ಕು ಬೆಳ್ಳುಳ್ಳಿ ಹೆಸಳು, ಒಂದು ವಿಳ್ಯದೆಲೆ, ಒಂದೆರಡು ಕಾಳುಮೆಣಸು, ಸ್ವಲ್ಪ ಒಂದು ಅರ್ಧ ಚಮಚ ಹಸಿ ಅರಿಶಿನದ ಒಂದು ಪೇಸ್ಟನ್ನು ಹಾಕಿ ಸೇವನೆ ಮಾಡೋದ್ರಿಂದ ಅಗದಗದು ಹಾರ್ಟಲ್ಲಿ ಬ್ಲಾಕೇಜ್ ಆಗಿರ್ತದೆ, ಕಾರ್ನರಿ ಆರ್ಟರಿ ಬ್ಲಾಕೇಜಸ್ಗಳು, ಅದು ಬೇಗ ಕರಗುತ್ತೆ. ಅದು ಎಷ್ಟೋ ಜನರಿಗೆ ನಾವು ಇದನ್ನು ಪ್ರಯೋಗ ಮಾಡಿ ನೋಡಿದ್ದೇವೆ. ಹಾರ್ಟಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ ಅನ್ನು ಕರಗಿಸುವ ಶಕ್ತಿಯನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು ಬೆಳ್ಳುಳ್ಳಿಯಲ್ಲಿ. ಇನ್ನು ಬಿ ಪಿ ರಿವರ್ಸ್ ಮಾಡ್ಲಿಕ್ಕೆ ಕೂಡ ಇದನ್ನೇ ಹೇಳ್ತೇವೆ. ಕಾಶ್ಮೀರಿ ಬೆಳ್ಳುಳ್ಳಿ ಅಂತ ಬಹಳ ಒಳ್ಳೆಯದು, ಅದನ್ನು ಪ್ರಯೋಗ ಮಾಡೋದು ಬಿ ಪಿ ರಿವರ್ಸ್ ಮಾಡ್ಲಿಕ್ಕೆ ದಿ ಬೆಸ್ಟ್ ಔಷಧಿಯ ಕೆಲಸ ಮಾಡುತ್ತೆ. ಆಮೇಲೆ ಹಲ್ಲು ನೋವಿರುತ್ತೆ ಕೆಲವು ಜನರಿಗೆ, ತುಂಬಾ ಹಲ್ಲು ನೋವಿರೋರು, ಅದೇ ಕಾಶ್ಮೀರಿ ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ನಾರ್ಮಲ್ ಬೆಳ್ಳುಳ್ಳಿ, ಕಾಶ್ಮೀರಿ ಬೆಳ್ಳುಳ್ಳಿ ಬಹಳ ಒಳ್ಳೇದು, ಅದು ಒಂದೇ ಹೆಸಳು ಇರ್ತದೆ. ಅದನ್ನು ಜಜ್ಜಿ ಪೇಸ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ಒಂದು ಚಿಟಿಕೆ ಎರಡು ಚಿಟಿಕೆ ಪಟ್ಕದ ಪೌಡರ್ನ ಹಾಕಿ ಅದನ್ನ ಹಲ್ಲಿಗೆ ಎಲ್ಲಿ ನೋವಿದೆ ಅಲ್ಲಿ ಇಟ್ಕೊಂಡ್ರೆ ಕಂಪ್ಲೀಟ್ ಆಗಿ ಒಂದು 15-20 ನಿಮಿಷದ ಒಳಗಡೆ ನೋವು ಕಮ್ಮಿ ಆಗುತ್ತೆ. ಅದು ಋಣ ನಿವಾರಕ ಅಂದ್ರೆ ಕ್ರಿಮಿಗ್ನ. ನಮ್ಮ ಶರೀರದಲ್ಲಿ ಈ ಕ್ರಿಮಿ ರೋಗಗಳಂತ ಏನ್ ಬರ್ತಾವಲ್ಲ, ತಲೆ ಕೂದಲಿರ್ಲಿಕ್ಕೂ ಅದೇ ಕಾರಣ ಅಲ್ವಾ, ಹಲವಾರು ಆರೋಗ್ಯದ ಸಮಸ್ಯೆಗಳು ಬರಲಿಕ್ಕೆ ಈ ಕ್ರಿಮಿ ರೋಗಗಳೇ ಕಾರಣ. ಇದು ವರ್ಮ್ಸ್ ಅನ್ನ ನಾಶ ಮಾಡುತ್ತೆ. ಯಾರಿಗೆ ಮಕ್ಕಳಿಗೆ ಜಂತುಳ ಆಗಿರ್ತದೆ ಅಂತವ್ರು ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ ಒಂದು 4-5 ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಅದನ್ನು ಉಂಡೆ ಮಾಡಿ ಮಕ್ಕಳಿಗೆ ತಿನ್ನಿಸಿದ್ರೆ ಜಂತುಳುಗಳು ರಾತ್ರಿ ತಿನ್ನಿಸಿದ್ರೆ ಬೆಳಗ್ಗೆ ಅಷ್ಟು ದಬ ದಬ ಬಿದ್ದುಬಿಡ್ತವೆ. ಅಷ್ಟು ಅದ್ಭುತವಾದ ಋಣ ನಿವಾರಕ ಇದು. ಅದನ್ನೇ ಅದಕ್ಕೆ ಇದನ್ನ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ಇನ್ಫ್ಲಮೇಟರಿ ಅಂತ ಹೇಳಿ ನಾವು ಕರಿತೇವೆ. ಅಷ್ಟು ಒಂದು ಒಳ್ಳೆಯ ಶಕ್ತಿಯನ್ನು ನಾವು ಈ ಬೆಳ್ಳುಳ್ಳಿಯಲ್ಲಿ ಕಾಣಬಹುದು, ಇದರ ಪ್ರಯೋಗ ಮಾಡಬಹುದು. ಹಾಗೂ ಎಲ್ಲಿ ನೋವಿರ್ತದೆ, ಎಲ್ಲಿ ಒಂದು ಇನ್ಫ್ಲಮೇಷನ್ ಇರ್ತವೆ, ಅಲ್ಲೂ ಕೂಡ ಬೆಳ್ಳುಳ್ಳಿಯನ್ನ ಜಜ್ಜಿ ಅದರ ಪೇಸ್ಟನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಒಂದು 100 ಗ್ರಾಮ್ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 1/2 ಕೆಜಿ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಇಟ್ಕೊಂಡು ಆ ಎಣ್ಣೆಯನ್ನು ಹಚ್ತಾ ಬನ್ನಿ. ಜಾಯಿಂಟ್ ಪೇನು, ಆಮೇಲೆ ಅಲ್ಲಿರ್ತಕ್ಕಂಥ ಉರಿ ಒತ್ತದ ಸಮಸ್ಯೆ ಅದರಿಂದ ಕಮ್ಮಿ ಆಗ್ತದೆ. ಅದೇ ಎಣ್ಣೆನ ತಲೆ ಹಚ್ಚಿದ್ರೆ ತಲೆ ಹೊಟ್ಟು ತಲೆ ಕುದಿದ್ರ ಸಮಸ್ಯೆ ಅದು ಕೂಡ ಕಡಿಮೆ ಆಗ್ತದೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.
4: ಖಂಡಿತವಾಗ್ಲೂ ಬೆಳ್ಳುಳ್ಳಿಯಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂದ್ರೆ ನಂಬಲೇಬೇಕು ಸ್ನೇಹಿತರೆ. ಬೆಳ್ಳುಳ್ಳಿಯನ್ನ ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಯಾವ ರೀತಿ ಸೇವನೆ ಮಾಡಬೇಕು, ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು, ಯಾರು ಈ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಉಪಯೋಗ ಮಾಡಬೇಕು, ಯಾರು ಹೆಚ್ಚಾಗಿ ಇದನ್ನು ಉಪಯೋಗ ಮಾಡಬಾರ್ದು ಅನ್ನೋದನ್ನು ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ಸ್ವವಿವರವಾಗಿ ತಿಳಿಸ್ಕೊಟ್ರು ವೈದ್ಯ ಶ್ರೀ ಚನ್ನಬಸವಣ್ಣರವರು. ಖಂಡಿತವಾಗ್ಲೂ ಸ್ನೇಹಿತರೆ, ಈ ಸಣ್ಣ ಸಣ್ಣ ಆಹಾರ ಪದಾರ್ಥಗಳಲ್ಲೇ ಅಡಗಿದೆ ದೊಡ್ಡ ಆರೋಗ್ಯದ ಗುಟ್ಟು. ಆದರೆ ಸ್ನೇಹಿತರೆ, ಯಾವ ಪ್ರಮಾಣದಲ್ಲಿ ಹೇಗೆ ಯಾವ ರೀತಿ ಸೇವನೆ ಮಾಡ್ತೀವಿ ಅನ್ನೋದು ಕೂಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು. ಯಾಕಂದರೆ ಆರೋಗ್ಯದಾಯಕ ಅಂತ ಯಥೇಚ್ಛವಾಗಿ ಯಾವುದೇ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಲಿ, ಅದರಿಂದ ವ್ಯತಿರಿಕ್ತ ಪರಿಣಾಮಗಳು ಕೂಡ ಉಂಟಾಗುತ್ತೆ. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಸೇವನೆ ಮಾಡಿದಾಗ ಮಾತ್ರ ಒಂದು ಉತ್ತಮ ರಿಸಲ್ಟ್ ಕೂಡ ಸಿಗತ್ತೆ ಅಲ್ವಾ. ಹಿತಮಿತ ಆಹಾರ ಆರೋಗ್ಯಕ್ಕೆ ಹಿತಕರ ಸುಖಕರ ಅಂತ ಹೇಳ್ತಾ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನೀವು ಕೂಡ ಈ ರೀತಿಯ ಹೆಲ್ತ್ ಟಿಪ್ಸ್ ಬಗ್ಗೆ ತಿಳಿಸ್ಬೋದು, ಬಾಣಂತಿ ಅಡುಗೆಗಳ ಬಗ್ಗೆ ತಿಳಿಸ್ಬೋದು, ಜೊತೆಗೆ ಕುರುಕಲು ತಿಂಡಿಗಳ ಬಗ್ಗೆ, ಸ್ವೀಟ್ಸ್ ಬಗ್ಗೆ, ವೆಜ್ ಆರ್ ನಾನ್ ವೆಜ್ ಯಾವುದೇ ಸ್ಪೆಷಲ್ ಅಡುಗೆಗಳಾಗಿರ್ಬೋದು, 9686092279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
12: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
11: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686092279. ಸಂಖ್ಯೆ ಮತ್ತೊಮ್ಮೆ 9686092279.
12: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
13: ದಸರಾ ಬೊಂಬೆ ಹಬ್ಬ.
14: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
11: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
12: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
11: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
12: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
11: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
12: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
11: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
12: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ವನ್ಯಜೀವಿ ವಿಭಾಗದ ವ್ಯಾಪ್ತಿಯ ಸಕ್ಕರೆ ಬಯಲು ಬಿಡಾರದ ಆನೆಗಳ ಆರೈಕೆ, ಚಿಕಿತ್ಸೆ ಹಾಗೂ ವನ್ಯಜೀವಿ ರಕ್ಷಣಾ ಕಾರ್ಯಗಳಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಒಂದು ಪಶುವೈದ್ಯರ ಹುದ್ದೆ ನೇಮಕಕ್ಕೆ ಆಹ್ವಾನಿಸಿದ ಅರ್ಜಿ ಸಲ್ಲಿಕೆಯ ಕೊನೆ ದಿನಾಂಕವನ್ನು 16 ಅಕ್ಟೋಬರ್ವರೆಗೆ ವಿಸ್ತರಿಸಲಾಗಿದೆ. ಆಸಕ್ತರು ತಮ್ಮ ಸ್ವಯಂ ವಿವರಗಳ ಜೊತೆಗೆ ಅಗತ್ಯ ದಾಖಲಾತಿಗಳೊಂದಿಗೆ 17 ಅಕ್ಟೋಬರ್ ಬೆಳಗ್ಗೆ 10 ಗಂಟೆಗೆ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ, ವನ್ಯಜೀವಿ ವಿಭಾಗ, ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ಅರ್ಜಿ ನಮೂನೆಯನ್ನು ಶಿವಮೊಗ್ಗದ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಿಂದ ಅಥವಾ https://sakrebailuelephantcamp.org ವೆಬ್ಸೈಟ್ನ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 08182222293 ಅಥವಾ ಮೊಬೈಲ್ ಸಂಖ್ಯೆ 9632848453 ಸಂಪರ್ಕಿಸಬಹುದು ಎಂದು ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ರಾಜ್ಯ ಸರ್ಕಾರ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸಂಬಂಧಿಸಿದಂತೆ ಸದಸ್ಯರ ಸಂಖ್ಯೆ ಮತ್ತು ಮೀಸಲು ಸಂಖ್ಯೆಯನ್ನು ಪ್ರಕಟಿಸಿ ಬುಧವಾರ ಅಧಿಸೂಚನೆ ಹೊರಡಿಸಿದ್ದು, ಜಿಲ್ಲಾ ಪಂಚಾಯತ್ ಸ್ಥಾನಗಳು 31-39 ಏರಿಕೆಯಾದರೆ ತಾಲೂಕು ಪಂಚಾಯಿತಿಗಳ ಒಟ್ಟು ಸ್ಥಾನಗಳು 116-113 ಕುಸಿದಿದೆ. ರಾಜ್ಯ ಸರ್ಕಾರ 2015 ಹೊರಡಿಸಿದ್ದ ಅಧಿಸೂಚನೆಯ ಪ್ರಕಾರ ಜಿಲ್ಲಾ ಪಂಚಾಯಿತಿಯ 31 ಸ್ಥಾನಗಳಲ್ಲಿ 16 ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಿದ್ದವು. ಈಗ ಒಟ್ಟು ಸ್ಥಾನಗಳು 39 ಏರಿಕೆಯಾಗಿ ಅದರಲ್ಲಿ 20 ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಿವೆ. ತಾಲೂಕು ಪಂಚಾಯಿತಿಗಳಲ್ಲಿ ಶಿವಮೊಗ್ಗ, ಶಿಕಾರಿಪುರ, ಸಾಗರ, ಹೊಸನಗರ, ತೀರ್ಥಹಳ್ಳಿಯ ಒಟ್ಟು ಸ್ಥಾನಗಳು ಯಥಾಸ್ಥಿತಿಯಲ್ಲಿದ್ದರೆ ಸೊರಬದಲ್ಲಿ 2 ಮತ್ತು ಭದ್ರಾವತಿಯಲ್ಲಿ 1 ಸ್ಥಾನ ಕಡಿಮೆಯಾಗಿದೆ. ಒಟ್ಟಾರೆ 113 ಸ್ಥಾನಗಳಲ್ಲಿ 59 ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಿವೆ. ಹೊಸನಗರ, ತೀರ್ಥಹಳ್ಳಿ ಮತ್ತು ಸಾಗರ ತಾಲೂಕು ಪಂಚಾಯಿತಿಗಳಲ್ಲಿ ಮೀಸಲು ಸ್ಥಾನಗಳು ಹಿಂದಿನಂತೆಯೇ ಇವೆ. ಶಿವಮೊಗ್ಗ, ಭದ್ರಾವತಿ, ಸೊರಬ, ಶಿಕಾರಿಪುರ ತಾಲೂಕು ಪಂಚಾಯತಿಗಳಲ್ಲಿ ಸ್ವಲ್ಪ ಬದಲಾವಣೆಗಳಾಗಿವೆ. ಮುಂದಿನ ವಿವರ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿನ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಅಲೆಮಾರಿ ಅಥವಾ ಅರೆ ಅಲೆಮಾರಿ ಜನಾಂಗದ ಮೆಟ್ರಿಕ್ ನಂತರದ ಅರ್ಹತಾ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ ಹಾಗೂ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯ ನೀಡಲು ಆಹ್ವಾನಿಸಿದ್ದ ಅರ್ಜಿಯ ಸಲ್ಲಿಸುವ ಅವಧಿಯನ್ನು 31st ವಿಸ್ತರಿಸಲಾಗಿದೆ. ಅರ್ಜಿಯನ್ನು ವೆಬ್ಸೈಟ್ https://ssp.postmatric.carnataka.gov.in ಮೂಲಕ ದಿನಾಂಕ 31/10/2026 ಒಳಗಾಗಿ ಸಲ್ಲಿಸಬೇಕು. ಕಾರ್ಯಕ್ರಮಗಳ ವಿವರ, ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳು ಹಾಗೂ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿಗಾಗಿ https://bcwd.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ಸಹಾಯವಾಣಿ 8050770004 ಅಥವಾ ಇಮೇಲ್ ಹಾಗೂ ರಾಜ್ಯ ವಿದ್ಯಾರ್ಥಿ ವೇತನದ ತಂತ್ರಾಂಶದ ಸಹಾಯವಾಣಿ ಇಮೇಲ್ ಅಥವಾ ದೂರವಾಣಿ ಸಂಖ್ಯೆ 1902 ಸಂಪರ್ಕಿಸಬಹುದು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ವತಿಯಿಂದ ನವೆಂಬರ್ ಮಾಹೆಯಲ್ಲಿ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ ವಿವಿಧ ಕಲಾ ಪ್ರಕಾರಗಳ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಬಾಲ ಪ್ರತಿಭೆ 8-13 ವರ್ಷ, ಕಿಶೋರ ಪ್ರತಿಭೆ 14-18 ವರ್ಷ, ಯುವ ಪ್ರತಿಭೆ 19-30 ವರ್ಷ. ಈ 3 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಬಾಲ ಪ್ರತಿಭೆ ಮತ್ತು ಕಿಶೋರ ಪ್ರತಿಭೆ ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತ, ಚಿತ್ರಕಲೆ, ಜನಪದ ಗೀತೆ, ಹಿಂದೂಸ್ತಾನಿ ವಾದ್ಯ ಸಂಗೀತ ಸ್ಪರ್ಧೆಗಳು ನಡೆಯಲಿವೆ. ಯುವ ಪ್ರತಿಭೆ ಏಕವ್ಯಕ್ತಿ ಸ್ಪರ್ಧೆಗಳು, ಆಶುಭಾಷಣ, ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಚಿತ್ರಕಲೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಜನಪದ ಗೀತೆ. ಸಮೂಹ ಸ್ಪರ್ಧೆಗಳು, ಜನಪದ ನೃತ್ಯ ಹಾಗೂ ನಾಟಕ ಸ್ಪರ್ಧೆಗಳು ನಡೆಯಲಿವೆ. ನಿಬಂಧನೆಗಳು ಹಾಗೂ ಅರ್ಹತೆಗಳು: ವಯಸ್ಸಿನ ದೃಢೀಕರಣಕ್ಕಾಗಿ ಶಾಲೆ ಅಥವಾ ಕಾಲೇಜಿನ ದೃಢೀಕರಣ ಪತ್ರ ಸಲ್ಲಿಸಬೇಕು. ವಿದ್ಯಾರ್ಥಿಗಳಲ್ಲದಿದ್ದಲ್ಲಿ ನಗರಸಭೆ ಅಥವಾ ಪಂಚಾಯಿತಿಯಿಂದ ಪಡೆಯಲಾದ ದೃಢೀಕರಣ ಪತ್ರವನ್ನು ಲಗತ್ತಿಸಬೇಕು. ಒಬ್ಬ ಅಭ್ಯರ್ಥಿಯು ಕೇವಲ ಒಂದೇ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. ಕಳೆದ ಬಾರಿ ರಾಜ್ಯಮಟ್ಟದಲ್ಲಿ ವಿಜೇತರಾದ ಅಭ್ಯರ್ಥಿಗಳು ಈ ಬಾರಿ ಭಾಗವಹಿಸುವಂತಿಲ್ಲ. ಜನಪದ ನೃತ್ಯ ವಿಭಾಗದಲ್ಲಿ ಸಿದ್ದಿ ಡಮಾಯಿ, ಡೊಳ್ಳು, ಗೊರವರ, ಗೊರುಕಾನ, ಜಗ್ಗಲಿಗೆ, ಕಂಗೀಲು, ಸೋಮನ ಕುಣಿತ, ಪಟಕುಣಿತ, ಕಂಸಾಳೆ, ಪೂಜಾ ಕುಣಿತ, ಜಡೆ ಕೋಲಾಟ, ಲಂಬಾಣಿ, ಕರಡಿ ಮಜಲು, ಕೊಡವ ನೃತ್ಯ ಮುಂತಾದ ಸಾಂಪ್ರದಾಯಿಕ ಕುಣಿತಗಳಿಗೆ ಮಾತ್ರ ಅವಕಾಶವಿದ್ದು ಮುದ್ರಿತ ಜನಪದ ಗೀತೆಗಳ ಹಾಡುಗಳಿಗೆ ನೃತ್ಯ ಮಾಡುವುದನ್ನು ಪರಿಗಣಿಸಲಾಗುವುದಿಲ್ಲ. ಆಸಕ್ತರು ಭರ್ತಿ ಮಾಡಿದ ಅರ್ಜಿಗಳನ್ನು 31 ಅಕ್ಟೋಬರ್ 2021 ಸಂಜೆ 5:30 ಒಳಗಾಗಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕುವೆಂಪು ರಂಗಮಂದಿರ, ಶಿವಮೊಗ್ಗ ಈ ವಿಳಾಸಕ್ಕೆ ಸಲ್ಲಿಸಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಎಚ್ ತಿಳಿಸಿದರು. ಮುಂದಿನ ವಿವರ: ಶಿವಮೊಗ್ಗ ಜಿಲ್ಲಾಡಳಿತದಿಂದ 26 ಅಕ್ಟೋಬರ್ ನಗರದ ಕುವೆಂಪು ರಂಗಮಂದಿರದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ SSLC, PUC ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದರು. ಸಭೆಯಲ್ಲಿ ವಾಲ್ಮೀಕಿ ಪ್ರತಿಮೆ ಸ್ಥಾಪನೆಗೆ ಸಂಬಂಧಿಸಿದಂತೆ ಪಾಲಿಕೆಗೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ CEO ಋಷಿ ಆನಂದ್, SP ಬಿ ನಿಖಿಲ್, AC ಡಾಕ್ಟರ್ ಮೈತ್ರಿ, ಜಿಲ್ಲಾ ಪರಿಶಿಷ್ಟ ಪಂಗಡ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ಮತ್ತಿತರರು ಇದ್ದರು. ಮುಂದಿನ ವಿವರ: ಶಿವಮೊಗ್ಗ ಜಿಲ್ಲೆಯಲ್ಲಿ ನೀನಾಸಂ ತಿರುಗಾಟದ ನಾಟಕಗಳನ್ನು ಆಯೋಜಿಸಿಕೊಂಡು ಬರುತ್ತಿರುವ ನಮ್ ಟೀಮ್ನಿಂದ 8-9 ಅಕ್ಟೋಬರ್ ನಗರದ ಕುವೆಂಪು ರಂಗಮಂದಿರದಲ್ಲಿ ನೀನಾಸಂ ನಾಟಕೋತ್ಸವ ಆಯೋಜಿಸಲಾಗಿದೆ ಎಂದು ಟೀಂನ ಪ್ರಧಾನ ಕಾರ್ಯದರ್ಶಿ ಹೊನ್ನಾಳಿ ಚಂದ್ರಶೇಖರ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಮಾತನಾಡಿದ ಅವರು, 2 ದಿನವೂ ಯಾವುದೇ ಸಭಾ ಕಾರ್ಯಕ್ರಮವಿಲ್ಲದೆ ಸಂಜೆ 7:00 ನಾಟಕಗಳು ಆರಂಭವಾಗಲಿವೆ. 8 ಅಕ್ಟೋಬರ್ ಶಂಕರಗೌಡ ರಚನೆಯ ಪಾದುಕ ಕಿರೀಟ ನಾಟಕ ಪ್ರದರ್ಶನಗೊಳ್ಳಲಿದ್ದು ಇದಕ್ಕೆ ಮಂಜು ಕೊಡಗು ನಿರ್ದೇಶನವಿದೆ. 9 ಅಕ್ಟೋಬರ್ ಮಹೇಶ್ ಎಲ್ಕುಂಚ್ವಾರ್ ರಚನೆಯ KR ನಂದಿನಿ ಹಾಗೂ ಪ್ರಶಾಂತ್ ಹಿರೇಮಠ ಕನ್ನಡಕ್ಕೆ ಅನುವಾದಿಸಿರುವ ಕೊಳನಾಟಕ ಪ್ರದರ್ಶನಗೊಳ್ಳಲಿದೆ. ಇದನ್ನು ಮಂಜು ಕಾಸರಗೋಡು ನಿರ್ದೇಶಿಸಿದ್ದಾರೆ ಎಂದರು. ರಾಮನ ಪಟ್ಟಾಭಿಷೇಕದ ಸಿದ್ಧತೆಯ ನಡುವೆ ಕೈಕೆಯ 2 ವರಗಳ ಬೇಡಿಕೆ, ರಾಮನ ವನವಾಸ, ದಶರಥನ ಮರಣ ಹಾಗೂ ಭರತನು ರಾಮನನ್ನು ಅಯೋಧ್ಯೆಗೆ ಮರಳಿ ಕರೆತರಲು ನಡೆಸುವ ಪ್ರಯತ್ನಗಳು ಪಾದುಕ ಕಿರೀಟಿ ನಾಟಕದ ಕಥಾವಸ್ತುವಾಗಿದೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಯ ಪ್ರಭಾವದಲ್ಲಿ ಭಾಸನ ಪ್ರತಿಮಾ ನಾಟಕದ ಕೆಲವು ಸಂಗತಿಗಳ ಹೋಲಿಕೆ ನಾಟಕದಲ್ಲಿದೆ ಎಂದರು. ಕೊಳನಾಟಕದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ, ಜಾತಿ ವ್ಯವಸ್ಥೆ, ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ವಲಸೆ, ಜಮೀನುದಾರಿ ವ್ಯವಸ್ಥೆಯ ಕುರಿತು, ಹೊಸ ವಾಣಿಜ್ಯ ಯುಗದ ಒತ್ತಡ ಹಾಗೂ ಮಹಿಳೆಯರ ಸ್ಥಾನಮಾನ ಸೇರಿದಂತೆ ಹಲವು ವಿಚಾರಗಳು ಪ್ರತಿಬಿಂಬವಾಗುತ್ತವೆ. ಕುಟುಂಬದ ಸಂಬಂಧಗಳ ಸಂಕೀರ್ಣತೆ, ತಲೆಮಾರುಗಳ ಸಂಘರ್ಷ, ಸಂಪ್ರದಾಯ ಮತ್ತು ಆಧುನಿಕ ಮನೋಭಾವದ ನಡುವಿನ ತೊಳಲಾಟವನ್ನು ನಾಟಕ ತೆರೆದಿಡುತ್ತದೆ. 1 ನಾಟಕ ವೀಕ್ಷಣೆಗೆ 75 ರು ಹಾಗೂ 2 ನಾಟಕಗಳ ವೀಕ್ಷಣೆಗೆ 100 ರು ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ ಎಂದರು. ಸಮನ್ವಯ ಕಾಶಿ, ವೈದ್ಯನಾಥ ಹಾಗೂ ನಂದಿನಿ ಸಾಗರ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀರಾಮೇಶ್ವರ ದೇವರ ದಸರಾ ಉತ್ಸವದ ಅಂಗವಾಗಿ ವಿಜಯದಶಮಿ ದಿನದಂದು ಪಟ್ಟಣದ ಕುಶಾವತಿ ಬನ್ನಿ ಮಂಟಪದಲ್ಲಿ ರಾತ್ರಿ 8 ಗಂಟೆಗೆ ಹುಲಿ ಹೆಜ್ಜೆ 3 ಸ್ಪರ್ಧೆ ನಡೆಯಲಿದೆ ಎಂದು ಹುಲಿ ಹೆಜ್ಜೆ ಬಳಗದ ಅಧ್ಯಕ್ಷ ಆರ್ ಮದನ್ ಹೇಳಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡು ಭಾಗದಲ್ಲಿ ಹುಲಿವೇಷ ಸಾರ್ವಜನಿಕವಾಗಿ ಗಮನ ಸೆಳೆದ ಜಾನಪದ ಕಲೆ. ಕರಾವಳಿ ಮಲೆನಾಡು ಭಾಗದ ನಡುವೆ ಹುಲಿವೇಷ ಭಿನ್ನತೆ ಇದೆ. ವೇಷಧಾರಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಎಂದರು. ಹುಲಿವೇಷ ಸ್ಪರ್ಧೆಯನ್ನು ಹಲವು ವರ್ಷಗಳಿಂದ ಆಯೋಜನೆ ಮಾಡಲಾಗುತ್ತಿದೆ. 2 ವರ್ಷದಿಂದ ದಸರಾ ಸಾಂಸ್ಕೃತಿಕ ವೇದಿಕೆಯಲ್ಲಿ ಸ್ಪರ್ಧೆಗೆ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸದೆ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. ಪ್ರಥಮ ಸ್ಥಾನಕ್ಕೆ 50,000 ರು, ದ್ವಿತೀಯ ಬಹುಮಾನ 30,000 ನೀಡಲಾಗುತ್ತದೆ. ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೆ 10,000 ರು ಪ್ರೋತ್ಸಾಹಧನ ಕೊಡಲಾಗುತ್ತದೆ. ತಾಸೆ ವಾದನದಲ್ಲಿ ಪ್ರಥಮ ಸ್ಥಾನಕ್ಕೆ 10,000, ದ್ವಿತೀಯ ಸ್ಥಾನಕ್ಕೆ 5,000 ರು ನೀಡಲಾಗುತ್ತದೆ. 15 ಹುಲಿ ವೇಷಧಾರಿಗಳಿಗೆ ಉಚಿತವಾಗಿ ಬಣ್ಣ ಹಾಕಿಸಲಾಗುತ್ತದೆ ಎಂದು ತಿಳಿಸಿದರು. ಹುಲಿ ಹೆಜ್ಜೆ ಬಳಗದ ಸಂಚಾಲಕ ಡಿಎಸ್ ವಿಶ್ವನಾಥ ಶೆಟ್ಟಿ ಮಾತನಾಡಿ, ಸ್ಪರ್ಧೆಗೆ ಸುಮಾರು 5 ಲಕ್ಷ ರು ವೆಚ್ಚ ಆಗಲಿದೆ. ದಸರಾ ಆಚರಣೆ ಸಮಿತಿ 1.5 ಲಕ್ಷ ರು ನೀಡುತ್ತಿದ್ದು ಉಳಿದ ಹಣವನ್ನು ಆರ್ ಮದನ್ ಸಂಪೂರ್ಣ ಭರಿಸಲಿದ್ದಾರೆ ಎಂದರು. ದಸರಾ ಉತ್ಸವ ಆಚರಣೆ ಸಮಿತಿ ಸಂಚಾಲಕ ಸೊಪ್ಪುಗುಡ್ಡೆ ರಾಘವೇಂದ್ರ, ಹುಲಿ ಹೆಜ್ಜೆ ಬಳಗದ ಪ್ರಶೋದ್ ಇದ್ದರು. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರುಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ರಲ್ಲಿ ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ ದೂರವಾಣಿ ಸಂಖ್ಯೆ 0818222296 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಜಾಣ ಪ್ರಶ್ನೆಗಳು. ಜಾಣ ಪ್ರಶ್ನೆ. ಮೆಣಸಿನಕಾಯಿ ತೂಗುವುದೇಕೆ? ಶಿರಸಿಯಿಂದ ಶಿಕ್ಷಕಿ ವಾಣಿಶ್ರೀ ಮೇಡಮ್ಗೆ ಮೊನ್ನೆ ಹೀಗೊಂದು ಅನುಮಾನ ಬಂತಂತೆ. ಹಿತ್ತಲಲ್ಲಿ ಬೆಳೆಯುವ ಚೋಟುದ್ದದ ಮೆಣಸಿನಕಾಯಿ ನೋಡಿದ್ರಂತೆ, ಅದು ಜಂಬದ ಕೋಳಿಯ ಮೂಗನ ಹಾಗೆ ಆಕಾಶ ನೋಡ್ತಾ ಇತ್ತಂತೆ. ಅದನ್ನು ಗಮನಿಸಿ ಅವರಿಗೆ ಅಚ್ಚರಿ ಆಯಿತು ಅಂತಾರೆ. ಅಚ್ಚರಿ ಯಾಕಪ್ಪ ಅಂದರೆ, ಸ್ವಲ್ಪ ದೊಡ್ಡದಾದ ತರಕಾರಿ ಮೆಣಸಿನಕಾಯಿ ಗಿಡದಲ್ಲಿ ಹೀಗೆ ನೆಟ್ಟಗೆ ನಿಲ್ಲುವುದಿಲ್ಲ. ಆ ಮೆಣಸಿನಕಾಯಿ ಏನಿದ್ದರೂ ತಲೆ ಬಾಗಿಸಿದಂತೆ ನೆಲದ ಕಡೆಗೆ ನೋಡುತ್ತಾ ಜೋತಾಡುತ್ತದೆ. ಹೀಗೇಕೆ? ಕೆಲವು ಮೆಣಸಿನಕಾಯಿಗಳು ನೆಟ್ಟಗು, ಇನ್ನು ಕೆಲವು ನೆಲ ನೋಡುತ್ತಾ ಜೋತು ಬೀಳೋದು ಯಾಕೆ? ಪುಟ್ಟ ಮೆಣಸಿನಕಾಯಿಗಳು ನೆಟ್ಟಗು, ದೊಡ್ಡದಾದ ಅಥವಾ ಭಾರವಾದ ಮೆಣಸಿನಕಾಯಿಗಳು ಜೋತುಕೊಂಡು ಬೆಳೆಯುತ್ತವೆಯೇ? ಅವು ಜೋತು ಬೀಳುವುದು ಭಾರದಿಂದಲೋ ಅಥವಾ ಇನ್ನೇನಾದರೂ ಇದೆಯೋ? ಇದು ಅವರ ಪ್ರಶ್ನೆ.

0: ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮವರೇ ಕೃಷಿ ವಿಜ್ಞಾನಿಗಳು ನಡೆಸಿದ ಸಂಶೋಧನೆಯ ವಿವರಗಳು ಕೈಗೆ ಸಿಕ್ಕುವು. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಸಸ್ಯತಳಿ ಅಭಿವೃದ್ಧಿ ವಿಭಾಗದ ಡಾಕ್ಟರ್ ಅನಿಲ್ ಕುಮಾರ್ ಮತ್ತು ಅವರ ಸಂಗಡಿಗರು ವಿಶೇಷವಾಗಿ ಮೆಣಸಿನಕಾಯಿಗಳಲ್ಲಿ ಕಾಣುವ ಈ ಗುಣಗಳನ್ನು ನಮ್ಮ ಅನುಕೂಲಕ್ಕಾಗಿ ಬಳಸಬಹುದೇ ಎಂದು ಅಧ್ಯಯನ ಮಾಡಿದ್ದಾರೆ. ಈ ಅಧ್ಯಯನ ಹಾಗೂ ಪ್ರಯೋಗಗಳ ವಿವರಗಳನ್ನ ಮೇ ತಿಂಗಳ ಕರೆಂಟ್ ಸೈನ್ಸ್ ಪತ್ರಿಕೆಯಲ್ಲಿ ಅವರು ಪ್ರಕಟಿಸಿದ್ದರು. ಇದು ಆ ಸಂಶೋಧನೆ ಏನು, ಅದರ ವಿವರಗಳೇನು, ಮತ್ತು ಈ ಮೆಣಸಿನಕಾಯಿ ಕೆಲವು ಜೋತು ಬೀಳುವುದು ಯಾಕೆ, ಕೆಲವು ನೆಟ್ಟಗೆ ಬೀಳುವುದು ಯಾಕೆ, ಇದರ ಬಗ್ಗೆ ಡಾಕ್ಟರ್ ಅನಿಲ್ ಕುಮಾರ್ ಅವರು ತಮ್ಮ ಅರಿವನ್ನ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಅವರೊಡನೆ ಮಾತನಾಡೋಣ. ಹಲೋ, ನಮಸ್ಕಾರ ಅನಿಲ್ ಕುಮಾರ್ ಅವರಿಗೆ.
1: ನಮಸ್ಕಾರ ಸರ್.
0: ನಮ್ಮ ಜ್ಞಾನ ಸುದ್ದಿಯ ಒಬ್ಬ ಕೇಳುಗರಾದಂತ ವಾಣಿಶ್ರೀ ಅವರು ಒಂದು ಪ್ರಶ್ನೆ ಕೇಳಿದ್ರು. ಮೆಣಸಿನಕಾಯಿ ಗಿಡದಲ್ಲಿ ಮೆಣಸಿನಕಾಯಿ ಬಿಡುತ್ತಲ್ಲ, ಅವು ಕೆಲವು ನೆಲದ ಕಡೆಗೆ ಜೋತಾಡ್ತಾ ಇರ್ತವೆ, ಇನ್ ಕೆಲವು ಆಕಾಶ ನೋಡಿಕೊಂಡು ನೆಟ್ಟಿಗೆ ನಿಂತಿರ್ತವೆ, ಇದ್ಯಾಕೆ ಹೀಗೆ ಅಂತನ್ಬಿಟ್ಟು ಅವ್ರು ಕೇಳಿದ್ರು. ಮೆಣಸಿನಕಾಯಿ ನೆಟ್ಟಿಗೆ ನಿಲ್ಲೋದು ಅಥವಾ ಜ್ಯೋತಿ ಬೀಳೋದು, ಈ ಇದಕ್ಕೆ ಕಾರಣ ಏನು ಅಂತ ಹೇಳಬಹುದಾ?
1: ಖಂಡಿತ ಸರ್, ಹೇಳ್ಬೋದು. ಇದಕ್ಕೋಸ್ಕರ ನಾವು ಸುಮಾರು 2 ವರ್ಷಗಳ ಕಾಲ ಪ್ರಯೋಗ ಮಾಡಿದೀವಿ. ಪ್ರಯೋಗ ಮಾಡಬೇಕಾದ್ರೆ ಇಲ್ಲಿ ಮೆಂಡೇಲಿಯನ್ ತತ್ವ ಅನ್ನೋದನ್ನ ಬಳಸ್ಕೊಂಡು ನಾವು ಇದಕ್ಕೆ ಪ್ರಯೋಗವನ್ನ ಮಾಡಿದೀವಿ. ಮಾಡಬೇಕಾದ್ರೆ ನಾವು 10 ಬೇರೆ ಬೇರೆ ತಾಯಿ ತಳಿಗಳನ್ನ ಬಳಸ್ಕೊಂಡು ಕೆಲವು ಆಕಾಶ ಕಾಯಿಗಳನ್ನ ಹೊಂದಿರುವಂತವು, ಕೆಲವು ಭೂಮಿ ಕಡೆಗೆ ಮುಖ ಮಾಡಿರುವಂತಹ ಕಾಯಿಗಳನ್ನ ಹೊಂದಿರುವಂತಹ ತಳಿಗಳನ್ನ ಬಳಸ್ಕೊಂಡು ನಾವು ಅವುಗಳನ್ನ ಸಂಕರಣ ಮಾಡಿ ಈ ಪ್ರಯೋಗವನ್ನ ಮಾಡಿರ್ತೀವಿ. ಮಾಡಿ ಇದಕ್ಕೆ ಏನು ನಿಜವಾಗಿಯೂ ಕಾರಣ ಏನು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದೀವಿ. ಇಲ್ಲಿ ನಿಜವಾದ ಕಾರಣ ಅವುಗಳ ಅನುವಂಶೀಯತೆ.
0: ಈ ಮೆಂಡೇಲಿಯನ್ ತತ್ವ ಅಂತಂದ್ರೆ ಯಾವುದೇ ಒಂದು ಗುಣ ಅದಕ್ಕೆ ನಿರ್ದಿಷ್ಟವಾದಂತ ಒಂದು ಕಾರಣ ಇರುತ್ತೆ, ಆ ಕಾರಣ ತಾಯಿಯಿಂದ ಮಗುವಿಗೆ ಹಾಗೆ ದಾಟ್ಕೊಂಡು ಹೋಗುತ್ತೆ. ಅದು ಬೇರೆ ಯಾವುದೇ ಕಾರಣದಲ್ಲೂ ಕೂಡ ಬೇರೆ ಇನ್ಯಾವುದೇ ಗುಣದ ಜೊತೆಗೂ ಕೂಡ ಅದು ಬೆರೆಯುವುದಿಲ್ಲ ಅಂತ ಅನ್ನೋದು, ಇದು ಮೆಂಡೇಲಿಯನ್ ತತ್ವ ಅಂತ ನಾವು ಅನ್ಕೊಂಡಿದ್ದೇವೆ, ಹೌದಾ?
1: ಹೌದು, ಅದು ಮೆಂಡೇಲಿಯನ್ ತತ್ವ. ಇದು ಅನುವಂಶೀಯತೆಯಾಗಿ ಏನೇನ್ ಬರುತ್ತೋ ಅದಕ್ಕೆ ಮೆಂಡೇಲಿಯನ್ ತತ್ವವನ್ನ ನಾವು ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ.
0: ನೀವು ಏನ್ ಕಂಡುಕೊಂಡ್ರಿ ನಿಮ್ಮ ಸಂಶೋಧನೆಯಲ್ಲಿ?
1: ನಮ್ಮ ಸಂಶೋಧನೆಯಲ್ಲಿ ಈ ಆಕಾಶ ಕಡೆಗೆ ಮುಖ ಮಾಡಿಬಿಡುವಂತ ಕಾಯಿಗಳು ಮತ್ತೆ ಭೂಮಿ ಕಡೆಗೆ ಜೋತು ಬೀಳುವಂತ ಕಾಯಿಗಳು, ಇದು ಅನುವಂಶೀಯತೆಯಲ್ಲಿ ನಾವು ಏನ್ ಜೀವ ತತ್ವಗಳು ಅದರಲ್ಲಿ ಜೀನ್ಸ್ ಅಂತ ನಾವೇನ್ ಕರಿತೀವಿ ಅದು ಇದಕ್ಕೆ ಎಷ್ಟು ಇದಾವೆ ಅನ್ನೋದನ್ನ ಹುಡ್ಕೋದಿಕ್ಕೆ ಪ್ರಯತ್ನ ಪಟ್ಟಿವಿ. ಯಾಕೆ ಅಂದ್ರೆ ಇವು ಒಂಥರ ಗುಣಾತ್ಮಕ ಇವು ಕ್ಯಾರೆಕ್ಟರ್ಗಳಿವು, ಮೇಲ್ಮುಖವಾಗಿ ಬರುವಂತವು ಅಥವಾ ಕೆಳಮುಖವಾಗಿರುವಂತವು. ಅದಕ್ಕೋಸ್ಕರ ಇವು 1-2 ಗುಣತಂತುಗಳನ್ನ ವರ್ಣತಂತುಗಳನ್ನ ಹೊಂದಿದ್ರೆ ಇದನ್ನ ತುಂಬಾ ಸುಲಭವಾಗಿ ಬೇರೆ ತಳಿಗಳಿಗೆ ವರ್ಗಾಯಿಸ್ಬೋದು. ಆ ಕಾರಣದಿಂದ ನಾವು ಇದು ಯಾವ ಗುಣತಂತುಗಳನ್ನ ಹೊಂದಿದೆ ಅಂತ ಹುಡುಕೋ ಪ್ರಯತ್ನವನ್ನ ಪಟ್ವಿ. ಹಾಗಾಗಿ 2 ವರ್ಷಗಳ ಪ್ರಯತ್ನದಲ್ಲಿ ನಮಗೆ ತಿಳಿದು ಬಂದಿದ್ದೇನೆಂದ್ರೆ ಈ ಮೇಲ್ಮುಖವಾಗಿ ಕಾಯಿಗಳನ್ನ ಬಿಡುವಂಥದ್ದು ಅಥವಾ ಕೆಳಮುಖವಾಗಿ ಕಾಯಿಗಳನ್ನ ಬಿಡುವಂಥದ್ದು ಇದು ಕೇವಲ ಒಂದೇ ಒಂದು ಜೀನ್ನ ಅಂಶವಾಗಿರುತ್ತದೆ.
0: ಅಂದ್ರೆ ಇದರಲ್ಲಿ 2 ಬಗೆಗಳಿವೆ, ಅದರಲ್ಲಿ ಒಂದು ಬಗೆ ಯಾವಾಗಲೂ ಕೂಡ ಪ್ರಧಾನವಾದಂತಹದ್ದು, ಇನ್ನೊಂದು ಬಗೆ ಬೇಕು ಅಂತಂದ್ರೆ ಅದು ತಂದೆ ತಾಯಿ ಇಬ್ಬರಿಂದಾನು ಒಟ್ಟಿಗೆ ಬಂದಿರಬೇಕು.
1: ಹೌದು ಹೌದು, ಇದರಲ್ಲಿ ಪ್ರಧಾನವಾಗಿರುವಂತದ್ದು ನಮಗೆ ತಿಳಿದು ಬಂದಿರೋ ಪ್ರಕಾರ ಈ ಭೂಮಿ ಕಡೆಗೆ ಮುಖ ಮಾಡುವಂತ ಕಾಯಿಗಳು ಪ್ರಧಾನವಾಗಿರ್ತವೆ.
0: ಹಾಗಂತಂದ್ರೆ ನಮಗೆ ಹೆಚ್ಚಿಗೆ ಸಿಗುವಂತದ್ದು ಭೂಮಿ ಕಡೆಯಲ್ಲಿ ಮುಖ ಮಾಡಿರುವಂತವು.
1: ಹೌದು ಹೌದು, ಇದಕ್ಕೆ ಮುಖ್ಯ ಕಾರಣ ಇನ್ನೂ ಒಂದು ಈ ಇದಕ್ಕೆ ನಾವು ಎವಲ್ಯೂಷನರಿ ಕಾರಣ ಅಂತ ಏನ್ ಹೇಳ್ತೀವಲ್ಲ ಅದನ್ನು ಕೊಡ್ಬೋದು. ಯಾಕೆ ಅಂತಂದ್ರೆ ಗುರುತ್ವಾಕರ್ಷಣ ಬಲ ಇವುಗಳನ್ನ ಎಳೆದಿಡುತ್ತೆ ಅಂತಾನು ಹೇಳ್ಬೋದು.
0: ಅಂದ್ರೆ ಭಾರ ಇರೋದ್ರಿಂದ ಅವು ಕೆಳಗೆ ಜೋತಾಡ್ತಾ ಇವೆ ಅಂತ ಒಂದು ಕಾರಣ ಹೇಳ್ಬೋದು.
1: ಇದು ಹೇಗೆ ಗುರುತ್ವಾಕರ್ಷಣ ಬಲದಿಂದ ಎಳೆದಿಡುತ್ತೋ ಅಷ್ಟೇ ಬಲವಾಗಿ ಅದಕ್ಕೆ ಜೈವಿಕವಾಗಿ ಅದರ ಅನುವಂಶೀಯತೆಯನ್ನು ಬೇಕಾಗುತ್ತೆ. ಅದೇ ರೀತಿ ಯಾವ ಕಾಯಿಗಳು ಆಕಾಶದ ಕಡೆಗೆ ನೋಡ್ತಾವೋ ಅವಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಗುರುತ್ವಾಕರ್ಷಣ ಬಲ ಇರುತ್ತೆ. ಆವಾಗ ಏನಾಗುತ್ತೆ, ಅದು ವಿರುದ್ಧ ದಿಕ್ಕಿನಲ್ಲಿ ಎಳೆಯೋದ್ರಿಂದ ಅವುಗಳ ಉದ್ದ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಅದೇ ರೀತಿ ಈ ಕಾಯಿಗಳು ಯಾವಾಗ ಆಕಾಶದ ಕಡೆಗೆ ಬಿಡೋದಕ್ಕೆ ಶುರುವಾಗುತ್ತೋ ಆ ಗಿಡದ ಬೆಳವಣಿಗೆ ಅಲ್ಲಿಗೆ ನಿಂತು ಬಿಡುತ್ತೆ. ಹಾಗಾಗಿ ಕಾಯಿಗಳು ಯಾವಾಗಲೂ ಗಿಡದ ಕೊನೆಯಲ್ಲಿ ಕೊನೆ ತೊಟ್ಟಿನಲ್ಲಿ ಬರಕ್ಕೆ ಶುರುವಾಗ್ತವೆ.
2: ಅಂದ್ರೆ ಉದ್ದಕ್ಕೆ ಬಿಡುವಂತವು ನೆಲದ ಕಡೆಗೆ ನೋಡುವಂತವು ಸಾಧಾರಣವಾಗಿ

0: ಅವುಗಳ ಕಂಕುಳು ಅಂತ ನಾವೇನ್ ಹೇಳ್ತೀವಿ, ಕಂಕುಳು ಮೊಗ್ಗು ಅಂತ ಹೇಳ್ತೀವಿ, ಅಂತ ಕಡೆಯಲ್ಲಿ ಬೆಳಿತವೆ. ಅಂದ್ರೆ ಎರಡು ಶಾಖೆಗಳು ಬರುವಂತಹ ಅದರ ಕವಲ್ ಇರುತ್ತಲ್ಲ, ಆ ಕವಲ್ನಲ್ಲಿ ಬಿಡ್ತವೆ.
1: ಹೌದು ಹೌದು, ಇವು ಎಲೆಯ ತೊಟ್ಟಿನ ಬುಡದಲ್ಲಿ ಬಿಡೋದಕ್ಕೆ ಶುರು ಬಿಡ್ತಿರ್ತವೆ. ಆದ್ರೆ ಆಕಾಶದ ಕಡೆಗೆ ನೋಡುವಂತ ಕಾಯಿಗಳು ಗಿಡದ ಕೊನೆಯ ತೊಟ್ಟಿನಲ್ಲಿ ಬಿಡೋದಕ್ಕೆ ಶುರು ಆಗ್ತವೆ.
0: ಅಂತಂದ್ರೆ ಆಕಾಶದ ಕಡೆಗೆ ನೋಡುವಂತ ಕಾಯಿಗಳು ಬಹಳ ಕಡಿಮೆ ಇರ್ತವೆ ಆ ಗಿಡದಲ್ಲಿ, ಯಾಕಂದ್ರೆ ಅದರಲ್ಲಿ ಎಷ್ಟು ಶಾಖೆಗಳಿರ್ತವೋ ಅಷ್ಟು ಮಾತ್ರ, ಎಷ್ಟು ರೆಂಬೆಗಳಿರ್ತವೋ ಅದರ ತುದಿಯಲ್ಲಿ ಮಾತ್ರ ಬಿಡೋದಕ್ಕೆ ಸಾಧ್ಯ.
1: ಹೌದು, ಆಕಾಶದ ಕಡೆಗೆ ಕಾಯಿ ಬಿಡುವಂತ ಗಿಡದಲ್ಲಿ ರೆಂಬೆಗಳು ಬಹಳ ಬರ್ತವೆ, ಬಂದ್ರು ಸಹ ಅವು ಕೊನೆಯಲ್ಲಿ ಒಂದೇ ಸಲ ಕಾಯಿ ಬಿಡೋದ್ರಿಂದ ಅಲ್ಲಿಗೆ ಪೂರ್ತಿ ಆಗ್ಬಿಡುತ್ತೆ. ಅವುಗಳ ಇಳುವರಿ ಒಂದು ಅಥವಾ ಎರಡು ಬಾರಿ ಕೀಳುವಷ್ಟರಲ್ಲಿ ಮುಗಿದೋಗಿರುತ್ತೆ. ಇದಕ್ಕೋಸ್ಕರ ನಾವು ಮತ್ತೊಂದು ಪ್ರಯೋಗವನ್ನ ಮಾಡಿ ಈ ಆಕಾಶದ ಕಡೆ ಬಿಡೋ ಕಾಯಿಗಳು ಅಥವಾ ಭೂಮಿ ಕಡೆ ನೋಡುವಂತ ಕಾಯಿಗಳಿಂದ ಒಟ್ಟಾರೆ ಇಳುವರಿಗೆ ಏನಾದ್ರೂ ಕಡಿಮೆ ಆಗ್ತಿದ್ಯಾ, ಜಾಸ್ತಿ ಆಗ್ತಿದ್ಯಾ, ಬದಲಾವಣೆ ಇದೆಯಾ ನೋಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಮತ್ತೊಂದು ಪ್ರಯೋಗವನ್ನ ಮಾಡಿ ಆಕಾಶದ ಕಡೆ ಬಿಡೋ ಕಾಯಿಗಳಿಗೆ ಮತ್ತೆ ಭೂಮಿ ಕಡೆಗೆ ಇರುವಂತ ಕಾಯಿಗಳ ಮಧ್ಯೆ ತಳಿಗಳ ಮಧ್ಯೆ ಇರುವಂತ ವ್ಯತ್ಯಾಸವನ್ನು ನೋಡಿದಾಗ ಕಾಯಿಗಳು ಭೂಮಿ ಕಡೆ ಯಾವ ಬಿಡ್ತವೋ ಆ ತಳಿಗಳಲ್ಲಿ ಕಾಯಿಯ ಉದ್ದ ಮತ್ತು ದಪ್ಪ ಜಾಸ್ತಿ ಇರೋದ್ರಿಂದ ಇಳುವರಿ ಸ್ವಲ್ಪ ಮಟ್ಟಿಗೆ ಅಧಿಕವಾಗಿರುತ್ತೆ ಅನ್ನೋದನ್ನ ನಾವು ಕಂಡುಕೊಂಡಿದ್ವಿ.
0: ಈ ಗುಣಗಳನ್ನ ಬೇರೆ ಒಂದು ತಳಿಗೆ ಹಾಕಿ ಒಂದು ಹೊಸ ತಳಿಯನ್ನ ಮಾಡಬಹುದಾ? ಅಂದ್ರೆ ಉದ್ದ ಜಾಸ್ತಿ ಇರಲೂ ಬೇಕು ಮತ್ತೆ ಮೇಲ್ಗಡೆಗೆ ನೆಟ್ಟಿಗೆ ನೋಡ್ತಾ ಇರಲೂ ಬೇಕು, ಈ ರೀತಿ ಮಾಡೋದಕ್ಕೆ ಸಾಧ್ಯ ಉಂಟಾ?
1: ಹೌದು, ನಾವು ಈ ಕಾಯಿ ಮೇಲೆ ಬಿಡುವಂತ ತಳಿಗಳನ್ನ ನಾವು ಹಿಮಾಲಯ ಪರ್ವತ ಅಥವಾ ಉತ್ತರ ಭಾರತ ಭಾಗಗಳಲ್ಲಿ ನೋಡಿದ್ವಿ ಮೊದಲಾಗಿ. ನಂತರ ಅದೇ ಗುಣವನ್ನ ನಮ್ಮ ದಕ್ಷಿಣ ಭಾರತ ತಳಿಗಳಿಗೆ ವರ್ಗಾಯಿಸುವ ಪ್ರಯತ್ನವನ್ನ ನಾವು ಮಾಡಿದ್ವಿ. ಯಾಕೆ ವರ್ಗಾಯಿಸೋ ಪ್ರಯತ್ನವನ್ನ ನಾವು ಮಾಡಿದ್ವಿ ಅಂತಂದ್ರೆ ಅದರಲ್ಲಿ ಕೆಲವು ರೋಗ ನಿರೋಧಕ ಶಕ್ತಿಗಳು ಅಥವಾ ಕೀಟ ನಿರೋಧಕ ಶಕ್ತಿಗಳು ಇರೋದ್ರಿಂದ ಆ ಗುಣಗಳನ್ನ ನಾವು ವರ್ಗಾಯಿಸಿದ್ರೆ ನಮ್ಮ ಈ ದಕ್ಷಿಣ ಭಾರತ ತಳಿಗಳಲ್ಲೂ ಅಧಿಕ ಇಳುವರಿ ಮತ್ತು ಈ ಗುಣಗಳನ್ನ ನಾವು ಅಳವಡಿಸ್ಕೋಬಹುದಾ ಅನ್ನೋ ಉದ್ದೇಶದಿಂದ ನಾವು ವರ್ಗಾಯಿಸಿ ನೋಡಿದ್ವಿ. ಆಗ ನಮಗೆ ಕಂಡು ಬಂದಿದ್ದು ಏನಂತಂದ್ರೆ, ನಾವು ವರ್ಗಾಯಿಸಿದಾಗ್ಲೂ ಸಹ ಯಾವ ಕಾಯಿಗಳು ಕೆಳಗಡೆಗೆ ಇರ್ತವೋ ಅದರಲ್ಲಿ ಇಳುವರಿ ಜಾಸ್ತಿ ಬರುತ್ತೆ, ಆದ್ರೆ ಕೀಟ ನಿರೋಧಕ ಶಕ್ತಿಗಳನ್ನ ನಾವು ಅದರಲ್ಲಿ ವರ್ಗಾಯಿಸ್ಕೋಬಹುದು. ನಮ್ಮಲ್ಲಿ ಕೆಲವು ತಳಿಗಳು ಯಾವ ಆಕಾಶದ ಕಡೆಗೆ ಮುಖ ಮಾಡಿ ಕಾಯಿಯನ್ನು ಬಿಟ್ಟಿರೋ ವರ್ಗಾಯಿಸಿದ ನಂತರ ಅವುಗಳಲ್ಲಿ ಏನು ಅಂತಹ ಹೆಚ್ಚುವರಿ ಇಳುವರಿಯ ಬದಲಾವಣೆ ಕಂಡು ಬಂದಿಲ್ಲ.
0: ಸಹಜವಾಗಿ ನೆಲದ ಕಡೆಗೆ ನೋಡ್ಕೊಂಡು ಕಾಯಿ ಆಗುವಂತದ್ದು ಅಥವಾ ಆಕಾಶದ ಕಡೆಗೆ ನೆಟ್ಟಿಗೆ ನಿಂತ್ಕೊಳ್ಳುವಂತ ಕಾಯಿ ಬಿಡೋ ಗುಣ ಇದೆಯಲ್ಲ, ಇದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆ ಅಂತಾಯ್ತು.
1: ನಾವು ಸುಮಾರು ಈ ಜರ್ಮ್ ಪ್ಲಾಸಮ್ ಅಂತ ಏನ್ ಹೇಳ್ತೀವಿ, ಈ ವಿಶೇಷ ತಳಿ ವಿವಿಧ ತಳಿಗಳನ್ನ, ಈ ಮೆಣಸಿನಕಾಯಿಯ ವಿವಿಧ ತಳಿಗಳನ್ನ ಒಂದ್ ಕಡೆ ಒಗ್ಗೂಡಿಸಿ ನಾವು ನೋಡಿದೀವಿ. ಅಭಿವೃದ್ಧಿ ಪಡಿಸಿರುವಂತ ತಳಿಗಳು ಬೇರೆ, ಕಾಡು ಪ್ರದೇಶದ ತಳಿಗಳು ಬೇರೆ, ಒಟ್ಟಾರೆಯಾಗಿ ನಮ್ಮ ಪ್ರಯೋಗಾಲಯದಲ್ಲೇ 200ಕ್ಕೂ ಅಧಿಕ ತಳಿಗಳನ್ನ ನಾವು ಹೊಂದಿದ್ವಿ. ಅದೇ ತರ ಬೇರೆ ವಿವಿಧ ದೇಶದ ವಿವಿಧ ಪ್ರದೇಶದಲ್ಲಿರುವಂತಹ ದೊಡ್ಡ ದೊಡ್ಡ ಪ್ರಯೋಗಾಲಯಗಳಲ್ಲಿ 400-500ಕ್ಕೂ ಅಧಿಕ ತಳಿಗಳು ಇರುವುದನ್ನ ನಾವು ನೋಡಿದ್ದೇವೆ.
0: ಅಂದ್ರೆ ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುತ್ತಾ ಅಥವಾ ಎಲ್ಲ ಕಡೆಯಲ್ಲೂ ಇವುಗಳನ್ನ ನೋಡಬಹುದು ಈ ವ್ಯತ್ಯಾಸಗಳನ್ನ?
1: ಈಗ ನಮಗೆ ತಿಳಿದಿರೋ ಹಾಗೆ ಮೊದಲು ಇವುಗಳನ್ನ ಕೇವಲ ಉತ್ತರ ಭಾರತದಲ್ಲಿ ಮಾತ್ರ ನೋಡಿದ್ವಿ, ಈಗ ನಮ್ಮ ದಕ್ಷಿಣ ಭಾರತದ ಪ್ರದೇಶಗಳಲ್ಲಿಯೂ ಬಹಳಷ್ಟು ಈ ತರ ಆಕಾಶ ಮುಖವಾಗಿ ಬೆಳೆಯುವಂತ ಕಾಯಿಗಳನ್ನು ನಾವು ನೋಡ್ತಾ ಇದ್ವಿ. ನಮ್ಮಲ್ಲಿ ಮೊದಲು ಬರೀ ಭೂಮಿ ಕಡೆಗೆ ಮುಖ ಮಾಡಿ ಕಾಯಿ ಬಿಡುವಂತ ಸಸ್ಯಗಳನ್ನ ತಳಿಗಳನ್ನ ಮಾತ್ರ ನಾವು ನೋಡ್ತಿದ್ವಿ. ಆದ್ರೆ ಈಗೀಗ ಎಲ್ಲಾ ರೀತಿಯ ತಳಿಗಳು ನಮ್ಮ ಸುತ್ತಮುತ್ತಲೇ ಕಾಣ್ತಾ ಇದ್ದಾವೆ. ಹಾಗಾಗಿ ಪ್ರಸ್ತುತದಲ್ಲಿ ಆತರ ಯಾವುದೇ ಪರಿಸರದ ನಿಯಂತ್ರಣ ಇದೆ ಅಂತ ಅನ್ನಿಸ್ತಿಲ್ಲ. ಇಲ್ಲಿರೋ ತಳಿಗಳಲ್ಲಿಯೇ ಬದಲಾವಣೆ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಇಲ್ಲಿರೋ ತಳಿಗಳಲ್ಲಿ ಅನುವಂಶೀಯತೆ ಏನಿರುತ್ತೆ ಅದು ಹಾಗೆ ಉಳಿದಿರುತ್ತೆ. ಈಗ ನಮ್ಮ ವಿಜ್ಞಾನಿಗಳಿರ್ಬೋದು ಅಥವಾ ಬೇರೆ ಬೇರೆ ಕಂಪನಿಗಳಿರ್ಬೋದು ಉತ್ತರ ಭಾರತದ ತಳಿಗಳು ಅಥವಾ ಬೇರೆ ಪ್ರದೇಶದ ತಳಿಗಳನ್ನು ತಂದು ಇಲ್ಲಿ ಪರಿಚಯಿಸಿದ್ರಿಂದ ಈ ತರದ ತಳಿಗಳು ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಕಾಣಿಸ್ಕೊಂಡಿದ್ದಾವೆ ಅಂತ ನಾವು ಹೇಳ್ಬೋದು.
0: ಈ ಮೆಣಸಿನಕಾಯಿ ಇಳುವರಿ ಹೆಚ್ಚು ಮಾಡೋದಕ್ಕೋಸ್ಕರವಾಗಿ ನೀವು ಮಾಡಿರುವಂತ ಪ್ರಯೋಗದಲ್ಲಿ ಹೊಸ ತಳಿ ಈಗಾಗಲೇ ಅಭಿವೃದ್ಧಿ ಆಗಿದೆಯಾ ಆಗಬೇಕು?
1: ಈಗಾಗಲೇ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ನಮ್ಮಲ್ಲಿ ತಳಿಯ ಅಭಿವೃದ್ಧಿ ಆಗಿದೆ, ಸಂಕರಣ ತಳಿ ಅಭಿವೃದ್ಧಿ ಆಗಿದೆ. ಅದೇ ತಳಿಗಳನ್ನ ಮತ್ತೂ ಅಭಿವೃದ್ಧಿಪಡಿಸುವ ಪ್ರಯತ್ನದಿಂದ ನಾವು ಈ ಪ್ರಯೋಗವನ್ನ ಮಾಡಿದ್ವಿ. ಹಾಗಾಗಿ ನಾವು ತಾಯಿ ಮತ್ತು ಸೊ ತಂದೆ ತಳಿಗಳು ಅಂತ ಏನ್ ಕರಿತೀವಿ, ಪೇರೆಂಟಲ್ ಲೈನ್ಸ್ ಅಂತ ಏನ್ ಕರಿತೀವಿ, ಅದನ್ನ ಡೆವಲಪ್ ಮಾಡುವಂತ ಪ್ರೊಸೆಸ್ ಅಲ್ಲಿ ನಾವ್ ಈಗ ಇದೀವಿ. ಈ ಪ್ರಯೋಗವನ್ನು ಸಹ ಅದೇ ಹೆಜ್ಜೆಯಲ್ಲಿ ತಗೊಂಡು ಮುಂದುವರಿಸ್ತಾ ಇದೀವಿ.
0: ಒಂದ್ ವೇಳೆ ಈ ಪ್ರಯೋಗ ಸಫಲ ಆಯ್ತು ಅಂತಂದ್ರೆ ಒಂದ್ 2-3 ವರ್ಷ ಆಗ್ಬಹುದು ಅಂತ ಅನ್ಸುತ್ತೆ. ಅದಾದ್ಮೇಲೆ ನಮಗೆ ಬಹುಶಃ ನೆಟ್ಟಿಗೆ ಉದ್ದವಾಗಿ ಮೆಣಸಿನಕಾಯಿ ಬಿಡುವಂತ ತಳಿಗಳು ಸಿಗಬಹುದು ಅಂತೀರಾ?
1: ಖಂಡಿತ. ಈಗ ನಮ್ಮ ಪ್ರಯತ್ನ, ನಮ್ಮ ಈ ಒಂದು ಒಂದು ಪ್ರಯೋಗದ ಅಂತ್ಯದಲ್ಲಿ ನಾವೀಗ 3 ಅತ್ಯಾಧುನಿಕ ಆದಂತಹ ತಳಿ ಪೇರೆಂಟಲ್ ಲೈನ್ಸ್ ಅನ್ನ ನಾವೀಗಾಗಲೇ ಡೆವಲಪ್ ಮಾಡ್ಕೊಂಡಿದ್ದೀವಿ. ಯಾವ ತರ ಅಂತಂದ್ರೆ ಅವುಗಳ ಸಂಪೂರ್ಣ ಅನುವಂಶೀಯತೆ ಒಂದೇ ತರನಾಗಿದ್ದು ಬರೀ ಕಾಯಿಯ ಬಿಡುವಂತಹ ಗುಣ ಏನಿದೆಯಲ್ಲ ಅದು ಮಾತ್ರ ಬೇರೆ ಇರುತ್ತೆ. ಆ ತರದ 3 ತಳಿಗಳನ್ನು ನಾವು ಆಗ್ಲೇ ಅಭಿವೃದ್ಧಿ ಪಡಿಸ್ಕೊಂಡಿದೀವಿ. ಅವುಗಳನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಯೋಗದಲ್ಲಿ ಬಳಸ್ಕೊಂಡು ಅವುಗಳನ್ನ ನಮ್ಮ ಮುಂದಿನ ಸಂಕರಣ ತಳಿಗೆ ಉಪಯೋಗಿಸ್ಕೊಳ್ಳುವಂತಹ ಒಂದು ಆಸೆ ನಮಗಿದೆ. ನಾವು ಅವಾಗ್ಲಿಂದ ಮಾತಾಡ್ತಿರೋ ಹಾಗೆ ಅವುಗಳಲ್ಲಿ ಒಂದು ಒಂದೇ ಕಾಯಿ ಬಿಡ್ಬೋದು, ಆ ಒಂದೇ ಕಾಯಿ ಭೂಮಿ ಕಡೆ ಬಿಡ್ಬೋದು, ಆ ಒಂದೇ ಕಾಯಿ ಬಿಟ್ಟು ಅದು ಮೇಲೆ ಮೇಲ್ಮುಖವಾಗಿ ಬಿಡ್ಬೋದು, ಅಥವಾ 3-4 ಕಾಯಿಗಳ ಗೊಂಚಲು ಒಂದೇ ಗೊಂಚಲು ಬಿಡ್ಬೋದು, ಅದು ಕೆಳಮುಖ ಅಥವಾ ಮೇಲ್ಮುಖವಾಗಿ ಬಿಡ್ಬೋದು. ನಮ್ಮಲ್ಲಿ ಈಗ ನಾವು ಬಳಸ್ಕೊಂಡು ಹೊಸದಾಗಿ ಪ್ರಯೋಗದಿಂದ ಕಂಡುಕೊಂಡಿರುವಂತ 3 ಹೊಸ ತಳಿಗಳಂದ್ರೆ, ಮೊದಲು ಇಲ್ಲಿ ನಮ್ಮ ದಕ್ಷಿಣ ಭಾರತ ತಳಿಗಳಲ್ಲಿ ಅದು ಕೆಳಮುಖ ಕಾಯಿಗಳು ಮಾತ್ರ ಇತ್ತು, ಅದನ್ನ ಬಿಟ್ಟು ಉಳಿದಂತದ್ದು ಏಕಕಾಯಿ ಮೇಲ್ಮುಖವಾಗಿರುವಂಥದ್ದು, ಅಥವಾ ಬಹುಕಾಯಿಗಳು ಮೇಲ್ಮುಖವಾಗಿರುವಂಥದ್ದು, ಬಹುಕಾಯಿಗಳು ಕೆಳಮುಖವಾಗಿರುವಂಥದ್ದು, ಈ 3 ನಮ್ಮ ದಕ್ಷಿಣ ಭಾರತದ ತಳಿಗಳ ಜೊತೆಗೆ ಸೇರಿಸ್ಕೊಂಡು ಈಗ ಪ್ರಯೋಗಗಳನ್ನ ಮುಂದುವರಿಸ್ತಾ ಇದ್ದೀವಿ.
0: ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಮುಖ್ಯವಾಗಿ ಈ ಮೆಣಸಿನಕಾಯಿಯಲ್ಲಿ ಜೋತು ಬೀಳುವಂತಹ ಮತ್ತು ನೆಟ್ಟಿಗೆ ನಿಲ್ಲುವಂತಹ ಈ ಕಾಯಿ ಬಿಡುವ ಗುಣ ಇದೆಯಲ್ಲ, ಇದು ಮೆಂಡಿಲಿಯನ್ ತತ್ವ ಅಂದ್ರೆ 1 ಅಥವಾ 2 ಜೀನ್ನಿಂದ ಬರುವಂತದ್ದು. ಹಾಗಾಗಿ ಇವನ್ನ ನಾವು ಸುಲಭವಾಗಿ ಹೊಸ ತಳಿಗಳನ್ನ ಉತ್ಪಾದಿಸೋದಕ್ಕೆ ಇದನ್ನ ಬಳಸಬಹುದು ಅಂತನ್ನುವುದನ್ನ ಪ್ರಯೋಗಗಳ ಮೂಲಕ ನೀವು ಸಾಧಿಸಿದ್ದೀರಿ. ಇದಕ್ಕೆ ಮುಂಚೆ ಈ ರೀತಿಯ ಅಧ್ಯಯನಗಳು ಆಗಿತ್ತ? ಆಗಿದ್ರೆ ಯಾವಾಗ? ಅದರ
1: ಈ ಪ್ರಯೋಗವನ್ನ ಮೊದಲು ಮಾಡುವ ಮುಂಚೆ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಬರಹಗಳು ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಬಹಳ ಹುಡುಕಾಡಿದೀವಿ. ನಮಗೆ ಸಿಕ್ಕಿರುವಂತಹ ಉತ್ತರ ಅಂತಂದ್ರೆ 2001 ಒಂದು ಆರ್ಟಿಕಲ್ ಬಂದಿತ್ತು, ಅದನ್ನ ನೋಡಿದ್ವಿ. ಆದ್ರೆ ಅದು ಏಕ ಸಂಕರಣ ತಳಿಯಿಂದ ಬಂದಿದ್ದಂಥದ್ದು, ಅಂದ್ರೆ ಒಂದೇ ಕ್ರಾಸಿಂದ ಬಂದಿರುವಂಥದ್ದು. ಅದರಿಂದಾಗಿ ನಾವು ಸಂಪೂರ್ಣವಾಗಿ ಅದರಲ್ಲಿ ಬಂದಂತಹ ವರದಿಗಳ ಮೇಲೆ ಅವಲಂಬಿತವಾಗೋದಕ್ಕಿಂತ ನಾವು ಹೆಚ್ಚಿನ ತಳಿಗಳನ್ನ ಪ್ರಯೋಗಕ್ಕೆ ಬಳಸ್ಕೊಂಡು ಕೊನೆಯ ನಿರ್ಧಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪ್ರಯೋಗವನ್ನ ಮಾಡಿದ್ವಿ. ಅದು ಈಗ ನಮಗೆ ಫಲ ನೀಡಿದೆ. ನಾವೀಗ ದೃಢವಾಗಿ ಹೇಳ್ಬೋದು ಈ ಕಾಯಿ ಬಿಡುವಂತಹ ಗುಣ ಏನಿದೆ ಅದು ಒಂದೇ ಜೀನಿಂದ ಅವಲಂಬಿತವಾಗಿರುವಂಥದ್ದು. ಅದೇ ರೀತಿ ಒಟ್ಟು ಕಾಯಿಗಳು ಒಂದೇ ಗೊಂಚಲು ಕಾಯಿ ಅಥವಾ ಒಂದೇ ಕಾಯಿ ಬಿಡುವಂತಹ ಗುಣ ಕೂಡ ಒಂದೇ ಜೀನಿಂದ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನ ಸುಲಭವಾಗಿ ನಾವು ಪ್ರಯೋಗಗಳಲ್ಲಿ ಬಳಸ್ಕೊಂಡು ವರ್ಗಾಯಿಸಬಹುದು ಅನ್ನೋದನ್ನ ನಾವು ಕಂಡುಕೊಂಡಿದ್ದೀವಿ.
0: ನೀವು ಒಂದು ಸಂದೇಹವನ್ನ ಪರಿಹಾರ ಮಾಡಿಕೊಟ್ಟಿದ್ದಕ್ಕೆ ಜಾಣಸುದ್ದಿಯ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ.
1: ಧನ್ಯವಾದಗಳು. ಧನ್ಯವಾದಗಳು.
2: ಇದು ಇಂದಿನ ಜಾಣ ಪ್ರಶ್ನೆ. ನಿಮ್ಮ ಮನಸ್ಸಿನಲ್ಲೂ ಸಂದೇಹಗಳಿದ್ದಲ್ಲಿ ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ತಕ್ಕ ಪರಿಹಾರವನ್ನ ಒದಗಿಸುವುದಕ್ಕೆ ಜಾಣಸುದ್ದಿ ಪ್ರಯತ್ನಿಸುತ್ತದೆ. ಸಂದೇಹ ಪರಿಹರಿಸಿದ ಇಂದಿನ ಅತಿಥಿಗಳು ಡಾಕ್ಟರ್ ಅನಿಲ್ ಕುಮಾರ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು, ಸಂದರ್ಶಕರು ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿ ನಿಮ್ಮದೇ ಉಚಿತ ಪತ್ರಿಕೆ, ನೀವು ಯಾರೊಟ್ಟಿಗೆ ಬೇಕಿದ್ದರೂ ಉಚಿತವಾಗಿ ಹಂಚಿಕೊಳ್ಳಬಹುದು. ಜಾಣಸುದ್ದಿಯ ಬಗ್ಗೆ ಸಂದೇಹ ಅನುಮಾನಗಳು ಇದ್ದರೆ ನೇರವಾಗಿ 9886640328 ಈ ನಂಬರಿಗೆ ಕಾಲ್ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 62ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಯೋಮ್ ಬಗ್ಗೆ ಮಾತನಾಡುತ್ತಿದ್ದೇವೆ. ಬಯೋಮ್ ಅಥವಾ ಜೀವ ವ್ಯವಸ್ಥೆ, ನಾಲ್ಕನೆಯ ಜೀವ ವ್ಯವಸ್ಥೆ ಅಥವಾ ಬಯೋಮ್ಸ್, ಸಮತೀತೋಷ್ಣ ವಲಯದ ಹುಲ್ಲುಗಾವಲು. ಸ್ಟೆಪ್ಗಳು, ಈ ಹುಲ್ಲುಗಾವಲು 40 ಡಿಗ್ರಿಯಿಂದ 55 ಡಿಗ್ರಿ ಅಕ್ಷಾಂಶದ ಮಧ್ಯೆ ಸಮಭಾಜಕ ವೃತ್ತದ ಉತ್ತರ ಹಾಗೂ ದಕ್ಷಿಣದಲ್ಲಿ ಹರಡಿವೆ. ಇವು ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಉತ್ತರ ಆಫ್ರಿಕಾ, ಆಸ್ಟ್ರೇಲಿಯಾ, ಯುರೇಷ್ಯಾ, ಒಳನಾಡಿನ ಹಲವು ಭಾಗಗಳಲ್ಲಿ ಇವೆ. ಇಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುತ್ತದೆ. ಸ್ಟೆಪ್ಗಳಲ್ಲಿ ಪ್ರಧಾನವಾಗಿ ಬೆಳೆಯುವ ಸಸ್ಯಗಳೆಂದರೆ ಹುಲ್ಲು. ಈ ಹುಲ್ಲುಗಾವಲುಗಳು ವಿವಿಧ ಪ್ರದೇಶಗಳಲ್ಲಿ ನಾನಾ ಹೆಸರುಗಳಿಂದ ಕರೆಯಲ್ಪಡುತ್ತವೆ. ಉತ್ತರ ಅಮೇರಿಕದ ಪ್ರಯಾರಿ, ದಕ್ಷಿಣ ಅಮೇರಿಕದಲ್ಲಿ ಪಂಪಾಸ್, ಉತ್ತರ ಆಫ್ರಿಕಾದ ವೆಲ್ಡ್, ಆಸ್ಟ್ರೇಲಿಯಾದ ಡೆನ್ಸ್ ಮತ್ತು ಯುರೇಷ್ಯಾದ ಸ್ಟೆಪ್. ದಶಾಂಶಗಳು, ಕಾಡುಕೋಣ, ಕೃಷ್ಣಮೃಗ, ಕಾಡುಕತ್ತೆ ಮುಂತಾದ ಸಸ್ಯಹಾರಿಗಳು ಮತ್ತು ಕ್ವೇಲ್ನಂಥ ಭೂಮಿಯ ಮೇಲೆ ಗೂಡು ಕಟ್ಟುವ ಹಕ್ಕಿಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇಲ್ಲಿ ಮಾಂಸಹಾರಿಗಳಾದ ತೋಳಗಳು ಉಂಟು. ಮಣ್ಣಿನಲ್ಲಿ ಖನಿಜಗಳು ಹೆಚ್ಚಾಗಿರುವುದರಿಂದ ಕೃಷಿಗೆ ಉಪಯುಕ್ತವಾಗಿದೆ. ಪಶುಸಂಗೋಪನೆ ಇಲ್ಲಿನ ಮುಖ್ಯ ಕಸುಬು. ಈ ಹುಲ್ಲುಗಾವಲುಗಳಲ್ಲಿ ಇತ್ತೀಚೆಗೆ ಕೃಷಿ ಚಟುವಟಿಕೆಗಳು ಹೆಚ್ಚಾಗುತ್ತಿವೆ. ಅತಿಯಾದ ಮೇಯುವಿಕೆಯಿಂದ ಹಾಗೂ ಕೃಷಿ ಕಾರ್ಯಗಳಿಂದ ಮಣ್ಣು ಸಾಕಷ್ಟು ಸವೆಯುತ್ತಿದೆ. ಐದನೆಯ ಬಯೋಮ್ಸ್, ಉಷ್ಣ ಮರುಭೂಮಿಗಳು. ಈ ಮರುಭೂಮಿಗಳು 20 ಡಿಗ್ರಿ ಅಕ್ಷಾಂಶದಿಂದ 30 ಡಿಗ್ರಿ ಅಕ್ಷಾಂಶದವರೆಗೆ ಉತ್ತರ ಗೋಳದಲ್ಲಿ ಮತ್ತು ದಕ್ಷಿಣ ಗೋಳದಲ್ಲಿ ಹರಡಿಕೊಂಡಿವೆ. ಮುಖ್ಯ ಮರುಭೂಮಿಗಳಾದ ಆಫ್ರಿಕದಲ್ಲಿ ಉತ್ತರಕ್ಕೆ ಸಹರಾ, ದಕ್ಷಿಣಕ್ಕೆ ಕಲಹರಿ, ಏಷ್ಯಾದಲ್ಲಿ ಅರೇಬಿಯ ಪ್ರದೇಶ, ಓಮನ್, ಯಮನ್, ದುಬೈ, ಕತಾರ್ ಮುಂತಾದವು. ಭಾರತ ಹಾಗೂ ಪಾಕಿಸ್ತಾನದಲ್ಲಿ ಹಬ್ಬಿರುವ ಥಾರ್. ಉತ್ತರ ಅಮೇರಿಕದಲ್ಲಿ ದಕ್ಷಿಣ ಕ್ಯಾಲಿಫೋರ್ನಿಯಾ, ಅರಿಜೋನಾ, ಮೆಕ್ಸಿಕೋ ಪ್ರಾಂತ್ಯಗಳು. ದಕ್ಷಿಣ ಅಮೇರಿಕದಲ್ಲಿ ಅಟಕಾಮ. ಆಸ್ಟ್ರೇಲಿಯಾದಲ್ಲಿ ಮಹಾ ಮರುಭೂಮಿ. ಈ ಮರುಭೂಮಿಗಳಲ್ಲಿ ಉಷ್ಣತೆ ಸುಮಾರು 40 ಡಿಗ್ರಿ ಸೆಂಟಿಗ್ರೇಡ್ನಿಂದ 44 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಇರುತ್ತದೆ. ಉತ್ತರ ಸಹರಾ ಪ್ರಾಂತ್ಯದಲ್ಲಿ ಉಷ್ಣತೆ 55 ಡಿಗ್ರಿ ಸೆಂಟಿಗ್ರೇಡ್ ಸಹ ತಲುಪುತ್ತದೆ. ಆದ್ದರಿಂದ ಈ ಮರುಭೂಮಿಗಳಿಗೆ ಉಷ್ಣವಲಯಗಳು ಅಥವಾ ಮರುಭೂಮಿಗಳೆಂದು ಹೇಳುತ್ತಾರೆ. ಅನೇಕ ಮರುಭೂಮಿಗಳಲ್ಲಿ ಮಳೆ 15 ಸೆಂಟಿಮೀಟರ್ಗಿಂತ ಕಡಿಮೆ ಬೀಳುತ್ತದೆ. ವರ್ಷಕ್ಕೆ ಸರಾಸರಿ 20-25 ಸೆಂಟಿಮೀಟರ್ ಮಳೆಯಾಗುವ ಮರುಭೂಮಿಗಳಲ್ಲಿ ಮುಳ್ಳಿನಿಂದ ಕೂಡಿದ ಪೊದೆಗಳು, ಹುಲ್ಲು, ಹಲವು ಜಾತಿಯ ಕಳೆಗಳು ಬೆಳೆಯುತ್ತವೆ. ಇಲ್ಲಿನ ಸಸ್ಯ ಸಂಪತ್ತು ಎಲ್ಲ ಕಾಲದಲ್ಲಿಯೂ ಹಸಿರಾಗಿರುವುದಿಲ್ಲ. ದೀರ್ಘಕಾಲ ಸುಪ್ತಾವಸ್ಥೆಯಲ್ಲಿರುವ ಸಸ್ಯ ಸಮುದಾಯಗಳು ಮಳೆಹನಿದ ತಕ್ಷಣ ಚಿಗುರೊಡೆಯುತ್ತವೆ. ಸಸ್ಯಗಳು ಇಲ್ಲಿನ ಅಧಿಕ ಉಷ್ಣತೆ ಹಾಗೂ ಕಡಿಮೆ ಮಳೆಗೂ ಹೊಂದಿಕೊಂಡಿರುತ್ತವೆ. ದಪ್ಪ ಕವಚ, ಮುಳ್ಳುಗಳು, ಅತ್ಯಂತ ಸಣ್ಣ ಎಲೆಗಳು ಇಲ್ಲವೇ ಹಸಿರಾಗಿ ಮಾರ್ಪಡುವ ಕಾಂಡಗಳು ಇದರ ಮುಖ್ಯ ಲಕ್ಷಣ. ಅಂತೆಯೇ ಪ್ರಾಣಿವರ್ಗವೂ ಇಲ್ಲಿ ಹವಾಮಾನಕ್ಕನುಗುಣವಾಗಿ ಮಾರ್ಪಾಡುಗಳನ್ನು ಮಾಡಿಕೊಂಡಿರುತ್ತದೆ. ಮರುಭೂಮಿಗಳಲ್ಲಿ ಅತ್ಯಂತ ವೇಗವಾಗಿ ಓಡುವ ಜಿಂಕೆಗಳು, ಕತ್ತೆ ಕಿರುಬಗಳು ಅಥವಾ ಹೈನಗಳು, ನರಿ, ಮೊಲಗಳು, ಬಿಲತೋಡುವ ಮತ್ತು ಸಣ್ಣ ಪ್ರಾಣಿಗಳನ್ನು ಹಿಡಿಯುವ ಮರುಭೂಮಿ ನರಿಗಳು, ದಶಾಂಕಗಳು, ಬೆಕ್ಕುಗಳು ಇರುತ್ತವೆ. ಅನೇಕ ಥರದ ಜೇಡ ಜರಿಗಳು ಇಲ್ಲಿವೆ. ಹಕ್ಕಿಗಳು ಮತ್ತು ಕೀಟಗಳು ಈ ಮರುಭೂಮಿಗಳಲ್ಲಿ ವಯಾಸಿಸ್ ಪ್ರದೇಶಗಳಲ್ಲಿ ಬಿಟ್ಟರೆ ಇನ್ನಿತರ ಕಡೆ ಬರುವುದು ಅತಿ ವಿರಳ. ಆದರೆ ಸಸ್ಯಗಳು ಬೆಳವಣಿಗೆಯ ಕಾಲದಲ್ಲಿ ಬಗೆ ಬಗೆಯ ದುಂಬಿಗಳು, ಇರುವೆಗಳು, ಕಣಜಗಳು, ಮಿಡತೆಗಳು, ತಿಗಣೆಗಳು ಹೆಚ್ಚಾಗಿ ಹರಿದಾಡುತ್ತಿರುತ್ತವೆ. ಒಂಟೆ ಈ ಪರಿಸರ ವ್ಯವಸ್ಥೆಗೆ ಅತ್ಯಂತ ಚೆನ್ನಾಗಿ ಹೊಂದಿಕೊಂಡಿರುವ ಪ್ರಾಣಿ. ಸಾರಿಗೆ ಹಾಗೂ ಸಾಗಾಣಿಕೆಯ ಮುಖ್ಯ ಪ್ರಾಣಿಯಾದ ಇದನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ಇಲ್ಲಿನ ಜನಸಂಖ್ಯೆ ಕಡಿಮೆ, ಹೆಚ್ಚಿನ ಅಲೆಮಾರಿ ಜನಾಂಗಕ್ಕೆ ಸೇರಿದವರು. ಇವರನ್ನು ಮುಖ್ಯವಾಗಿ 5 ಗುಂಪುಗಳನ್ನಾಗಿ ಮಾಡಬಹುದು. ಆದಿಮ ಬೇಟೆಗಾರರು ಮತ್ತು ಸಂಗ್ರಹಣಕಾರರು, ಪಶುಗಾಹಿಗಳು, ಮರಳುಗಾಡಿನ ವರ್ತಕರು, ನೆಲೆ ನಿಂತ ಕೃಷಿಕರು, ನೆಲೆ ನಿಂತ ಗಾಣಿಗರು ಸೇರಿರುತ್ತಾರೆ. ಆರನೇ ಬಯೋಮ್ ಟೈಗಾ. ಈ ಪ್ರದೇಶವು ಸಮಭಾಜಕ ವೃತ್ತದ ಉತ್ತರದಲ್ಲಿ 55 ಡಿಗ್ರಿಯಿಂದ 70 ಡಿಗ್ರಿ ಅಕ್ಷಾಂಶಗಳ ಮಧ್ಯೆ ಕಂಡುಬರುತ್ತದೆ. ಇದು ಉತ್ತರ ಅಮೆರಿಕಾ, ಸೇಂಟ್ ಲಾರೆನ್ಸ್ ಕೊಳ್ಳಗಳ ಪ್ರದೇಶ, ಈಶಾನ್ಯ ಚೈನಾ, ಸೈಬೀರಿಯಾ ಮತ್ತು ಜಪಾನ್ಗಳಲ್ಲಿ ಕಂಡುಬರುತ್ತದೆ. ಇಲ್ಲಿ ಉಷ್ಣತೆ ಅತ್ಯಂತ ಕಡಿಮೆ, ಶೀತ ಹೆಚ್ಚಾಗಿರುತ್ತದೆ. ಟೈಗಾದಲ್ಲಿ ಚಳಿಗಾಲದ ತೀಕ್ಷ್ಣವಾಗಿರುತ್ತದೆ. ಯಾರಾದರೂ ತಂಡ್ರಾದಷ್ಟು ಕೊರೆಯುವ ಶೀತವಿರುವುದಿಲ್ಲ. ಈ ಪ್ರದೇಶಗಳು ಹಿಮಚ್ಚರಿತವಾಗಿವೆ. ಇಲ್ಲಿನ ಮುಖ್ಯ ಸಸ್ಯಗಳೆಂದರೆ ಸೂಜಿ ಮನೆ ಎಲೆ, ಶಂಕುದಾರಿ ಗಿಡಗಳು ಅಥವಾ ಮರಗಳು, ಪೈನ್ ಮತ್ತು ಸ್ಪಾರ್ ಮರಗಳು. ಇವು ಮೃದುವಾದ ಕಟ್ಟಿಗೆ ಕೊಡುತ್ತವೆ. ಕಾಳು ತಿನ್ನುವ ಹಕ್ಕಿಗಳು, ಹದ್ದುಗಳು, ಚಿರತೆಯಂತಹ ಹ್ಯೂಮಾ, ತೋಳಗಳು ಮುಂತಾದವುಗಳು ಟೈಗಾದಲ್ಲಿರುವ ಮುಖ್ಯ ಪ್ರಾಣಿಗಳು. ಇಲ್ಲಿನ ಜನರು ಮುಖ್ಯವಾದ ಕಸುಬೆಂದರೆ ಕೃಷಿ ಹಾಗೂ ಮರದ ದಿಮ್ಮಿಗಳ ಮಾರಾಟ. ನಿಯಂತ್ರಣವಿಲ್ಲದ ಬೇಟೆ, ಪ್ರಾಣಿಗಳನ್ನು ಹಿಡಿಯುವುದು, ಕೃಷಿಯ ಅಭಿವೃದ್ಧಿ, ದಿಮ್ಮಿಗಾಗಿ ಮರ ಕಡಿಯುವುದು ಮುಂತಾದವುಗಳಿಂದ ಈ ಪ್ರದೇಶವು ನಾಶವಾಗುತ್ತಿದೆ. ಏಳನೆಯ ಬಯೋಮ್ಸ್ ಮೆಡಿಟರೇನಿಯನ್ ಪ್ರದೇಶ. ಇದು ಭೂಮಧ್ಯ ರೇಖೆಯ ಉತ್ತರ ಮತ್ತು ದಕ್ಷಿಣಕ್ಕೆ ಸಾಮಾನ್ಯವಾಗಿ 30 ಡಿಗ್ರಿಯಿಂದ 40 ಡಿಗ್ರಿ ಅಕ್ಷಾಂಶದಗಳಲ್ಲಿ ವಿಶೇಷವಾಗಿ ಪಶ್ಚಿಮದ ಅಂಚಿನಲ್ಲಿ ಕಂಡುಬರುತ್ತದೆ. ಈ ಪ್ರಾಂತ್ಯದ ಉಷ್ಣವಲಯ ಸಬ್ಟ್ರಾಪಿಕಲ್ ಎಂದು ಕರೆಯುತ್ತಾರೆ. ಮೆಡಿಟರೇನಿಯನ್ ಸಮುದ್ರದ ಸುತ್ತಲೂ ಈ ಪ್ರಾಂತ್ಯ ಹರಡಿದೆ. ದಕ್ಷಿಣ ಆಫ್ರಿಕಾದ ಕೇಪ್ಟೌನ್, ಉತ್ತರ ಅಮೆರಿಕದ ಕ್ಯಾಲಿಫೋರ್ನಿಯಾ, ದಕ್ಷಿಣ ಅಮೆರಿಕದ ಮಧ್ಯ ಚಿಲಿ, ದಕ್ಷಿಣ ಆಸ್ಟ್ರೇಲಿಯಾಗಳು ಮೆಡಿಟರೇನಿಯನ್ ಪ್ರದೇಶಕ್ಕೆ ಸೇರಿವೆ. ಇಲ್ಲಿನ ಉಷ್ಣತೆ ಬೇಸಿಗೆಯಲ್ಲಿ 20 ಡಿಗ್ರಿ ಸೆಂಟಿಗ್ರೇಡ್ನಿಂದ 26 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತದೆ. ಚಳಿಗಾಲದಲ್ಲಿ ಸರಾಸರಿ 10 ಡಿಗ್ರಿ ಸೆಂಟಿಗ್ರೇಡ್ನಿಂದ 12 ಡಿಗ್ರಿ ಸೆಂಟಿಗ್ರೇಡ್ ಚಳಿ ಹೆಚ್ಚಾಗಿರುವುದಿಲ್ಲ. ಮೆಡಿಟರೇನಿಯನ್ ವಾಯುಗುಣ ದಟ್ಟವಾದ ಅರಣ್ಯ ಅಥವಾ ಹುಲ್ಲುಗಾವಲುಗಳಿಗೆ ಯೋಗ್ಯವಾದುದಲ್ಲ. ಚಳಿಗಾಲದಲ್ಲಿ ಬರುವ ಮಳೆ ಸಸ್ಯಗಳಿಗೆ ಸಾಕಷ್ಟು ತೇವಾಂಶವನ್ನು ಒದಗಿಸಲಾರದು. ಆದ್ದರಿಂದ ಇಲ್ಲಿ ಚಳಿಗಾಲದ ಮಳೆಗೆ ಹಾಗೂ ಬೇಸಿಗೆಯ ಶುಷ್ಕ ಹವಾಗುಣಗೆ ಹೊಂದಿಕೊಳ್ಳುವಂತಹ ಅಗಲ ಎಲೆಯ ನಿತ್ಯ ಹರಿದ್ವರ್ಣದ ಕಾಡುಗಳಿವೆ. ಮೆಡಿಟರೇನಿಯನ್ ಪ್ರದೇಶದಲ್ಲಿ ಮುಖ್ಯ ಮರಗಳೆಂದರೆ ಆಲಿವ್, ಕಾಡು ಕಣಗಲ, ನೀಲಗಿರಿ, ಅತ್ತಿ ಜಾತಿಯ ಮರಗಳು. ಇಲ್ಲಿ ಕೆಲವು ಕಡೆ ಹುಲ್ಲಿನ ಗುಚ್ಛಗಳು ಬೆಳೆದರೂ ಇವು ಮೇಯಲು ಯೋಗ್ಯವಾಗಿರುವುದಿಲ್ಲ. ಭೂ ಮೇಲ್ಮೈ ಲಕ್ಷಣದಿಂದಾಗಿ ಈ ಪ್ರದೇಶದಲ್ಲಿ ಜನಸಂಖ್ಯೆಯ ಹಂಚಿಕೆ ಸಮನಾಗಿಲ್ಲ. ಮೈದಾನ ಪ್ರದೇಶದಲ್ಲಿ ಮತ್ತು ಕೆಲವು ಪರ್ವತ ಪ್ರದೇಶಗಳಲ್ಲಿ ಜನಸಂಖ್ಯಾ ಒತ್ತಡ ಹೆಚ್ಚಾಗಿದೆ. ಈ ಪ್ರದೇಶಗಳಲ್ಲಿ ಅರೆಶುಷ್ಕ ವಾತಾವರಣವಿದೆ. ಹವಾಮಾನ ಆಹ್ಲಾದಕರ ಅನುಕೂಲಕರವೂ ಆಗಿದೆ. ರೋಮ್ ಮತ್ತು ಪ್ರಪಂಚದ ಹಲವು ಶ್ರೇಷ್ಠ ನಾಗರಿಕತೆಗಳು ಅಭಿವೃದ್ಧಿಯಾಗಿದ್ದು ಈ ಪ್ರದೇಶದಲ್ಲಿಯೇ. ಈಗ ಇಲ್ಲಿ ಹಣ್ಣಿನ ತೋಟಗಳು, ವೈನ್ ತಯಾರಿಕೆ, ಕೃಷಿ ಕೈಗಾರಿಕೆಗಳು, ದವಸ ಧಾನ್ಯಗಳ ಉತ್ಪಾದನೆ, ಗಣಿ ಕೈಗಾರಿಕೆ ಮತ್ತು ಇತರ ಕೈಗಾರಿಕೆಗಳು ತಲೆ ಎತ್ತಿವೆ. ಗೋಧಿ, ಜೋಳ, ಆಲೂಗೆಡ್ಡೆ, ಬಾರ್ಲಿ, ನಿಂಬೆ, ಎಪ್ರಿಕಾಟ್ ಜಾತಿಯ ಹಣ್ಣುಗಳು ಮುಂತಾದ ಹಲವಾರು ದವಸ ಧಾನ್ಯಗಳು, ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳು ಇಲ್ಲಿನ ಮುಖ್ಯ ಕೃಷಿ ಉತ್ಪನ್ನಗಳು. ಅಕ್ಕಿ ಮತ್ತು ಹತ್ತಿಯನ್ನು ಕೆಲವು ಕಡೆ ಮಾತ್ರ ಬೆಳೆಯುತ್ತಾರೆ. ಇಟಲಿಯಲ್ಲಿ ಪಾದರಸ, ಸ್ಪೇನ್ ಮತ್ತು ಫ್ರಾನ್ಸ್ನಲ್ಲಿ ಕಬ್ಬಿಣದಾದರೂ, ಅಲ್ಜೀರಿಯಾದಲ್ಲಿ ಕಬ್ಬಿಣ ಮತ್ತು ಫಾಸ್ಫೇಟ್, ಟರ್ಕಿಯಲ್ಲಿ ಕ್ರೋಮಿಯಂ ಕಲ್ಲಿದ್ದಲು, ಸೀಸಾ, ಲಾಸ್ ಆಂಜಲೀಸ್ನಲ್ಲಿ ಪೆಟ್ರೋಲಿಯಂ, ಕ್ಯಾಲಿಫೋರ್ನಿಯಾದಲ್ಲಿ ಚಿನ್ನ ಮುಂತಾದ ಗಣಿಗಳಿವೆ. ಮೆಡಿಟರೇನಿಯನ್ ಪ್ರದೇಶದ ಮುಖ್ಯ ಕೈಗಾರಿಕೆಗಳೆಂದರೆ ಹಣ್ಣಿನ ರಸ ತಯಾರಿಕೆ, ಆಲಿವ್ ಎಣ್ಣೆ ತಯಾರಿಕೆ, ಪೆಟ್ರೋಲಿಯಂ ಶುದ್ಧೀಕರಣ, ಉಕ್ಕಿನ ತಯಾರಿಕೆ, ವಿಮಾನ, ಹಡಗು, ಮೋಟಾರ್ಗಳು ನಿರ್ಮಾಣ ಮೊದಲಾದವು ಸೇರಿವೆ. ಏಳನೇ ಬಯೋಮ್ಸ್ ತಂಡ್ರಾ. ಇದು ಉತ್ತರ ಧ್ರುವ ಪ್ರದೇಶದಲ್ಲಿದೆ. ತಂಡ್ರಾ ಸಮಭಾಜಕ ವೃತ್ತದ ವೃತ್ತಕ್ಕೆ 65 ಡಿಗ್ರಿ ಉತ್ತರದಲ್ಲಿ ಕಂಡುಬರುತ್ತದೆ. ಗ್ರೀನ್ಲ್ಯಾಂಡ್, ಕೆನಡಾ, ಅಲಾಸ್ಕಾ ಮತ್ತು ಆರ್ಟಿಕ್ ಸಮುದ್ರ, ಸ್ಪಿಟ್ಸ್ಬರ್ಗ್ ದ್ವೀಪಗಳು, ಉತ್ತರ ಸ್ಕ್ಯಾಂಡಿನೇವಿಯಾ ಹಾಗೂ ಉತ್ತರ ಸೈಬೀರಿಯನ್ ಒಳಗೊಂಡಿದೆ. ಕೆಲವು ಯುರೇಷಿಯಾ ವಿಭಾಗಗಳ ತಂಡ್ರಾ ವಲಯಕ್ಕೆ ಸೇರುತ್ತವೆ. ವರ್ಷದಲ್ಲಿ ಸುಮಾರು 9 ರಿಂದ 10 ತಿಂಗಳಲ್ಲಿ ಉಷ್ಣತೆ ಮಂಜಿಗಿಂತಲೂ ಕಡಿಮೆ ಇರುತ್ತದೆ. ಆದ್ದರಿಂದ ಈ ಪ್ರದೇಶವನ್ನು ಶೀತ ಮರುಭೂಮಿಗಳೆಂದು ಕರೆಯುತ್ತಾರೆ. ಬೇಸಿಗೆಯಲ್ಲಿ ಮಳೆ ತುಂತುರು ಹನಿಗಳಾಗಿ ಉದುರುತ್ತದೆ. ಚಳಿಗಾಲದಲ್ಲಿ ಹಿಮ ಸುರಿಯುತ್ತದೆ. ತಂಡ್ರದಲ್ಲಿ 2 ಬಗೆಯ ಸಸ್ಯ ಸಮೂಹಗಳು ಕಂಡುಬರುತ್ತವೆ. ಕೆಲವು ತಂಡ್ರಗಳಲ್ಲಿ ಪೊದೆಗಳು ಹೆಚ್ಚಾಗಿವೆ. ಇವು ಶಂಕುಧಾರಿ ವೃಕ್ಷಗಳಿರುವ ಕಾಡುಗಳು, ಅಂಚಿನಿಂದ ಪ್ರಾರಂಭವಾಗುತ್ತವೆ. ಇನ್ನು ಹಲವು ಪ್ರದೇಶಗಳಲ್ಲಿ ಪಾಚಿ, ಶಿಲೀಂಧ್ರ, ಶಿಲಾವಲ್ಕ, ಲಿಲಿ ಮುಂತಾದ ಸಸ್ಯಗಳು ಬೆಳೆಯುತ್ತವೆ. ಬೇಸಿಗೆಯಲ್ಲಿ ಹೂ ಬಿಡುವ ಸಸ್ಯಗಳು ತಂಡ್ರಾ ಪ್ರದೇಶವನ್ನು ವರ್ಣಮಯವಾಗಿಸುತ್ತವೆ. ತಂಡ್ರಾದ ಮುಖ್ಯ ಭೂಪ್ರಾಣಿಗಳು ಹಿಮಸಾರಂಗ, ಅನ, ಒಂದು ಬಗೆಯ ಜಿಂಕೆ, ತೋಳ, ಮೊಲ, ಹಿಮಕರಡಿ ಮತ್ತು ಕಸ್ತೂರಿ ಮೃಗ. ಅನೇಕ ಪ್ರಾಣಿಗಳಿಗೆ ದಪ್ಪ ತುಪ್ಪಳ ಅಥವಾ ಕೂದಲಿವೆ. ಇದು ಶರೀರದ ಉಷ್ಣತೆಯನ್ನು ಕಾಪಾಡಲು ಸಹಾಯಕವಾಗಿವೆ. ಧ್ರುವ ಸಮುದ್ರದ ಪ್ರಾಣಿಗಳಲ್ಲಿ ಸೀಲ್, ವಾಲ್ರೆಸ್, ತಿಮಿಂಗಲಗಳು ಮತ್ತು ನಾನಾ ಥರದ ಮೀನುಗಳು ಮುಖ್ಯವಾದವು. ಇಲ್ಲಿ ಹಲವು ಜಾತಿಯ ಪಕ್ಷಿಗಳು ವರ್ಷ ಪೂರ್ತಿ ನೆಲೆ ನಿಲ್ಲಿಸುತ್ತವೆ. ಬೇಸಿಗೆಯಲ್ಲಿ ಕೀಟಗಳ ಉಪಟಳ ಹೆಚ್ಚು. ಇಲ್ಲಿಗೆ 62ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
7: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 31ನೆಯ ಪದ್ಯ. ಆ ಪದ್ಯ ಹೀಗಿದೆ: ಬಾರಿಯನಿಟ್ಟು ಕೂಡ ಕೊಡಲಂತವೆ ತಿಂದನಾರ್ಥರಿಲ್ಲಣಂ, ಬಾರಿಸಲಾರು ನಿಂಜವನ ಬಾರಿ ಹುಡುಕುವೆನೆಂದು ಪರ್ವೇ. ಭೋರ್ ಭೋರನೆ ಬೀಸೆ ತದ್ವದನಕ ಹೊರದಿಂಬಿಸು ನಟ್ಟರುಣ್ಮೆ, ಭೋರ್ ಭೋರನೆ ಕೊಂದನಂಕದ ಬಳ ಅಧಿಕನಂ ಬಕನಂ ಕೃಕೋದರಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಬಾರಿಯಂ ಇಟ್ಟು ಕೂಡೆ ಕೊಡಲಂ ತವೆ ತಿಂದನಂ, ಆರ್ತರಿಲ್ಲ ಅಣಂ, ಬಾರಿಸಲಾರು ನಿನ್ ಜವನ ಬಾರಿಯೊಳಿಕ್ಕುವೆನೆಂದು ಪರ್ವೆ. ಭೋರ್ ಭೋರನೆ ಬೀಸೆ ತದ್ವದನ ಗಹ್ವರದಿಂ ಬಿಸುನೆತ್ತರು ಉಮ್ಮೆ, ಭೋರ್ ಭೋರನೆ ಕೊಂದನಂಕದ ಬಳಾಧಿಕನಂ ಬಕನಂ ಕೃಕೋದರಂ. ಈ ಪದ್ಯದಲ್ಲಿ ಪಂಪ ಭೀಮಸೇನನು ಬಕಾಸುರನನ್ನು ಹೇಗೆ ಕೊಂದ ಎನ್ನುವುದನ್ನು ಪಂಪ ವರ್ಣಿಸ್ತಾನೆ. ಬಾರಿಯಲ್ಲಿಟ್ಟು ಕೂಡೆ ಕೊಡಲಂ ತವೆ ತಿಂದನಂ. ಸರದಿಯ ಪ್ರಕಾರ ಕೂಡಲೇ ಪಟ್ಟಣವನ್ನು ಚೆನ್ನಾಗಿ ತಿಂದವನನ್ನು, ಮುಕ್ಕಿದವನನ್ನು, ಆರ್ತರಿಲ್ಲ ಅಣಂ, ತಡೆಯುವುದಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಬಾರಿಸಲು ನಿನ್ ಅವನು ತಡೆಯುವುದಕ್ಕೆ, ಬಾರಿಸು ತಡೆಯುವುದು, ಯಾರು ಕೂಡ ಪರಾಕ್ರಮವಂತರು ಅಥವಾ ಆರ್ತರು, ಬಲಶಾಲಿಗಳು ಇಲ್ಲ. ಇನ್ ಜವನ ಬಾರಿ ಹುಡುಕುವೆಂಬ, ಈ ಊರಿಗೆ ಒಂದು ಸರದಿಯನ್ನು ಇಟ್ಟವನನ್ನು ಇನ್ನು ಯಮನ ಜವನ ಬಾರಿಯೊಳಿಕ್ಕುವೆ, ಇನ್ನು ಯಮನ ಸರದಿಯಲ್ಲಿ ಇವನನ್ನು ತಂದು ಇಡುತ್ತೇನೆ, ಅಂದರೆ ಇವನನ್ನು ಯಮನೂರಿಗೆ ಕಳುಹಿಸ್ತೇನೆ ಎಂದು ಪರ್ವೆ. ಭೋರ್ ಭೋರನೆ ಅಂದರೆ ಪರ್ವೆ ಅಂತಂದರೆ ಹರಿಯಲು ಅಥವಾ ವಿಶಾಲವಾಗಿ ಅಥವಾ ಬಲದಿಂದ. ಭೋರ್ ಭೋರನೆ ಬೀಸೆ ಅವನನ್ನು ಭೋರ್ ಭೋರ್ ಅಂತ ಬೀಸಿ ಬಂಡೆಗೆ ಹೊಡೆದ ಬೀಸೆ. ತದ್ವದನ ಗಹ್ವರದಿಂದ, ಆಗ ಆತನ ತದ್ವದನ, ವದನ ಅಂದರೆ ಬಾಯಿ, ಬಾಯಿ ಎನ್ನುವಂಥ ಬಿಲದಿಂದ, ಗಹ್ವರ ಅಂದರೆ ಬಿಲ, ಬಿಸಿನೆತ್ತರೊಮ್ಮೆ ಬಿಸಿಯಾದ ನೆತ್ತರು ಮೇಲೆ ಬರಲು ಭೋರ್ ಭೋರನೆ ಕೊಂದನ ಅಂಕದ ಆ ಬಲಶಾಲಿಯಾದ ಅಂಕದ ಅಂದರೆ ಬಲಶಾಲಿಯಾದ ಬಕಾಸುರನು ಭೋರ್ ಭೋರನೆ ಎನ್ನುವ ಹಾಗೆ ಬಲಶಾಲಿಯಾದಂತಹ ಬಲಾಧಿಕನು ಬಲಶಾಲಿಯಾದಂತಹ ಬಕಾಸುರನನ್ನು ಮೃಕೋದರ ಎನ್ನುವಂತಹ ಭೀಮಸೇನ ಕೊಂದ. ಹೀಗೆ ಏಕಚಕ್ರ ನಗರದಲ್ಲಿ ಭೀಮಸೇನದಿಂದ ಬಕಾಸುರನ ವಧೆ ಆಯಿತು ಕೊನೆಗೂ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 31ನೆಯ ಪದ್ಯದ ಬಳಿಕದ ವಚನ. ಆ ವಚನ ಹೀಗಿದೆ: ಅಂತೂ ಕೊಂದು ನೀಲಗಿರಿಯನೇ ಬಿಡಿದಳೆವಂತೆ ರಕ್ಕಸ ನಕರಿಯ ಪಿನಿಯೊಡವನೆಳೆದು ತಂದು ಕೊಳವ ನಡುವಿಕ್ಕಿದಾಗ ಕೊಡನೆಲಂಚೋದೆಂಬಟ್ಟು ಬದ್ಧವಣದ ಪರೆಗಳನ್ನು ಪೊಯಿಸಿ ಸಾಹಸ ಭೀಮನ ಸಾಹಸವನಳವಲ್ಲದೆ ಪೊಗಡ್ದು ತಮ್ಮ ಆಡದನ್ನು ಮಮ್ಮು ಇಷ್ಟದೆಯು ಕೊಂಡಾಡುವಂತ ಇವರು ಮಮ್ಮ ಕೊಂಡಾಡೇ. ಕೆಲವು ದಿವಸ ವಿಪನ್ನಗಮು ಒಂದು ದಿವಸ ಅಶಶಿರ ಕಿರಣ ಅಪರ ಜಲ ನಿಧಿ ತಟ ನಿಕಟವರ್ತಿಯಾದ ನಾಗಳೋರ್ವ ಪಾರ್ವಂ ವಿಸ್ತೀರ್ಣ ಜೀರ್ಣ ಕಪಟಾವೃತ ಕಟಿತಟನು ಮಾಗಿ ಬಂದು ಕಣ್ಮುಚ್ಚಲಡೆ ಬೆಳೆದು ದನಕ ಬರುಪಾಸಲು ಕೊಟ್ಟ ಕೃಷ್ಣಾರ್ಜುನ ಉಪಾಸಿ ಪಟ್ಟಿದ್ದ ನಮ್ಮ ಧರ್ಮಪುತ್ರ ನಾವನಾಡಿ ಬಂದಿರಿ. ಎಲ್ಲಿಗೆ ಬಂದು ಪೋದ ಬೀರಂದೊಡು ಉತ್ತರ ಪದ ಹಸ್ತಿನಾಪುರದಿಂಬಂದ ಮೆಂದೊಡಲ್ಲಿ ಪಾಂಡವರ ಪಡೆ ಮಾತಾವುದು ಧೃತರಾಷ್ಟ್ರ ಸುಯೋಧನ ಇಪ್ಪಂದಂ ಆವುದೆಂದು ಬೆಸಗೊಳೆ. ಇದನ್ನು ಬಿಡಿಸಿ ಹೀಗೆ ಪದಬಹುದು: ಅಂತೂ ಕೊಂದು ನೀಲಗಿರಿಯನ್ನೇ ಪಿಡಿದು ಎಳೆದಂತೆ ರಕ್ಕಸನ ಕರಿಯ ಪಿರಿಯೊಡಲಂ ಎಳೆದು ತಂದು ಪೊಳಲ ನಡುವಿಕ್ಕಿದ ಆಗಳ್ ಪೊಳಲ್ ಎಲ್ಲಂ ಚೋದ್ಯಂಬಟ್ಟು ಬದ್ಧವಣದ ಪರೆಗಳಂ ವಹಿಸಿ ಸಾಹಸ ಭೀಮನ ಸಾಹಸಂ ಅಳವಲ್ಲದೆ ಪೊಗಡ್ದು ತಮ್ಮ ಆಳದನ್ನು ಇಷ್ಟದೈವಂ ಕೊಂಡಾಡುವಂತೆ ಐವರನ್ನು ಕೊಂಡಾಡೇ. ಕೆಲವು ದಿವಸ ಇರ್ಪನ್ನೆಗಂ ಒಂದು ದಿವಸ ಅಶಿಶಿರ ಕಿರಣಂ ಅಪರ ಜಲನಿಧಿ ತಟನಿಕಟವರ್ತಿಯಾದ ಆಗಲ್ ಒರ್ವ ಪಾರ್ವಂ ವಿಸ್ತೀರ್ಣ ಜೀರ್ಣ ಕಪಟಾವೃತ ಕಟಿತಟನು ಆಗಿ ಬಂದು ಕಣ್ಮುಚ್ಚಲೆಡವೇಡೆ ತನಗೆ ಅವರು ಪಾಸಲು ಕೊಟ್ಟ ಕೃಷ್ಣಾಜಿನ ಪಾಸಿ ಪಟ್ಟಿದರಂ ಧರ್ಮಪುತ್ರಂ ಅವನಾಡಿ ಬಂದಿರಿ. ಎಲ್ಲಿಗೆ ಪೋದಪ್ಪಿರಿ ಎಂದೊಡೆ ಉತ್ತರಾಪಥದ ಹಸ್ತಿನಾಪುರದಿಂದ ಬಂದೆಂ ಎಂದೊಡೆ ಅಲ್ಲಿ ಪಾಂಡವರ ಪಡೆ ಮಾತಾವುದು ಧೃತರಾಷ್ಟ್ರ ಸುಯೋಧನ ಇರ್ಪ ಅಂದಂ ಆವುದೆಂದು ಬೇಸರಗೊಳೆ. ಇದನ್ನು ಹೀಗೆ ಅರ್ಥ ಮಾಡಬಹುದು: ಅಂತೂ ಕೊಂದು ಹಾಗೆ ಕೊಂದು ನೀಲಗಿರಿಯನೇ ಹಿಡಿದು ಎಳೆದಂತೆ ನೀಲಗಿರಿಯನ್ನು ಹಿಡಿದು ಎಳೆಯುವ ಹಾಗೆ ರಕ್ಕಸನ ಕರಿಯ ಪಿರಿಯೊಡಲಂ ಎಳೆದು ತಂದು ರಕ್ಕಸನ ಕರಿದಾದ ದೊಡ್ಡ ಪಿರಿಯ ಒಡಲಂ ದೇಹವನ್ನು ಎಳೆದು ತಂದು ಪೊಡಲ ನಡುವಿಕ್ಕಿದಾಗ ಊರಿನ ನಡುವೆ ಇಟ್ಟಾಗ ಪೊಳಲೆಲ್ಲಂ ಚೋದ್ಯಂಬಟ್ಟು ಊರಿನ ಜನರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಬದ್ಧವಣದ ಪರೆಗಳನ್ನು ಪೊಯಿಸಿ ಮಂಗಳ ಪರೆಗಳನ್ನು ಅಂದರೆ ಮಂಗಳ ವಾದ್ಯಗಳನ್ನು ನುಡಿಸಿ ಸಾಹಸ ಭೀಮ ಎನ್ನುವಂಥ ಬಿರುದಾಂಕಿತನಾದಂಥ ಭೀಮನ ಸಾಹಸವನ್ನು ಅಳವಲ್ಲದೆ ಅಸಾಧ್ಯವಾಗಿ ಹೊಗಳಿ ತಮ್ಮ ಆಳದನ್ನು ಇಷ್ಟದೈವನ್ನು ಕೊಂಡಾಡುವಂತೆ ತಮ್ಮ ಒಡೆಯರನ್ನು ಮತ್ತು ಇಷ್ಟದೈವವನ್ನು ಕೊಂಡಾಡುವ ಹಾಗೆ ಕೊಂಡಾಡಿ ಐವರನ್ನು ಕೂಡ ಕೊಂಡಾಡಿ ಕೆಲವು ದಿವಸ ಇರ್ಪನ್ನೆಗಳು ಹೀಗೆ ಕೆಲವು ದಿವಸಗಳು ಏಕಚಕ್ರ ನಗರದಲ್ಲಿ ಸಂದು ಹೋದ ಬಳಿಕ ಒಂದು ದಿವಸ ನಾನೊಂದು ದಿನ ಅಶಿಶಿರ ಕಿರಣ ಅಂದರೆ ತಂಪಲ್ಲದ ಕಿರಣವುಳ್ಳವನು ಸೂರ್ಯ ಅಪರಜಲ ನಿಧಿ ತಡನೆ ಕಟವರ್ತಿಯಾದ ಸೂರ್ಯ ಮುಳುಗಿದ ಅಂತ ಅರ್ಥ. ಆಗಲು ಒಬ್ಬ ಪಾರ್ವಂ ಆಗ ಒಬ್ಬ ಬ್ರಾಹ್ಮಣ ವಿಸ್ತೀರ್ಣ ಜೀರ್ಣ ಕರ್ಪಟಾವೃತ ಕಟಿತಟನುವಾಗಿ ಅಂದರೆ ಹರಕರು ಬಟ್ಟೆ ಉಟ್ಟುಕೊಂಡಿರುವ ಒಬ್ಬ ಬ್ರಾಹ್ಮಣ ವಿಸ್ತೀರ್ಣ ಅಂದರೆ ವಿಶಾಲವಾದ ಜೀರ್ಣ ಕರ್ಪಟಾವೃತ ಹರಿದ ಕರ್ಪಟ ಬಟ್ಟೆ ಕಪ್ಪಡ ಆವೃತ ಕಟಿತಟನುವಾಗಿ ಸೊಂಟಕ್ಕೆ ಅದನ್ನು ಸುತ್ತಿದವನಾಗಿ ಅಂದರೆ ತುಂಬ ಕಡೆ ಹರಿದ ಬಟ್ಟೆಯನ್ನು ತನ್ನ ಸೊಂಟಕ್ಕೆ ಸುತ್ತಿದ ಬ್ರಾಹ್ಮಣನು ಒಬ್ಬನು ಬಂದು ಕಣ್ಮುಚ್ಚಲೆಡವೇಡೆ ಇಲ್ಲಿ ಮಲಗಿಕೊಳ್ಳೋದಕ್ಕೆ ಜಾಗೆ ಉಂಟೆ ಎಂದು ಕೇಳಲು ತನಗವರು ಪಾಸಲು ಕೊಟ್ಟ ಆಗ ಬ್ರಾಹ್ಮಣ ಆದ್ದರಿಂದ ಕೃಷ್ಣಾಜಿನವನ್ನು ಕೊಟ್ಟರಂತೆ ಕೃಷ್ಣಾಮೃಗದ ಚರ್ಮವನ್ನು ಹಾಸುವುದಕ್ಕೆ ಕೊಡಲು ಪಟ್ಟಿರುವ ಧರ್ಮಪುತ್ರನು ಆವನಾಡಿ ಬಂದಿರಿ ಎಲ್ಲಿಗೆ ಪೂಪಿರಿ. ಹಾಗೆ ಕೃಷ್ಣಾಜಿನವನ್ನು ಕೊಟ್ಟಾಗ ಅಲ್ಲಿ ಅವನು ಮಲಗಿದ. ಆಗ ಧರ್ಮರಾಯ ಧರ್ಮಪುತ್ರ ಭಾವನಾಡಿ ಬಂದಿರಿ ಎಲ್ಲಿಂದ ಬಂದಿರಿ ಎಲ್ಲಿಗೆ ಹೋದಬ್ಬಿರಿ, ಎಲ್ಲಿಗೆ ಹೋಗ್ತೀರಿ ಅಂತ ಕೇಳದೆ ಕೇಳಲು, ಉತ್ತರಾಪಥದ ಹಸ್ತಿನಾಪುರದಿಂದ ಬಂದೆ, ಉತ್ತರಾಪಥದ ಹಸ್ತಿನಾಪುರದಿಂದ ನಾವು ಬಂದವರು ಎಂದುಡೆ. ಅಲ್ಲಿ ಪಾಂಡವರ ಪಡೆ ಮಾತಾವುದು, ಅಲ್ಲಿ ಪಾಂಡವರ ಬಗೆಗಿನ ಸಮಾಚಾರ ಏನು, ಪಡೆ ಮಾತು ಸಮಾಚಾರ ಇಲ್ಲಿ ಅದಾವುದು ಅಂತ ಕೇಳಲು, ಮತ್ತು ಧೃತರಾಷ್ಟ್ರ ಸುಯೋಧನ ವಿಪ್ಪ ಅಂದಮ್ಮ ಆವುದು, ಈಗ ಧೃತರಾಷ್ಟ್ರ ಮತ್ತು ಅದು ಸುಯೋಧನರು ಹೇಗಿದ್ದಾರೆ ಅಂತ ಕೇಳಲು ಎನ್ನುವುದು ಇದರ ಒಟ್ಟು ಅರ್ಥ. ಇಲ್ಲಿ ಬಹಳ ಮುಖ್ಯವಾದ ಕೆಲವು ವಿಷಯಗಳನ್ನು ನಾವು ಈಗ ಗಮನಿಸಬಹುದು. ಅಂದರೆ ಈ ಪದ್ಧತಿ ಮತ್ತು ಪರಂಪರೆಗೆ ಸಂಬಂಧಪಟ್ಟ ಹಾಗೆ, ಇಲ್ಲಿ ನೋಡಿ, ಒಬ್ಬ ಬ್ರಾಹ್ಮಣ ಏಕಚಕ್ರ ನಗರಕ್ಕೆ ಬರ್ತಾನೆ. ಅಲ್ಲಿ ಪಾಂಡವರು ಬೀಡು ಬಿಟ್ಟಿದ್ದಲ್ಲಿ ಅವನು ಕೂಡ ಜಾಗವನ್ನು ಕೇಳ್ತಾನೆ. ಕೇಳಿದಾಗ ಅವರಿಗೆ ಕೃಷ್ಣಾಜಿನವನ್ನು ಹಾಸಲು ಕೊಡ್ತಾರೆ ಪಾಂಡವರು. ಅಂದರೆ ಹಿಂದೆ ಯಾತ್ರಿಕರು ದೂರ ದೂರದ ಊರಿಗೆ ಹೋಗುವಾಗ ಹೀಗೆ ಮಾಡ್ತಿದ್ರು. ಅಂದರೆ ಈಗಿನ ಹಾಗೆ ಹೋಟೆಲ್ ಆಗಲಿ ಅಥವಾ ತಂಗುದಾಣಗಳಾಗಲಿ ಇರಲಿಲ್ಲ. ಸಾಮಾನ್ಯವಾಗಿ ಈಗ ರಾಜರಾದವರು ಅವರಿಗೆ ಬೇಕಾದವರಿಗೆ ತಂಗುದಾಣಗಳನ್ನು ಕೆಲವು ಸಂದರ್ಭಗಳಲ್ಲಿ ತಾತ್ಕಾಲಿಕವಾಗಿ ಮಾಡ್ತಿದ್ರು. ಆದರೆ ದೂರ ದೂರದ ಊರಿಗೆ ಹೋಗುವಂಥ ಯಾತ್ರಿಕರಿಗೆ ಆ ಕ್ರಮಗಳಿರಲಿಲ್ಲ. ಅವಾಗ ಏನು ಮಾಡ್ತಿದ್ದಾರೆ, ಮನೆಯ ಅಂದರೆ ಯಾವುದಾದ್ರೂ ಒಬ್ಬ ಗೃಹಸ್ಥನ ಮನೆಯ ಅಂಗಳದಲ್ಲಿ ಜಾಗ ಕೇಳಿ ನಾವಿವತ್ತು ಇಲ್ಲಿ ಉಳ್ಕೊಳ್ಬೋದು ಅಂತ ಕೇಳಿದಾಗ ಆ ಮನೆಯವರು ತಕ್ಕ ಮಟ್ಟಿನ ವ್ಯವಸ್ಥೆ ಆತನಿಗೆ, ಅಂದರೆ ಅವರ ಜಾತಿ ವರ್ಣ ಕ್ರಮಕ್ಕೆ ಅನುಸಾರವಾಗಿ ಮಾಡ್ತಿದ್ರು, ಅಂಗಳದಲ್ಲಿ ಅವರನ್ನು ಇರಿಸಿಕೊಳ್ತಿದ್ರು. ಅದೇ ರೀತಿ ಆ ಪದ್ಧತಿಯನ್ನು ಇಲ್ಲಿ ನಾವು ಕಾಣ್ಬೋದು. ಅಂದರೆ ಭಾಳ ಹಿಂದೆ ಅದು ನಾವು ಸಣ್ಣವರಿದ್ದಾಗಲೂ ಕೂಡ ಅದನ್ನು ಈ ಪದ್ಧತಿ ಇದ್ದದನ್ನು ಹೇಳ್ತಿದ್ರು ನಮ್ಮ ತಾಯಿಯೆಲ್ಲ. ಅಂದರೆ ಈಗ ಧರ್ಮಸ್ಥಳಕ್ಕೆ ಇಲ್ಲಿಂದ ಅಂದರೆ ಪೆರಾಜೆಯಿಂದ ಹೋಗೋದಿದ್ದರೆ ನಡ್ಕೊಂಡು ಹೋಗ್ತಿದ್ರು. ನಡ್ಕೊಂಡು ಹೋದಾಗ ಮಧ್ಯೆ ಎಲ್ಲಿ ರಾತ್ರಿ ಆಗುತ್ತೆ, ಆ ರಾತ್ರಿ ಆದಾಗ ಆ ಮನೆಗಳಲ್ಲಿ ಅಲ್ಲಿ ಒಂದು ಅಂದರೆ ಅವರ ಅಂಗಳ ಅಂದರೆ ಅಂಗಳ, ಕೊಟ್ಟಿಗೆ ಇದ್ದರೆ ಕೊಟ್ಟಿಗೆ ಅಲ್ಲಿ ಉಳ್ಕೊಳ್ಳೋದು. ಅಥವಾ ಮನೆಯಲ್ಲಿಗ ಬ್ರಾಹ್ಮಣರಾದರೆ ಆ ಮನೆಯ ಬಹುಶಃ ಮನೆಯ ಒಳಗಡೆ ವ್ಯವಸ್ಥೆ ಮಾಡ್ತಿದ್ರು. ಆ ಯಾತ್ರಾರ್ಥಿಗಳಿಗೆ ಅಲ್ಲಿದ್ದವರು ವ್ಯವಸ್ಥೆ ಮಾಡ್ತಾರೆ. ಅಂದರೆ ಅಕ್ಕಿ ಪಾತ್ರೆ ಇವೆಲ್ಲ ಕೊಟ್ಟು ಈ ಜಾತಿ ನೀತಿಯ ಅನುಸಾರವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರು. ಈಗ ಕೀಳು ಜಾತಿಯವರಾಗ್ತಿದ್ರೆ ಪಾತ್ರೆ ಪಗಡಿಯೆಲ್ಲ ಕೊಡ್ತಿದ್ರು, ಅಕ್ಕಿನೂ ಕೊಡ್ತಿದ್ರು, ಅವರೇ ಅನ್ನ ಮಾಡಿಕೊಂಡು ಊಟ ಮಾಡಬೇಕು, ಇದು ಪದ್ಧತಿ. ಬ್ರಾಹ್ಮಣರಾದರೆ ಇವರು ಅತಿಥಿ ಸತ್ಕಾರವನ್ನು ಮಾಡ್ತಾರೆ ಬ್ರಾಹ್ಮಣರ ಮನೆಗಳಲ್ಲಿ. ಹಾಗೆ ಒಂದು ವ್ಯವಸ್ಥೆ ಅಂತೂ ಇರ್ತಿತ್ತು. ಇನ್ನೊಂದು ವಿಷಯ ಇದೆ. ಧರ್ಮರಾಯ ಈ ಬ್ರಾಹ್ಮಣನಿಗೆ, ಎಲ್ಲಿಂದ ಬಂದಿರಿ, ಏನು ಸಮಾಚಾರ ಪಾಂಡವರದು, ಹಸ್ತಿನಾವತಿಯಲ್ಲಿ ಏನು ಸಮಾಚಾರ ಅಂತ ಕೇಳ್ತಾನೆ. ಅಂದರೆ ಹಿಂದೆ ಈ ಬ್ರಾಹ್ಮಣರು ಆದವರು ಅವರು ತೀರ್ಥಯಾತ್ರೆಗೆ ಅಥವಾ ದೇಶದಿಂದ ದೇಶಕ್ಕೆ ಸಂಚಾರ ಹೋಗ್ತಿದ್ರು. ಅದಕ್ಕಾಗಿ ಪಾರುವವನು ಅಂದರೆ ಹಾರುವ ಅಂದರೆ ಯಾವತ್ತೂ ನಡೆದುಕೊಂಡೇ ಹೋಗೋದು, ಜೋರಾಗಿ ನಡೆಯುವವನು ಹಾರುವ ಅಂತ ಹೇಳಿದ್ರು. ಪಾರ್ ಜೋರಾಗಿ ನಡೆಯುವವನು ಎನ್ನುವುದಕ್ಕೆ ಅರ್ಥ. ಬ್ರಾಹ್ಮಣರು ಒಂದು ಕಡೆಯಿಂದ ಒಂದು ಕಡೆಗೆ ನಿಲ್ತಿರಲಿಲ್ಲ, ಅಂದರೆ ಯಾತ್ರಾರ್ಥಿಗಳು. ಇವರು ಏನು ಅಂತಂದರೆ ಪುಣ್ಯ ಸ್ಥಳಗಳಿಗೆ ಹೋಗೋದು, ಆಮೇಲೆ ಬಹಳ ಮುಖ್ಯವಾಗಿ ಭಿಕ್ಷಾಟನೆಯನ್ನು ಮಾಡ್ತಿದ್ದರು. ಬ್ರಾಹ್ಮಣರ ಬಹಳ ಮುಖ್ಯವಾದ ಒಂದು ಜೀವನ ಕ್ರಮ ಅಂದರೆ ಯಾತ್ರೆ ಹೋಗೋದು, ಸಂಚಾರ ಮಾಡೋದು ಮತ್ತು ಭಿಕ್ಷಾಟನೆ ಮಾಡೋದು. ಮತ್ತು ಆ ಬ್ರಾಹ್ಮಣರು ನೋಡಿ ಹೇಗಿದ್ದರು, ಅವರು ಉಟ್ಟುಕೊಂಡಿದ್ದ ಬಟ್ಟೆ ಹರಿದು ಹೋಗಿತ್ತು. ಈಗ ಅಂದರೆ ಈಗ ನಾವು ಈಗಿನ ಆಧುನಿಕ ಭಿಕ್ಷುಕರು ಹೇಗಿದ್ದಾರಲ್ಲ, ಆ ಸ್ಥಿತಿಯನ್ನು ಹಿಂದಿನ ಬ್ರಾಹ್ಮಣರಿಗೆ ಕಲ್ಪಿಸ್ಬೋದು. ಈ ಆಚಾರ್ಯರು ಪುರೋಹಿತರು ಬಿಟ್ಟರೆ ಸಾಮಾನ್ಯ ಬ್ರಾಹ್ಮಣರು ಅಂದರೆ ಯಾರು ನಾವು ವೈದಿಕರು, ಶುದ್ಧ ವೈದಿಕರು ಅಂತ ಹೇಳ್ತಾರಲ್ಲ, ಅಥವಾ ಈ ಯಜ್ಞ ಯಾಗ ಇತ್ಯಾದಿಗಳನ್ನು ಮಾಡ್ತಾ ವೈದಿಕ ಪದ್ಧತಿಯನ್ನು ಅನುಸರಿಸುವಂಥ ಬ್ರಾಹ್ಮಣರು ಬಹುಮಟ್ಟಿಗೆ ಭಿಕ್ಷಾಟನೆ ಮಾಡ್ತಿದ್ರು, ಸಂಚಾರ ಮಾಡ್ತಿದ್ರು, ಸನ್ಯಾಸತ್ವವನ್ನು ಕೂಡ ಅವರು ಮಾಡ್ತಿದ್ರು. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಅವರು ಮಾಡ್ತಿದ್ದರು. ಏನಂತಂದರೆ ಅವರು ವಾರ್ತೆಗಳನ್ನು ಒಂದು ಕಡೆಯಿಂದ ಒಂದು ಕಡೆಗೆ ವಿತರಿಸೋರು ಕೂಡ ಆಗಿದ್ದರು. ಜನರು ಅದರಲ್ಲಿಯೂ ಕೂಡ ಮೇಲ್ವರ್ಗದವರು, ಕ್ಷತ್ರಿಯರು ಮೊದಲಾದವರು ಬ್ರಾಹ್ಮಣರ ಮೂಲಕವನ್ನೇ ಸುದ್ದಿಯನ್ನು ತಿಳಿದಿದ್ದರು. ಅಂದರೆ ಸುದ್ದಿಗಾರರಾಗಿ ಬ್ರಾಹ್ಮಣರು ಐತಿಹಾಸಿಕವಾದ ಸ್ಥಾನವನ್ನು ಮಾಡಿದ್ದಾರೆ. ಈ ವಿಷಯವನ್ನು ಗಮನಿಸಿದ್ರು ಕೂಡ ಇವತ್ತು ಕೂಡ ಭಾರತದ ಮಾಧ್ಯಮಗಳಲ್ಲಿ ಬ್ರಾಹ್ಮಣರೇ ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎನ್ನುವುದಕ್ಕೆ ಬಹಳ ಖಚಿತವಾದ ಉತ್ತರ ಸಿಗ್ತದೆ. ಯಾಕಂದರೆ ಸುದ್ದಿಗಾರಿಕೆ ಎನ್ನುವುದು ಪಾರಂಪರಿಕವಾಗಿ ಬ್ರಾಹ್ಮಣರ ವೃತ್ತಿಯೇ ಆಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಕೂಡ ಮಾಧ್ಯಮಗಳಲ್ಲಿ, ಅದು ಪ್ರಿಂಟ್ ಮಾಧ್ಯಮ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ಇವತ್ತು ನಾವೆರಡು ಮುಖ್ಯ ಮಾಧ್ಯಮ ಭೇದಗಳು ಅಂತ ನಾವು ಏನು ಹೇಳ್ತೀವಲ್ಲ ಅದನ್ನು ಎರಡರಲ್ಲೂ ಕೂಡ ಬ್ರಾಹ್ಮಣರು ಇರುವುದಕ್ಕೆ ಇದೇ ಕಾರಣ. ಅಂದರೆ ಪಾರಂಪರಿಕವಾಗಿ ಬ್ರಾಹ್ಮಣರು ಮಾಧ್ಯಮಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಇದ್ದೇ ಇದ್ದರೂ ಅದನ್ನೇ ಇಲ್ಲಿ ನಾವು ನೆನಪಿಸಿಕೊಳ್ಬೋದು. ಮತ್ತು ಆ ಕಾರಣಕ್ಕಾಗಿ ಧರ್ಮರಾಯ ಎಲ್ಲಿಗೆ ಹೋಗ್ತಿದ್ದೀರಿ, ಎಲ್ಲಿಂದ ಬಂದಿರಿ, ಏನು ಸುದ್ದಿ ಸಮಾಚಾರ ಇದೆ ಅಂತ ಕೇಳ್ತಾ ಇದ್ದಾರೆ ಎನ್ನುವುದನ್ನು ನಾವು ಗಮನಿಸಬೇಕು.
8: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
9: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ಬಳಕೆ ಮಾತು ಅಂದರೆ ಈಡಿಯಮ್ಸ್ ಬಗ್ಗೆ ತಿಳ್ಕೊಂಡ್ವಿ, ಜೊತೆಲಿ ಕೆಲವು ಗಾದೆಗಳು ಪ್ರೊವರ್ಬ್ಸ್ನ ಕೂಡ ತಿಳ್ಕೊಂಡ್ವಿ. ಈಗ ನೀವು ಹೇಳಿ, ಪ್ರತಿನಿತ್ಯದ ಸಂಚಿಕೆಗಳನ್ನು ಫಾಲೋ ಮಾಡ್ತಿದ್ದೀರಾ? ನಿಮ್ಮ ಸ್ನೇಹಿತರು ಬಂಧುಗಳು ಅವ್ರಿಗೆಲ್ಲ ಇದನ್ನು ಶೇರ್ ಕೂಡ ಮಾಡಿ. ದಿನನಿತ್ಯ ಅರ್ಧ ಮುಕ್ಕಾಲು ಗಂಟೆ ಯಾರ ಹತ್ರ ಆದರೂ ಇಂಗ್ಲೀಷ್ ಕನ್ವರ್ಸೇಷನ್ ಮಾಡೋದನ್ನು ಪ್ರಯತ್ನಿಸಿ. ಈ ಸಂಚಿಕೆ ಮುಗಿದಾದ್ಮೇಲೆ ಅದನ್ನು ರಿವಿಷನ್ ಮಾಡೋದಕ್ಕೆ ಟ್ರೈ ಮಾಡಿ. ಇವತ್ತು ಏನೆಲ್ಲ ತಿಳ್ಕೊಂಡ್ವಿ, ಏನೆಲ್ಲ ನಾವು ಇನ್ನು ಮಾಡ್ಬೋದು, ಇವತ್ತು ಗಾದೆಗಳು ಹೇಳಿದ್ರು, ಸರಿ ಇನ್ನೊಂದಷ್ಟು ಗಾದೆಗಳು ನನಗೆ ಗೊತ್ತಿದೆ, ಅದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡಿ ನೋಡೋಣ, ಅದನ್ನು ಹೀಗೆ ಹೇಳ್ತಾರಾ ಅಥವಾ ಪ್ರೊವರ್ಬ್ಸ್ ಬೇರೆ ಥರ ಇದೆಯಾ ಇಂಗ್ಲೀಷ್ನಲ್ಲಿ, ಈ ಥರ ಪತ್ತೆ ಹಚ್ಚೋದಕ್ಕೆ ಟ್ರೈ ಮಾಡಿ. ಹೀಗೆಲ್ಲ ಮಾಡೋದ್ರಿಂದ ಮಾತ್ರ ನಿಮ್ಗೆ ಇನ್ನಷ್ಟು ಬೇಗ ಈಸಿಯಾಗಿ ಇಂಗ್ಲೀಷ್ ಕನ್ವರ್ಸೇಷನ್ ಅಭ್ಯಾಸ ಆಗತ್ತೆ. ಸೊ ಇವತ್ತು ಇನ್ನಷ್ಟು ಗಾದೆಗಳ ಬಗ್ಗೆ ನೋಡೋಣ. ಕುಣಿಯಲಾರದವಳು ನೆಲ ಡೊಂಕು ಅಂದ್ಲಂತೆ, ಅಥವಾ ಕೈ ಲಾಗ್ದಿರೋನು ಮೈ ಪರಚ್ಕೊಂಡ. ಅಂದರೆ ಏನೋ ಒಂದು ಕೆಲಸ ನಮಗೆ ಗೊತ್ತಿಲ್ಲ, ನಮಗೆ ಮಾಡೋದಕ್ಕೆ ಮನಸ್ಸಿಲ್ಲ, ನಮ್ಗೆ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ 108 ಕತೆಗಳನ್ನು ಹೇಳ್ತೀವಿ, ಕಾರಣಗಳನ್ನು ಹೇಳ್ತೀವಿ. ಆ ಪ್ರೊವರ್ಬ್ನ ಹೇಗೆ ಹೇಳ್ತಾರೆ ನೋಡೋಣವಾ. ಅ ಬ್ಯಾಡ್ ಕಾರ್ಪೆಂಟರ್ ಕ್ವಾರಲ್ಸ್ ವಿತ್ ಹಿಸ್ ಟೂಲ್ಸ್. ಅ ಬ್ಯಾಡ್ ಕಾರ್ಪೆಂಟರ್ ಕ್ವಾರಲ್ಸ್ ವಿತ್ ಹಿಸ್ ಟೂಲ್ಸ್. ಕುಣಿಯೋದಕ್ಕಾಗದಿರೋನು ನೆಲ ಡೊಂಕ್ ಅಂದ್ರಂತೆ, ಕೈಲಾಗದಿರೋನು ಮೈ ಪರ್ಚ್ಕೊಂಡ. ಕಾರ್ಪೆಂಟ್ರು ಅವನ ಟೂಲ್ಸ್ ಒಟ್ಟಿಗೆ ಜಗಳ ಮಾಡ್ತಾನಂತೆ. ಅ ಬ್ಯಾಡ್ ಕಾರ್ಪೆಂಟರ್ ಕ್ವಾರಲ್ಸ್ ವಿತ್ ಹಿಸ್ ಟೂಲ್ಸ್. ಮೌನ ಅರೆಸಮ್ಮತಿ ಕೊಡುತ್ತೆ, ಹೌದಲ್ವಾ? ಸೈಲೆನ್ಸ್ ಈಸ್ ಹಾಫ್ ಕನ್ಸೆಂಟ್. ಸೈಲೆನ್ಸ್ ಈಸ್ ಹಾಫ್ ಕನ್ಸೆಂಟ್. CONSENT ಕನ್ಸೆಂಟ್, ಮೌನ ಅರೆಸಮ್ಮತಿ. ತುಂಬಿದ ಕೂಡ ತುಳ್ಕೋದಿಲ್ಲ, ಅದನ್ನು ಈಗ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ, ಆದರೆ ಅದ್ರ ಜೊತೆಲಿ ಬೇರೆ ಗಾದೆನೂ ಹೇಳಿದೆ, ಅದೇ ಅರ್ಥ ಬರುವಂಥದ್ದು. ಆ್ಯನ್ ಎಂಪ್ಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್ ತುಂಬಿದ ಕೂಡ ತುಳ್ಕೋದಿಲ್ಲ. ಮನುಷ್ಯ ತನ್ನ ಹೊಟ್ಟೆ ಗುಲಾಮ ಅಲ್ವಾ? ಹೊಟ್ಟೆಗೇನು ಹಸಿವಿಲ್ಲ ಅಂದರೆ ಮನುಷ್ಯ ಏನಾದರೂ ಕೆಲಸ ಮಾಡ್ತಿದ್ನ? ಅದು ಸಿಗ್ನಲ್ ಕೊಡೋದಕ್ಕೆ ನಾವಿಷ್ಟೆಲ್ಲ ಕಷ್ಟಪಡೋದಲ್ವಾ. ಅ ಮ್ಯಾನ್ ಈಸ್ ಅ ಸ್ಲೇವ್ ಟು ಹಿಸ್ ಸ್ಟಮಕ್. A man is a slave, SLAVE, ಗುಲಾಮ. ಟು ಹಿಸ್ ಸ್ಟಮಕ್, STOMACH. ಅ ಮ್ಯಾನ್ ಈಸ್ ಅ ಸ್ಲೇವ್ ಟು ಹಿಸ್ ಸ್ಟಮಕ್, ಮನುಷ್ಯ ತನ್ನ ಹೊಟ್ಟೆಯ ಗುಲಾಮ. ಅವಸರ ಪಟ್ಟ ಹಾಗೆ ವೇಗಕ್ಕೆ ತಡೆ. The more haste, the worse speed. HASTE. Speed, SPEED. The more haste, the worse speed. ಅವಸರ ಪಟ್ಟ ಹಾಗೆ ವೇಗಕ್ಕೆ ತಡೆ. ಸುಟ್ಕೊಂಡ ಮಗು ಬೆಂಕಿಗೆ ಬೆದರಿದ ಹಾಗೆ. ಮೊದಲೇ ಹೆದರ್ಕೊಂಡಿದೆ ಮಗು ಸುಟ್ಕೊಂಡು, ಮತ್ತೆ ಬೆಂಕಿ ನೋಡಿದ್ರೆ ಹೆದರುತ್ತೆ ತಾನೇ. ಅ ಬರ್ನ್ಡ್ ಚೈಲ್ಡ್ ಡ್ರೆಡ್ಸ್ ದ ಫೈರ್. Dreads, DREADS, fire, FIRE. Once bitten, twice shy. ಹೀಗೆ ಕೂಡ ಹೇಳ್ಬೋದು. ಸುಟ್ಕೊಂಡ ಮಗು ಬೆಂಕಿಗೆ ಬೆದರಿದ ಹಾಗೆ, ಅದನ್ನು ಹೇಗೆ ಹೇಳೋದು? Once bitten, twice shy. ಅಥವಾ a burnt child dreads the fire. ಹಾಗೆ ಹೇಳ್ಬೋದು. ಕಂಕುಳದಲ್ಲಿ ದೊಣ್ಣೆ ಕೈಯಲ್ಲಿ ಆರ್ತಿ. ಅಂದರೆ ಅವ್ರಿಗೆ ಮನಸ್ಸಲ್ಲೆಲ್ಲ ಕುದಿಯುವಂಥ ಕೋಪ ಇದೆ, ಆದರೂ ಎದುರು ಕಡೆಯಿಂದ ಚಂದ ಮಾತಾಡ್ತಿರ್ತಾರೆ. ಅದನ್ನು ಹೇಗೆ ಹೇಳೋದು? A honey tongue, a heart full of gall. GALL, A honey tongue, a heart of gall. ಕಂಕುಳದಲ್ಲಿ ದೊಣ್ಣೆ ಕೈಯಲ್ಲಿ ಆರ್ತಿ. ಅಲ್ಪಜ್ಞಾನ ಮಹಾಪಾಯ. ಸ್ವಲ್ಪನೇ ತಿಳ್ಕೊಂಡಿದ್ರೆ ಅದೊಂಥರ ಅಪಾಯನೇ ಅಲ್ವಾ? ಅ ಲಿಟಲ್ ನಾಲೆಜ್ ಈಸ್ ಡೇಂಜರಸ್ ಥಿಂಗ್, ಅ ಲಿಟಲ್ ನಾಲೆಜ್ ಈಸ್ ಅ ಡೇಂಜರಸ್ ಥಿಂಗ್, ಅಲ್ಪ ಜ್ಞಾನ ಮಹಾ ಅಪಾಯ. ಆದದ್ದೆಲ್ಲ ಒಳ್ಳೆಯದೇ ಆಯಿತು. ಆಲ್ಸ್ ವೆಲ್ ದಟ್ ಎಂಡ್ಸ್ ವೆಲ್, ಆಲ್ಸ್ ವೆಲ್ ಆಲ್ ಈಸ್ ವೆಲ್ನ ಆಲ್ಸ್ ವೆಲ್ ಅಂತ ಹೇಳಬೇಕು. ದಟ್ ಎಂಡ್ಸ್ ವೆಲ್, ಎ ಎಲ್ ಎಲ್ ಅಪೋಸ್ಟ್ರೋಫಿ ಎಸ್, ಆಲ್ಸ್ ವೆಲ್ ದಟ್ ಎಂಡ್ಸ್ ವೆಲ್, ಆದದ್ದೆಲ್ಲ ಒಳ್ಳೆಯದೇ ಆಯಿತು, ಒಳಿತಾಯಿತು. ಬಟ್ಟೆಗೆ ತಕ್ಕ ಹಾಗೆ ಗೌರವ, ಸ್ಟೈಲ್ ಮೇಕ್ಸ್ ದ ಮ್ಯಾನ್, ಸ್ಟೈಲ್ ಮೇಕ್ಸ್ ದ ಮ್ಯಾನ್, ಬಟ್ಟೆಗೆ ತಕ್ಕ ಹಾಗೆ ಗೌರವ ಅನ್ನೋದಕ್ಕೆ ಸ್ಟೈಲ್ ಮೇಕ್ಸ್ ದ ಮ್ಯಾನ್ ಅಂತ ಹೇಳಬೇಕು. ಮುಳ್ಳಿನ ಮುಳ್ಳಿಂದಲೇ ತೆಗಿಬೇಕು, ಒನ್ ನೇಲ್ ಡ್ರೈವ್ಸ್ ಅನದರ್, ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು. ಮುತ್ತು ತೆಗಿಬೇಕಾದ್ರೆ ಸಮುದ್ರದ ಆಳಕ್ಕೆ ಹೋಗ್ಬೇಕು. ಟ್ರೂತ್ ಲೈಸ್ ಎಟ್ ದ ಬಾಟಮ್ ಆಫ್ ಅ ವೆಲ್, ಟ್ರೂತ್ ಲೈಸ್ ಎಟ್ ದ ಬಾಟಮ್ ಆಫ್ ಅ ವೆಲ್. ಮುತ್ತು ತೆಗಿಬೇಕಾದ್ರೆ ಸಮುದ್ರದ ಆಳಕ್ಕೆ ಹೋಗ್ಬೇಕು ಅಂದ್ರೆ ಯಾವುದೇ ವಿಷಯನ ಅಷ್ಟು ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಅದರ ಒಳ ಅರ್ಥನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಈ ಗಾದೆ ಇದ್ದ ಹಾಗೇನೆ ಅಲ್ವಾ, ಅದು ಏನು ಪದಗಳಿದೆ ಅದನ್ನಷ್ಟೇ ನೋಡಿದ್ರೆ ನಮಗೆ ಅದರ ಅರ್ಥ ಅಷ್ಟು ಸರಿಯಾಗಿ ಗೊತ್ತಾಗೋದಿಲ್ಲ, ಅದರ ಒಳ ಆಳಕ್ಕೆ ಇಳಿಬೇಕು. ಮುತ್ತು ತೆಗಿಬೇಕಾದ್ರೆ ಸಮುದ್ರದ ಆಳಕ್ಕೆ ಹೋಗ್ಬೇಕು. ಟ್ರೂತ್ ಲೈಸ್ ಎಟ್ ದ ಬಾಟಮ್ ಆಫ್ ಅ ವೆಲ್ ಅಂತ. ಇನ್ನು ಪ್ರತಿಯೊಂದಕ್ಕೂ ಒಂದೊಂದು ಕಾಲ ಇದೆ, ಕೇಳಿರ್ತೀರಲ್ವಾ ಈಗ ಅದೇ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಈ ಪ್ರೊವರ್ಬ್ ಹೇಗೆ ಹೇಳೋದು, ದರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್, ದರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ಒಂದು ಕಾಲ ಇದೆ, ಅಥವಾ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ದರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್. ಸುಳ್ಳು ಹೇಳೋದು ಒಳ್ಳೇದಾ? ಸುಳ್ಳು ಸುಳ್ಳಿಗೆ ದಾರಿ ಮಾಡಿಕೊಡುತ್ತೆ ಅಲ್ವಾ. ಒನ್ ಲೈ ಲೀಡ್ಸ್ ಟು ಅನದರ್, ಒನ್ ಲೈ ಲೀಡ್ಸ್ ಟು ಅನದರ್. ಒಂದು ಸುಳ್ಳು ಹೇಳಿದರೆ ನೂರು ಸುಳ್ಳು ಜೊತೆಲ ಬಂದ್ಬಿಡುತ್ತಲ್ವಾ. ಈಗ ಅದೇ ಕೇಳಿರ್ತೀರಾ, ಇದನ್ನು ಹೇಗೆ ಹೇಳೋದು, ಒನ್ ಲೈ ಲೀಡ್ಸ್ ಟು ಅನದರ್, ಸುಳ್ಳು ಸುಳ್ಳಿಗೆ ದಾರಿ ಮಾಡಿಕೊಡುತ್ತೆ. ಈ ಜಗತ್ತಲ್ಲಿ ಬಗೆ ಬಗೆ ಜನರಿದ್ದಾರೆ. ಇಟ್ ಟೇಕ್ಸ್ ಆಲ್ ಸಾರ್ಟ್ಸ್ ಟು ಮೇಕ್ ದ ವರ್ಲ್ಡ್, ಇಟ್ ಟೇಕ್ಸ್ ಆಲ್ ಸಾರ್ಟ್ಸ್ ಟು ಮೇಕ್ ದ ವರ್ಲ್ಡ್, ಆಲ್ ಸಾರ್ಟ್ಸ್ ಎಸ್ ಓ ಆರ್ ಟಿ ಎಸ್ ಟು ಮೇಕ್ ದ ವರ್ಲ್ಡ್. ಈ ಜಗತ್ತಲ್ಲಿ ಬಗೆ ಬಗೆಯ ಜನರಿದ್ದಾರೆ. ಎರಡು ಕೈ ಸೇರಿದರೆ ಚಪ್ಪಾಳೆ, ಇಟ್ ಟೇಕ್ಸ್ ಟೂ ಟು ಮೇಕ್ ಅ ಕ್ವಾರಲ್. ಒಬ್ಬರೇ ಜಗಳ ಮಾಡ್ಕೊಳ್ಳೋಕ್ಕಾಗಲ್ಲ, ಇಬ್ಬರು ಸೇರಿರೋದ್ರಿಂದ ಅವರೊಂದು ಮಾತು ಇವರೊಂದು ಮಾತು ಹೇಳೋದ್ರಿಂದನೇ ಜಗಳ ಆಗುತ್ತೆ. ಒಬ್ಬರು ಸುಮ್ಮನಿದ್ರೆ ಇನ್ನೊಬ್ಬರು ಜಗಳ ಆಡೋದಕ್ಕಾಗತ್ತಾ, ಸುಮ್ಮನೆ ಅದು ಮಾತಾಗಿರುತ್ತಷ್ಟೇ ಅಲ್ವಾ. ಅದಕ್ಕೆ ಹೇಳುವಂಥ ಗಾದೆ ಇದು, ಎರಡು ಕೈ ಸೇರಿದ್ರೇ ಚಪ್ಪಾಳೆ, ಇಟ್ ಟೇಕ್ಸ್ ಟೂ ಟು ಮೇಕ್ ಅ ಕ್ವಾರಲ್. ಆಪತ್ತಿಗಾದವನೇ ನೆಂಟ, ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್, ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್. ಆಪತ್ತಿಗಾದವನೇ ನೆಂಟ, ಕಷ್ಟದಲ್ಲಿದ್ದಾಗ ಯಾರು ಬಂದು ಸಹಾಯಕ್ಕೆ ನಿಲ್ತಾನಲ್ಲ ಅವನೇ ಫ್ರೆಂಡು. ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್, ಐ ಎನ್ ಡಿ ಇ ಡಿ ಇನ್ ಡೀಡ್, ಅಗತ್ಯವಾಗಿ. ನೋಡಿ, ಇವತ್ತು ನಾನು ಸುಮಾರು ಪ್ರೊವರ್ಬ್ನ ಹೇಳಿದೆ. ಇದು ಇವತ್ತಿನ ಸಂಚಿಕೆ ಆದಮೇಲೆ ನೀವು ಇನ್ನಷ್ಟು ಗಾದೆಗಳನ್ನು ಹುಡುಕಿ ತೆಗಿರಿ. ಸೊ ಯಾವ ಕನ್ನಡದ ಗಾದೆನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತಾರೆ, ಅದೇ ಸೇಮ್ ಪದ ಟು ಪದ ಅರ್ಥ ಕೊಡತ್ತಾ ಅಥವಾ ಡಿಫ್ರೆಂಟ್ ಆಗಿರುತ್ತಾ, ಅದನ್ನೆಲ್ಲ ನೀವು ಹುಡುಕಿ ನೋಡೋದಕ್ಕೆ ಟ್ರೈ ಮಾಡಿ. ಸೊ ನೀವು ಕೂಡ ತುಂಬ ಸರಳವಾಗಿ ಇಂಗ್ಲೀಷ್ ಮಾತಾಡೋದನ್ನು ಕಲಿಬೋದು. ಅದ್ರ ಜೊತೆ ನಾನು ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಅಪೋಸ್ಟ್ರೋಫಿ ನಾನು ಆಗಾಗಲೇ ನಿಮ್ಗೆ ಹೇಳ್ತಾ ಇರ್ತೀನಿ, ಇಲ್ಲಿ ಅಪೋಸ್ಟ್ರೋಫಿ ಬಳಸಿದ್ದೀನಿ. ಆಲ್ಸ್ ವೆಲ್ ದಟ್ ಎಂಡ್ಸ್ ವೆಲ್ ಅನ್ನೋ ಪ್ರೊವರ್ಬ್ ಹೇಳಬೇಕಾದ್ರೂ ಕೂಡ ಹೇಳ್ದೆ ಅಲ್ವಾ, ಆಲ್ ಈಸ್ ವೆಲ್ನ ಆಲ್ಸ್ ವೆಲ್ ಅಂತ ಹೇಳಿದ್ವಿ. ಅಲ್ಲಿ ಬರೀ ಎ ಎಲ್ ಎಲ್ ಎಸ್ ಅಂತ ಬರೀತೀವ, ಇಲ್ಲ, ಎ ಎಲ್ ಎಲ್ ಅಪೋಸ್ಟ್ರೋಫಿ ಮೇಲ್ ಹಾಕಿ ಆಮೇಲೆ ಎಸ್ ಅಂತ ಬರೀಬೇಕು. ಒಂದು ಪದದಲ್ಲಿನ ಒಂದು ಅಂಶ ಎಸ್ನಿಂದ ಪ್ರಾರಂಭ ಆಗಿ ಎಸ್ನಲ್ಲೇ ಕೊನೆಗೊಳ್ಳುವಂಥ ಶಬ್ದನ ಸಂಬಂಧ ಕಾರಕವನ್ನಾಗಿ ಮಾಡಬೇಕಾದ್ರೆ ಕೊನೆಯಲ್ಲೊಂದು ಅಪೋಸ್ಟ್ರೋಫಿನ ಹಾಕಿದ್ರೆ ಸಾಕು. ಉದಾಹರಣೆಗೆ ಹೇಳ್ತೀನಿ, ಮೋಸಸ್ ಲಾಸ್ ಆರ್ ಫೌಂಡ್ ಇನ್ ದ ಬೈಬಲ್. ಮೋಸಸ್ ಎಂ ಓ ಎಸ್ ಇ ಎಸ್, ಇಲ್ಲಿ ಎಲ್ಲ ಅಪೋಸ್ಟ್ರೋಫಿ ಹಾಕಿದೆ, ಮೋಸ್ ಹಾಕಿ ಅಪೋಸ್ಟ್ರೋಫಿ ಹಾಕಿ ಎಸ್ ಹಾಕದ್ನ, ಇಲ್ಲ, ಮೋಸಸ್ ಅದಷ್ಟು ಬರೆದು ಎಂ ಓ ಎಸ್ ಇ ಎಸ್ ಬರೆದು ಮೇಲೆ ಅಪೋಸ್ಟ್ರೋಫಿ ಹಾಕಿದ್ವಿ. ಸೊ ಮೋಸಸ್ ಲಾಸ್ ಆರ್ ಫೌಂಡ್ ಇನ್ ದ ಬೈಬಲ್, ಹಾಗಂದ್ರೆ ಮೋಸಸ್ನ ನಿಯಮಗಳನ್ನು ಬೈಬಲ್ನಲ್ಲಿ ಕಾಣಬಹುದು ಅಂತ. ಪದದ ಅಂಶ ಎಸ್ನಿಂದ ಕೊನೆಗೊಂಡಿದ್ದು ಎಸ್ನಿಂದ ಆರಂಭವಾಗಿರದಿದ್ದರೆ ಆ ಪದನ ಸಂಬಂಧ ಕಾರಕವನ್ನಾಗಿ ಮಾಡೋದಕ್ಕೆ ಅಪೋಸ್ಟ್ರೋಫಿನ ಹಾಕಿ ಆಮೇಲೆ ಎಸ್ ಅನ್ನು ಸೇರಿಸಬೇಕು. ಉದಾಹರಣೆಗೆ, ಪೋರಸ್ ಆರ್ಮಿ ವಾಸ್ ಲಾರ್ಜ್, ಪೋರಸ್ ಆರ್ಮಿ ವಾಸ್ ಲಾರ್ಜ್, ಪಿ ಓ ಆರ್ ಯು ಎಸ್ ಆಮೇಲೆ ಅಪೋಸ್ಟ್ರೋಫಿ, ಆರ್ಮಿ ವಾಸ್ ಲಾರ್ಜ್. ಪೋರಸ್ನ ಸೇನೆ ಬಹಳ ದೊಡ್ಡದಾಗಿತ್ತು ಅಂತ. ಸುಮಾರು ಸಂದರ್ಭಗಳಲ್ಲಿ ಒಂದು ನಾಮಪದನ ಸಂಬಂಧಕಾರಕವನ್ನಾಗಿ ಮಾಡಬೇಕಾದ್ರೆ ಅದರ ಮುಂದಿನ ನಾಮಪದನ ಬಿಡಬೇಕಾಗತ್ತೆ. ಉದಾಹರಣೆಗೆ, ಐ ಸ್ಟಾಪ್ಡ್ ಅಟ್ ಮೈ ಅಂಕಲ್ಸ್ ಲಾಸ್ಟ್ ನೈಟ್. ಐ ಸ್ಟಾಪ್ಡ್ ಅಟ್ ಮೈ ಅಂಕಲ್ಸ್ UNCLE ಅಪೋಸ್ಟ್ರೋಫಿ ಹಾಕಿ ಎಸ್ ಲಾಸ್ಟ್ ನೈಟ್, ನಾನು ನಿನ್ನೆ ರಾತ್ರಿ ನಮ್ಮ ಚಿಕ್ಕಪ್ಪನವರ ಮನೇಲಿದ್ದೆ. ಈ ವಾಕ್ಯದಲ್ಲಿ ಅಂಕಲ್ಸ್ ಅಂದರೆ ಅಂಕಲ್ಸ್ನ ಹೌಸ್ ಅಂತ ಅರ್ಥ ಅಲ್ವಾ, ಅಂದರೆ ಅಂಕಲ್ನ ಮನೇಲಿ ಅಂತ ಅರ್ಥನೇ ಅರ್ಥ. ಆದರೆ ಇಲ್ಲಿ ಹೌಸ್ ಅನ್ನೋ ಶಬ್ದನ ನಾವು ಬಿಟ್ಬಿಟ್ಟಿದ್ದೀವಿ ನೋಡಿ, ಅಂಕಲ್ಸ್ ಹೌಸ್ ಅಂತ ಹೇಳಿಲ್ಲ. ಐ ಸ್ಟಾಪ್ ಡೆಟ್ ಮೈ ಅಂಕಲ್ಸ್ ಲಾಸ್ಟ್ ನೈಟ್ ಅಂತ ಅಷ್ಟೇ ಹೇಳಿದ್ದೀವಿ. ಅಂದರೆ ಇಲ್ಲಿ ಪದದ ಅಗತ್ಯ ಬರೋದಿಲ್ಲ, ಅಲ್ಲಿ ಅಪೋಸ್ಟ್ರೋಫಿ ಹಾಕಿ ಎಸ್ ಹಾಕಿರೋದಕ್ಕೆ ಈ ಹೌಸ್ ಅನ್ನೋ ಪದ ಬೇಕಿರೋದಿಲ್ಲ ಅಂತ. ಈಗ ನಿಮಗೆ ಒಂದಷ್ಟು ಗೊತ್ತಾಗಿರಬೇಕು, ಅಪೋಸ್ಟ್ರೋಫಿನ ಹೇಗೆ ಬಳಸಬೇಕು, ಎಲ್ಲೆಲ್ಲಿ ಬಳಸಬೇಕು, ಯಾವ ರೀತಿ ಅದನ್ನು ಬಳಸಬೇಕು, ಅಂದರೆ ಪದದ ಕೊನೆಯಲ್ಲಿ ಹಾಕಬೇಕಾಗತ್ತಾ ಅಥವಾ ಪದಗಳ ಮಧ್ಯೆ ಅದನ್ನು ಹಾಕಿ ಆಮೇಲೆ ಎಸ್ ಹಾಕಬೇಕಾ, ಈ ಥರದ ಕೆಲವು ಅಂಶಗಳು ನಿಮ್ಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಈ ಥರ ಸಣ್ಣ ಪುಟ್ಟ ಗ್ರಾಮರ್ ರಿಲೇಟೆಡ್ ಕೂಡ ಮುಂದಿನ ಸಂಚಿಕೆಗಳಲ್ಲಿ ಆಗಾಗ ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ಪ್ರತಿನಿತ್ಯ ತಪ್ಪದೆ ಈ ಸಂಚಿಕೆಗಳನ್ನು ಫಾಲೋ ಮಾಡಿ, ಇನ್ನೊಬ್ಬರಿಗೆ ತಿಳಿಸಿ, ಅವರೊಟ್ಟಿಗೆ ನೀವು ಕನ್ವರ್ಸೇಷನ್ ಟ್ರೈ ಮಾಡಿ, ಆಗ ತುಂಬ ಸುಲಭವಾಗಿ ಆದಷ್ಟು ಬೇಗ ಇಂಗ್ಲೀಷ್ ಸಂಭಾಷಣೆ ನಿಮಗೆ ಬರುತ್ತೆ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮಸ್ಕಾರ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
10: ಸ್ನೇಹಿತರೆ, ಇವತ್ತು ಗಾಂಧೀಜಿಯವರ ನೈ ತಾಲೀಮಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈಗ ವಿಶೇಷವಾಗಿ ಈಗ ಗಾಂಧೀಜಿಯವರು ಇದನ್ನು ಹೇಗೆ ನೋಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇವತ್ತೊಂದಷ್ಟು ಚಿಂತನೆ ಮಂಥನ ಮಾಡ್ಬೋದಾ ಅಂತ. ಶ್ರೀನಿವಾಸ್ ನಮಸ್ಕಾರ.
11: ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ತಾಲೀಮಿನ ಮೂಲ, ಆ ಪದ ಏನು, ಆ ಪದದ ಅರ್ಥ ಎಷ್ಟು, ಅದರ ಅರ್ಥಗಳಿದೆ ಹೌದಾ, ಅದೆಲ್ಲವನ್ನು ಈಗಾಗಲೇ ಚರ್ಚೆ ಮಾಡಿದ್ವಿ. ಈ ನೈ ತಾಲೀಮ್ ಅಂತ ಪದನ ಗಾಂಧೀಜಿಯವ್ರು ಕರೆದ್ಬಿಟ್ರು ಹೌದಾ. ರಂಗಭೂಮಿಯಲ್ಲಿನ ಪ್ರದರ್ಶನಕ್ಕೆ ಅಥವಾ ರಂಗಕಲೆಗೆ ನೇರವಾಗಿ ನೈ ತಾಲೀಮ್ ಅನ್ನೋ ಪದ ಸಂಬಂಧಿಸಿಲ್ಲ. ಆದರೆ ಈ ತತ್ವದ ವಿಶಾಲವಾದ ಶೈಕ್ಷಣಿಕ ಚೌಕಟ್ಟಿನ ನಡವಳಿಕೆಯನ್ನ ರಂಗ ಶಿಕ್ಷಣ ಮತ್ತು ಸಾಮುದಾಯಿಕ ರಂಗ ಅಭ್ಯಾಸಗಳಲ್ಲಿ ಮಾಡಬಹುದಾಗಿದೆ. ಅದರ ಅಳವಡಿಕೆ ನಾವು ನೋಡ್ತಾನೆ ಇದ್ದೀವಿ. ಆದರೆ ನೈ ತಾಲೀಮ್ ಅಂತ ಕರೆದಿಲ್ಲ
10: ಎಂದು ಕರೆದಿಲ್ಲ
11: ಅದಾ. ಅದ ಗಾಂಧೀಜಿಯವರು ನೈ ತಾಲೀಮ್ ಅಂದರೆ ರಂಗ ಶಿಕ್ಷಣ ಅಂತ ಏನು ಹೇಳಿಲ್ಲ. ಆದರೆ ತಾಲೀಮು ರಂಗಕ್ಕೆ ಸಂಬಂಧಪಟ್ಟಿತ್ತು,
10: ಅಲ್ಲೇ ಮೂಲ
11: ಹೌದಾ,
10: ಬೇಸಿಕ್ ಅದು.
11: ಸೊ ನೈ ತಾಲೀಮ್ ಹೊಸ ಶಿಕ್ಷಣ ಅನ್ನೋದು ಗಾಂಧೀಜಿಯವರು ರೂಪಿಸಿದ್ರು ಅಂತ ನಾವು ಈಗಾಗಲೇ ಗೊತ್ತಿದೆ. ಈ ಗಾಂಧೀಜಿಯವರು ರೂಪಿಸಿದ ಈ ಹೊಸ ಶಿಕ್ಷಣದ ಪರಿಕಲ್ಪನೆ ಏನು, ಪ್ರಾಯೋಗಿಕ, ಅನುಭವಾಧಾರಿತ ಮತ್ತು ದೈನಂದಿನ ಬದುಕಿನ ವಾಸ್ತವಿಕತೆಗಳ ಆಧಾರಿತ ಶಿಕ್ಷಣ. ರಿಪೀಟ್ ಮಾಡ್ತಾ ಇರೋದು, ಒಂದು ಪ್ರಾಯೋಗಿಕ, ಇನ್ನೊಂದು ಅನುಭವಾಧಾರಿತ, ಇನ್ನೊಂದು ಡೈಲಿ ಲೈಫ್, ಅದರ ವಾಸ್ತವಿಕ ದ ಫ್ಯಾಕ್ಚುಯಲ್ ಶಿಕ್ಷಣ ಬೇಕು, ಅದರ ಕಡೆ ಪ್ರಾಮುಖ್ಯತೆ. ಎರಡನೇದು ಉತ್ಪಾದಕ ಕಾರ್ಯ ಆಗಬೇಕು, ಇಟ್ ಹ್ಯಾಸ್ ಟು ಬಿ ಒಂದು ಪ್ರೊಡಕ್ಟಿವ್ ಆಗಬೇಕು. ಶ್ರಮಿಕ ಸಂಸ್ಕೃತಿಗೆ ಘನತೆ ನೀಡುವಂಥದ್ದಾಗಬೇಕು. ಡಿಗ್ನಿಟಿ ಆಫ್ ಲೇಬರ್ ಅನ್ನೋದು ಈಗ ಕಳೆದೋಗಿದೆ ಹೌದಾ. ಶ್ರಮಿಕ ಸಂಸ್ಕೃತಿಯ ಘನತೆ ನೀಡಬೇಕು. ಆ ಮನೋಭಾವನ ಈ ತಾಲೀಮು ಉತ್ಪಾದಕ ಕಾರ್ಯ ಮತ್ತು ವ್ಯಾಪಾರಗಳ ಮಹತ್ವ ಹೌದಾ. ಇವತ್ತು ನಾವು ಸ್ಕೂಲ್ಗಳಲ್ಲಿ ಇದ್ರ ಸಂತೆ ಮಾಡಿ ವ್ಯಾಪಾರದ ಮಾಡಿ ಅನ್ನೋದು ಬಹಳ ನಾಮಕಾವಸ್ಥೆ ಆಗ್ಬಾರ್ದು. ಸಂತೆ ಒಳಗಡೆನೆ ಹುಡುಗ ಹೋಗ್ಬೇಕು,
10: ಒರಿಜಿನಲ್ ಸಂತೆಗೆ ಹೋಗ್ಬೇಕು.
11: ಇವರ ಸಂತೆಯ ಇನ್ನೊಂದು ಮಕ್ಕಳಿಗೆ
10: ಅಲ್ಲ.
11: ಆಮೇಲೆ ಅನುಭವಾಧಾರಿತ ಕಲಿಕೆಯಲ್ಲಿ ಕಂಠಪಾಠ ರೋಟ್ ಮೆಮರೈಸೇಷನ್ ಬೈ ಹಾರ್ಟ್ ಅನ್ನೋದು ತಪ್ಪಾಗಿ ಬಂದಿದೆ, ಬೈ ಹಾರ್ಟ್ ಆಗ್ಬಿಟ್ಟಿದೆ.
10: ಬೈ ಹಾರ್ಟ್ ಆಗಿದೆ, ಕರೆಕ್ಟ್.
11: ಆಕ್ಚುಲಿ ಕಂಠಪಾಠ ಕೇಳೋದು ರೋಟ್ ಮೆಮರೈಸೇಷನ್ ಅಂತ
10: ಹೇಳಿದ್ನೆ,
11: ರೊಟೀನ್
10: ಹೇಳಿದ್ದೆ
11: ಹೌದಾ. ಹಾಡಿದ್ದೆ ರೋಟ್ ಮೆಮರೈಸೇಷನ್ ಆಧಾರಿತ ಕಲಿಕೆ ವಿಧಾನದ ಬದಲಾಗಿ, ಅಂದರೆ ಕಂಠಪಾಠದ ಕಲಿಕೆ ವಿಧಾನದ ಬದಲಾಗಿ ಅನುಭವದ ಮತ್ತು ಪ್ರಾಯೋಗಿಕ ಅಳವಡಿಕೆ ಆಧಾರಿತ ಕಲಿಕೆ ನೈ ತಾಲೀಮಿನ ಹೊಸ ಶಿಕ್ಷಣದ ಮೂಲಸತ್ವವಾಗಿದೆ. ಸಾಮುದಾಯಿಕ ತೊಡಗಿಸುವಿಕೆ, ಕಲಿಕಾರ್ಥಿಗಳು ತಮ್ಮ ಸಮುದಾಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮತ್ತು ಸ್ಥಳೀಯ ಬೇಡಿಕೆಗಳನ್ನು ಪೂರೈಸುವಲ್ಲಿ ತಮ್ಮ ಜ್ಞಾನ ಮತ್ತು ಕೌಶಲ ಅಳವಡಿಸೋಕ್ಕೆ ನೈ ತಾಲೀಮ್ ಪ್ರೋತ್ಸಾಹ. ಇದು ಗಾಂಧೀಜಿಯವರ ಕಲ್ಪನೆ. ನಯಿ ತಾಲೀಮ್ನ ಈ ಪರಿಕಲ್ಪನೆ ರಂಗಭೂಮಿಗೆ ಯಾವ ರೀತಿ ಸಂಬಂಧಿಸಿದೆ? ಅವ್ರು ಹೇಳಿಲ್ಲ ನಯಿ ತಾಲೀಮ್ ಅಂದ್ರೆ ರಂಗ ಶಿಕ್ಷಣ ಅಂತ ಹೇಳಿಲ್ಲ. ರಂಗಭೂಮಿಯಲ್ಲಿ ನಯಿ ತಾಲೀಮ್ ಎಂಬ ಪದದ ಬಳಕೆ ಇಲ್ಲ. ತಾಲೀಮ್ ನಯಿ ಇದೆ, ಆದ್ರೆ ನಯಿ ತಾಲೀಮ್ ಅನ್ನ ಪದದ ಬಳಕೆ ಇಲ್ಲ. ಆದರೆ ತಾಲೀಮು ಎಂಬ ಪದದ ಬಳಕೆ ಇದೆ.
10: ತಾಲೀಮ್ ಒಂದು ಬಳಸ್ತಾ ಇದ್ದಾರೆ ಸದ್ಯಕ್ಕೆ,
11: ರಿಹರ್ಸಲ್ ಅಂತ ನಾವು ಕರಿತೀವಿ.
10: ಓಕೆ,
11: ಹೌದಾ? ಇನ್ಸ್ಟ್ರಕ್ಷನ್ ರಿಹರ್ಸಲ್ ಅಲ್ಲೇ ಇನ್ಸ್ಟ್ರಕ್ಷನ್ ಇರುತ್ತೆ, ಎಡಿಫಿಕೇಶನ್ ಇರುತ್ತೆ, ಎಲ್ಲವೂ ಇದೆ,
10: ಎಲ್ಲವೂ ಆಗುತ್ತೆ.
11: ರಂಗ ಶಿಕ್ಷಣದ ಸಂದರ್ಭದಲ್ಲಿ ಮತ್ತು ಸಾಮುದಾಯಿಕ ರಂಗ ಅಂದರೆ ಒಂದು ಸಮೂಹದ ಚಟುವಟಿಕೆ, ರಂಗಭೂಮಿ ಅನ್ನೋದೇ ಒಬ್ಬ ವ್ಯಕ್ತಿಯ ಚಟುವಟಿಕೆ ಅಲ್ಲ, ಹೌದಾ? ಒಬ್ಬ ವ್ಯಕ್ತಿಯ ಸಂದರ್ಭದಲ್ಲಿ ನೈ ತಾಲೀಮ್ ತತ್ವಗಳು ನಿಕಟ ಸಂಬಂಧ ಮತ್ತು ಪ್ರಸ್ತುತತೆ ಹೊಂದಿದೆ ಅನ್ನೋದು ಈ ಕೆಳಗಿನ ಅಂಶಗಳನ್ನು ಗಮನಿಸಾ ಗೊತ್ತಾಗುತ್ತೆ. ಈಗ ಐ ಆಮ್ ಡೂಯಿಂಗ್ ದ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ರಂಗಭೂಮಿಯಲ್ಲಿ ಅನುಭವಾಧಾರಿತ ಕಲಿಕೆ ಇಲ್ವಾ? ಅನುಭವಾಧಾರಿತ ಕಲಿಕೆ ಆಗಿದೆ ರಂಗಭೂಮಿ ಸಾಧ್ಯವೇ ಇಲ್ಲ,
10: ಯಾಕಂದ್ರೆ
11: ರಂಗಭೂಮಿಯೇ ಅನುಭವವನ್ನ ಪ್ರೇಕ್ಷಕರಿಗೆ ಅನುಭವವನ್ನ ಕೊಡುವಂತ ಒಂದು ಮೂಲ ಶಿಕ್ಷಣ. ಸೊ ಅನುಭವವನ್ನ ಕೊಡುವಂತ ಅನುಭವ ಇಲ್ಲದೆ ಒಂದು ಅನುಭವ ಹೆಂಗ್ ಕೊಡಬಲ್ಲ? ಅನುಭವದ ಕಲ್ಪಿಸುವನ್ನೇ ಕಲ್ಪನೆಯನ್ನೇ ಅನುಭವಿಸ್ಕೊಳ್ಳುವಂತ ನಟ ನಟಿ ಆ ಕಲ್ಪನೆಯನ್ನ ಮೂರ್ತವಾಗಿ ಟ್ರಾನ್ಸ್ಫರ್ ಮಾಡತಕ್ಕಂಥವನು ನಯಿ ತಾಲೀಮ್ನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವ ಅನುಭವ ಆಧಾರಿತ ಕಲಿಕೆ ವಿಧಾನವು ಪ್ರಾಯೋಗಿಕ ರಂಗ ತರಬೇತಿ ಶಿಕ್ಷಣಕ್ಕೆ ಸಂಪೂರ್ಣ ಹೊಂದಿಕೊಳ್ಳುವ ನಟ ನಟಿಯರು, ನಿರ್ದೇಶಕರು, ವಿನ್ಯಾಸಕಾರರು ರಿಹರ್ಸಲ್ನ ಮೂಲಕ ತಾಲೀಮಿನ ಮೂಲಕವೇ ಪ್ರದರ್ಶನಗಳ ಮೂಲಕ ಪರ್ಫಾರ್ಮೆನ್ಸ್ ಉತ್ಪಾದಕದ ಕಾರ್ಯಗಳ ಮುಖಾಂತರವೇ ಪ್ರೇಕ್ಷಕರ ಪ್ರತಿಸ್ಪಂದನೆ ಅಂದರೆ ಸಾಮುದಾಯಿಕ ತೊಡಗಿಸಿಕೆ ಮುಖಾಂತರನೇ ಪರಸ್ಪರ ಸಂಬಂಧವನ್ನು ಕಲಿತಾರೆ.
10: ಅಲ್ಲ, ಇಲ್ಲಿ ನನಗೆ ರಿಹರ್ಸಲಿಗೆ ಬಂದಾಗ ನನಗೆ ಹೊಳಿತಾ ಇರೋಂಥದ್ದು ರಿಹರ್ಸಲ್ ಅಂತ ಹೇಳಿದ್ರೆ ಅದೊಂಥರ ರೆಟಿಫಿಕೇಶನ್ ಇದ್ದಾಗೆ. ಯಾಕೆಂದ್ರೆ ನಾವು ಏನು ಪ್ರದರ್ಶನ ಮಾಡ್ತಾ ಇದ್ದೇವೆ, ಯಾರಿಗೆ ಮುಟ್ಟಬೇಕಿತ್ತೋ ಅವ್ರ ಕಡೆಯಿಂದ ತಗೊಳ್ತೇವೆ ನಾವು,
11: ಹೌದು,
10: ಅಲ್ಲಿಯೇ ತಗೊಳ್ತೇವೆ.
11: ಅದನ್ನೇ ಹೇಳಿದ್ದು
10: ವೆರಿಫಿಕೇಶನ್.
11: ತಾಲೀಮ್ನ ಎಲ್ಲ ಗಾಂಧೀಜಿಯವರ ತತ್ವಗಳು, ಅರೇಬಿಕ್ ಮೂಲದ ತಾಲೀಮ್ನ ಎಲ್ಲ ಅಂಶಗಳು ಕೂಡ ನೇಕಾರಿಕೆ ಕೂಡ ಒಂದು ಚಟುವಟಿಕೆ ಆಗೋದ್ರಿಂದ ನೇಕಾರಿಕೆಯು ಹೆಣೆಯೋದು, ರಂಗಭೂಮಿಯು ಸನ್ನಿವೇಶಗಳನ್ನ ಹೆಣೆಯೋದು, ಸಂಭಾಷಣೆಗಳನ್ನ ಹೆಣೆಯೋದೆ
10: ಬಳಸುವ ಕೊನೆಗೆ ಹೇಳಬೇಕಿದೆಯಲ್ಲ ಅದನ್ನ.
11: ಹೌದಾ?
10: ತಾಲೀಮಲ್ಲಿ ಅಲ್ಲ ರಿಹರ್ಸಲ್ ಹೇಳುವಂಥದ್ದು ಯಾರು ಅಲ್ಟಿಮೇಟ್ ಆಗಿ ಅದನ್ನ ಪಡ್ಕೋಬೇಕಿತ್ತು ಅವನ ಸ್ಯಾಟಿಸ್ಫ್ಯಾಕ್ಷನ್
11: ಬರಬೇಕು. ತಾಲೀಮ್ ಮಾಡೋದು
10: ಇದು ನನಗೆ ರಿಹರ್ಸಲ್ ತುಂಬಾ ಖುಷಿಯಾಗಿರೋದು.
11: ಅದರಿಂದಾನೆ ರಂಗ ಶಿಕ್ಷಣ ತಾಲೀಮೇ ಎಂಡ್ ಅಂತ ತಗೊಳ್ಳಲ್ಲ. ತಾಲೀಮ್ ಇಸ್ ದಿ ಒನ್ ಆಫ್ ದಿ ಮೇಜರ್ ಪ್ರೋಸೆಸ್. ಇಟ್ ಹ್ಯಾಸ್ ಎ ಗೋಲ್ ಟು ಶೋ. ಶೋ ಅಂತಿಮ ಅಲ್ಲ, ಶೋ ಇರೋದು ಪ್ರೇಕ್ಷಕಂತ ಅರ್ಥ. ಅದು ಅಂತಿಮ ಅಲ್ಲ, ಅದು ಸಮುದಾಯದಲ್ಲಿ ಅಳವಡಿಕೆ ಆಯ್ತು.
10: ನೆಕ್ಸ್ಟ್ ಓಕೆ.
11: ಸೊ ಅದರಿಂದ ನಾವು ತಾಲೀಮ್ ನೈ ನೈ ತಾಲೀಮ್ ಅನ್ನೋದು ಅವ್ರಿಗಾದ್ರೆ ನಮಗೆ ತಾಲೀಮ್ ನೈ ಎವ್ರಿಡೇ
10: ಎವ್ರಿಡೇ
11: ತಾಲೀಮ್ ಇಲ್ಲದೆ ನಾಟಕ

0: ಸ್ಕ್ರಿಪ್ಟ್ ಕೊಡ್ತೀವಿ, ಸ್ಕ್ರಿಪ್ಟನ್ನು ಫಸ್ಟ್ ಓದಿ ಹೇಳ್ತೀವಿ, ಕಲ್ಪನೆ ಮಾಡ್ಕೊಳ್ಳಿ ಅಂತೀವಿ, ಆಮೇಲೆ ಯಾರಿಗೂ ಕೊಟ್ಟಿರಲ್ಲ. ಆಮೇಲೆ ಯಾರಿಗೆ ಸೂಟಬಲ್ಲೋ ಅವರಿಗೆ ತೃಪ್ತಿ ಆಗಬೇಕು. ಯಾಕಂದ್ರೆ ನಮಗೆ ಅಂತಿಮವಾಗಿ ಪ್ರೇಕ್ಷಕನ ತೃಪ್ತಿಯೇ ಮುಖ್ಯ.
1: ಹೌದು,
0: ನಟನ ತಪ್ತತೆಗಳು, ಅಂತರಗಳು, ಖಳನಾಯಕ, ನಾಯಕ, ವಿದೂಷಕ, ಸಣ್ಣ ಪಾತ್ರ, ದೊಡ್ಡ ಪಾತ್ರ ಅಂತ ಮೇಲ್ನೋಟಕ್ಕೆ ಅಂತರಗಳಿದ್ರು ಕೂಡ ಅದರ ಅಂತಿಮ ಮಂತ್ರ ಇರೋದು ಪ್ರೇಕ್ಷಕನ
1: ಮುಟ್ಬೇಕಿದೆ, ಎಲ್ಲವೂ ಮುಟ್ಬೇಕಿದೆ,
0: ಎಲ್ಲವೂ ಎಲ್ಲ ತಪ್ಪತೆಗಳು ಒಂದು ಹೊಂದಾಣಿಕೆಯಾಗಿ ಒಬ್ಬ ತೃಪ್ತ ಪ್ರೇಕ್ಷಕನ ನಿರ್ಮಾಣ ಮಾಡ್ತದ.
1: ಹೌದು,
0: ತೃಪ್ತ ಪ್ರೇಕ್ಷಕನ ನಿರ್ಮಾಣವೇ ರಂಗಭೂಮಿಯ ಗುರಿಯಾದ್ರೆ ತೃಪ್ತ ಸಮಾಜದ ಗುರಿಯೇ ನಯಿ ತಾಲೀಮಿನ ಗುರಿ. ಹೌದಾ?
1: ಹೌದು, ಎರಡು ಮಾತಿಲ್ಲ ಅದರಲ್ಲಿ.
0: ಹಾಗಾದ್ರೆ
1: ಶಿಕ್ಷಣ
0: ತೃಪ್ತ ಸಮ ಪ್ರೇಕ್ಷಕನ ಕಲ್ಪನೆಯನ್ನ ನಾವು ಪಾರ್ಟ್ನರ್ಶಿಪ್ ಆಗಿ ತಗೊಂಡಾಗ ತೃಪ್ತ ಸಮಾಜ ನಿರ್ಮಾಣ ಗಾಂಧೀಜಿಯವರ ಫಲಕಲ್ಲಿ ಸಾಧ್ಯ. ಇವತ್ತಿನ ಗಾಂಧೀಜಿನೂ ಮರೆತರು, ರಸ್ಕಿನ್ನೂ ಮರೆತರು, ಪ್ರತಿಯೊಬ್ಬ ವ್ಯಕ್ತಿಯ ಅಪೇಕ್ಷೆಯಾದ ತೃಪ್ತ ವ್ಯಕ್ತಿತ್ವಗಳ ನಿರ್ಮಾಣ ಸಾಧ್ಯ.
1: ಇದು ಮೂಲ ಶಿಕ್ಷಣದ ಮೂಲ ಗುರಿ ಆಗಬೇಕಿದ್ದದ್ದು.
0: ಅಲ್ಲ, ಆಗಬೇಕಿದ್ದಲ್ಲ, ಆಗಕ್ಕೆ ರಂಗಭೂಮಿ ರೆಡಿ. ನಯಿ ತಾಲೀಮಂತ ಮಹಾತ್ಮ ಗಾಂಧಿಯವರು ಹೇಳದೇ ಇದ್ದಿದ್ರು ಮೊದಲಿಂದ ಅನುಸರಿಸ್ಕೊಂಡ್ಬಂದಿದ್ದು ರಂಗಭೂಮಿ ತಾಲೀಮ್ ನಡೀತಾನೆ ಇತ್ತು. ತಾಲೀಮ್ ಇಲ್ಲದೆ ನಾಟಕ ಇಲ್ಲವೂ ಇಲ್ಲ. ಯಾವುದೇ ಹಳ್ಳಿಗೆ ಹೋದರೂ ಅವರು ಮಾಡ್ತಾರೆ. ಅವ್ರು ಕೃಷಿಕರಾಗಿದ್ರು ಕೂಡ ನಾವು ನಾಟಕ ಇದೆ ಅಂದ ತಕ್ಷಣ ತಾಲೀಮಿಗೆ ಸಮಯ ಇಡ್ತಾರೆ. ಎಲ್ಲವನ್ನೂ ಮರೆತು ಆ ಪಾತ್ರದೊಳಗಡೆ ತನ್ಮಯರಾಗಿ ಅದರ ರಿಹರ್ಸಲ್ಸ್ ಮಾಡಿ ಅದನ್ನೇ ಒಂದು ದೊಡ್ಡ ಫೆಸ್ಟಿವಲ್ ಥರ ಮಾಡಿ ಆಚರಣೆಯಾಗಿ ಮಾಡಿ ಸಮುದಾಯಕ್ಕೆ ತಲುಪಿಸ್ತಾಯಿಲ್ಲ.
1: ಅಲ್ಲ, ಅದೇನೇ ಇದನ್ನೊಂದು ಪೆಡಗಾಜಿ ಆಗಿ ನೋಡುವಂಥದ್ದು ಇಲ್ಲಿವರೆಗೂ ಶೈಕ್ಷಣಿಕ ವಿದ್ವಾಂಸರೇನಿದ್ದಾರೆ ಅವ್ರು ನೋಡಲಿಲ್ಲ ಅನ್ನೋಂಥದ್ದು. ನೋಡಿದ್ರೆ ಬೇರೆನೇ ಆಗ್ತಾ ಇತ್ತು.
0: ಅವ್ರು ನೈ ತಾಳ್ಮೆ ಅರ್ಥ ಮಾಡ್ಕೊಂಡಿರಲಿಲ್ಲ.
1: ಇದು ಸಮಸ್ಯೆ ಇರುವಂಥದ್ದು.
0: ಯಾಕಂದ್ರೆ ನೈ ತಾಳಿಮ್ ವರ್ಬ್ ಅಂತ ಯೋಚನೆ ಮಾಡ್ಬೇಕಾಗಿ
1: ನಾವೇ ಶೈಕ್ಷಣಿಕ ತಜ್ಞರು ಅಂತ ಅಂದ್ಕೊಂಡಿದ್ದೇವೆ. ನಾವು ಯಾವತ್ತೂ ನೋಡಲಿಲ್ಲ ಇದೊಂದು ಪೆಡಗಾಜಿ ಇದೆ ಅಂತ. ಈ ಪೆಡಗಾಜಿಯನ್ನು ಬಳಸ್ಕೊಂಡಿದ್ದರೆ ತುಂಬ ಎಫೆಕ್ಟಿವ್ ಆಗಿ ನಾವು ಮಕ್ಕಳನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತು, ಶಿಕ್ಷಣದಲ್ಲೇ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ.
0: ಯಾಕಂದರೆ ಮಹಾತ್ಮ ಗಾಂಧೀಜಿಯವರ ನೈ ತಾಲೀಮ್ನೂ ಅರ್ಥ ಮಾಡ್ಕೊಳ್ಳಿಲ್ಲ, ರಸ್ಕಿನ್ ಅವರ ಅಂಟು ದಿಸ್ ಲಾಸ್ಟು ಅರ್ಥ ಮಾಡ್ಕೊಳ್ಳಿಲ್ಲ, ರಂಗಭೂಮಿನೂ ಅರ್ಥ
1: ಮಾಡ್ಕೊಂಡಿಲ್ಲ. ನಾವು ಶಿಕ್ಷಣ ಕೊಡ್ತಿದ್ದೇವೆ.
0: ನೀವು ಶಿಕ್ಷಣ ಕೊಡ್ತಾ ಇದ್ದಾಗ ಮಹಾತ್ಮ ಗಾಂಧೀಜಿಯವ್ರ ನೈ ತಾಲೀಮ್ ಯಾಕೆ ಹೇಳಿದ್ರು? ರಸ್ಕಿನ್ನ ತೃಪ್ತ ಸಮಾಜದ ಕಲ್ಪನೆ ಏನು? ಅಥವಾ ರಂಗಭೂಮಿ ಅಂದ ಕಾಲದಿಂದ ಅದರ ಉಗಮ ಕಾಲದಿಂದಲೂ ಕೂಡ ತೃಪ್ತ ಸಮಾಜ ನಿರ್ಮಾಣವೇ. ಸೊ ನಮ್ಮ ಹತ್ರ ಎಲ್ಲವೂ ಇತ್ತು, ಆದರೆ ನೋಡೋ ಒಳಗಣ್ಣು
1: ಇರಲಿಲ್ಲ,
0: ತೆರೆದಿರಲಿಲ್ಲ ಅಂತ ನನಗನ್ನಿಸ್ತದೆ.
1: ನಮ್ಮ ಶೈಕ್ಷಣಿಕ ತಜ್ಞರ ಯೋಚನೆಗಳು ಈ ಕಡೆ ತೆರೆದಿರಲಿಲ್ಲ.
0: ಮಹಾತ್ಮ ಗಾಂಧಿಯವರ ಶಿಕ್ಷಣ ಕಲ್ಪನೆ ಅದು ಕೇವಲ ಗಾಂಧೀಜಿ ದಿನಾಚರಣೆ ದಿವಸ ಮಾತ್ರ ಹೇಳುವಂಥದ್ದಾಗಿಲ್ಲ. ವಿಶ್ವ ರಂಗಭೂಮಿ ದಿನಾಚರಣೆಯ ಸಂದರ್ಭದಲ್ಲಿ ಮಾತ್ರ ರಂಗಭೂಮಿ ಬಗ್ಗೆ ಗಮನಿಸ್ಕೊಂಡಿಲ್ವಾ?
1: ಹೌದು,
0: ಹೌದಾ? ಅದರ ಒಳ ಸಾಧ್ಯತೆಗಳು, ಪಾಸಿಬಿಲಿಟೀಸ್ ಆಫ್ ಪಾಸಿಬಿಲಿಟೀಸ್ಗಳನ್ನ ಒಂದು ಜ್ಞಾನ ಶಾಖೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅದರ ಕ್ರಿಯಾಶಾಖೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಪರಿವರ್ತಿತ ಸಮಾಜದ ಬೇಕಾಗೋ ಟೂಲ್ ಆಗಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು. ಮಾಡಬೇಡಿ ಅಂತ ತಡೆದಿದ್ದವ್ರು ಯಾರು?
1: ಅಲ್ಲ, ಈಗ ಏನಾಗಿದೆ ಅಂದರೆ ಇಲ್ಲಿವರೆಗೂ ನಾವು ಯಾರು ತಡೆದಿಲ್ಲ, ಏನು ಆಲೋಚನೆ ಮಾಡಿದ್ರು ಯಾರು ತಡೀತಿದ್ದರು, ಆಲೋಚನೆ ಮಾಡಲಿಕ್ಕೆ ಹೋಗಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿದೆ. ನಮಗೆ ಈ ಮೂರನ್ನು ಒಳಗೊಂಡಾಗೆ ಯೋಚನೆ ಮಾಡಲಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿದೆ. ಈ ಪ್ರಸ್ತುತ ದಿನಮಾನಗಳು ಏನು ನಡೀತಾ ಇದ್ದಾವೆ, ಜಾಗತಿಕ ಒಂದು ಏನು ವಿಚಾರಗಳು ನಡೀತಾ ಇದೆ, ಇದಕ್ಕೆ ಈಗಿರುವ ಎಲ್ಲ ಸಮಸ್ಯೆಗಳಿಗೆ ನಾವು ಮೂಲ ಶಿಕ್ಷಣದ ಬದಲಾವಣೆಯೇ ಆಗಬೇಕಿರೋದು.
0: ಶಿಕ್ಷಣದ ಬದಲಾವಣೆ ಆಗಬೇಕು ಅನ್ನೋದು ಅನಿವಾರ್ಯವಾಗಿ ನೀವು ಈ ಆಡ್ತಾ ಇರೋ ಮಾತುಗಳಿಂದ ತೋರ್ತಾ ಇದೆ. ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಪಾಲಿಸಿ ಮೇಕಿಂಗ್ ಆಗ್ತಾ ಇದೆ, ಅನುಭವಾಧಾರಿತ ಕಲಿಕೆಯಿಂದ ಪ್ರಚಾರ ಮಾಡ್ತಾರೆ.
1: ಈ ಬೇಸಿಕ್ಸ್ ಗೊತ್ತಿಲ್ಲದೇ ನೀವು ಅದನ್ನ ಮೇಲೆ ಮತ್ತೆ ಮುಲಾಮಚ್ಚಿದಾಗ ಆಗತ್ತೆ ಹೊರತು.
0: ಅಲ್ಲಲ್ಲ, ಬೇಸಿಕ್ ಎಜುಕೇಶನ್.

0: ಎಜುಕೇಷನ್ ರಂಗ ಶಿಕ್ಷಣದಲ್ಲಿ ಇದ್ದೇ ಇದೆ.
1: ಅದನ್ನ ಶೈಕ್ಷಣಿಕ ಇದಕ್ಕೆ ಮೂಲ ಶಿಕ್ಷಣ.
0: ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಎಫ್ ಎಂ ರೇಡಿಯೋ ಶಿವಮೊಗ್ಗದವ್ರು ಮಾಡ್ತಾ ಇರತಕ್ಕಂಥ ಕೆಲಸ ಬಹಳ ಸೂಚ್ಯಾರ್ಹ. ಅಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಅಂಟು ದಿಸ್ ಲಾಸ್ಟ್ ಆಫ್ ದಿ ರಸ್ಕಿನ್ ಗಾಂಧೀಜಿಯವರ ತಾಳಿಮ್ನ ಚಿಂತನೆ, ರಂಗಭೂಮಿಯ ತಾಳಿಮ್ನ ಚಿಂತನೆ, ಇದಿಷ್ಟನ್ನವೇ ಒಂದು ರೀತಿಯ
1: ಕ್ಯಾಪ್ಸೂಲ್ ತರ
0: ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಂದಾಗ ಹೊಸ ಸಾಧ್ಯತೆಗಳು ಕಾಣ್ತಾ ಇಲ್ವಾ?
1: ಸತ್ಯ. ಈ ಕಾರಣಕ್ಕೆ ನಾನು ಶ್ರೀನಿವಾಸರನ್ನ ಇಲ್ಲಿಗೆ ಸ್ವಾಗತ ಮಾಡಿದಂಥದ್ದು. ಈ ಚಿಂತನೆ ನಮ್ಮ ಸಮಾಜದಲ್ಲಿ ಇನ್ನೊಂದಷ್ಟು
0: ಹಿನ್ನೆಲೆಯಲ್ಲಿ ನಾವು ಗಾಂಧೀಜಿಯವ್ರನ್ನೂ ಮರ್ಯಾದ ಬೇಡ, ರಸ್ಕಿನ್ನೂ ಮರ್ಯಾದ ಬೇಡ, ಭರತನ್ನೂ ಮರ್ಯಾದ ಬೇಡ, ಸ್ಟಾನ್ಸ್ಕಿನ್ನೂ ಮರ್ಯಾದ ಬೇಡ. ಎಲ್ಲರೂ ಸಮಾಜದ
1: ಒಳಿತಿಗಾಗಿ
0: ಕೆಲಸ ಮಾಡಿದಾರೆ. ಅದರಿಂದ ಆ ಶಾಖೆಗಳನ್ನ ಗಮನಿಸೋದಕ್ಕೆ ಈ ಮುಂದಿನ ಸಂಚಿಕೆಗಳ ಆಲೋಚನೆ ಮಾಡೋಣ ಅಂತ ನಾವು
1: ಸದ್ಯ ಈ ದಿನಕ್ಕೆ ಸಾಕು ಅಂತ ಕಾಣಿಸ್ತದೆ. ಇಲ್ಲ ಅಂದ್ರೆ ನಮ್ಗೆ ಜಾಸ್ತಿ ಆಗ್ಬಿಟ್ರೆ ಕಷ್ಟ, ಓವರ್ಫ್ಲೋ
0: ಆಗ್ಬಿಟ್ಟು.
2: ಶ್ರೋತೃ ಮಿತ್ರರೇ, ಇದುವರೆಗೆ ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರ ವಿಶೇಷ ಸಂವಾದವನ್ನು ಆಲಿಸಿದೆವು. ರಂಗ ಶಿಕ್ಷಣ ಮತ್ತು ಅದರ ಮೂಲಕ ಶಿಕ್ಷಣ ಹಾಗೂ ಉದ್ಯಮಶೀಲತೆಯ ಸಾಧ್ಯತೆಗಳ ಕುರಿತು ಹಲವು ವಿಚಾರವನ್ನು ತಿಳಿದುಕೊಂಡೆವು. ಈ ವಿಶೇಷ ಸಂವಾದಕ್ಕಾಗಿ ಶ್ರೀನಿವಾಸ್ ಪಾಪು ಹಾಗೂ ಜಿಎಲ್ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಈ ಸಂವಾದವನ್ನ ಆಲಿಸಿದ ನಿಮಗೂ ಧನ್ಯವಾದಗಳು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
3: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಹೂ ಕಣಕ್ಕ, ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
5: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
4: ಏ,
5: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ?
4: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
5: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ತು ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಡ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಾಯಿತು RJ ಶ್ರೀಧರ್. ಸೊ ಇವತ್ತು ಬೆಳಗಿನಿಂದ ಸ್ವಲ್ಪ ಬಿಸಿಲು ಜೋರಾಗಿತ್ತು, ಆದರೆ ಇವಾಗ ಏಕೋ ಮೋಡ ಕವಿದ ವಾತಾವರಣ ಆಗ್ತಾ ಇದೆ. ನಿಮ್ಮ ಕಡೆಗೆಲ್ಲ ಹೇಗಿದೆ ವೆದರು? ಸಿಕ್ಕಾಪಟ್ಟೆ ಬಿಸಿಲಾಗಿದೆಯಾ ಹೇಗೆ? ಆ್ಯಂಡ್ ಈ ಟೈಮಲ್ಲಿ ಬಿಸಿಲಿರೋದ್ರಿಂದ ನೀರು ಕೂಡ ಹೆಚ್ಚಾಗಿ ಕುಡಿಬೇಕಾಗತ್ತೆ. ಬಾಡಿನ ಆದಷ್ಟು ಹೈಡ್ರೇಟ್ ಆಗಿ ಇಟ್ಕೊಳ್ತಾ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಸೊ ಸಂಜೆಯ ಸಮಯಕ್ಕೆ 4 ಗಂಟೆಗೆ ಕರೆಕ್ಟಾಗಿ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ. ಹಾಗೆ ಇವತ್ತಿನ ಕಾಫಿ ವಿತ್ ಆರ್ಯ ಶೋನಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಮ್ಮ ಜೊತೆ ಇವತ್ತು ಏನೆಲ್ಲ ವಿಷಯಗಳನ್ನ ಹೇಳ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತು ನಾವೆಲ್ಲರಿಗೂ ಕೂಡ ನೆನಪಿರೋ ಹಾಗೆ ಸೊ ಕೆಲವೊಂದಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ ಲೈಫಲ್ಲಿ. ಅದೇ ಥರನೇ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅನ್ನೋದೇನಿದೆ, ಅದೇ ಥರನೇ ನಾವೆಲ್ಲರೂ ಕೂಡ ಬದಲಾಗ್ತಾ ಇರ್ತೀವಿ. ಹಾಗಾಗಿ ಇವತ್ತಿನ ವಿಷಯ ಏನೋ ತೊಗೊಂಡು ಬಂದಿದ್ದೀನಿ ಅಂತಂದರೆ, ಸೊ ಇವತ್ತು ನಿಮ್ಮ ಮನೆಯಲ್ಲಿದ್ದಂತಹ ಒಂದು ಹಳೆಯ ವಸ್ತುಗಳೇನೇನಿತ್ತು ಅದೆಲ್ಲ ಯಾವ್ಯಾವ ಥರದಲ್ಲಿ ರೀಪ್ಲೇಸ್ ಆಗಿದೆ, ಯಾವ್ಯಾವ ವಸ್ತುಗಳು ರೀಪ್ಲೇಸ್ ಆಗಿದೆ, ಸೊ ಅದರಲ್ಲಿ ನಿಮಗೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂತಹ ವಸ್ತು ಯಾವುದು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ನಮ್ಮ ಶೋನಲ್ಲಿ ಮಾತಾಡಬಹುದು. ಸೊ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686-96926279, ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ನಿಮ್ಮ ಮನೆಯಲ್ಲಿ ರೀಪ್ಲೇಸ್ ಆಗಿರುವಂತಹ ಒಂದು ವಸ್ತು ಯಾವುದು ಅನ್ನೋದ್ರ ಬಗ್ಗೆ ಹೇಳ್ಬೋದು. ಆ್ಯಂಡ್ ಯಾವುದು ಅಂತ ಎಕ್ಸಾಂಪಲ್ ಕೊಡೋದಾದರೆ, ಮನೆಯಲ್ಲಿ ಯಾವಾಗೆಲ್ಲ ಏನೋ ಮಡಿಕೆಗಳನ್ನ ಬಳಕೆ ಮಾಡ್ತಾ ಇದ್ರು ಅಡುಗೆ ಎಲ್ಲ ಮಾಡೋದಕ್ಕೆ, ಸೊ ಅದರಿಂದ ನಾವು ಪಾತ್ರೆಗಳಿಗೆ ಅಥವಾ ಕುಕ್ಕರ್ಗಳಿಗೆಲ್ಲ ಏನೋ ಶಿಫ್ಟ್ ಆದ್ವಿ. ಹಾಗೆಯೇ ಮನೇಲಿ ಹಳೆ ಬೀಸಣಿಗೆಗಳಿರ್ತಾ ಇತ್ತು, ಈಗ ಫ್ಯಾನ್ ಹಾಕ್ಕೊಂಡಿದ್ವಿ. ಆ್ಯಂಡ್ ಫ್ಯಾನಿಂದನೂ ಏನೋ ರೀಪ್ಲೇಸ್ ಆಗಿದೆ ಅಂತಂದರೆ ACಗಳು ಮನೆಗಳಲ್ಲಿ ಇರಬಹುದು ಅಂತ ಅಂದ್ಕೊಳ್ತೀನಿ. ಸೊ ಈ ಥರ ಏನೇನು ನಿಮ್ಮ ಮನೆಗಳಲ್ಲಿ ರೀಪ್ಲೇಸ್ ಆಗಿದೆ, ಆಲ್ಮೋಸ್ಟ್ ನನಗನ್ಸಿರೋ ಹಾಗೆ ಎಲ್ಲ ವಸ್ತುಗಳಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳಾಗಿರುತ್ತೆ, ರೀಪ್ಲೇಸ್ ಆಗಿರುತ್ತೆ. ಸೊ ಅಂತಹದ್ರಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುವಂಥದ್ದು ಅಥವಾ ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂತಹ ವಸ್ತುಗಳು ಯಾವ್ದ್ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ಕರೆ ಮಾಡಿ ಮಾತಾಡಿ ನಮ್ಮ ಜೊತೆನಲ್ಲಿ ಈ ಒಂದು ವಿಷಯದ ಬಗ್ಗೆ ನಿಮಗೆ ಅನಿಸಿರುವಂತಹ ನಿಮ್ಮ ಒಪಿನಿಯನ್ಗಳನ್ನ ಕೂಡ ಹೇಳಿ. ಆ್ಯಂಡ್ ಹಾಗೆ ಇನ್ನೊಂದು ವಿಷಯನೂ ಏನಂತಂದರೆ, ಈ ರೀಪ್ಲೇಸ್ ಆಗಿರುವಂತಹ ವಸ್ತುಗಳಲ್ಲಿ ಹಳೆ ವಸ್ತುನೇ ಮತ್ತೆ ಇನ್ನೊಂದ್ ಸರಿ ಬಳಸಬೇಕು ಅಂತ ಅನ್ಸುವಂತಹ ವಸ್ತು ಯಾವ್ದಾದ್ರು ಇದ್ರೆ ಅದ್ರ ಬಗ್ಗೆನೂ ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686279680 9627 9627 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ.
9: ಹಲೋ, ನಮಸ್ತೆ ಸರ್.
2: ನಮಸ್ತೆ, ಯಾರಿದು?
9: ಸರ್, ನಾನು ನಿಮಗೆ ಹೊಸ ಪರಿಚಯ. ನಾನು ಚಂದ್ರಿಕಾ ಜಗನ್ನಾಥ್ ನೇರಲಗುಂಡಿ ಅಂತ.
2: ಸಾರಿ,
9: ನೇರಲಗುಂಡಿಯಿಂದ. ಚಂದ್ರಿಕಾ ಜಗನ್ನಾಥ್.
2: ಚಂದ್ರಿಕಾ ಅವರು, ಹೇಗಿದ್ದೀರಾ ಮೇಡಮ್?
9: ಚೆನ್ನಾಗಿದ್ದೀವಿ ಸರ್. ತಾವ್ ಹೇಗಿದ್ದೀರಾ?
2: ನಾವು ಸೂಪರ್ ಆಗಿದ್ದೀವಿ.
9: ಟೀ ಆಯ್ತಾ ಸರ್?
2: ಇನ್ನ ಆಗಿಲ್ಲ ಮೇಡಮ್, ನಿಮ್ದಾಯ್ತಾ?
9: ಸರ್, ನಂದು ಊಟನೇ ಇವಾಗ ಆಗ್ತಿದೆ ನೋಡಿ.
2: ಊಟ ಇವಾಗ ಆಗ್ತಿದೆ ಹಂಗಾರ. ಸೊ ಬಿಸಿಲು ಜೋರು ಇದೆ ನಿಮ್ ಕಡೆಗೆಲ್ಲ?
9: ಹೌದು ಸರ್, ತುಂಬಾ ಬಿಸಿಲಿದೆ. ನಾನು ಇವಾಗ ಬೆಂಗಳೂರಲ್ಲಿ ಇದ್ದೀನಿ, ಹಳ್ಳಿಲೂ ತುಂಬಾ ಬಿಸಿಲು, ಮಳೆನೇ ಇರ್ಲಿಲ್ಲ ಸರ್ ನಮ್ಗೆ. ಅಲ್ಲಿ ತುಂಬಾ ಬಿಸಿಲು ಅಂದ್ರೆ ಬಿಸಿಲಿತ್ತು. ಬೆಂಗಳೂರಲ್ಲಿ ಮಳೆ ಇದೆ ಸರ್, 2 ದಿನದಿಂದ ಒಳ್ಳೆ ಮಳೆ ಆಗಿದೆ. ಆದ್ರೂ ಬಿಸಿಲೇ ಸರ್ ಎಲ್ಲಾ ಕಡೆ. ಅಯ್ಯಪ್ಪ, ಒಂಥರ
2: ಬಿಸಿಲು ಜೊತೆಗೆ ಶೆಕೆನೂ ಜಾಸ್ತಿ ಆಗುತ್ತೆ.
9: ಶೆಕೆ ಅಂದ್ರೆ ಹೇಳ್ಬಾರ್ದು ಸರ್, ಫ್ಯಾನ್ಗಳು ಸುಮ್ನೆ ಯಾವಾಗ್ಲೂ ಉರಿತಾನೆ ಇರ್ತವೆ. ಒಳ್ಳೆ ವಿಷಯ ಕೊಟ್ಟಿದ್ದೀರ, ಅದೇ ಹಳೇದು ಸವಿ ನೆನಪುಗಳು.
2: ಹೌದು,
9: ನಾವು ಹೌದು ಸರ್, ಫ್ಯಾನಿಗೆ ಮರೆ ಹೋಗ್ಬಿಟ್ಟಿದೀವಿ. ಅವಾಗೆಲ್ಲ ನೀವ್ ಹೇಳಿದ್ರಿ ಬೀಸಣಿಗೆ ಇತ್ತು ಅಂತ. ಎಲ್ ಕೂತ್ರು ನಿತ್ರು ಕೈಲಿ ಬೀಸಣಿಗೆ ಇಟ್ಕೊಂಡಿರ್ತಿದ್ವಿ. ಅದು ಯಾವ ರೀತಿ ಬೀಸಣಿಗೆ ಸರ್? ಬಿದ್ರಿಂದು. ನಮ್ಮೂರಲ್ಲಿ ನಾವು ಚಿಕ್ಕವರಿದ್ದಾಗ ಅದು ಕೊರಂಬ್ರು ಅಂತಾರಲ್ಲ ಸರ್, ಅವ್ರು ಪುಟ್ಟಿ ಮಾಡೋರಿಗೆ, ಬಿದ್ರಿಂದ ಕೆಲಸ ಮಾಡೋರಿಗೆ ಕೊರಂಬ್ರದಂತ ಒಂದ್ ಅವ್ರದೊಂದ್ ಲೈನೇ ಇತ್ತು ಸರ್ ಪಾಪ ಅಲ್ಲಿ. ಅವ್ರದ್ದು ಅದೇ ಕಸುಬು ಸರ್, ಅವ್ರದ್ದು ಉದ್ಯೋಗ ಕಸುಬೆ ಅದಿರುತ್ತೆ. ಅವರು ಮನೆ ಮನೆಗೂ ತಗೊಂಬಂದು ಮಾರ್ತಾ ಇದ್ರ ಅದನ್ನ ಸರ್. ಅವಾಗ 8 ಅಣೆ ಕೊಟ್ರೆ ಒಂದ್ ಬೀಸಣಿಗೆ ಬರ್ತಿತ್ತು. ಆ ಬೀಸಣಿಕೆಯಿಂದ ಗಾಳಿ ಬೀಸ್ಕೊಂಡ್ರೆ ಅದ್ರ ಖುಷಿನೇ ಬೇರೆ. ಮತ್ತೆ ಅದನ್ನ ಬಣ್ಣ ಬಣ್ಣದಲ್ಲಿ ಮಾಡ್ತಾ ಇರ್ತಿದ್ರು ಸರ್. ಅವಾಗ ನಮ್ಮನೆಯಲ್ಲಿ ಒಂದ್ 4-5 ಇತ್ತು ಬೀಸಣಿಗೆ. ಅದು ಇವಾಗ ನೋಡೋಣ ಅಂದ್ರೆ ಎಲ್ಲೂ ಕಾಣ್ತಾ ಇಲ್ಲ ಬಿಡಿ, ಆ ಬೀಸಣಿಗೆನ ಎಲ್ಲೂ ಕಾಣ್ತಾ ಇಲ್ಲ. ಮತ್ತೆ ಸರ್, ಬಿದಿರಿನ ಪುಟ್ಟಿಗಳು ಮತ್ತೆ ಮರ ಅಂತೂ ಇನ್ನೇನು ಕೆಲವ್ರು ಮನೇಲೆ ಇಟ್ಕೊಂಡಿದ್ರು, ಇಟ್ಕೊಂಡಿರ್ಬೋದೇನೋ. ಮತ್ತೆ ಸರ್, ಸೋರೆದು ಅದು ನೀರು, ಈ ಬೇಸಿಗೆ ಕಾಲ ಬಂತು ಅಂದ್ರೆ ಮಡಿಕೆ ನೀರ್ ಕುಡಿಯಕ್ ಎಷ್ಟು ಖುಷಿ ಇರ್ತಿತ್ತು. ತಣ್ಣಗೆ ಕೆಳಗಡೆ ಮಳಲ್ ಹಾಕ್ತಿದ್ವಿ ಸರ್ ಅದಕ್ಕೆ. ಅಲ್ಲಿ ನಮ್ಮನೇಲಿ ತುಂಬಾ ವರ್ಷನೇ ಇತ್ತು ಸರ್ ಅದು. ಒಂದು ದಿನ ನಾವ್ ಯಾರು ಸಹ ಅದನ್ನ ಒಡೆದಿದ್ದಾಗ್ಲಿ, ನಾವ್ 7 ಜನ ಮಕ್ಕಳಿದ್ವಿ ನಮ್ಮನೇಲಿ, ಒಬ್ರು ಅದಕ್ಕೊಂದು ದಿನ ಒಂದ್ ಟಚ್ ಮಾಡಿಲ್ಲ, ಒಂದ್ ಮಡಿಕೆನೂ ಒಡೆದಿಲ್ಲ ನೋಡಿ ಸರ್ ನಾವು. ಆ ಮಡಿಕೆ ಅಷ್ಟು ಚೆನ್ನಾಗಿ ಇಟ್ಕೊಂಡು ಅದ್ರಲ್ಲೇ ನೀರ್ ಕುಡಿತಾ ಇದ್ವಿ. ಮತ್ತೆ ಒಲೆ ಮೇಲೆ ಸರ್ ಎಲ್ಲ ಸೋರೆಯಲ್ಲೇ ಅಡ್ಗೆ ಮಾಡ್ತಿದ್ರು ನಮ್ಮ ಅವ್ವರು. ಆ ಮಡಕೆ ಸೋರೆಗಳಲ್ಲೇ ಅಡ್ಗೆ ಮಾಡ್ತಿದ್ರು, ಅದ್ರದ್ದು ಎಷ್ಟು ರುಚಿ ಇರ್ತಿತ್ತು ಸರ್ ಅವಾಗ. ಮತ್ತೆ ಸರ್, ಮುದ್ದೆ ಕೋಲ್ ಇತ್ತು.
2: ಈಗೆಲ್ಲ ಸೌಟ್ ಬಂದ್ಬಿಟ್ಟಿದೆಲ್ಲ
9: ಸೌಟ್ ಸರ್. ಇವಾಗ ಸರ್ ಮುದ್ದೆ ತೊಟ್ಟು

0: ಅಂತಿದ್ರು ಅದಕ್ಕೆ, ಅದನ್ನ ತಗೊಂಬಂದು ಅದ್ರಲ್ಲಿ ಅಡಿಗೆ ಮಾಡೋದು. ಎಷ್ಟು ರುಚಿ ಹಪ್ಪಳ ಸುಡ್ಕೊಳ್ತಿದ್ವಿ. ಮತ್ತೆ ಅದ್ರಲ್ಲಿ ಸರ್ ಅಂಬ್ಲಿ ಅಂತ ಮಾಡ್ತಿದ್ವಿ ಸರ್, ರಾಗಿ ಅಂಬ್ಲಿ. ಆ ರಾಗಿ ಅಂಬ್ಲಿ ಮಾಡ್ಕೆ ಈ ಕಡೆ ಅನ್ನ ಬಸ್ತಿದ್ದು ಅಕ್ಕ ಗಂಜಿ ಬರ್ತಿತ್ತಲ್ಲ ಸರ್, ಅದನ್ನ ಈ ಕಡೆ ಕೋಡೋಲೆಗೆ ಇಟ್ಟು ಅಜ್ಜಿಯವ್ರ ಅದ್ರಲ್ಲಿ ರಾಗಿ ಅಂಬ್ಲಿ ಮಾಡ್ತಾ ಇದ್ರು. ಆ ಮೊಸರು ಕಡಿಯಕ್ಕೆ ಇವಾಗ ಎಲ್ಲ ಮಿಕ್ಸಿ, ಅವಾಗ ಸರ್ ಕೊಡಗೋಲು. ಆ ಮೊಸರು ಕಡದ್ರೆ ಅದು ನಮಗೆ ಆರೋಗ್ಯಕ್ಕೂ ಒಳ್ಳೇದಿತ್ತು, ಹೆಲ್ತ್ ಗೆ ಅದು ಎಷ್ಟ್ ಚೆನ್ನಾಗ್ ಆಗ್ತಾ ಇತ್ತು. ಆಮೇಲೆ ನಮ್ಮ ಮನೆಗಳಲ್ಲೆಲ್ಲ ಒಳಕಲ್ಲಿತ್ತು ಸರ್, ಯಾರ ಮನೆಗೆ ಈಗ ಒಳಕಲ್ಗಳೇ ಇಲ್ಲ, ಎಲ್ಲರೇ ನೋಡಿ ಒಳಕಲ್ಲೆಲ್ಲ ಹಾಳ್ ಬಿದ್ದು ಹೋಗ್ಬಿಟ್ಟಿದಾವ್ ಪಾಪ.
1: ನೋಡಿ ಹೆಣ್ಮಕ್ಳಿಗೆ ಎಷ್ಟೆಲ್ಲ ವಸ್ತುಗಳು ನೆನಪಾಗುತ್ತೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ.
0: ಓ ಸರ್, ಒಳಕಲ್ಲಲ್ಲಿ ಆ ಚಟ್ನಿ ರುಬ್ಬಿದ್ರೆ ಅದ್ರ ತಿನ್ನದೇ ಒಂದ್ ರುಚಿ ಇರ್ತಿತ್ತು ಸರ್ ಅದ್ರಲ್ಲಿ. ಮತ್ತೆ ನಮ್ಗೆಲ್ಲ ಹಳೇದು, ನಮ್ಮ ಮನೇಲಿ ಸರ್ ಈಗ ನಮ್ಮ ಗಂಡನ್ ಮನೆಯಲ್ಲೂ ಕೂಡ ಹಳೇದು ಪಾತ್ರೆಗಳೆಲ್ಲ ಹಂಗೆ ಇದಾವೆ. ನಾನು ಕೂಡ ಗಂಡನ್ ಮನೆಗೆ ಬಂದ್ಮೇಲೆ ಸೋರೆಲ್ಲ ಅಡ್ಗೆ ಮಾಡಿದೀನಿ ಸರ್ ಹದಿನೈದು. ಹೌದು ಸರ್, 15 ವರ್ಷದಿಂದ. ನಮ್ಮ ಅತ್ತೆ ಅದ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು ಅಂದ್ರೆ, ಅದು ಹೇಳ್ಬೇಕಂದ್ರೆ ಎಷ್ಟು ಅದ್ರಲ್ಲಿ ಪಳ ಪಳ ಪಳ ಅಂತಿತ್ತು, ಎಣ್ಣೆ ಹಚ್ಚಿ ತಿಕ್ಕಿದಾರೇನೋ ಅನ್ನೋ ತರ ಇತ್ತು, ಅಷ್ಟು ಚೆನ್ನಾಗಿತ್ತು. ಒಲೆಯಲ್ಲೇ ಅಡಿಗೆ ಮಾಡ್ತಾ ಇದ್ವಿ. ಈಗ್ಲೂ ಕೂಡ ನಮ್ಮ ಹಳ್ಳಿಲಿ ಇನ್ನು ಒಲೆಯಲ್ಲೇ ರೊಟ್ಟಿ ರೊಟ್ಟಿ ಒಂದ್ ಮಾಡಕ್ ಮಾತ್ರ ಒಲೆ ಉಪಯೋಗಿಸ್ತಿದ್ದಾರೆ ಸರ್. ಈಗೆಲ್ಲ ಗ್ಯಾಸ್ ಗಳಲ್ಲೆಲ್ಲ ಮಾಡಿ ನಾನಾ ಎಷ್ಟು ಕಾಯಿಲೆಗಳ ಸರ್. ಈಗ ನಾವು ತಿನ್ನೋ ಫುಡ್ ಇಂದಾನೆ ಹಳೆ ಯಾವ್ದು ವಸ್ತುಗಳಿಲ್ಲ, ಎಕ್ಸಿಬಿಷನ್ ಇಟ್ಟಂಗೆ. ಇನ್ನು ನಮ್ ತವ್ರ ಮನೆಯಲ್ಲೂ ಒಂದಿಷ್ಟೆಲ್ಲವನ್ನು ಅಟ್ಟದ ಮೇಲೆ ಹಂಗೆ ಇಟ್ಟಿದೀವಿ ಸರ್. ನಾಳೆ ಹಳೆ ಸಾಮಾನುಗಳು ಗಂಡನ್ ಮನೆಯಲ್ಲೂ ಹಂಗೆ ಅದಾವೆ, ಹಳೆ ಪಾತ್ರೆಗಳು, ಹಳೆ ಪಡಗಗಳು, ತಾಮ್ರದ್ದು, ಈ ತರದ ಹಳೇವು ನೆನೆಸ್ಕೊಂಡ್ರೆ ಒಂದ್ ಖುಷಿ ಸರ್.
1: ಸೊ ಎಲ್ಲಾ ಕಾಲರ್ಸ್ ಹೇಳೋ ಎಲ್ಲಾ ಲಿಸ್ಟ್ ಗಳನ್ನ ನೀವೇ ಹೇಳ್ಬಿಟ್ರಿ ಅಂತ ಆಯ್ತು. ಈಗ
0: ಬೆಲ್ಲ ತುಂಬತಿದ್ವಲ್ಲ ಸರ್, ಕಣ್ತಿದ್ವಿ ಅದನ್ನು ಸಹ ಶೇಖರಣ, ಅದು ಅದ್ರಲ್ಲೇ ಬೆಲ್ಲ ಹಾಕ್ತಿದ್ವು, ಹಪ್ಪಳ ಹಾಕ್ತಿದ್ವು. ಈಗ್ಲೂ ಅವೆಲ್ಲ ಕೆಲವು ಇದಾವೆ ಸರ್ ನಮ್ಮ ಮನೇಲಿ ವಸ್ತುಗಳು, ಕೆಲವೆಲ್ಲ ಡಬ್ಬಗಳು ಆ ತರದವೆಲ್ಲ ಇದಾವೆ. ಆದ್ರೂ
1: ಎಲ್ಲ ಅಟ್ಟದ ಮೇಲೆ
0: ಯುಗ, ಎಲ್ಲ ಅಟ್ಟದ ಮೇಲೆ ಇದಾವೆ, ಈಗೆಲ್ಲ ಫ್ಯಾಷನ್ ಯುಗ. ಹಂಗಾಗಿ ಈಗೆಲ್ಲ ವಿದ್ಯುತ್ ಶಕ್ತಿಯಿಂದ ಇದರಿಂದ ಎಲ್ಲ ಉಪಕರಣಗಳಿಂದ ಮಾಡಿದ್ದು ತಿನ್ನೋದು ಅದ್ರಲ್ಲಿ ತುಂಬಿಡೋದು, ಹುಳಗಳು ಜಾಸ್ತಿ ಆಗ್ತವೆ ಇವಾಗ. ಅವಾಗ ಎಲ್ಲಿ ಸರ್ ಹುಳನೇ ಹಾಕ್ತಿರ್ಲಿಲ್ಲ, ಅಕ್ಕಿನ ಯಾವ್ದ್ರಲ್ಲೂ ಹುಳ ಹಾಕ್ತಿರ್ಲಿಲ್ಲ.
1: ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಎಲ್ಲ ವಿಷಯಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ಕರೆ ಮಾಡ್ತಾರೆ
0: ಸರ್ ಹಳೆ ವಿಷಯ ನೆನೆಸ್ಕೊಂಡಿದ್ಕೆ.
1: ಓಕೆ, ಸೊ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ನನ್ನ ಜೊತೆ ಫಸ್ಟ್ ಟೈಮ್ ಮಾತಾಡಿದೀವಿ ಇವತ್ತು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ. ಹಾಗೆ ನೀವು ಕೂಡ ನಿಮ್ಮ ಮನೇಲಿ ಈ ರೀತಿ ಏನಾದ್ರು ರಿಪ್ಲೇಸ್ ಆಗಿರುವಂತಹ ವಸ್ತುಗಳಿದ್ರೆ ಅದ್ರ ಬಗ್ಗೆ ಕೂಡ ನೆನಪು ಮಾಡ್ಕೊಂಡು ನಮ್ಮ ಜೊತೆನಲ್ಲಿ ಹೇಳಬಹುದು. ಆ್ಯಂಡ್ ಎಲ್ಲರ ಮನೆಗಳಲ್ಲೂ ಕೂಡ ಇದಷ್ಟೇ ವಸ್ತುಗಳೆಲ್ಲ ಇದನ್ನು ಹೊರತುಪಡಿಸಿ ಸುಮಾರು ವಸ್ತುಗಳು ರಿಪ್ಲೇಸ್ ಆಗಿರುತ್ತೆ. ಅದ್ರ ಬಗ್ಗೆ ಚಿಕ್ಕ ಪುಟ್ಟ ವಸ್ತುಗಳಾಗಿರೋದು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ ಶಿವಶರಣ ಅವ್ರು, ಹೇಗಿದ್ದೀರಾ?
2: ಆರಾಮಿದ್ದೀವಿ ಸರ್, ತಾವಾಗಿದ್ದೀರಿ?
1: ನಾವು ಸೂಪರ್ ಆಗಿದೀವಿ ಸರ್.
2: ನಿಮ್ ಕಡೆ ಹೆಂಗೈತ್ರಿ ವೆದರ್?
1: ವೆದರ್ ಯಾಕೋ ಸ್ವಲ್ಪ ಕೂಲ್ ಆಗ್ತಾ ಇದೆ ಇವಾಗ, ಬಟ್ ಮಳೆ ಬರುತ್ತಲ್ಲ ಗೊತ್ತಿಲ್ಲ.
2: ಮಳೆ ಬಾತ್ ಹೇಳ್ರಿ ಸ್ವಲ್ಪ.
1: ಹೇಳಿದ ತಕ್ಷಣ ಬರೋದಾಗಿದ್ರೆ ನಿಮ್ಮೂರಿಗೆ ಬಂದ್ಬಿಡೋದಲ್ಲ ಸರ್?
2: ಹೌದೌದು ಸರ್, ಹೌದು ಸರ್, ಹೌದು ಸರ್.
1: ಹೇಳಿ, ಇವತ್ತು ನಿಮ್ಮ ಮನೇಲಿ ಏನಾದ್ರು ಹಳೆ ವಸ್ತುಗಳು ರಿಪ್ಲೇಸ್ ಆಗಿದೆ ಅಂತಂದ್ರೆ ಯಾವ ವಸ್ತುಗಳು ರಿಪ್ಲೇಸ್ ಆಗಿದೆ ಅದ್ರ ಬಗ್ಗೆ ಹೇಳ್ಬೋದಾ?
2: ಏನ್ ಸರ್ ನೀವು ಮನೆ ಒಳಗ ಪ್ರಪಂಚದ ಯಾವ ರೇ ಹಂಡೆ ಕೊಡಗಳು ಇವ್ ರಿಪ್ಲೇ ಆಗ್ತಾವಲ್ರಿ ಸರ್ ಯಾವತ್ತು? ಯಾಕಂದ್ರೆ ನಾವು ಹಳಿ ಇಟ್ಟಿದ್ ಹೊಸ
1: ಮಾಡಿಸ್ತೀವಿ,
2: ಹೊಸ ಮಾಡಿಸ್ತೀವಿ ಅಂದ್ರೆ ಮತ್ತೆ ಪಡಗಳಾಗಿದ್ದೆ ಅದು ಬಾಂಡೆಗಳು ಯಾವ ರೀತಿ ಅಂದ್ರೆ ಜರ್ಮನಿ ಕೊಟ್ಟು ಹೊಸ ತಗೋತೀವಿ, ಇವೆಲ್ಲ ರಿಪ್ಲೇ ಆಗ್ಕೊತ ಹೋಗ್ತಾ ಇರ್ತಾವ ಸರ್ ಯಾವತ್ತು.
1: ಈಗ ನಿಮ್ಮ ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಈ ರೀತಿ ನಿಮಗೆ ಮತ್ತೆ ವಾಪಸ್ ಅದನ್ನ ಬಳಸಬೇಕು ಅಂತ ಅನ್ಸುವಂತ ವಸ್ತು ಆಗಿರ್ಬೋದು, ಅಥವಾ ಯಾವ್ಯಾವ ವಸ್ತುಗಳು ರಿಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಹೇಳ್ಬೋದು, ಒಂದ್ 5 ವಸ್ತುಗಳು ಹೇಳಿ ನೋಡೋಣ.
2: ಸರ್ ಯಾಕೆ ಕೊಡಗೋಳ ಸರ್, ತಾಮ್ರ ಕೊಡ, ತಾಮ್ರ ಹಂಡೆ, ತಾಮ್ರ ಚರಿಗೆ, ತಾಮ್ರ ಪಡತಿ, ತಾಮ್ರ ದೀಪ ಹತ್ತಿ ದೀಪಗಳು ಬರ್ತಾವಲ್ಲ ಸರ್.
1: ಹೌದು ಹೌದು, ಹಾಗಾಗಿ ಆಗೆಲ್ಲ ತಾಮ್ರದ ಬಳಕೆ ಮಾಡ್ತಿದ್ರಿ, ಈಗೆಲ್ಲ ಅಲ್ಯೂಮಿನಿಯಂ ಅದು ಇದೆಲ್ಲ ಬೇರೆ ಬೇರೆ ಮೆಟಲ್ ಗಳು ಬಂದು ಅದನ್ನ ಯೂಸ್ ಮಾಡೋ ಹಾಗೆ ಆಗಿದೆ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ.
2: ಧನ್ಯವಾದ ಸರ್, ಧನ್ಯವಾದ ಸರ್,
1: ಧನ್ಯವಾದಗಳು. ಶಿವಶರಣ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹೇಳ್ತಾ ಇದ್ರು. ಸೊ ಹಾಗೆ ಅವರು ಮನೇಲಿ ಏನೆಲ್ಲ ವಸ್ತುಗಳು ರಿಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಹಾಗೆ ನಾವು ಕೃಷಿನಲ್ಲಿ ನೋಡ್ತೀವಿ ಅಂದ್ರೆ ಅಲ್ಲೂ ಕೂಡ ರಿಪ್ಲೇಸ್ಗಳು ಸಿಕ್ಕಾಪಟ್ಟೆ ಆಗಿದೆ. ಆ್ಯಂಡ್ ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ಹಲೋ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ,
3: ಹಲೋ, ಹಲೋ ಸರ್, ನಮಸ್ಕಾರ.
1: ನಮಸ್ತೆ ಚಿಕ್ಕಪ್ಪ ಅವರು.
3: ಸರ್ ಹೇಗಿದ್ದೀರಾ ಸರ್? ಮಧ್ಯಾಹ್ನದ ಊಟ ಆಯ್ತಾ?
1: ಓ, ನಮ್ದಾಗಿದೆ, ನಿಮ್ದಾಯ್ತಾ?
3: ಓ ಸರ್, ಆಯ್ತು ಸರ್.
1: ಹ್ಮ್ ಹ್ಮ್.

0: ಚಿಕ್ಕಪ್ಪವ್ರೆ
1: ಸರ್
0: ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಯಲ್ಲಿ ಹಳೆ ವಸ್ತುಗಳು ಏನಾದ್ರು ರಿಪ್ಲೇಸ್ ಆಗಿದೆ ಅಂತಂದ್ರೆ ಯಾವ್ಯಾವ ವಸ್ತುಗಳು ಒಂದು 5 ನೆನ್ಪ್ ಮಾಡ್ಕೊಂಡು ಹೇಳ್ಬೋದಾ?
1: ಸರ್ ನಾವ್ ಹೇಳ್ಬೇಕು ಅಂತ ಎಲ್ಲ ನೆನ್ಪ್ ಮಾಡ್ಕೊಂಡದ್ದಲ್ಲ ನಮ್ಮ ಚಂದ್ರಿಕಾ ಮೇಡಮ್ ಅವರೆಲ್ಲ ಹೇಳ್ಬಿಟ್ರಲ್ಲ ಸರ್.
0: ಹೌದೌದು, ಆದ್ರೂ ಈಗ ನಿಮ್ಮ ಮನೇಲಿ ಯಾವ್ದೋ ಒಂದು ಚಿಕ್ಕ ಪುಟ್ಟ ವಸ್ತುಗಳು ಆತರ ರಿಪ್ಲೇಸ್ ಆಗಿರುತ್ತೆ, ನೆನ್ಪ್ ಮಾಡ್ಕೊಳ್ಳಿ ನೋಡೋಣ.
1: ಆತರ ರಿಪ್ಲೇಸ್ ಆಗಿರೋದು ಅಂದ್ರೆ ಈಗ ಯಾವ್ದು ರಿಪ್ಲೇಸ್ ಆಗೋ ಚಾನ್ಸ್ ಇಲ್ಲ ಸರ್, ಯಾಕೆಂದ್ರೆ ಎಲ್ಲ ಬದಲಾವಣೆ ಆಗ್ತಾ ಇದೆ ಸರ್ ಈಗ. ಯಾಕೆಂದ್ರೆ ಮತ್ತೆ ಹಿಂದೆಲ್ಲ ನಾ ಒಂದು ನೀರ್ ಕಾಯಿಸ್ಕೊಳಕ್ಕೆ ಸೋರೆ ಇಟ್ಟು ನೀರ್ ಕಾಯಿಸ್ಕೊಂತ ಇದ್ರು, ಆಮೇಲೆ ಅದ ಮುಗಿದ ನಂತರ ಮತ್ತೆ ಹಂಡೆ ಒಲೆ ಮಾಡ್ತಾ ಬಂದ್ರು, ಅದ ಮುಗಿತಾ ಇದ್ದಂಗೆನೆ ಗೀಜರ್ ಬಂತು, ಅದ್ ಮುಗಿತಿದ್ದಂಗೆ ಸೋಲಾರ್ ಬಂತು. ಈ ತರ ಬದಲಾವಣೆ ಆಗ್ತಾ ಆಗ್ತಾ ಆಗ್ತಾ ಹೋಗ್ತಾ ಇದೆ ಸರ್. ಮತ್ತೆ
0: ಈಗ ಅಷ್ಟು ಬದಲಾವಣೆಯಲ್ಲಿ ನಿಮ್ಮ ಮನೇಲಿ ಎಷ್ಟು ಬದಲಾವಣೆ ಆಗಿದೆ ಈಗ
1: ಸರ್? ನಮ್ಮನೆಯಲ್ಲಿ ಅದೇ ಸರ್, ಈಗ ಕಲ್ಲಲ್ಲಿ ಖಾರ ರುಬ್ತಾ ಇದ್ರು, ಅದು ಹೋಗಿ ಈಗ ಮಿಕ್ಸಿಗೆ ಬಂದಿದೆ ಸರ್.
0: ಸೋರೆಯಿಂದ ಸೋಲಾರಿಗೆ ಬಂತ ಹೇಗೆ?
1: ಹೌ ಸರ್, ಸೋರೆಯಿಂದ ಸೋಲಾರಿಗೆ ಬಂತ ಸರ್. ನೋಡ್ರಿ ಈಗ ಕರೆಂಟ್ ನೀರಿಂದ ಕರೆಂಟ್ ಉತ್ಪತ್ತಿ ಮಾಡ್ತಾ ಇದ್ರು, ಈಗ ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಫ್ಯಾನ್ ಇಂದ ಕರೆಂಟ್ ಉತ್ಪತ್ತಿ ಆಗೋ ಚಾನ್ಸ್ ಬಂತು. ಅದು ಈಗ ಹೋಗಿ ಸೂರ್ಯನಿಂದನೇ ನೇರವಾಗಿ ಕರೆಂಟ್ ಉತ್ಪತ್ತಿ ಮಾಡೋಂತ ಒಂದು ವಿಧಾನ ಕಂಡಿಡ್ದಿದ್ದಾರೆ. ಹಾಗಾಗಿ ಎಲ್ಲ ಬದಲಾವಣೆ ಆಗ್ತಾ ಆಗ್ತಾನೆ ಹೋಗ್ತಾ ಇದೆ ಸರ್. ಹಳೇದ್ ರಿಪ್ಲೇಸ್ ಮಾಡೋದ್ ಬಹಳ ಕಷ್ಟ ಸರ್ ಇವತ್ತಿನ ಕಾಲದಲ್ಲಿ.
0: ಓಕೆ, ನಿಮ್ಮ ಮನೇಲಿ ಯೂಸ್ ಮಾಡುವಂತ ವಸ್ತುಗಳಲ್ಲಿ ಏನಾದರೂ ಏನೋ ಹಳೆ ವಸ್ತುನೇ ಮತ್ತೆ ಉಪಯೋಗಿಸ್ಬೇಕು ಅಂತಂದ್ರೆ ಸೊ ಯಾವ ವಸ್ತು ಉಪಯೋಗಿಸ್ಬೇಕು ಅಂತ ನಿಮಗೆ ಅನ್ಸುತ್ತೆ ಇವಾಗ ನಿಮ್ಮನೇಲಿ?
1: ಹಳೆ ವಸ್ತು ಅಂತಂದ್ರೆ ಈಗ ನಾವು ಏನು ಈಗ ಇದು ಹಳೆ ವಸ್ತು ಅಂದ್ರೆ ಯಾವ್ದು ಅಂತ ನನಗೂ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಸರ್.
0: ಯಾವ್ದು ಅಂತ ಅರ್ಥ ಆಗ್ಲಿಲ್ವಾ? ಲೈಕ್ ಈಗ ನೋಡಿ, ಮಡಕೆಗಳು ಅವಾಗೆಲ್ಲ ನೀರ್ ಕುಡಿಯಕ್ ಮಡಕೆಗಳನ್ನ ಯೂಸ್ ಮಾಡ್ತಿದ್ವಿ, ಅದಾದ್ಮೇಲೆ ಪ್ಯೂರಿಫೈರ್ ಬಂತು, ಪ್ಯೂರಿಫೈರ್ ಆದ್ಮೇಲೆ ಈಗ ಮತ್ತೆ ಮಡಕೆಗೆ ಅದೇ ನೀರ್ ತುಂಬಿಸಿಟ್ಟು ತಣ್ಣ ಕುಡಿತೀವಿ.
1: ನೀರ್ ಕುಡಿಯಕ್ಕೆ ತಣ್ಣಗಿರುತ್ತೆ ಅಂತ ಹೇಳಿ ಒಂದು ಬಾಂಡ್ಲಿ ಮರಳು ಹಾಕಿ ಅದಕ್ಕೆ ಆ ಸೋರೆ ಇಟ್ಟು ನೀರ್ ಒಯ್ದು ಅದನ್ನ ನಾವು ಮತ್ತೆ ರಿಫ್ರೆಶ್ ಮಾಡಿದಂಗೆ ಲೆಕ್ಕ ಸರ್. ಅದು ತಣ್ಣಗಿರುತ್ತೆ ನೀರು, ಆ ನೀರನ್ನ ಕುಡಿದ್ರೆ ಇನ್ ಯಾವ ಫ್ರಿಜ್ ನೀರು ಬೇಡ ಸರ್ ಅದ್ರ ಮುಂದೆ.
0: ಹಾಗೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಮಾತಾಡ್ತಾ ಇದ್ರು. ಹಾಗೆ ಏನೇನೆಲ್ಲ ವಸ್ತುಗಳು ರಿಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಆ್ಯಂಡ್ ಹಾಗೆ ಸುಮ್ಮನೆ ಥಿಂಕ್ ಮಾಡಿದೆ ನಾನು, ಏನೇನು ವಸ್ತುಗಳು ಆ ರೀತಿ ರಿಪ್ಲೇಸ್ ಆಗಿದೆ ಅಂಥೇಳಿ. ಆಗೆಲ್ಲ ಏನಾಗ್ತಿತ್ತು, ಈ ಫೈಬರ್ ಚೇರ್ಗಳೆಲ್ಲ ಕಡಿಮೆ, ಆವಾಗ ವುಡನ್ ಚೇರ್ಗಳೇ ಜಾಸ್ತಿ ಇರ್ತಾ ಇತ್ತು. ಆ್ಯಂಡ್ ವುಡನ್ ಚೇರ್ಗಳೆಲ್ಲ ಈಗ ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟಿದೆ. ಕಡಿಮೆ ಆದರೂ ಹೇಗೆ ಅಂತಂದರೆ, ಆ ವುಡನ್ ಚೇರ್ಗೆ ವುಡ್ ಕಂಪ್ಲೀಟ್ ಆಗಿ ಬಳಸಿರಲ್ಲ, ಮತ್ತೆ ಏನೋ ಪರದೆ ರೀತಿಯಲ್ಲಿ ಬೇರೆ ಬೇರೆ ಏನೋ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸಿರ್ತಾರೆ ಅಂದ್ರೆ ಬೇಸ್ಮೆಂಟ್ಗೆ. ಸೊ ಈ ತರದ ಆಗ್ತಾ ಇದೆ. ಈಗ ಕಂಪ್ಲೀಟ್ ಆಗಿ ಫೈಬರ್ ಚೇರ್ಗಳು ಅಥವಾ ಏನು ಕುಷನ್ ಚೇರ್ಗಳು ಈ ತರದ ಬರ್ತಾ ಇದೆ. ಇದು ಒಂದು ರೀಪ್ಲೇಸ್ ಅಂತಾನೆ ಹೇಳ್ಬೋದು. ಎಲ್ಲರ ಮನೆಗಳಲ್ಲಿ ಕೂಡ ಆಗ ಒಂದು ವುಡನ್ ಚೇರ್ ಇರ್ತಾ ಇತ್ತು, ಈಗ ಎಲ್ಲರ ಮನೆಗಳಲ್ಲಿ ಫೈಬರ್ ಚೇರ್ಗಳು ಕುಷನ್ ಚೇರ್ಗಳು ಇದಾವೆ ಅಂತಾನೆ ಹೇಳ್ಬೋದು. ಈ ರೀತಿ ಸಿಕ್ಕಾಪಟ್ಟೆ ರೀಪ್ಲೇಸ್ ಆಗಿರೋದನ್ನ ಗಮನಿಸಬಹುದು. ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಏನೆಲ್ಲ ಈ ರೀತಿ ರೀಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರಿಗೆ ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಶ್ರೀಧರ್ ಸರ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಸರ್. ನಾನು ಮೊದಲಿಗೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್, ಯಾಕೆಂದ್ರೆ ಈ ವಿಷಯ ನನಗೆ ಕೇಳಿದ ಕೂಡಲೇ ನಾನು ಒಂದು ಲಿಸ್ಟ್ ಹಾಕೊಂಡಿದ್ದೀನಿ ಸರ್, ಬಹಳ ಹಳೆ ನೆನಪುಗಳು. ನೋಡಿ ಸರ್, ನಮಗೆ ನೀರು ಓರ್ತಾ ಇದ್ದು ಸರ್, ನಾವು ಬಾವಿಯಿಂದ ಅಡ್ಡೆ ಅಂತ ಬರೋದು, ಮುಂದೆ ಹಿಂದೆ ಹಗ್ಗದ ಒಂದು ಇದಿರೋದು 2 ದಿನಕ್ಕೆ ಇಟ್ಕೊಂಡ್ ಬರ್ತಿದ್ದು.
0: ಹೌದು,
2: ಅಡ್ಡೆ ಹೋಯ್ತು ಸರ್, ಅದು ಅಡ್ಡೆ ಹೋಯ್ತು, ನೀರು ಹೊರೋ ಅಡ್ಡೆ ಈಗ ಇದುವೆ ಇಲ್ಲ ಸರ್ ನಮ್ಮ ಹತ್ರ. ಆಮೇಲೆ ಸರ್, ಮಜ್ಜಿಗೆ ಕಡೆಯೋದು, ಮಜ್ಜಿಗೆ ಕಡೆಯುತ್ತಿದ್ವಲ್ಲ ಮಂತ್, ಅದು ಇಲ್ಲ ಸರ್ ಈಗ, ಈಗೇನು ಇದು ಮಿಕ್ಸ್ ಇಲ್ಲೇ ಮಾಡ್ಬಿಡ್ತಾರೆ.
0: ಹೌದು,
2: ಆಮೇಲೆ ನಿಮಗೆ ನೆನಪಿರ್ಬೋದು ಸರ್, ಶಾವಿಗೆ ಹೋಳು ಅಂತ ಬರೋದು, ಶಾವಿಗೆ ಒತ್ತೋದು,
0: ಹೌದು
2: ಅದು ಹೋಯ್ತು ಸರ್, ನೂಡಲ್ಸ್ ಬಂತು ಈಗ. ಆಮೇಲೆ ನೀರಿನ ಹಂಡೆ, ನಾವು ನೀರು ಕಾಯಿಸ್ತಿದ್ವಲ್ಲ ಸರ್, ಅದು ಹೋಗಿ ಸೋಲಾರ್ ಬಂತು ಈಗ.
0: ಹೌದೌದು,
2: ಆಮೇಲೆ ಕುಡಿಯುವ ನೀರಿನ ಹೂಜಿ ಇತ್ತು ಸರ್ ಮನೇಲಿ, ಈಗ ಫಿಲ್ಟರ್ ಬಂತು. ಸೈಕಲ್ ಹೋಯ್ತು, ಬೈಕ್ ಬಂತು ಸರ್. ಮತ್ತೆ ನೀವ್ ಹೇಳಿದಾಗ ಬೇಸಾಯದ ಪರಿಕರಗಳು ಎಲ್ಲಾ ಹೋಯ್ತು ಸರ್, ಒಂದು ಕೂರಿಗೆ ಮಣಿ ಇರ್ಬೋದು, ಹೆಗ್ಗುಂಟೆ ಇರ್ಬೋದು, ನೇಗ್ಲು ಎಲ್ಲ ಹೋಗಿ ಟ್ರ್ಯಾಕ್ಟರ್ ನಲ್ಲಿ ಎಲ್ಲ ಆ ಪರಿಕರಗಳು ಬಂದ್ಬಿಡ್ತು. ಕೊನೆಗೆ ನೋಡಿ ಸರ್, ಚಾಪೆಗಳೆಲ್ಲ ಹೋಗಿ ಕುರ್ಚಿಗಳು ಬಂತು, ಕುಂಕುಮ ಹೋಗಿ ಬಿಂದಿ ಬಂತು. ಆಮೇಲೆ ಸರ್, ಮದುವೆಯಲ್ಲಿ ಎಷ್ಟು ಚೆನ್ನಾಗಿರೋ ಸರ್ ಅದು ಕಾಸೆ ಪಂಚೆ ಮದುಮಗನಿಗೆ, ಅದು ಹೋಗಿ ಈಗ ಶೇರ್ವಾನಿ ಬಂದ್ಬಿಡ್ತು ಸರ್.
0: ಹೌದು, ಸೂಟು ಆಮೇಲೆ ಶೇರ್ವಾನಿಗಳು.
2: ಹೌದು, ಈಗೆಲ್ಲ ತುಂಬಾ ಬದಲಾವಣೆ ಆಗಿದೆ ಸರ್. ಆಮೇಲೆ ಇದು ನನಗೆ ಅದೇ ಅನ್ಸುತ್ತೆ, ರೇಡಿಯೋ ಈಗ ಕೇಳೋದಿಲ್ಲ ಸರ್ ಕಡಿಮೆ, ಆದ್ರೂ ನಮ್ಗೆ ಆಶ್ಚರ್ಯ ಆಗುತ್ತೆ ನಾವು ನಿಮ್ಗೆ ಕಾಲ್ ಮಾಡ್ತಿದ್ರೆ ಸಿಗಲ್ಲ ಅಂದ್ರೆ ಕೇಳೋರು ಇದಾರೆ, ರೇಡಿಯೋ ಹೋಗಿ ಟಿವಿ ಬಂದ್ಬಿಟ್ಟಿದೆ ಸರ್. ಆ ರೇಡಿಯೋ ಇಲ್ಲ ಏನು ಮೊಬೈಲ್ನಲ್ಲಿ ಬಂದಿರೋದ್ರಿಂದ ರೇಡಿಯೋ ಹೋಗಿದೆ ಅಷ್ಟೇ.
0: ಹೌದೌದು,
2: ಬಟ್ ಅದು ಕಾರ್ಯಕ್ರಮ ಅಂತ ಬರುತ್ತೆ, ಇಷ್ಟೆಲ್ಲ ಬದಲಾವಣೆಗಳಾಗಿದೆ ಸರ್.
0: ಸೊ ಇದೆಲ್ಲ ಲಿಸ್ಟ್ ಮಾಡಿದ್ರೆ ನೀವು ನೋಡಿ
2: ಚೆನ್ನಾಗಿದೆ, ಒಳ್ಳೆ ಕಾರ್ಯಕ್ರಮ. ಇವೆಲ್ಲ ಹಳೆ ನೆನಪುಗಳು ನಮ್ಗೆ ಇನ್ನು ಬೇಕಾದ್ರೆ ಸಾಕಷ್ಟು ಇದೆ ಸರ್, ಈ ತಕ್ಷಣಕ್ಕೆ ಹೊಳಿತಾ ಇಲ್ಲ.
0: ಆಗ್ಲಿ ಆಗ್ಲಿ, ನೀವು ನೆನ್ಪ್ ಮಾಡ್ಕೊಂಡು ನಮಗೆ ವಾಟ್ಸ್ಆಪ್ ಮಾಡಿ
2: ಮಾಡ್ಬೋದು, ಆಮೇಲೆ ನಮ್ಮ ಸ್ನೇಹಿತರು ಮುಂದೆ ಮಾತಾಡೋರು ಅವ್ರದ್ದು ಎಲ್ಲ ತಿಳ್ಕೊಬೋದಲ್ಲ
0: ಸರ್.
2: ಒಳ್ಳೆ ವಿಷಯ ತೆಗೆದುಕೊಂಡು ಬಂದ್ರೆ, ಹಾಗಾಗಿ ನಿಮ್ಗೆ ಅಭಿನಂದನೆಗಳು ಸರ್.
0: ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮಗೆ ಕೂಡ ಒಳ್ಳೆ ಲಿಸ್ಟ್ ಮಾಡ್ಕೊಂಡು ಎಲ್ಲ ಏನೋ ಯಾವ್ಯಾವ ವಸ್ತುಗಳೆಲ್ಲ ರಿಪ್ಲೇಸ್ ಆಗಿದೆ ಅನ್ನೋ ಬಗ್ಗೆ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ನಿಮಗೂ ಕೂಡ.
2: ಧನ್ಯವಾದಗಳು ಸರ್.
0: ಸೋಮಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೊ ಯಾವ್ಯಾವ ವಸ್ತುಗಳು ರೀಪ್ಲೇಸ್ ಆಗಿದೆ ಅನ್ನೋರ ಬಗ್ಗೆ ಹೇಳ್ತಾ ಇದ್ರು. ಅಂಡ್ ನಿಮ್ಮನೇಲಿ ಯಾವ ರೀತಿಯ ವಸ್ತುಗಳು ರೀಪ್ಲೇಸ್ ಆಗಿದೆ ಇದ್ರ ಬಗ್ಗೆ ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕು ಅಂತಂದ್ರೆ ನಮ್ಮ ಸಂಖ್ಯೆ 9662798096 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡಿ. ಅಂಡ್ ಹಾಗೆ ನೀವು ಉಪಯೋಗಿಸಿರುವಂತಹ ವಸ್ತುಗಳಲ್ಲೇ ಎಷ್ಟೊಂದು ರೀಪ್ಲೇಸ್ಗಳಾಗಿರುತ್ತೆ, ಸೊ ಅಂತಹದ್ದನ್ನು ಕೂಡ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು. ಹಾಗೀಗ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
3: ನಮಸ್ತೆ ಶ್ರೀಧರ್.
0: ನಮಸ್ತೆ ಕುಸುಮ ಅವರು.
3: ಹೌದು ಶ್ರೀಧರ್, ಚೆನ್ನಾಗಿದ್ದೀರಾ?
0: ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ ಶ್ರೀಧರ್, ತುಂಬಾ ಚೆನ್ನಾಗಿದ್ದೀವಿ.
0: ಓಕೆ ಕುಸುಮ ಅವರೇ.
3: ಶ್ರೀಧರ್,
0: ಇವತ್ತಿನ ವಿಷಯ ಗೊತ್ತಾಯ್ತಾ ನಿಮ್ಗೆ?
3: ಅದೇ ಹಳೆ ವಸ್ತುಗಳು ಕಾಣೆ ಆಗಿದಾವೆ ಅಂತ ಹೇಳ್ತಾ ಇದ್ರಿ.
0: ಹೌದು, ಕಾಣೆ ಆಗಿದಾವೆ, ಹಾಗೆ ಅದಕ್ಕೆ ರಿಪ್ಲೇಸ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಮನೇಲಿ ಯಾವ್ಯಾವ ವಸ್ತುಗಳು ಈ ರೀತಿ ರಿಪ್ಲೇಸ್ ಆಗಿದೆ, ಅಂಡ್ ಮತ್ತೆ ಯಾವ್ದನ್ನ ಬಳಸಬೇಕು ಅಂತ ನಿಮಗೆ ಅನ್ಸುತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ?
3: ನನ್ಗೆ ಈಗ ಸಾಮಾನ್ಯವಾಗಿ ಮುಖ್ಯವಾಗಿ ಕಣ್ಣಿಗೆ ಕಾಣೋದು ಅಂದ್ರೆ, ಮೊದ್ಲೆಲ್ಲ ಅಲ್ಯೂಮಿನಿಯಂ ಈ ತರ ಪಾತ್ರೆಗಳಲ್ಲಿ ಮಾಡ್ತಾ ಇದ್ರು. ಅದಕ್ಕೂ ಮುಂಚೆ ಮಣ್ಣಿಂದ ಮಾಡಿದ್ದು ನನಗೇನು ಗೊತ್ತಿಲ್ಲ. ಆದ್ರೆ ಈಗೆಲ್ಲ ಈಗಿನ ಹೊಸ ಟ್ರೆಂಡ್ ಆಗಿ ಮಣ್ಣಿನ ಪಾತ್ರೆಲ್ಲೇ ಅಡ್ಗೆ ಮಾಡ್ಲಿಕ್ಕೆ ಎಲ್ಲರೂ ಇಷ್ಟ ಪಡ್ತಾರೆ ಈಗ. ಮತ್ತೆ ಹಳೆ ಪಾದವೇ ಗತಿ ಅಂತ ಹೇಳ್ತಾರಲ್ವಾ, ಹಾಗೆ ಎಲ್ಲರೂ ಕೂಡ ಎಲ್ಲಿ ಯಾರ್ ನೋಡಿದ್ರು ಒಂದು ಮಣ್ಣಿಂದನ್ನ ಹೆಚ್ಚಾಗಿ ಯೂಸ್ ಮಾಡ್ಲಿಕ್ಕೆ ಆರೋಗ್ಯಕ್ಕೋಸ್ಕರ ಅಂತ ಹೇಳಿ ಈಗೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಅಡ್ಗೆ ಮಾಡ್ಲಿಕ್ಕೆ ಮೊದ್ಲೇ ಎಲ್ಲ ಗಾಣದಿಂದ ಎಣ್ಣೆ ತಗೊಂಡ್ಬರ್ತಾ ಇದ್ರು. ಅದು ಕೂಡ ಅದ್ರ ನಂತರ ಮಧ್ಯದಲ್ಲಿ ಎಲ್ಲ ಚೇಂಜ್ ಆಗ್ಬಿಟ್ಟಿತ್ತು. ಈಗ ಎಗೇನ್ ಮತ್ತೆ ಆರೋಗ್ಯಕ್ಕೆ ಅಂತ ಹೇಳಿ ಎಲ್ಲ
0: ಗಾಣದ ಎಣ್ಣೆ
3: ಯೂಸ್ ಮಾಡೋದನ್ನ ಮತ್ತೆ ಎಲ್ಲಿ ನೋಡಿದ್ರು ಗಾಣದ ಎಣ್ಣೆ ಅಂತ ಹೇಳಿ ಬೋರ್ಡ್ ಕಾಣ್ತೀವಿ ಈಗ ಇತ್ತೀಚೆಗೆ ಅಲ್ವಾ. ಅದ್ರ ನಂತರ ಬಂದ್ವಿ ಅಂದ್ರೆ ಸ್ನಾನಕ್ಕೆ ಮೊದ್ಲೆಲ್ಲ ಸೋಪು ಶಾಂಪು ಅಂತ ಯೂಸ್ ಮಾಡಕ್ಕಿಂತ ಮೊದ್ಲು ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಕಡಲೆ ಹಿಟ್ಟು ಈ ತರ ಎಲ್ಲ ಯೂಸ್ ಮಾಡೋರು. ಅದೆಲ್ಲ ಕಾಣೆ ಆಗಿ ಸೋಪು ಶಾಂಪು ಬಂದಿತ್ತು. ಈಗ ಎಗೇನ್ ಮತ್ತೆ ಎಲ್ಲ ಕಡಲೆ ಹಿಟ್ಟಿನ ಸೋಪುಗಳು ಅಂತ ಹೇಳಿ ಅದೇ ತರ ಅದನ್ನ ಯೂಸ್ ಮಾಡ್ಲಿಕ್ಕೆ ಇಷ್ಟ ಪಡ್ತಾ ಇದಾರೆ, ಈಗ ಎಲ್ರು ಕೂಡ ಅದಕ್ಕೇನೆ ಹೋಗ್ಬಿಟ್ಟಿದ್ದಾರೆ. ಜೊತೆಗೆ ಇನ್ ತಲೆಗೆ ಮೊದ್ಲೆಲ್ಲ ಪ್ಲಾಸ್ಟಿಕ್ ಬಾಚಣಿಕೆಗಿಂತ ಮುಂಚೆ ನನ್ಗೂ ಗೊತ್ತಿರೋ ಹಾಗೆ ಮರದ ಬಾಚಣಿಕೆ ಯೂಸ್ ಮಾಡ್ತಾ ಇದ್ರು. ಈಗ ಎಗೇನ್ ಮತ್ತೆ ಬಾಚಣಿಕೆ ಮರದ್ದೇನೆ ಯೂಸ್ ಮಾಡ್ತಾರೆ, ಈಗ ಎಷ್ಟೇ ಕಾಸ್ಟ್ಲಿ ಆಗಿದ್ರು ಕೂಡ ಮರದ ಬಾಚಣಿಕೆ ಯೂಸ್ ಮಾಡಕ್ಕೆ ಎಲ್ರು ಇಷ್ಟ ಪಡೋದು. ಇನ್ನ ಕಬ್ಬಿಣದ ಸಾಮಾನುಗಳಿಗೆ ತುಂಬಾ ಆಸೆ ಪಡ್ತಾರೆ ಈಗೆಲ್ಲ, ದೋಸೆ ಅಂಚಾಗಿರ್ಬೋದು ಯಾವ್ದೇ ಒಂದು ವಸ್ತುಗಳು ಈ ರೀತಿ ರೊಟ್ಟಿ ಅಂಚು ಈ ರೀತಿ ಇರುತ್ತಲ್ವಾ, ಅದೆಲ್ಲ ನಾನ್ ಸ್ಟಿಕ್ ಬಂದಿತ್ತು ತುಂಬಾನೇ ಇದಾಗಿತ್ತು. ಅದ್ರ ನಂತರ ಎಲ್ಲ ಕಬ್ಬಿಣದ ವಸ್ತುಗಳು, ದೋಸೆ ಅಂಚು ಕಬ್ಬಿಣದ ರೊಟ್ಟಿ ಅಂಚು ಇದು ಕೂಡ ಆರೋಗ್ಯ ನೆಪ ಅಂತ ಹೇಳಿ ಅದಕ್ಕೆ ವಾಪಸ್ ಬಂದಿದೀವಿ. ಇನ್ನ ನೀರಿಂದ ತಗೊಳಕ್ ಬಂದ್ರೆ ತಾಮ್ರದ ಪಾತ್ರೆಗಳನ್ನೇ ಯೂಸ್ ಮಾಡ್ತಾ ಇದ್ರು ಅವಾಗೆಲ್ಲ, ತಾಮ್ರದ ಹಂಡೆಯಲ್ಲಿ ತಾಮ್ರದ ಬಾಟಲ್ ಅಲ್ಲಿ. ಈಗ ಅದು ಕೂಡ ಮತ್ತೆ ವಾಪಸ್ ಬಂದಿದೆ. ಇನ್ ಫ್ಯಾನು ಒಳಕಲ್ಲು ಇವೆಲ್ಲ ನಾವ್ ಯಾಕೆಂದ್ರೆ ಮತ್ತೆ ತಗೊಂಬರ್ಲಿಕ್ಕೆ ಆಗಲ್ಲ ಶ್ರೀಧರ್, ಯಾಕೆಂದ್ರೆ ಕಲ್ಲಲ್ಲಿ ರುಬ್ಬೋದು ಅಥವಾ ಎಂತ ಫ್ಯಾನ್ ಅನ್ನ ಬಿಟ್ಟು ಬೇರೆ ಕೈಯಲ್ಲೇನೋ ಬಾಚಿನ ಎಂತ
0: ಬೀಸಣಿಗೆಲ್ಲ
3: ಅದೆಲ್ಲ ಮಾಡ್ಕೊಳಕ್ ಆಗಲ್ಲ ಈಗ, ಅದೆಲ್ಲ ಚೇಂಜ್ ಆಗಿಲ್ಲ ಇನ್ನ ನನ್ನ ಪ್ರಕಾರ.
0: ಇಲ್ಲ ಅದ್ರದ್ದು ನೆಕ್ಸ್ಟ್ ಎಕ್ಸರ್ಸೈಸ್ ಅಲ್ಲ ಈಗ ಬೀಸಣಿಗೆಲ್ಲ ಇಲ್ವಲ್ಲ, ಸೊ ನೆಕ್ಸ್ಟ್ ಅದನ್ನೇ ಒಂದು ಎಕ್ಸರ್ಸೈಸ್ ಕೂಡ ಸ್ಟಾರ್ಟ್ ಮಾಡಬಹುದು ಯಾರಾದ್ರೂ.
3: ಹೌದೌದು, ಆರೋಗ್ಯಕ್ಕೋಸ್ಕರ.
0: ಆರೋಗ್ಯಕ್ಕೋಸ್ಕರ ಬೀಸಣಿಗೆ ಬೀಸ್ಕಳಿ ಗಾಳಿನ ಅಂತ ಹೇಳಿ ಅದು ಕೂಡ ಒಂದು ಆಗ್ಬೋದು ಅಂತ ನನಗೆ ಅನ್ಸುತ್ತೆ.
3: ಅಭಾವದ ಕೊರತೆ ಎಲ್ರಿಗೂ ಕೂಡ, ಒತ್ತಡದ ಜೀವನ ಅಲ್ವಾ ಈಗ, ಕೈಯಿಂದ ಬೀಸ್ಕೊಂತ ಕುತ್ಕೊಳ್ಳೋದಾಗ್ಲಿ ರುಬ್ಕೊಂತ ಕೂರೋದಾಗ್ಲಿ ವಾಷಿಂಗ್ ಮಿಷಿನ್ ಚೇಂಜ್ ಮಾಡೋದು ಕೈಯಿಂದ ಬಟ್ಟೆ ತೊಳೆಯೋದು
0: ಅಲ್ಲ ಕಾಲಕ್ರಮೇಣ ಮತ್ತೆ ವಾಪಸ್ ಬರ್ಬೋದು ಅಂತ ನನಗೆ ಅನ್ಸುತ್ತೆ ನೀವು ಹೇಳಿದಾಗ.
3: ವೆಯ್ಟ್ ಮಾಡೋಣ ನೋಡೋಣ. ಆದ್ರೆ ಮತ್ತೆ ಆರೋಗ್ಯ ಆರೋಗ್ಯ ಅಂತ ಹೇಳಿ ಯೋಗ ಅಂತ ಮಾಡ್ಲಿಕ್ಕೆ ಹೋಗ್ತೀವಲ್ವಾ, ಅದೆಲ್ಲ ಮನೇಲೆ ಆಗ್ತಾ ಇತ್ತು ಮೊದಲೆಲ್ಲ. ನಾವೇನೇ ಕೆಲಸ ಮಾಡಿದ್ರು ನೀವು ಹೇಳಿದ್ರಲ್ಲ, ಬಟ್ಟೆ ತೊಳೆಯೋದಾಗಿರ್ಬೋದು, ಬೀಸೋದಾಗ್ಲಿ, ಕುಟ್ಟೋದಾಗ್ಲಿ, ಇದೆಲ್ಲ ಕೂಡ ನಾವು ಅಲ್ಲಿ ಯೋಗ ಅಂತ ಮಾಡ್ತೀವಲ್ವಾ, ಅದೇ ಆಸನಗಳೇ ಇಲ್ಲ ಆಗ್ತಾ ಇತ್ತು. ಈಗ ಅಗೇನ್ ನೀವ್ ಹೇಳ್ದಂಗ ಅಲ್ಲಿಗೆ ಹೋಗ್ಬೋದೇನೋ
0: ನೋಡೋಣ. ವೇಟ್ ಮಾಡ್ಬೇಕು ನೋಡಕ್ಕೆ,
3: ವೇಟ್ ಮಾಡ್ಬೇಕು ನೋಡೋಣ. ನಮ್ ಕಾಲಕ್ಕಂತೂ
0: ಚೆನ್ನಾಗಿ
3: ಅನ್ಸುತ್ತೆ ಶ್ರೀಧರ್. ಈ ರೀತಿ ನಾವು ಮತ್ತೆ ಹಳೆ ಎಲ್ಲಾ ವಸ್ತುಗಳನ್ನ ಇಷ್ಟ ಪಡ್ತೀವಿ ಆರೋಗ್ಯ ಅಂತ ಹೇಳಿ. ಚೆನ್ನಾಗಿದೆ ಇಂಥ ವಸ್ತುಗಳನ್ನ ತಿನ್ನೋದ್ರಿಂದ, ನಾವೇನೇ ಉಪಯೋಗಿಸೋದ್ರಿಂದ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಖಂಡಿತ. ನಾವು ಮೊದ್ಲಿನ ಕಾಲಕ್ಕೆ ಹೋಗ್ತಾ ಇದೀವಿ ಈಗ.
0: ಥ್ಯಾಂಕ್ ಯು ಕುಸುಮ ಅವ್ರೆ, ಚೆನ್ನಾಗಿ ಮಾತಾಡಿದ್ರಿ. ಓಕೆ, ಕುಸುಮ ಅವರು ಕರೆ ಮಾಡಿದ್ರು, ಅವರು ಕೂಡ ರಿಪ್ಲೇಸ್ ಆಗಿರೋ ವಸ್ತುಗಳೇ ಮತ್ತೆ ಯಾವ ರೀತಿ ಹಳೆ ಏನು ಚಲಾವಣೆಗೆ ಏನಿತ್ತು ಆ ರೀತಿ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗೆ ನಿಮ್ಮನೇಲಿ ಯಾವ ರೀತಿಯ ವಸ್ತುಗಳು ಈ ರೀತಿ ರೀಪ್ಲೇಸ್ ಆಗಿದೆ ಅನ್ನೋ ಬಗ್ಗೆ ನೀವು ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತಾರೆ ಶೋ ಕೇಳ್ತಾ ಇರಿ. ರೇಡಿಯೋ ಶೋ ಮುಗ್ಗ ರಾಣಿ ಪೋನೋಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
5: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
4: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದ್ರಿ. ನಾನು ಆರ್ ಜಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ನಿಮ್ಮ ಮನೆಯಲ್ಲಿ ಏನೆಲ್ಲ ವಸ್ತುಗಳು ರೀಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9686 9627 9627. ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರಿದು?
1: ನಾಗೇಂದ್ರ ಸರ್, ಚಳ್ಳಕೆರೆ ತಾಲೂಕು ದೊಡ್ಡವಳ್ಳಾರ್ತಿಯಿಂದ, ಚಿತ್ರದುರ್ಗ ಜಿಲ್ಲೆ.
0: ನಾಗೇಂದ್ರ ಅವರು ಹೇಗಿದ್ದೀರಾ?
1: ರಾಮಿದು ಸರ್, ಈಗ ಒಂದ್ ಹಾಡು ಪ್ರಸಾರ ಮಾಡಿದ್ರಲ್ಲ, ಎಲ್ಲೋ ಜೋಗಪ್ಪ ನಿನ್ನ ಆರಾಮ, ಅದ ಹಾಡು ತುಂಬಾ ಚೆನ್ನಾಗಿತ್ತು ಸರ್. ಕೇಳಿ ಮನಸ್ಸಿಗೆ ಒಂಥರ ರೋಮಾಂಚನವಾಯ್ತು.
0: ಹೌದಾ?
1: ತುಂಬಾ ಬಿಸಿಲಿದೆ ಸರ್ ನಮ್ಗೆ.
0: ಬಿಸಿಲಾ?
1: ಈ ಬಿಸಿಲು ಸರ್ ತುಂಬಾ ಬಿಸಿಲಿದೆ. ಇದ್ರಲ್ಲಿ ಬಿಸಿಲಲ್ಲೇನೆ ಕೆಲಸ ಮಾಡ್ಕಂತ ಹಾಡ್ ಕೇಳ್ತಾ ನಮ್ ಕೇಳಿದ್ರಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ಈಗ ಹಳೆ ಕಾಲದಲ್ಲಿ ಸರ್.
0: ಹಳೆ ಕಾಲದ್ದು ಅಂತ ಅಂದ್ರೆ ಈಗ ವಸ್ತುಗಳು ಏನೇನು ರೀಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಆಗ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ವಲ್ಲ, ವಸ್ತುಗಳಿಗೆ ಪರ್ಯಾಯವಾಗಿ ಈಗ ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡ್ತಾ ಇದೀವಿ, ಆವಾಗ

0: ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಂಗೆ, ಸೊ ಏನು ವುಡನ್ ಚೇರ್ಗಳಿತ್ತು, ಈಗೆಲ್ಲ ಫೈಬರ್ ಚೇರ್ಗಳು ಪ್ಲಾಸ್ಟಿಕ್ ಚೇರ್ಗಳಾಗಿದೆ. ಹಾಗೆಯೇ ಈ ಸಿ ಡಿ ಪ್ಲೇಯರು, ಡಿ ವಿ ಡಿ ಪ್ಲೇಯರ್ ಈ ಥರದ್ದೆಲ್ಲ ಇತ್ತು, ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ನಾವು ಮೊಬೈಲ್ನೇ ಯೂಸ್ ಮಾಡ್ತಾ ಇದ್ದೀವಿ, ಟಿ ವಿಗಳನ್ನ ಏನು ಪೆನ್ ಡ್ರೈವ್ ಮೂಲಕ ಯೂಸ್ ಮಾಡ್ತಾ ಇದ್ದೀವಿ. ಈ ಥರ ಚಿಕ್ಕ ಪುಟ್ಟ ಏನೇನು ವಸ್ತುಗಳು ರೀಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನಿಮ್ಮ ಮನೆಯಲ್ಲಿ ಯಾವ ಥರ ಈ ಥರ ರೀಪ್ಲೇಸ್ ಆಗಿದೆ, ಯಾವ್ಯಾವ ವಸ್ತುಗಳು?
1: ಸರ್, ನಮ್ಮ ಮನೆಯಲ್ಲಿ ಮೊದಲು ಒಂದು ಹಳೆ ಸೈಕಲ್ ಇತ್ತು. ಆ ಸೈಕಲ್ ಐತೆ. ಹಾಗೇನೆ ರೇಡಿಯೇಟ್ ಸರ್, ಹಳೇ ರೇಡಿಯೇಟ್ ಒಂದು, ಅದನ್ನ ನೋಡ್ದಂಗೆಲ್ಲ ನೆನಪಾಗುತ್ತೆ. ಆದ್ರೆ ಈಗ ಅದು ರೇಡಿಯೋ ಬರ್ತಾ ಇಲ್ಲ, ಈಗ ಕೆಟ್ಟ ಹೋಗ್ಬಿಟ್ಟತೆ. ಈಗ ಮೊಬೈಲ್ ಅಲ್ಲೇನೆ ಕೇಳ್ತಾ ಇದೆ. ಎಲ್ಲ ಈಗ ನಮ್ಮನೆ ಅಡಿಗೆ ಮಾಡ್ತಾರೆ ಹೆಣ್ಮಕ್ಳು. ಮೊದ್ಲೆಲ್ಲ ಮಣ್ಣಿನ ಸ್ವಾರೆ ಮಾಡ್ತಿದ್ರು ನಮ್ಮ ಅಜ್ಜರು. ಈಗ ಮಣ್ಣಿನ ಸ್ವಾರೆ ಇಲ್ಲ. ಆ ಮಣ್ಣಿನ ಸ್ವಾರೆಯಲ್ಲಿ ಮುದ್ದೆ ಹಿಂಗೆ ಕೋಲಲ್ಲಿ ಹಾಕಿ ತಿರುತ್ತಾ ಇದ್ರು ನಮ್ಮ ಅಜ್ಜಿ. ಓಪನ್ ಆಗ್ಬಿಟ್ಟಿತ್ ಸರ್ ಅದೆಲ್ಲ, ಓಪನ್ ಆಗ್ಬಿಟ್ಟು ಎಲ್ಲ ಒಲೆಯಕ್ಕೆಲ್ಲ ಮುದ್ದೆ ಹೋಗ್ಬಿಟ್ಟಿತ್ತು. ಅದು ಎಷ್ಟೊಂದು ಚೆನ್ನಾಗಿರ್ತಿತ್ತು ಅಂದ್ರೆ, ಆಗಿಂದ ಒಂದು ನಮ್ಮಜ್ಜಿ ಎಲ್ಲ ಮಾಡ್ತಿದ್ರು ಸರ್, ನಮ್ಮನ್ನೆಲ್ಲ ಸಾಕ್ತಿದ್ಲು, ಹಾಲು ಮೊಸರು ಎಲ್ಲ ಕುಡಿತಿದ್ವಿ. ಈಗೆಲ್ಲ ಪಾಕಿಟ್ ಹಾಲು ಬಂದ್ಬಿಟ್ಟದವ. ಮೊದ್ಲೆಲ್ಲ ಸರ್ ನಮ್ಮವೆಲ್ಲ ಎಮ್ಮೆ ಇರೋವು, ನಮ್ಮಜ್ಜೆಲ್ಲ ಕಾಯಿಸ್ಬಿಟ್ಟು ರಾತ್ರಿ ಅದು ತಂಗಳ ಮುದ್ದೆ ಇರ್ತಿತ್ತು. ಅದನ್ನ ಅಷ್ಟೊತ್ತಿಗೆ ತಂಗಳ ಮುದ್ದೆ ಮೊಸರು ಸರ್, ನಮ್ಮ ಮನೆಯಲ್ಲಿ ನಾವು ಬೆಳೆದಿರೋಂತದ್ದು ನಮ್ಮ ಮೊಸರಿಂದ ಸಾಕಿ ಅದನ್ನ ನಾವು ನೇರವಾಗಿ ನಾವೇನೆ ಕುಡಿತಾ ಇದ್ವಿ ಮೊಸರು. ಅದೆಲ್ಲ ಒಂದು ಚೆನ್ನಾಗಿರ್ತಿತ್ತಂದ್ರೆ, ಅದು ತಂಗಳ ಮುದ್ದೆ ನೀರು ಹಾಕೊಂಡು ಕಲಸ್ಕೊಂಡು ಊಟ ಮಾಡ್ಬಿಟ್ರೆ ಏನ್ ಶಕ್ತಿ ಆಗಿರ್ತದೆ ಸರ್, ಸುಮ್ಮನೆ ಗುಂಡ್ಕಲ್ ಇದ್ದಂಗಿದ್ವು ಅವಾಗ. ಈಗೆಲ್ಲ ನಾವು ಹೋಗ್ಬಿಟ್ಟು ಈಗೆಲ್ಲ ಫ್ರಿಜ್ನಾಗ ಇಟ್ಟಿರೋ ತಾಂಬತ್ತಾರ. ಈಗ ಒಂದ್ ಪಾಕೆಟ್ ಹಾಲು ತಾಂಬರ್ರಿ, ಒಂದ್ ಪಾಕೆಟ್ ಮೊಸರು ತಾಂಬಾರ ಅಂತ ಕಳಿಸ್ತಾರೆ. ಮೊದ್ಲೆಲ್ಲ ನಮ್ಮ ಮನೆಯಲ್ಲೇನೆ ತಯಾರ್ ಮಾಡ್ತಿದ್ವಿ. ಅದಿಷ್ಟೊಂದು ಚೆನ್ನಾಗಿರುತ್ತಂದ್ರೆ ಆರೋಗ್ಯನ ಅಷ್ಟು ಚೆನ್ನಾಗಿರ್ತಿತ್ತು. ಈಗ ಅವೆಲ್ಲ ಇಲ್ಲ ಸರ್, ಈಗೆಲ್ಲ ಹೋಗ್ಬಿಟ್ಟು ಎಲ್ಲ ರೆಡಿಮೇಡ್. ಈಗ
0: ಸೊ ಹಂಗಾದ್ರೆ ಈಗ ಈಗಿನ ವಸ್ತುಗಳನ್ನ ಬಿಟ್ಬಿಟ್ಟು ನೀವು ಮತ್ತೆ ಹಳೆ ತರನೇ ಯೂಸ್ ಮಾಡ್ಬೇಕು ಅಥವಾ ಬಳಸ್ಬೇಕು ಅಂತಂದ್ರೆ ಯಾವ ವಸ್ತುಗಳನ್ನ ಯೂಸ್ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮಗೆ ಇವಾಗ?
1: ಸರ್, ನಮ್ದು ಸೈಕಲ್ ಇರುತ್ತಾ, ಸೈಕಲ್ ಎಲ್ಲಾರನ್ನ ಬರ್ಬೇಕಂದ್ರೆ ಈಗ ತೋಟಕ್ಕೆ ಬರ್ತೀವಿ ಎಲ್ಲಾರನ್ನ ಒಂದೊಂದ್ಸರಿ. ಅರ್ಜೆಂಟ್ಗೆ ಬೈಕ್ ಇದೆ. ಈಗ ಮತ್ತೆ ಸೈಕಲ್ ಹೋಗ್ಬಿಡ್ತವ, ಈಗೆಲ್ಲ ಬೈಕಾ. ಸರಿ, ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರ್ಬೇಕಂತಂದ್ರೆ ಬೈಕ್ ಒಂದೊಂದ್ಸರಿ ಬೈಕ್ ಓಡಿಸ್ತೀವಿ. ಆದ್ರೆ ನಾವು ಬೈಕ್ ಬಿಟ್ಬಿಟ್ಟು ಒಂದೊಂದ್ಸರಿ ಸೈಕಲ್ ಬರೋದು. ಈ ತರ ನಮ್ಮ ಅಭ್ಯಾಸ ಐತೆ, ನಮ್ಮ ಹಳೆ ಪದ್ಧತಿ ಬಿಟ್ಟಿಲ್ಲ. ಆದ್ರೂ ಈಗ ಕಾಲಕ್ಕೆ ತಕ್ಕಂತ ಈಗ ಜಲ್ದಿ ಕೆಲ್ಸ ಆಗಲ್ಲ. ನಾವೀಗ ನಾವು ಸೈಕಲಲ್ಲೇ ತುಳ್ಕೊಂಡು ಹೋಗ್ಬೇಕಂದ್ರೆ ಅರ್ಜೆಂಟ್ಗೆ ನಮ್ ಕೆಲ್ಸ ಆಗಲ್ಲ. ನಾವು ರೈತರು, ನಮ್ ಜಮೀನ್ಗೆಲ್ಲ ಈಗ ಲೇಬರ್ ಬೇಕಂದ್ರೆ ಮೊದ್ಲೆಲ್ಲ ನಡ್ಕೊ ಬರೋದು, ಆರೋಗ್ಯ ಚೆನ್ನಾಗಿರುತ್ತೋ. ಈಗೆಲ್ಲ ಬೈಕ್ ಇಲ್ಲಪ್ಪ, ನಾವು ನಡಿಯಲ್ಲ ಬೈಕು ಆಟನ ಕಳಿಸ್ರಿ ಅಂತಾರೆ. ಹಂಗಾಗಿ ನಮ್ಗೆಲ್ಲ ಬೈಕ್ ಅಲ್ಲೇ ಈಗೆಲ್ಲ ಬಂದ್ಬಿಟ್ಟು ಲೇಬರ್ ಬಿಟ್ಟು ಹೋಗೋದು, ಕರ್ಕೊಂಡ್ ಬರೋದು, ಈ ತರ ಮಾಡ್ತೀವಿ. ನಾವೊಬ್ರು ಬಂದ ಮಾತ್ರ ಸೈಕಲ್.
0: ಓಕೆ, ಸೊ ಹಂಗಾಗಿ ಆ ತರದ
1: ಮೈಗಳು ನೀರೆಲ್ಲ ಹೋಗ್ತಿರ್ತಾವೆ, ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಸರ್.
0: ಓಕೆ, ಈಗ ವಸ್ತುಗಳು ಚೇಂಜ್ ಆಗಿದೆ, ಆದ್ರೆ ಮತ್ತೆ ನಾವು ಅದೇ ವಸ್ತುಗಳನ್ನ ಬಳಕೆ ಮಾಡ್ಬೇಕು ಅಂತ ಹೇಳ್ತೀರಾ ನೀವು? ಹಾಗಾದ್ರೆ ಸೈಕಲ್
1: ಯಾಕಂದ್ರೆ ಬಳಕೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕಾದ್ರೂ, ನಾವು ಬಳಕೆ ಮಾಡಿದ್ರೇನೆ ಅದು ನಮ್ಮ ಆರೋಗ್ಯ ಚೆನ್ನಾಗಿರ್ತೈತೆ. ಮುಂದೆ ನಮ್ಮ ಮಕ್ಳಿಗೆ ನಾವು ತೋರಿಸ್ಬೋದು, ಏ ನನ್ ಮೊದ್ಲಿಂದ ಇದು ಸೈಕಲ್ ಐತಪ್ಪ, ನೀನ್ ತುಳಿಲೇ ಬೇಕಿದಂತ ನಮ್ಮ ಮಕ್ಳಿಗೆ ಹೇಳಿದ್ರೆ ಅವ್ರು ಖಂಡಿತವಾಗ್ಲು ತುಳಿತಾರೆ. ಅದೊಂದು ಆರೋಗ್ಯ ಚೆನ್ನಾಗಿರುತ್ತೆ ಸರ್, ಪ್ರತಿಯೊಬ್ಬರಿಗೆ ಆರೋಗ್ಯ ಚೆನ್ನಾಗಿರ್ತೈತೆ. ನಾವು ಇಂದ್ಲ ಪದ್ಧತಿಯನ್ನ ನಾವು ನಡ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ.
0: ಓಕೆ ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ.
1: ಹೆಂಗೆ ಸರ್ ಮಾತಾಡೋಕೆ ಅವಕಾಶಕ್ಕಾಗಿ.
0: ಓಕೆ, ನಾಗೇಂದ್ರ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡ್ತಾ ಇದ್ರು. ಮನೇಲಿ ಸೈಕಲ್ಗಳೆಲ್ಲ ಇದೆ ಹಳೆದು, ಸೊ ಅದನ್ನೇ ಬಳಸ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮನೇಲಿ ಈ ರೀತಿ ರೀಪ್ಲೇಸ್ ಆಗಿರುವಂತಹ ವಸ್ತುಗಳು ಏನೇನಿದೆ ಅದನ್ನ ಬಗ್ಗೆ ಕೂಡ ಹೇಳ್ಬೋದು. ಆ್ಯಂಡ್ ಹಾಗೆ ಸುಮ್ಮನೆ ಥಿಂಕ್ ಮಾಡಿದಾಗ ನನಗೂ ಅನಿಸಿದ್ದು ಏನಂತಂದರೆ, ಈಗೆಲ್ಲ ನಾವು ಗ್ರೂಮಿಂಗ್ ಮಾಡ್ಕೊಳ್ಳೋದಕ್ಕೆ ಅಥವಾ ಟ್ರಿಮ್ ಮಾಡ್ಕೊಳ್ಳೋದಕ್ಕೆ ಟ್ರಿಮ್ಮರ್ಗಳಿದ್ದಾವೆ, ಆದರೆ ಆಗಿನ ಕಾಲದಲ್ಲಿ ಶೇವಿಂಗ್ ಕ್ರೀಮ್ಗಳು ಮತ್ತು ಏನು ಶೇವಿಂಗ್ ಬ್ಲೇಡ್ ಈ ಥರದ್ದೆಲ್ಲ ಏನಿರ್ತಿತ್ತು ಅದಿರ್ತಾ ಇತ್ತು. ಮನೆಗಳಲ್ಲಿ ನೀವು ಕೂಡ ನಿಮ್ಮ ತಾತ ಆಗಿರ್ಬೋದು, ತಂದೆ ಆಗಿರ್ಬೋದು ಈ ಥರದ್ದೇ ಯೂಸ್ ಮಾಡ್ತಾ ಇರ್ತಾರೆ. ಸೊ ಈಗಲೂ ಕೂಡ ಶೇವಿಂಗ್ ಕ್ರೀಮ್ ಮತ್ತು ಬ್ಲೇಡ್ಗಳೆಲ್ಲ ಬರುತ್ತೆ, ಬಟ್ ಅದು ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಆದರೂ ನೀವು ಹೊರಗಡೆ ಹೋದ್ರಿ ಅಂತಂದರೆ ಹೆಚ್ಚು ಟ್ರಿಮ್ ಮಾಡ್ಕೊಳ್ಳೋರೇ ಜಾಸ್ತಿ, ಅಂದರೆ ಟ್ರಿಮ್ಮಿಂಗ್ ಮಷಿನ್ಗಳಲ್ಲಿ ಟ್ರಿಮ್ ಮಾಡ್ಕೊಳ್ಳೋರೇ ಜಾಸ್ತಿ. ಇದನ್ನು ಕೂಡ ಥಿಂಕ್ ಮಾಡಿದಾಗ ನೆನಪಾಯಿತು. ಆ್ಯಂಡ್ ನೀವೀಗ ಈ ರೀತಿ ಏನೇನೆಲ್ಲ ಚಿಕ್ಕಪುಟ್ಟ ವಸ್ತುಗಳು ಅಥವಾ ಚಿಕ್ಕಪುಟ್ಟ ವಿಷಯಗಳು ನೆನಪಾಗುತ್ತೆ ಅದ್ರ ಬಗ್ಗೆ ಕೂಡ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ,
0: ನಮಸ್ತೆ.
2: ನಮಸ್ತೆ ಶ್ರೀಧರ್ ಸರ್, ಹೇಗಿದ್ದೀರಾ?
0: ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ? ರಶ್ಮಿ ಅವರು?
2: ಹೌದು ಸರ್.
0: ಹೇಗಿದ್ದೀರಾ ಮೇಡಮ್ ನೀವು?
2: ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್.
0: ಓಕೆ, ಹೇಗಿದೆ ನಿಮ್ಮ ಕಡೆ ವೆದರ್ ಅಲ್ಲ?
2: ಪರವಾಗಿಲ್ಲ, ಇವತ್ತು ಒಂದು 2 ಡೇಸ್ ಇಂದ ಹೆವಿ ಬಿಸಿಲಿದೆ, 2 ಡೇಸ್ ಬ್ಯಾಕ್ ತುಂಬಾ ಮಳೆ. ಹಾಗೆ ಬೆಂಗಳೂರು ಅಂತ ಹಾಗೆ ಅಲ್ಲ.

0: ಸಕ್ಸಸ್ಫುಲ್ ಆಗುತ್ತೆ.
1: ಬೆಂಗಳೂರು ಒಳ್ಳೆ ಟ್ವಿಸ್ಟ್ ಕೊಡ್ತಾ ಇರುತ್ತೆ ಅವಾಗ ಅವಾಗ,
0: ತುಂಬಾ ಚೆನ್ನಾಗಿರುತ್ತೆ.
1: ಓಕೆ ಸರ್, ರಶ್ಮಿ ಅವರೇ ಹೇಳಿ, ನಿಮ್ಮನೇಲಿ ಏನೇನ ವಸ್ತುಗಳು ರಿಪ್ಲೇಸ್ ಆಗಿದಾವೆ ಅಂತ ನಿಮಗೆ ನೆನಪಾಗ್ತಾ ಇದೆ, ಅಂಡ್ ಮತ್ತೆ ಅದೇ ಯಾವ್ದಾದ್ರು ಒಂದು ಹಳೆ ವಸ್ತುನೇ ಯೂಸ್ ಮಾಡ್ಬೇಕಪ್ಪ ಈಗ್ಲೂ ಅಂತ ಅನ್ಸುವಂತಹ ವಸ್ತುಗಳು ಏನೇನಿದೆ ಅದ್ರ ಬಗ್ಗೆ ಹೇಳ್ಬೋದಾ?
0: ಸರ್ ಹೌದು, ಈಗ ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ನೀವ್ ಹೇಳಿದ್ರೆ ಹೇಳ್ತೇವೆ, ಕೆಲವರೆಲ್ಲ ಅನಿಸಿಕೆಗಳು ಕೇಳಿಸ್ಕೊಳ್ತಾ ಇದ್ದೆ. ಮರದ ಚೇರ್ಸ್ ಇತ್ತು ಆಗೆಲ್ಲ, ಈಗೆಲ್ಲ ಫೈಬರ್ ಚೇರ್ಸ್ ಎಲ್ಲ ಬಂದ್ಬಿಟ್ಟಿದೆ. ಅವಾಗ ಸ್ಟೀಲ್ ಒಂಥರ ಕಬ್ಬಣ ಚೇರ್ಸ್ ಇತ್ತು, ನಾವು ಕುತ್ಕೊಂತಿದ್ವಿ ಅದ್ರಲ್ಲಿ, ಕುತ್ಕೊಂಡು ಬಸ್ ಒಂದು ಆಗಡ್ತಾ ಇದ್ವಿ ಚಿಕ್ಕವರಿದ್ದಾಗ. ಈ ಕಡೆ ಫುಲ್ ಓಪನ್ ಒಂದು ಬೇಸ್ ತರ ಹೆಡ್ ರೆಸ್ ತರ ಇರ್ತಿತ್ತು. ಸೊ ಅದೆಲ್ಲ ಹೋಗ್ಬಿಟ್ಟು ಈಗ ವೆರೈಟಿ ವೆರೈಟಿ ಚೇರ್ಸ್ ಬಂದ್ಬಿಟ್ಟಿದೆ. ಬಟ್ ಏನಾದ್ರೂ ಕೂಡ ಆಗಿಂದೇ ಚಂದ ಅನ್ಸುತ್ತೆ ನಮಗೆ, ಏನೇ ನೋಡಿದ್ರು ಕೂಡ ಈಗ ಅದು ಫೀಲ್ ಅನ್ಸುತ್ತೆ. ಹೌದು, ಆ ಚೇರ್ ಎಷ್ಟು ಎಲ್ಲಾದ್ರೂ ನೋಡಿದ್ರೆ ನೋಡ್ತೀನಲ್ಲ, ಈಗ ಎಲ್ಲರೂ ಹೋದ ಮಗಲ್ಲ ಅದೆಲ್ಲ ಈಗ ಅಂದ್ರೆ ಟ್ರೆಡಿಷನಲ್ ಆಗಿ ಇಟ್ಟಿರ್ತಾರೆ. ನಾನ್ ನೋಡು ನನ್ನ ಅಬ್ಸರ್ವ್ ಮಾಡಿದಾಗ ಹಳೆದನ್ನೆಲ್ಲ ಈಗ ಒಂಥರ ಟ್ರೆಡಿಷನ್ ಆಗಿ ಅದನ್ನ ತುಂಬಾ ಅದಕ್ಕೆ ಡೆಕೋರೇಟ್ ಮಾಡಿ ಇಟ್ಟು ಅದನ್ನ ನೋಡೋತ್ರ ಆಗ್ಬಿಡಿದೆ ಜನ ಈಗ.
1: ಹೌದೌದು, ಹಾಗೆ ಆಗಿದೆ.
0: ಹಾ, ಚಿಕ್ಕ ವಸ್ತು ಸಿಕ್ಕರು ಅಂತ ಅಂದಿರೋತ್ರ ಆಗಿದೆ ನಮ್ಮ ಪರಿಸ್ಥಿತಿ ಈಗ, ಯಾಕಂದ್ರೆ ಅದ್ರಲ್ಲಿ ಕಳೆದು ಹೋಗ್ಬಿಟ್ಟಿವಿ ನಾವು ತುಂಬಾ ಒಂದು ಈ ನ್ಯೂ ನ್ಯೂ ಥಿಂಗ್ಸ್ ನ ಹೊಸದು ಹೊಸದು ಅಂತ ಹುಡ್ಕೊಂಡು ಹೋಗಿ ಹಳದನ್ನೆಲ್ಲ ಅದ್ರ ಕಾಲಗರ್ಭದಲ್ಲಿ ಹೋಗಿದೆ ಅನ್ನೋತ್ರಲ್ಲ ಆತರ ಆಗಿದೆ. ಸಿಕ್ಕಿದ್ರೆ ತಂದಿಟ್ಕೊಳ್ದು ಚಂದ ಇದೆ ಇದು ಚಂದ ಇದೆ ಅಂತ. ಸೊ ನಮ್ಮ ಮನೆಗಳಲ್ಲಿ ನೋಡೋ ಹಾಗೆ ಈಗ್ಲೂ ಕೂಡ ನಾನು ಈಗ ಕೋಕೋನಟ್ ಪೀಲರ್ ಅಂತ ಬಂದಿದೆ, ಆದ್ರೂ ಕೂಡ ನಾನು ಚಿಕ್ಕ ತುರ ಮನೆ ಕಾಯ್ತುರಿ ಇದೆಲ್ಲ ಇಟ್ಕೊಂಡಿದ್ದೀನಿ ಈಗ ಕೂಡ. ಬಟ್ ಅದೇ ಯಾವ್ದಂದ್ರೆ ಚಂದ ಅಂತ ಕುತ್ಕೊಂಡು ಆರಾಮಾಗಿ ಈಸಿಯಾಗಿ ತುರಿಯು ಕಾಯ್ತುರಿಬಹುದು, ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಹಳೆದನ್ನೇ ಅದೇ ಹಳೆದೇ ಗುಡ್, ಕರೆಂಟ್ ಯಾವಾಗ್ಲೂ ಇರಲ್ಲ. ಸೊ ಒಳಕಲ್ಲು ಕೂಡ ಇಟ್ಕೊಂಡಿದೀವಿ, ಈಸಿಯಾಗಿ ಬೇಗ ಬೇಗ ರುಬ್ಬೋದು. ಹಾಗೆ ಮರದು ಮರದು ಟಿಪಾಯಿಗಳು ಚಂದ ಇರುತ್ತೆ ನೋಡ್ಲಿಕ್ಕೆ, ಕಬ್ಬಿಣದಕ್ಕಿಂತ ಅದೇ ಒಂದ್ರ ಲುಕ್ ಕೊಡುತ್ತೆ. ನಾವು ಚಿಕ್ಕವರಿದ್ದಾಗ ಮಣೆ ಮೇಲೆ ಕುತ್ಕೊಂಡ ಮಾಡ್ತಿದ್ವಿ, ಈಗೆಲ್ಲ ಡೈನಿಂಗ್ ಟೇಬಲ್ ಅಂತ ಒಂದ್ ಹೋಯ್ತು. ಹಾಗಾಗಿ ಒಳ್ಳೆ ಮರಗಳು ಸಿಕ್ಕಾಗ ಅದ್ರಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಟೇಬಲ್ ಮಾಡಿಸ್ಕೊಳ್ಳೋದು, ದೇವ್ರ ಮನೆ ಒಂದ್ ಚಿಕ್ಕದ ಕುತ್ಕೊಂಡ್ಲಿಕ್ಕೆ ಮರದ ಮಣೆ ಮಾಡಿಸ್ಕೊಳ್ಳೋದು, ಅಥವಾ ನನ್ಗೊಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರ ತಿಂಗ್ಸ್ಗಳನ್ನ ನೆನಪಿಗೋಸ್ಕರ ತಗೊಂಬಂದು ಇಟ್ಕೊಳ್ಳೋದು ಸರ್.
1: ಸೊ ಈಗ ನೆನಪಿಗೋಸ್ಕರ ಆ ವಸ್ತುಗಳು ಬೇಕಾಗಿದೆ ಈಗ
0: ಖಂಡಿತವಾಗ್ಲೂ. ಅಟ್ಲೀಸ್ಟ್ ಅದ ಫೀಲ್ ನಮ್ಮ ಒಂದು ಬಾಲ್ಯದ ನೆನಪುಗಳನ್ನ ಕೊಡುತ್ತಲ್ವಾ.
1: ಹೌದು,
0: ಹೀಗೆ ಇದ್ರಲ್ಲಿ ಆಟ ಆಡ್ತಾ ಇದ್ವಿ. ಈಗ ಬುಗುರಿ ಹೇಳೋ ನೋಡಿ, ಬುಗುರಿ ಮಕ್ಕಳು ಅಳದಿಲ್ಲ. ನಾವೆಲ್ಲ ಕುಂಟೆಬಿಲ್ಲ ಏನೇನು ಆಟ ಆಡ್ತಿದ್ವಿ, ಅದೆಲ್ಲ ಹೊಸ ಹಳೆಯ ನೆನಪುಗಳು ನಮ್ ಪದೇ ಪದೇ ಮೆಲಕ್ ಹಾಕಿಸ್ತಾ ಇರುತ್ತೆ. ಅದಕ್ಕೆ ಆ ವಸ್ತುಗಳನ್ನ ಅದೇ ಎಷ್ಟೊಂದು ರಿಪ್ಲೇಸ್ ಆಗಿದೆ. ನಾವು ನಡೀತಾ ಇದ್ವಿ ಚೆನ್ನಾಗಿ, ಅವಾಗ ಸ್ಕೂಲ್ ಬಿಟ್ರೆ ಮತ್ತೆ ಸ್ಕೂಲಿಂದ ಓಡ್ ಬಂದು ಊಟ ಮಾಡಿ ಹೋಗ್ತಾ ಇದ್ವಿ. ಈಗ ಅಂತ ಆದ್ರೆ ಯಾರು ಇಲ್ಲ, ಈಗೆಲ್ಲ ಥ್ರೆಡ್ ಮಿಲ್ ತಂದ್ ಮೇಲೆ ಇಟ್ಕೊಂಡ್ಬಿಡ್ತೀವಿ, ಅದ್ರಿಂದ ನಡೀತೀವಿ.
1: ಓಕೆ, ಈ ತರ ರಿಪ್ಲೇಸ್ ಗಳು ಸಿಕ್ಕಾಪಟ್ಟೆ ಆಗಿದೆ ಅಂತ ಹೇಳ್ತೀರಾ?
0: ಖಂಡಿತವಾಗ್ಲೂ ತುಂಬಾ ರಿಪ್ಲೇಸ್ ಇದೆ. ಬಟ್ ಏನೋ ರಿಪ್ಲೇಸ್ ಇದ್ರು ಕೂಡ ಹಳೆ ಥಿಂಗ್ಸ್ ಇದೆ ನೋಡಿ. ಓಲ್ಡ್ ಓಲ್ಡ್ ಇಸ್
1: ಓಲ್ಡ್ ಇಸ್ ಗೋಲ್ಡ್
0: ಅನ್ನೋದು ಗೋಲ್ಡ್. ಅದು ನನ್ನ ಅನಿಸಿಕೆ ಸರ್.
1: ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ರಶ್ಮಿ ಅವರ.
0: ಥ್ಯಾಂಕ್ ಯು ಸರ್, ಅವಕಾಶಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು ನಿಮಗೂ ಕೂಡ. ರಶ್ಮಿ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ. ಸೊ ಹಳೆಯ ವಸ್ತುಗಳು ಯಾವ್ಯಾವ ತರ ರಿಪ್ಲೇಸ್ ಆಗಿದೆ, ಮತ್ತೆ ನೆನಪಿಗೋಸ್ಕರ ಅದನ್ನೆಲ್ಲ ವಾಪಸ್ ತಗೊಂಡ್ ಬಂದು ಇಟ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಅಂಡ್ ನಿಮಗೆ ಈ ರೀತಿ ಯಾವ ವಸ್ತುನ ಮತ್ತೆ ಬಳಕೆ ಮಾಡಬೇಕು ಅಂತ ಅನ್ಸುತ್ತೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. ಅಂಡ್ ಹಾಗೆ ನಿಮ್ಮನಲ್ಲಿ ಯಾವ್ಯಾವ ವಸ್ತುಗಳು ಈ ರೀತಿ ರೀಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಅಂಡ್ ಹಾಗೆ ನಾನು ಇನ್ನೊಂದ್ಸಾರಿ ಥಿಂಕ್ ಮಾಡಿದೆ, ಆಗ ಕೂಡ ನನಗೆ ನೆನಪಾಗಿದೆಯೇನಪ್ಪ ಅಂತಂದ್ರೆ, ಮನೆಗಳಲ್ಲಿ ಆಗಿನ ಕಾಲದಲ್ಲೆಲ್ಲ ಬಟ್ಟೆಗಳನ್ನೆಲ್ಲ ಇಡ್ತಾ ಇದ್ದಿದ್ದು ಒಂದು ಟ್ರಂಕ್ಗಳಲ್ಲಿ, ಅಂದ್ರೆ ಕಬ್ಬಿಣದ ಟ್ರಂಕ್ ಏನ್ ಇರ್ತಾ ಇತ್ತು ಆ ತರದ ಟ್ರಂಕ್ ಗಳಲ್ಲಿ ಇಡ್ತಾ ಇದ್ರು. ಇವಾಗೆಲ್ಲ ಬಿಡಿ ಬೇರೆ ಬೇರೆ ತರ ಸೂಟ್ಕೇಸ್ಗಳು ಬಂದಿದೆ. ಅಂಡ್ ಹಾಗೆ ನಾವೇನು ಬೀರ್ ಅಂತ ಏನು ಹೇಳ್ತೀವಿ ಅದೆಲ್ಲ ಹೋಗ್ಬಿಟ್ಟು ಈಗ ವಾರ್ಡ್ರೋಬ್ ಎಲ್ಲ ಆಗ್ಬಿಟ್ಟಿದೆ. ಸೊ ಒಂದು ಕಡೆ ಇನ್ನೊಂದು ಕಡೆಗೆ ಮೂವ್ ಮಾಡೋ ಅವಶ್ಯಕತೆನೇ ಇಲ್ಲ, ವಾರ್ಡ್ರೋಬ್ಗಳು ಯಾವಾಗಲೂ ಮನೇಲಿ ಸೇಫ್ ಆಗಿದ್ಬಿಡ್ತಾ ಇರ್ತಿದೆ ಇವಾಗ. ಸೊ ಈ ಥರ ಆಗಿದೆ. ಆ್ಯಂಡ್ ಹಾಗೆ ನನಗೆ ಸೋಮಶೇಖರ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಸೊ ನಾನು ಥಿಂಕ್ ಮಾಡಿರಲಿಲ್ಲ ಈ ಥರ, ಈಗ ಅವರು ಕೂಡ ಥಿಂಕ್ ಮಾಡಿ ಹೇಳಿದ್ದಾರೆ. ಕ್ಯಾಸೆಟ್ ಹೋಯ್ತು, ಸಿ ಡಿ ಬಂತು ಅಂತ ಹೇಳಿದ್ದಾರೆ. ಹೌದು, ಹಾಗೆ ಸಿ ಡಿ ಹೋಯ್ತು, ಪೆನ್ ಡ್ರೈವ್ ಕೂಡ ಬಂದಿದೆ ಅಂತ ಹೇಳಿದ್ರು. ಅದೇ ರೀತಿನಲ್ಲೇ ಇನ್ನೊಂದು ವಿಷಯನೂ ಕೂಡ ಹೇಳಿದರೆ, ಸೀರೆ ಹೋಯ್ತು ಚೂಡಿದಾರ್ ಬಂತು ಅಂತೇಳಿ. ಸೊ ಇದರದನ್ನು ಕೂಡ ಆಗಿರ್ಬೋದು ಅಂತ ನನಗೆ ಅನಿಸುತ್ತೆ. ಹೆಣ್ಮಕ್ಳು ಕಾಲ್ ಮಾಡಿದಾಗ ನೀವು ಕೂಡ ಹೇಳಿ ಏನೇನು ಚೇಂಜಸ್ ಆಗಿದೆ ಅಂತೇಳಿ. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲ್ ಕೂಡಿದರೆ, ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾರೆ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ.

0: ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
0: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
0: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
4: ನೆನಪಿರಲಿ, October 10 ಬೆಳಿಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಿಮ್ಮ ಮನೇಲಿ ಏನೆಲ್ಲ ವಸ್ತುಗಳು ರೀಪ್ಲೇಸ್ ಆಗಿದೆ, ಆ್ಯಂಡ್ ಹಾಗೆ ಯಾವ ವಸ್ತುನ ಮತ್ತೆ ರೀಪ್ಲೇಸಿಗೆ ತರಬೇಕು ಅಂತ ನಿಮಗೆ ಅನ್ಸುತ್ತೆ, ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686029692796 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಇದ್ದೇವೆ. ಏನೋ ಕಾಲರ್ ಹೇಳಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
5: ಹಲೋ,
4: ನಮಸ್ತೆ.
5: ನಮಸ್ತೆ.
4: ಶಾಂತ ಅವರು?
5: ಹೌದು. ಶುಭ ಸಂಜೆ ಎಲ್ಲರಿಗೂ ಶ್ರೀಧರ್.
4: ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ ನೀವು?
5: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
4: ನಾವು ಚೆನ್ನಾಗಿದ್ದೀವಿ. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಮೇಡಮ್ ನಿಮಗೆ?
5: ಗೊತ್ತಾಯ್ತು.
4: ಹೇಳಿ, ಯಾವ ವಸ್ತುನ ರಿಪ್ಲೇಸ್ ಮಾಡಿದೀರಾ, ಮತ್ತೆ ಯಾವ ವಸ್ತುನ ಮತ್ತೆ ತಗೋಬರ್ಬೇಕು ಅಂತ ಮಾಡಿದ್ರಾ?
5: ರಿಪ್ಲೇಸ್ ಒಂದೊಂದಾಗಿದೆ, ಎಲ್ಲ ಮಾಡಿಲ್ಲ. ನಾವು ಕಡ್ಗೋಲು ಮಜ್ಜಿಗೆ ಕಡಿಯೋದು, ಈಗಲೂ ನಾವು ಕಡ್ಗೋಲೆಲ್ಲ ಕಡಿಯೋದು. ಮತ್ತೆ ಹಳೆ ಸಾಮಾನು ರಿಪ್ಲೇಸ್ ಇದೆ, ಒಂದೊಂದು ಇದಾವೆ. ಹಳೆದೆಲ್ಲ ಟ್ರಂಕ್ ಇದೆ, ಈಗ ನೆನ್ಪಿಗೆ ಅಂತ ಇಟ್ಕೊಂಡಿದೀವಿ ಟ್ರಂಕ್ ಎಲ್ಲ, ಅದನ್ನ ಪೇಂಟ್ ಹೊಡ್ಕೊಂಡು ಇಟ್ಕೊಂಡಿದೀವಿ. ನೆನ್ಪಿಗೆ ಅಂತ ಅಜ್ಜಿ ಕಾಲದ್ದು, ನಮ್ಮ ಅಜ್ಜಿಯವ್ರದ್ದು ಇರ್ಲಿ.
4: ನೆನಪಾಗಿದ್ದು ನಿಮ್ಗೂ ನೆನಪಾಗ್ಬಿಟ್ಟಿದೆ ಇವಾಗ.
5: ಟ್ರಂಕ್ ಎಲ್ಲ ಇಟ್ಕೊಂಡಿದೀವಿ, ಚೆನ್ನಾಗಿದೆ. ಅದು ಪೇಂಟ್ ಹೊಡ್ಕೊಂಡು ಏನಾರ ಒಂದು ಸಾಮಾನು ಇಡ್ಲಿಕ್ಕೆ ಏನಕ್ಕಾರ ಅಂತ ಇಟ್ಕೊಂಡು ಇಟ್ಟಿದೀವಿ, ಸಾಮಾನು ಇಟ್ಟಿದೀವಿ ಅದ್ರಲ್ಲಿ. ಅದ್ರ ಜೊತೆ ಒಂದ್ ಮರದ ಪೆಟ್ಟಿಗೆನೆ ಇದೆ, ಅದಕ್ಕೊಂದು 60-70 ವರ್ಷ ಆಗಿದೆ ನೋಡ್ರಿ.
4: ಏನೋ ಹಾಳಾಗಿಲ್ವಾ ಅದು?
5: ಇಲ್ಲ, ಚೆನ್ನಾಗಿದೆ. ಅದಕ್ಕೆ ಹಿಂಗ ಯಾವಾಗ ಪೇಂಟ್ ಮಾಡ್ತಾ ಇರ್ತೀವಿ,
4: ಅದಕ್ಕೆ
5: ತುಂಬಾ ಚೆನ್ನಾಗಿದೆ. ಅದು ಯಾವ ಮರ ಅನ್ನೋ ಏನೋ ಗೊತ್ತಿಲ್ಲ,
4: ನೋಡಿ ಆಮೇಲೆ
5: ಆಗಿರ್ಬೋದು. ಅದಕ್ಕೆ ಮರಕ್ಕೆ ಸಾಮಾನು ಇಟ್ಟಿಲ್ಲ, ಅದ್ರಲ್ಲಿ ಸ್ಟೀಲ್ ಸಾಮಾನು ಬೇಡದೆ ಇರೋದೆಲ್ಲ ಸ್ವಲ್ಪ ಸಾಮಾನು ಎಲ್ಲ ಬೇಕಾದ ತಕೋತೀವಿ ಹಬ್ಬ ಬಂದಾಗ, ಅದಕ್ಕೆಲ್ಲ ತುಂಬಿಟ್ಟಿದೀವಿ. ಹೀಗೆ ಎಲ್ಲ ನೆಲ ಒರೆಸ್ಲಿಕ್ಕೆಲ್ಲ ಈಗ ಮುಂಚೆ ಕೈಯೆಲ್ಲ ಎಲ್ಲ ಕ್ಲೀನ್ ಆಗಿ ಒರೆಸ್ತಾ ಇದ್ದೀವಿ. ಈಗೆಲ್ಲ ಒರೆಸ್ಲಿಕ್ಕೆ ಅಂತ ಕೋಲ್ ಅಂತ ಅದು ಬಂದಿದೆ. ಬಟ್ಟೆ ಒಗೆಯೋದೆಲ್ಲ ಮಿಷಿನ್ ಬಿಟ್ಟು ಈಗೆಲ್ಲ ಕಮ್ಮಿ ಉಪಯೋಗಿಸೋದು. ಮಿಷಿನ್ ಯಾವಾಗ ತುಂಬಾ ಇದ್ದಾಗ ಯೂಸ್ ಮಾಡ್ತೀವಿ, ಯಾವ ಕೈಯಲ್ಲೇ ತೊಳೆಯೋದು ನಾವು ಬಟ್ಟೆ. ಅವಾಗ ಮುಂಚೆ ಆರಾಮ್ ಚೇರ್ ಅಂತ ಇತ್ತು ಶ್ರೀಧರ್, ಅದು ಒಂಥರ ಈಸಿ ಚೇರ್ ತರ ಇತ್ತು ನೋಡಿ. ಅವಾಗ ಎರಡ್ ಕೋಲ್ ಹಾಕಿ ಮೇಲೆ ಕೆಳಗಡೆ ಆರಾಮಾಗಿ ಮಲ್ಕೊಂಡ್ರೆ, ಒಳ್ಳೆ ಮಧ್ಯಾಹ್ನ ಟೈಮ್ ಮಲ್ಕೊಂಡ್ರೆ ಆರಾಮ್ ಇದ್ದೆ ಬರೋದು. ಅವಾಗ ನಾವು ಸಣ್ಣವ್ರ ಇದ್ದಾಗೆಲ್ಲ ಇತ್ತು, ನಮ್ಮ ಮನೇಲಿ ನಮ್ಮ ಅಜ್ಜಿ ಮನೇಲೆಲ್ಲ ಇತ್ತು. ಅದನ್ನ ಒಂದ್ ಕೋಲ್ ಯಾರ್ದು ಹಿಂಗ್ ಮಕ್ಳಿಗೆ ಆಟ ಆಡಕ್ಕೆ ಅಂತ ಕೂತ ಕೆಳಗ ಒಂದ್ ಕೋಲ್ ತೆಗೆದ್ ಬಿಡ್ತಿದ್ವಿ, ಕೆಳಗಡೆ ಹಂಗೆ ಬಿದ್ದ್ ಬಿಡೋರದು. ಚೆನ್ನಾಗಿತ್ತು ಅದು, ಈಸಿ ಚೇರ್ ಅಂತ. ಹಂಗ ಮತ್ತೆ ಹಪ್ಳ ಮಾಡೋದು ನೋಡ್ರಿ, ಹಪ್ಳ ಮಾಡೋದನ್ನ ಈಗೆಲ್ಲ ಮುಂಚೆ ಎಲ್ಲಣಿಗೆ ಮರದಲ್ಲಿ ಎಲ್ಲ ತಂಗಿ ಮತ್ತೆ ಮನೆಯೊಳಗೆ ಹಪ್ಳ ಮಾಡ್ತಾ ಇದ್ವಿ, ಲಟ್ಟಿಸ್ತಿದ್ವಿ. ಈಗೆಲ್ಲ ಪ್ರೆಸ್ ಅಂತ ಹಪ್ಪಳದ ಪ್ರೆಸ್ ಎಲ್ಲ ಬಂದ್ಬಿಟ್ಟಿದೆ. ಹೀಗೆ ಒಂದೊಂದೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಒಂದೊಂದು ಇಟ್ಕೊಂಡಿದೀವಿ, ಹಳೆ ಇದೇ ಇಟ್ಕೊಂಡಿದೀವಿ, ಅದು ಚೆನ್ನಾಗಿ ನಮಗೆ ಅದನ್ನ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇರುತ್ತೆ. ಹಾಗಾಗಿ ಒಂದೊಂದು ರಿಪ್ಲೇಸ್ ಆಗಿದೆ ನೀವು ಹೇಳ್ದಂಗೆ. ಈಗ ದಿವಾನ್ ಕಾಟ್ ಅಂತೆ, ಮತ್ತೆ ಸೋಫಾ ಸೆಟ್ ಅಂತೆ, ಡೈನಿಂಗ್ ಟೇಬಲ್ ಅಂತ, ಕೆಳಗೆ ಊಟ ಮಾಡ್ತಾ ಇರ್ತೀವಿ ಎಲ್ಲರೂ ಕುತ್ಕೊಂಡು ಮಧ್ಯೆ ಇಟ್ಕೊಂಡು ಅಡಿಗೆ ಮಾಡಿದ್ದೆಲ್ಲ
4: ಹೀಗೆಲ್ಲ.
5: ಡೈನಿಂಗ್ ಟೇಬಲ್ ಅಂದ್ರೆ ಡೈನಿಂಗ್ ಟೇಬಲ್ ಕುತ್ಕೊಂಡು ಊಟ ಮಾಡೋದು, ಒಬ್ಬರ ಈ ತರ ತಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಳ್ಳೇಬೇಕಲ್ಲ ಶ್ರೀಧರ್. ಅದಷ್ಟು ನಾವು ಹಿಂದಿನದನ್ನೇ ಮರಿಬಾರ್ದು, ಅದನ್ನು ಮಾಡ್ತಾನು ಬರ್ಬೇಕು, ಬಿಡಬಾರ್ದು ಹಿಂದಿನ ಹಿಂದಿನ ಕಲ್ಚರ್. ನಮಗೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮಾಡ್ಕೊಂಡು ಹೋಗೋದು.
4: ಓಕೆ, ಸೂಪರ್ ಆಗಿ ಮಾತಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಶಾಂತಾರ.
5: ಓಕೆ,
4: ಶಾಂತ ಅವ್ರು ಕರೆ ಮಾಡಿದ್ರು. ಅವರು ಕೂಡ ಹಳೆ ವಸ್ತುಗಳನ್ನ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಯಲ್ಲಿ ಈ ರೀತಿ ಏನೇನೆಲ್ಲ ವಸ್ತುಗಳು ರಿಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ. ಓಕೆ, ನಮಗೆ ಕಾಲ್ ಕಟ್ ಆಯ್ತು. ಸೊ ಹಾಗೆ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ
6: ಹಲೋ,
4: ನಮಸ್ತೆ.
6: ಹಲೋ ನಮಸ್ತೆ ಸರ್.
4: ಹಾ, ಅನಂತ್ ರಾಜ್ ಅವರು?
6: ಹಾ ಹೌದು ಸರ್.
4: ಹೇಗಿದ್ದೀರಾ?
6: ಚೆನ್ನಾಗಿದೀವಿ ಸರ್. ಮಳೆ ಏನೋ ಒಂದ್ ಸಾರಿ ಬಂತು ಸರ್, ಮತ್ತೆ ಇನ್ನು ಜೋರಾಗಿ ಬಂದಿಲ್ಲ, ಒಂದೇ ಟೈಮೇ ಜೋರಾಗಿ ಬಂದಿರೋದು. ಇನ್ನು ಬರ್ಬೇಕು ಸರ್.
4: ಇನ್ನು ಸಮಾಧಾನಕ್ಕೆ ಸ್ವಲ್ಪ ಬಂದು ಹೋಗಿದೆ, ಇನ್ನು
6: ಸಮಾಧಾನ ಬಂದೈತೆ ಸರ್
4: ಅಷ್ಟೇ. ಓಕೆ, ಸೊ ಅನಂತ ಜೋರ ಹೇಳಿ, ಇವತ್ತು ನಿಮ್ಮ ಮನೇಲಿ ಏನೇನೆಲ್ಲ ವಸ್ತುಗಳು ರಿಪ್ಲೇಸ್ ಆಗಿದೆ?
6: ಹಾ ಸರ್, ನಮ್ಮನೆಯಲ್ಲಿ ಮೊದಲು ಬೀಸೆ ಕಲ್ಲಿತ್ತು ಸರ್. ಮೊದಲೆಲ್ಲ ರಾಗಿ ಜೋಳ ಎಲ್ಲ ಬೀಸ್ತಿದ್ವಿ ಸರ್. ಈಗ ಅದೆಲ್ಲ ಈಗ ನೋಡ್ಲಿಕ್ಕೂ ಸಿಗಲ್ಲ ಸರ್. ಅವು ಬಿಸೆಕಲ್ಲು ಅಂತ ಹೇಳಿದ್ವು, ಈಗೆಲ್ಲ ಇವು ಫ್ಲೋರ್ ಮಿಲ್ಗಳು ಬಂದ್ಮೇಲೆ ಅವು ಮಠ ಸೇರಿದ. ಮತ್ತೆ ಸೈಕಲ್ ಇತ್ತು ಸರ್, ಸೈಕಲಿನ ಜಾಗದಲ್ಲಿ ಎಕ್ಸೆಲ್ ಆಂಡ್ರಾಯ್ಡ್ ಬಂದಿದ್ದಾವೆ ಸರ್. ಬೈಕ್ಗಳು TVS ಗಳು, ನಾವೆಲ್ಲ ಮೊದಲೆಲ್ಲ ಸೈಕಲ್ ಸರ್ ತುಳಿತಾ ಇದ್ದಿದ್ದು. ಆಮೇಲೆ ಈಗ ಫಸ್ಟ್ ರೇಡಿಯೋ ಇತ್ತು ಸರ್, ಫಸ್ಟ್ ರೇಡಿಯೋ ತಂದಿದ್ವಿ ನಾವು, 500 ರೂಪಾಯಿ ಕೊಟ್ಟು ಫಿಲಿಪ್ಸ್ ರೇಡಿಯೋ ತಂದಿದ್ವಿ. ಈಗ ಅದು ಇಲ್ಲ ಸರ್, ಅದು ಹೋಗಿದೆ. ನೆಕ್ಸ್ಟ್ ಟೇಪ್ ರೆಕಾರ್ಡರ್ ಬಂದ್ವು. ಟೇಪ್ ರೆಕಾರ್ಡರ್ ಅವು ಒಂದು ಕಾಲಘಟ್ಟದಲ್ಲಿ ಅವು ಪ್ರಚಲಿತ ಇದ್ವು. ಆಮೇಲೆ ಈಗ TV ಇದೆ. ಹೌದು ಸರ್, ಯಾರೋ ಒಬ್ರು ಮನೆಯಲ್ಲಿ ಇದ್ದು ಸರ್, ಮುಂದೆ ಹಿಂದೆ TV. ನಾವು ಅವರೆಲ್ಲ ಹೋಗ್ತಿದ್ವಿ ಸರ್ ಅವ್ರ ಮನೆಗೆ ನೋಡಕ್ಕೆ. ಈಗ ಎಲ್ಲಾರ ಮನೆಯಲ್ಲೂ TV ಇದೆ ಸರ್.
4: ಸಣ್ಣ ಪುಟ್ಟ ರಿಪ್ಲೇಸ್ ಆಗಿದೆ ಅಂತ ಹೇಳ್ಬೋದು.
6: ಹೌದೌದು ಸರ್, ತುಂಬಾ ಆಗಿದೆ ಸರ್.
4: ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ.
6: ಶುಭ ಸಂಜೆ ಸರ್.
4: ಓಕೆ, ಶುಭ ಸಂಜೆ. ಅನಂತ ರಾಜ್ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಏನೇನೆಲ್ಲ ರೀಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ. ನೀವು ಕೂಡ ನೆನ್ಪು ಮಾಡ್ಕೊಂಡು ನಮ್ಮ ಜೊತೆನಲ್ಲಿ ಯಾವ್ಯಾವ ವಸ್ತುಗಳು ರೀಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಅಂಡ್ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
7: ಸರ್, ನಮಸ್ತೆ.
4: ಯಾರಿದು
7: ಸರ್? ನಮ್ಮ ಶಿವಮೊಗ್ಗದಿಂದ ಕುವೆಂಪು ಯೂನಿವರ್ಸಿಟಿ ಇದೆಯಲ್ಲ ಸರ್.
4: ಹೌದು,
7: ಕುವೆಂಪು ಯೂನಿವರ್ಸಿಟಿಯಿಂದ ಅಂಗನವಾಡಿ ಟೀಚರ್ ಸರ್. ನಾವು ಆಶಾ ಗಿರೀಶ್ ಅಂತ ಹೇಳಿ.
4: ಆಶಾ ಗಿರೀಶ್ ಅಂತನಾ?
7: ಹಾ ಸರ್.
4: ಓಕೆ, ಹೇಗಿದ್ದೀರಾ ಮೇಡಮ್?
7: ಹಾ ಸರ್, ಆರಾಮಿದ್ದೀವಿ. ನೀವು ಆರಾಮ ಸರ್?
4: ನಾವು ಸೂಪರ್ ಆಗಿದ್ದೀವಿ. ನೀವು
7: ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದೀರಿ.
4: ಓ ಥ್ಯಾಂಕ್ ಯು,
7: ಖುಷಿ ಆಗ್ತಿದೆ ಸರ್ ನಿಜವಾಗ್ಲೂ.
4: ಓಕೆ ಓಕೆ, ಸೊ ನೀವು ಅಂಗನವಾಡಿಯಲ್ಲಿ ವರ್ಕ್ ಮಾಡ್ತಾ ಇರೋದಾ?
7: ಆಕಾಶವಾಣಿ ಕೇಳಿದ್ರೆ ಸರ್.
4: ಹಾ ಹಾ,
7: ಅದ್ರಲ್ಲಿ ನಮ್ಮನೇರು ಬಹಳ ಇಷ್ಟಪಟ್ಟು ಬೆಳಿಗ್ಗೆ ಎದ್ದು ಕೂಡ್ಲೇನೆ ರೇಡಿಯೋ ಆನ್ ಮಾಡದೆ ಸರ್ ನಾವು.
4: ಓಕೆ,
7: ಹೌದು ಸರ್, ಹೌದು.
4: ಓಕೆ, ನೀವು ಫಸ್ಟ್ ಟೈಮ್ ಕಾಲ್?
7: ನಮ್ದು ಡೈಲಿ ರೂಟೀನ್ ಶುರು ಆಗುತ್ತೆ ಸರ್. ಬೆಳಿಗ್ಗೆ ಎದ್ದು ಕೂಡ್ಲೇ ದೇವ್ರಿಗೆ ಕೈ ಮುಗಿದ್ಬಿಟ್ಲೇನೆ ನೆಕ್ಸ್ಟ್ ರೇಡಿಯೋ ಸ್ವಿಚ್ ಆನ್ ಮಾಡಿ, ಎಫ್ಎಂ ಸ್ವಿಚ್ ಆನ್ ಮಾಡಿ ನಾವು ಕೆಲಸಗಳು ಶುರು ಮಾಡೋದು ಸರ್.
4: ಓ ಸೂಪರ್ ಸೂಪರ್. ನೀವು ಫಸ್ಟ್ ಟೈಮ್ ಮಾತಾಡ್ತಿರೋದಾ?
7: ಬರ್ತಾ ಇದೆ ಸರ್.
4: ನೀವು ಫಸ್ಟ್ ಟೈಮ್ ಕಾಲ್ ಮಾಡಿರೋದಾ?
7: ಹಾ, ಫಸ್ಟ್ ಟೈಮ್ ಮಾಡಿದ್ವಿ ಸರ್.
4: ಓಹೋ, ಓಕೆ.
7: ಹಾ ಸರ್, ನಮ್ ಡ್ಯೂಟಿ ಮುಗಿಸ್ಕೆ ಬಂದ್ವಿ ಇವಾಗ 4 ಗಂಟೆ ತನಕ ಡ್ಯೂಟಿ ಇತ್ತಲ್ಲ. ಡ್ಯೂಟಿ ಮುಗಿಸ್ಕೊಂಡ್ ಬಂದು ಬಂದ್ ಕೂಡ್ಲೆ ಮನೆ ಬಂದ್ ಕೂಡ್ಲೇನೆ ನಾವು ಎಫ್ಎಂ ಆನ್ ಮಾಡ್ತೀವಲ್ಲ. ನಿಮ್ದು ಪ್ರೋಗ್ರಾಮ್ ಚಂದ ಬರ್ತಾ ಇತ್ತು ಸರ್, ಹಂಗ ಚಂದ ನಿಮ್ದು ನಿರೂಪಣೆ ಚಂದ ಇದೆ ಸರ್.
4: ಹೌದು
7: ಸರ್, ಹೌದು ಸರ್. ನಾನು ಅಂದ್ರೆ ಹೊರಗಡೆ ಫಂಕ್ಷನ್ ಗಳ ನಿರೂಪಣೆಗೆಲ್ಲ ಹೋಗ್ತೀನಿ. ಹಾ ಸರ್, ಹಂಗಾಗಿ ನನ್ಗೆ ಈ ತರ ಎಲ್ಲ ಸ್ಪೀಚ್ ಎಲ್ಲ ಕೇಳಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ.
4: ಹೌದಾ? ಓಕೆ.
7: ಹಾ ಹೌದು ಸರ್, ಹೌದು.
4: ಸೊ ಹಾಗೆ ಮೇಡಮ್, ಇವತ್ತಿನ ಟಾಪಿಕ್ ಏನಂತಂದ್ರೆ, ಸೊ ನಿಮ್ಮ ಮನೇಲಿ ಇರುವಂತಹ ವಸ್ತುಗಳು ರಿಪ್ಲೇಸ್ ಆಗಿದ್ರೆ ಅದ್ರ ಬಗ್ಗೆ ಮಾತಾಡಬಹುದು. ನಿಮ್ಮ ಮನೇಲಿ ಯಾವ ವಸ್ತುಗಳನ್ನ ರಿಪ್ಲೇಸ್ ಮಾಡಿದಿರಾ
7: ಅಂದ್ರೆ ಸರ್, ನಾವು ತೀರ್ಥಹಳ್ಳಿ ಸೈಡ್ ಅಲ್ಲ, ನಾವು ಮಲ್ನಾಡು ನಮ್ದು ರಿಪ್ಪನ್ಪೇಟೆ. ಅಲ್ಲಿಂದ ನಾವು ಈಗ ಊರು ಅಲ್ಲಿ ಊರಲ್ಲಿ ಮನೆ ಖಾಲಿ ಮಾಡ್ಕೊಂಡ್ ಬರ್ಬೇಕಾರೆ ಈಗ ನಾನು ಓದ್ಬೇಕಾರೆ ಸಣ್ಣ ಟೇಬಲ್ ಇತ್ತು ಸರ್, ಮರ ಟೇಬಲ್ ನಮ್ಮ ಅಪ್ಪಾಜಿ ಮಾಡ್ಕೊಟ್ಟಿದ್ದು. ನಾನು ಓದಿರೋ ಟೇಬಲ್ ಈಗ ನನ್ನ ಮಗಳು ಕೂಡ ಅದ್ರಲ್ಲೇ ಕುತ್ಕೊಂಡು ಹೋಗ್ತಾಳೆ.
4: ವಾ, ಸೂಪರ್ ಅಲ್ಲ?
7: ಹಾ ಹೌದು ಸರ್, ಹಾಗಾಗಿ ಅದು ಈಗ ನಾವು ಮೆಮೋರೀಸ್ಗೆ ಜಾಸ್ತಿ ಈಗ ನೆನಪುಗಳೇ ಶಾಶ್ವತಲ್ಲ, ಹಂಗಾಗಿ ಅದಕ್ಕೆ ಜಾಸ್ತಿ ನಾವು ಒತ್ತು ಕೊಡೋದ್ರಿಂದ ಹಂಗಾಗಿ ನಮ್ಗೆ ಹಳೆ ವಸ್ತುಗಳೇ, ಮರದ ಐಟಮ್ಸ್ ಆಗ್ಲಿ ಹಳೇದೆ ತುಂಬಾ ಇಷ್ಟ ಆಗುತ್ತೆ, ಬಿಟ್ರೆ ಅದನ್ನ ಚೇಂಜಸ್ ಮಾಡ್ಬೇಕು ಅಂತ ಅನ್ಸುದಿಲ್ಲ. ಮತ್ತೆ ನಮ್ಮನೇಲಿ ನಮ್ಮ ಅತ್ತೆ ನಮಗೆ ನಾವು ಮದುವೆ ವಸ್ತ್ರ ನಮಗೆ ಪಾತ್ರೆಗಳು ಕೊಟ್ಟಿದ್ರು ಸರ್, ಅದನ್ನ ನೆನಪಿಗೆ ಹಾಗೆ ನಾವು ಹಾಗೆ
4: ಇಟ್ಕೊಂಡಿದೀವಿ. ಹೊಸ ಪಾತ್ರೆಗಳು,
7: ಹೊಸ ಫ್ಯಾಷನ್ ಏನೇ ಬಂದ್ರು ಕೂಡ ನಮ್ಗೆ ಹಳೆ ವಸ್ತುಗಳಲ್ಲೇ ಪ್ರೀತಿ ಜಾಸ್ತಿ ಸರ್.
4: ಓಕೆ, ಅತ್ತೆಯವ್ರು ಕೊಟ್ಟಿದ್ ಯಾವ ಮೆಟಲ್ ಪಾತ್ರೆಗಳು?
7: ಏನ್ ಸರ್,
4: ಮೆಟಲ್ ಯಾವ್ದು?
7: ಇದು ಸಿಲ್ವರ್ ಪಾತ್ರೆಗಳು ಬರ್ತಿತ್ತಲ್ಲ
4: ಸರ್,
7: ಸಿಲ್ವರ್ ಪಾತ್ರೆಗಳನ್ನ ಹಾಗೆ ನೆನಪಿಗೆ ಇಟ್ಕೊಂಡಿದೀವಿ. ಮತ್ತೆ ನಮ್ದು ಊರಿಂದೆಲ್ಲ ಉಡ್ಡಿಂದು ಅಂದ್ರೆ ಮಂಚಗಳು, ಈ ಸಣ್ಣ ಸಣ್ಣ ಟೇಬಲ್ಗಳು ಅಂತದ್ದೆಲ್ಲ, ಈಗ ಎಷ್ಟೇ ಫ್ಯಾಷನ್ ಸೋಫಾಗಳಿರ್ಬೋದು, ಯಾವ್ದೇ ದಿವಾನ್ ಕಟ್ ಯಾವ್ದೇ ತರದ್ದು ಮಾಡಿಸ್ಕೊಳ್ಬಹುದು ಸರ್, ಆದ್ರೂ ಕೂಡ ನಮ್ಗೆ ಹಳೆ ವಸ್ತುಗಳಲ್ಲೇ ಅದ್ರಲ್ಲಿ ನಮ್ಗೆ ಜಾಸ್ತಿ ಸರ್,
4: ಖುಷಿ ಜಾಸ್ತಿ. ಮಾತಾಡಿದ್ರಿ ಮೇಡಮ್, ಒಳ್ಳೆ ವಸ್ತುಗಳ ಬಗ್ಗೆ ಕೂಡ ನೆನಪು ಮಾಡ್ಕೊಂಡು ಹೇಳಿದ್ರಿ, ನಮ್ಮ ಮಲ್ನಾಡಿಂದು ಮರಗಳದ್ದು ಏನೋ ಮಂಚ ಕಾಟ್ಗಳು ಎಲ್ಲ. ಓಕೆ, ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ
7: ಮಾಡಿದ್ರಿ, ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದೀರಿ, ನಮ್ಗೆ ಕೇಳೋಗ್ರಿಗೆ ನಮ್ಗೆ ಖುಷಿ ಆಗುತ್ತೆ ಇಂತ ಪ್ರೋಗ್ರಾಮ್ಗಳು ಹೀಗೆ ಬರ್ತಾ ಇದ್ರಿ. ನಮ್ಗೆ ಈಗ ನೋಡಿ ಡ್ಯೂಟಿ ಮುಗಿಸ್ಕೊಂಡ್ ಮನೆಗೆ ಬಂದಿರ್ತೀವ, ನಿಮ್ ಮಾತೆಲ್ಲ ಕೇಳಿ ನಾವು ರಿಲೀಫ್ ಆಗ್ತಾ ಇರ್ತೀವಿ. ಹಂಗಾಗಿ ಸರ್ ಇಂತ ಪ್ರೋಗ್ರಾಮ್ಗಳು ಹೆಚ್ಚೆಚ್ಚು ಬರ್ಲಿ, ಕೇಳಿದ್ರೆ ನಮ್ಮ ಹತ್ರ ತುಂಬಾ ಜನ ಇರ್ತಾರೆ, ಹಾಗಾಗಿ ನಮ್ಗೆ ಆಕಾಶವಾಣಿ ಬಗ್ಗೆ ಬಹಳ ಖುಷಿ ಇದೆ ಸರ್.
4: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಇದೇ ರೀತಿ ಕರೆ ಮಾಡ್ತಾ ರೀ, ಸೊ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾರಿ, ಎಂಜಾಯ್ ಮಾಡ್ತಾ ರೀ. ಓಕೆ, ಆಶಾ ಗಿರೀಶ್ ಅವರು ಕರೆ ಮಾಡಿದ್ರು, ಸೊ ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಆ್ಯಂಡ್ ಅವ್ರ ಮನೆಯಲ್ಲಿ ಏನೆಲ್ಲ ವಸ್ತುಗಳು ರಿಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ನೋಡಿ, ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ಮೇಲೆ ಒಳ್ಳೆ ಒಂದು FM ಹಾಕಿದ್ರೆ ಈ ರೀತಿ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಕೂಡ ಬರ್ತಾ ಇರುತ್ತೆ, ಎಂಜಾಯ್ ಮಾಡ್ತಾ ರೀ. ಆ್ಯಂಡ್ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ, ಸೊ ನಿಮ್ಮ ಮನೇಲಿ ಏನೆಲ್ಲ ವಸ್ತುಗಳು ರಿಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಲಾಸ್ಟ್ ಕಾಲರ್ ಅನ್ಸುತ್ತೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
8: ನಮಸ್ತೆ ಸರ್.
4: ನಮಸ್ತೆ, ಶುಭ ಸಂಜೆ. ಷಡಾಕ್ಷರಿ ಅವರು?
8: ಹಾ ಸರ್.
4: ಹೇಗಿದ್ದೀರಾ ಸರ್?
8: ಆರಾಮಿದ್ದೇವ್ರಿ.
4: ಓಕೆ, ಹೇಗಿದೆ ನಂತೆ?
8: ಸ್ವಲ್ಪ ಸಣ್ಣ ಕೇಳ್ತಾ ಇದೆ.
4: ಇವಾಗ ಕೇಳ್ತಾ?
8: ಹಾ ಇವಾಗ ಕೇಳ್ತೇವೆ ಸರ್.
4: ಹ್ಮ್, ಹೇಗಿದೆ ಸರ್ ನಂತೆ?
8: ಹಾ ಸರ್,
4: ಕೇಳಿಸಿಲ್ವಾ?
8: ಹಾ ಕೇಳ್ತಾ ಇದೆ ಸರ್, ಈಗ ಕೇಳ್ತಾ ಇದೆ.
4: ಹಾ, ಎಲ್ಲೋ ಬಿಟ್ರೆ ನಂತೆ? ಇಲ್ಲ ಇದೀರಾ, ಎಲ್ಲಿದ್ದೀರಾ?
8: ಇಲ್ಲ, ಜಮೀನ್ ಕಡೆ ಬಂದಿದ್ದೆ ಹಾಗೆ.
4: ಓಕೆ,
8: ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಯಾವ ಯಾವ ವಸ್ತುಗಳು ಕಳೆದೋಗಿದಾವೆ, ಯಾವ ವಸ್ತುಗಳು ಮತ್ತೆ ಸೇರಿದವ ಜಾಕಿ ಅಂತ.
4: ಹೌದು, ಸೊ ಹೇಳಿ, ನಿಮ್ಮನೇಲಿ ಯಾವ ತರ ವಸ್ತುಗಳು ರಿಪ್ಲೇಸ್ ಆಗಿದೆ, ಹೇಗಿದೆ?
8: ತುಂಬಾ ಬದಲಾವಣೆ ಆಗ್ತಾ ಇದೆ, ಎಲ್ಲ ಕರಿಯಂಚಿ ಎಲ್ಲ ಹೋಗಿ ಎಲ್ಲ ಕೆಂಪು ಹಂಚಿ ಬರ್ತಾ ಇದೆ.
4: ಓಕೆ,
8: ಆಮೇಲೆ ನಾವೆಲ್ಲ ಮೊದಲು ಈ ಭತ್ತ ಅವನ್ನೆಲ್ಲ ಹಾಕ್ಲಿಕ್ಕೆ ಇವು ಬರೋವು ಮರದ ಖಣಿಜಗಳು ಬರೋವು, ಈಗ ಎಲ್ಲ ಈಗ ಬಿದಿರಿನ ಕಣದ ಹೋಗಿ ಈಗ ಇದು ಬಂದಿದೆ, ತಗಡಿನಲ್ಲಿ ಮಾಡಿಸಿದೇವು ಒಂದ ಜಂಕ್ ಶೀಟ್ ಅಲ್ಲಿ ಮಾಡಿಸಿದೇವಿ. ಅತ ನೋಡ್ರಿ, ಆಗಿನ ಇದಕ್ಕೂ ಈಗ ಇದಕ್ಕೂ ಬಾರಿ ತುಂಬಾ ವ್ಯತ್ಯಾಸ, ಅದು ತುಂಬಾ ಚೆನ್ನಾಗಿರೋದ್ರಲ್ಲಿ ಇವು ಬಹಳ ದಿವಸ ಇಡೋಕ್ಕೂ ಬರೋದಿಲ್ಲ. ಆ ನಂತರ ಈ ಬಿಸೆ ಕಲ್ಲು ಅವೆಲ್ಲ ಹೋದ್ವು, ಬಿಸೆ ಕಲ್ಲು ಹೊರಳ ಕಲ್ಲು ಅಂತ ಬರೋವು ಅವೆಲ್ಲ ಹೋದ್ವು, ಎಲ್ಲ ಮಿಕ್ಸರ್ಗಳು ಬಂದ್ವು.
4: ಹೌದು,
8: ತುಂಬಾ ವ್ಯತ್ಯಾಸಗಳಿದೆ. ನಮ್ಮ ನಾವು ಬೇಸೆ ಹೊಡಿಯೋದೆಲ್ಲ ಕೂರ್ಗೆ ಅಲ್ಲಿ ಬಿತ್ತಾ ಇದ್ವಿ, ಅವೆಲ್ಲ ಹೋಯ್ದು ಕೂರ್ಗೆ ಎಲ್ಲ ಹೋಗಿ ಈಗೆಲ್ಲ ಟ್ರ್ಯಾಕ್ಟ್ರಲ್ಲೇ ಕೂರ್ಗೆ ಕೊರಡು ಎಲ್ಲ ಅದರಲ್ಲೇ ಬಂದಿದೆ.
4: ಸೊ ಈ ತರ ಬದಲಾವಣೆಗಳು ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ? ಹಾ,
8: ನಮ್ ಊಟದಲ್ಲೂ ತುಂಬಾ ಬದಲಾವಣೆಗಳು ಆಗಿದಾವೆ. ಮೊದಲ ಸಂಡಿಗೆ ಗಿಂತ ಮಾಡೋರು, ಗೋಧಿ ಗಿಂತ ಮಾಡೋರು ಎಲ್ಲ ಹೋಗ್ತಾ ಇದಾವೆ. ರೊಟ್ಟಿ ಅಂತೂ ಕನಸಾಗ್ತದ ಕೆಲವು ಕಡೆ, ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಮಾಲ್ಟು.
4: ಹೌದು
8: ನೋಡಿ, ಅವಾಗೆಲ್ಲ ನಾವು ನೀರು ಬಳಸ್ಲಿಕ್ಕೆ ಸೋರೆ ಉಪಯೋಗಿಸ್ತಾ ಇದ್ವಿ. ಈ ಸೋರೆಗಳು ಹೋಗಿ ಸ್ಟೀಲ್ ನಾವು ಅಂಡೆಗಳು ಅಂತ ಬಂದ್ವು, ತಾಮ್ರ ಅಂಡೆಗಳು ಅಂತ ಬಂದ್ವು, ಅವೆಲ್ಲ ಹೋಗ್ಬಿಟ್ಟು ಈಗಲೇ ಪ್ಲಾಸ್ಟಿಕ್ ಕ್ಯಾನ್ಗಳು ಬಂದಿದಾವೆ.
4: ಹೌದು,
8: ಕುಡಿಲಿಕ್ಕೂ ಪ್ಲಾಸ್ಟಿಕ್ ಲೋಟ.
4: ಸೊ ಈ ತರದೆಲ್ಲ ರಿಪ್ಲೇಸ್ಗಳಾಗಿದೆ. ಹೌದು ಸರ್,
8: ತುಂಬಾ ಚೇಂಜಸ್ ಆಗ್ತಾ ಇದೆ. ಆದ್ರೆ ನಾ ಹಿಂದಿನ ಉಡುಗೆ ತೊಡುಗೆ ಆಗಿರ್ಬೋದು, ಊಟ ಆಗಿರ್ಬೋದು, ಅಷ್ಟೊಂದು ಇದರಲ್ಲಿ ಸಿಗೋದಿಲ್ಲ ತೃಪ್ತಿ.
4: ಹೌದೌದು. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಎಲ್ಲಾ ವಿಷಯಗಳನ್ನ. ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ.
8: ಸಮಯ ನೋಡ್ಲಿಕ್ಕೆ ನಾವು ಮೊದಲೆಲ್ಲ ಗಡಿಯಾರ ಕಟ್ತಾ ಇದ್ವಿ.
4: ಹೌದು,
8: ಅಷ್ಟ ಈಗ ಅದು ಇಲ್ಲ. ಇವಾಗ ಎಲ್ಲ ಮೊಬೈಲ್ ನಲ್ಲೇ ಬರುತ್ತೆ.
4: ಹೌದು, ಸೊ ಈ ತರ ಸುಮಾರು ರಿಪ್ಲೇಸ್ಗಳು ಆಗಿದೆ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಎಲ್ಲ ಇನ್ಫಾರ್ಮೇಶನ್ ಗಳ ಬಗ್ಗೆ. ಸೊ ಹಾಗೆ ಎಲ್ಲರೂ ಕೂಡ ಥ್ಯಾಂಕ್ ಯು, ಎಲ್ಲರೂ ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿರಿ. ಅಂಡ್ ಹಾಗೆ ನಿಮಗೆ ಅನಿಸಿರೋ ಹಾಗೆ ಯಾವ್ಯಾವೆಲ್ಲ ವಸ್ತುಗಳು ರಿಪ್ಲೇಸ್ ಆಗಿದೆ ಅನ್ನೋ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಸೊ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ನಾಳೆ ಕೂಡ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ತಾರೆ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ದಸರಾ ಬೊಂಬೆ ಹಬ್ಬ,
9: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
10: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
10: ರೇಡಿಯೋ ಶೋ ಮುಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
10: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
10: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
11: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
12: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
13: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
14: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
13: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
14: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
15: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
13: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
16: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
19: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
20: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಒಂದು ಕ್ಷಣದ ವೇಗವನ್ನ ಆನಂದಿಸಲು ಬದುಕನ್ನೇ ಬಲಿ ಕೊಡುವುದು ಬೇಡ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನ್ಯಾಯಮೂರ್ತಿ ಸಂತೋಷ್ ಅವರು ತಿಳಿಸಿದರು. ನಗರದ ಗಂಗೋತ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಗಂಗೋತ್ರಿ ಪದವಿ ಪೂರ್ವ ಕಾಲೇಜು, ರೋಟರಿ ಕ್ಲಬ್ ಶಿವಮೊಗ್ಗ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಭಾಗಿತ್ವದಲ್ಲಿ ನಡೆದ ರಸ್ತೆ ಸುರಕ್ಷತಾ ಅಭಿಯಾನ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯುವ ಜನಾಂಗ ವಿವೇಚನೆಗೆ ಒಳಪಡದೆ ರಸ್ತೆ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿದ್ದಾರೆ. ಇದರಿಂದ ಹೆಚ್ಚು ಅನಾಹುತಗಳು ಸಂಭವಿಸುತ್ತಿದೆ. ರಸ್ತೆ ನಿಯಮಗಳನ್ನು ಪಾಲಿಸುವುದು ನಾಗರಿಕರ ಕರ್ತವ್ಯ ಎಂಬುದನ್ನು ಎಲ್ಲರೂ ಮನಗಾಣಬೇಕು ಎಂದು ತಿಳಿಸಿದರು. ದೇಶದಲ್ಲಿ ಅತಿ ಹೆಚ್ಚು ಸಾವುಗಳು ಸಂಭವಿಸುತ್ತಿರುವುದು ರಸ್ತೆ ಅಪಘಾತಗಳಿಂದಲೇ ಎಂದು ಅಂಕಿ ಅಂಶಗಳ ಸಮೇತ ವಿವರಣೆ ನೀಡಿದ ಅವರು, ಪ್ರತಿ ವರ್ಷ ಇತರರ ಕಾಯಿಲೆಗಳಿಂದ ಸಾವು ಸಂಭವಿಸುವುದು ಕಡಿಮೆ, ಅಪಘಾತಗಳ ಸಾವಿನ ಪ್ರಮಾಣ ಹೆಚ್ಚಾಗುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿನ ಸಂಚಾರದ ಅರಿವಿನ ಕೊರತೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಿಕ್ಷಿತರೇ ಸಂಚಾರಿ ನಿಯಮಗಳನ್ನು ಪಾಲಿಸದೇ ಇರುವುದು ಹೆಚ್ಚಾಗುತ್ತಿದೆ. ಅವರಿಗೆ ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ವಿಧಿಸಲಾಗುವ ದಂಡಗಳ ಬಗ್ಗೆ ಮಾಹಿತಿ ಕೊರತೆ ಇದೆ. ಆದ್ದರಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಸ್ತೆ ಸುರಕ್ಷತೆಯ ಮಾಹಿತಿ ನೀಡಲು ಪ್ರಾಧಿಕಾರ ಪ್ರಯತ್ನ ಮಾಡುತ್ತಿದೆ ಎಂದರು. ಅಪಘಾತ ಸಂಭವಿಸಿದ ಅನಂತರ ಆ ವ್ಯಕ್ತಿಯ ಕುಟುಂಬದ ಪರಿಸ್ಥಿತಿಗಳ ಕುರಿತು ಯಾರು ಯೋಚಿಸುವುದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಅಪಘಾತಕ್ಕೆ ಒಳಗಾದ ಕುಟುಂಬಗಳು ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗುತ್ತವೆ. ಸಾಮಾಜಿಕವಾಗಿ ಹಾಗೂ ಮಾನಸಿಕವಾಗಿ ಆ ಕುಟುಂಬಗಳ ಪರಿಸ್ಥಿತಿ ಶೋಚನೀಯವಾಗಿರುತ್ತದೆ. ಇಂತಹ ಅನೇಕ ಪ್ರಕರಣಗಳನ್ನು ನಾವು ಕಣ್ಣಾರೆ ನೋಡಿದ್ದು ಅವಸರ ಅಪಘಾತಕ್ಕೆ ಕಾರಣವಾಗುತ್ತದೆ ಎಂಬ ಅಂಶವನ್ನು ವಿದ್ಯಾರ್ಥಿಗಳಿಗೆ ಹಲವು ಪ್ರಸಂಗಗಳ ಮೂಲಕ ಮನವರಿಕೆ ಮಾಡಿದರು. ಅಪಘಾತ ಸಂಭವಿಸಿದಾಗ ಘಟನೆಯಲ್ಲಿ ಗಾಯಗೊಂಡ ವ್ಯಕ್ತಿಗೆ ಸಹಾಯ ಮಾಡಿದರೆ ಯಾವುದೇ ಅಪರಾಧವಾಗುವುದಿಲ್ಲ, ಬದಲಿಗೆ ಸಹಾಯ ಮಾಡಿದ ವ್ಯಕ್ತಿಯ ಪರವಾಗಿ ಕಾನೂನು ಕೆಲಸ ಮಾಡುತ್ತದೆ, ಅವರಿಗೆ ರಕ್ಷಣೆ ನೀಡುತ್ತದೆ. ಆದ್ದರಿಂದ ಅಪಘಾತ ಸಂಭವಿಸಿದಾಗ ರೀಲ್ಸ್ ಮಾಡುವ ಬದಲು ರಿಯಲ್ ಹೀರೋಗಳಾಗಿ ವರ್ತನೆ ಮಾಡಿ ಎಂದರು. ಸಂಚಾರಿ ನಿಯಮಗಳನ್ನು ಪಾಲಿಸಬೇಕಾದಾಗ ಅದನ್ನ ನಿರ್ವಹಿಸುವ ಪೊಲೀಸ್ ಅಧಿಕಾರಿಗಳ ಮೇಲೆ ದುರ್ವರ್ತನೆ ಅಥವಾ ಅಸಹಕಾರ ತೋರಿದರೆ ಕಾನೂನಿನ ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಎಲ್ಲ ಅವಕಾಶಗಳು ನ್ಯಾಯಾಲಯದಲ್ಲಿವೆ. ಆದ್ದರಿಂದ ಸಂಚಾರಿ ನಿರ್ವಹಣೆಯಲ್ಲಿ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಎಂದರು. ಮುಖ್ಯ ಅತಿಥಿಗಳಾಗಿದ್ದ ರೋಟರಿ ಕ್ಲಬ್ ಶಿವಮೊಗ್ಗದ ಅಧ್ಯಕ್ಷರಾದ ಬಿ ಗೋಪಿನಾಥ್ ಅವರು ಮಾತನಾಡುತ್ತಾ, ನಗರದಲ್ಲಿ ಸಂಚಾರಿ ವ್ಯವಸ್ಥೆಯನ್ನ ಅರಿವು ಮಾಡಿಸಲು ಪಾರ್ಕ್ ನಿರ್ಮಾಣ ಮಾಡಲು ರೋಟರಿ ಕ್ಲಬ್ ಉದ್ದೇಶಿಸಿದೆ. ಇದಕ್ಕೆ 30 ಲಕ್ಷ ರು ಅಂದಾಜು ವೆಚ್ಚದಲ್ಲಿ ಅದಕ್ಕೆ ಬೇಕಾದ ನೆರವನ್ನ ಜಿಲ್ಲಾಡಳಿತದ ಕಡೆಯಿಂದ ನೀಡಬೇಕೆಂದು ನ್ಯಾಯಮೂರ್ತಿಗಳಲ್ಲಿ ಕೋರಿದರು. ಗಂಗೋತ್ರಿ ಪದವಿ ಪೂರ್ವ ಕಾಲೇಜಿನ ನಿರ್ದೇಶಕರಾದ ಸುಬ್ರಹ್ಮಣ್ಯ ಸ್ವಾಮಿ, ಕಾಲೇಜಿನ ಜಂಟಿ ಕಾರ್ಯದರ್ಶಿ ರಾಕೇಶ್ ಗೌಡ, ರೋಟರಿ ಕ್ಲಬ್ ಕಾರ್ಯದರ್ಶಿ ಶೈಲೇಂದ್ರ ಬಾಬು, ಗಂಗೋತ್ರಿ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿ ಜಗದೀಶ್, ರೋಟರಿ ಕ್ಲಬ್ ಸದಸ್ಯರಾದ ವೀರಣ್ಣ ಹುಗ್ಗಿ, ಸಂತೋಷ್, ನವ್ಯಶ್ರೀ ನಾಗೇಶ್, ಸತ್ಯನಾರಾಯಣ ಉಳ್ಪ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಗೋವರ್ಧನ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗಿರುವ ನೂತನ ಗೋ ಸಂಜೀವಿನಿ ಧಾಮ ಅಶಕ್ತ ಗೋವುಗಳ ಆರೈಕೆ ಕೇಂದ್ರದ ಶಂಕುಸ್ಥಾಪನೆಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಯವರು ದಿವ್ಯ ಸಾನ್ನಿಧ್ಯದಲ್ಲಿ ಆಶೀರ್ವಚನ ಪಡೆಯಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಹಾಗೂ ಗೋವರ್ಧನ ಸಂಸ್ಥೆಯ ಗೌರವಾಧ್ಯಕ್ಷರಾದ ಕೆಎಸ್ ಈಶ್ವರಪ್ಪ, ಸಂಸ್ಥೆಯ ಅಧ್ಯಕ್ಷರಾದ ಕೆಇ ಕಾಂತೇಶ್, ಯೋಗಗುರು ರುದ್ರಾರಾಧ್ಯರು, ಉಮೇಶ್ ಆರಾಧ್ಯ, ಉಮಾಮೂರ್ತಿ, ಗೋಪ್ರೇಮಿಗಳಾದ ಶ್ರೀಕಾಂತ್, ನಾಗೇಶ್, ನಾಗರಾಜ್, ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗ ದಸರಾ ಮಹೋತ್ಸವವನ್ನ ಈ ಬಾರಿ ವೈವಿಧ್ಯಮಯ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಅಲ್ಲಮ ಪ್ರಭು ಮೈದಾನದಲ್ಲಿ ದಸರಾ ಮಹೋತ್ಸವದ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಇಲ್ಲಿ ನಿರ್ಮಿಸಲಾಗುತ್ತಿರುವ ದಸರಾ ವೇದಿಕೆಗೆ ಶಾಸಕರಾದ SN ಚನ್ನಬಸಪ್ಪ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾರ್ವಜನಿಕರು ಆರಾಮದಾಯಕವಾಗಿ ವೀಕ್ಷಿಸಲು ಅನುಕೂಲವಾಗುವಂತೆ ವೇದಿಕೆ, ವಿಶಾಲ ಆಸನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಅಚ್ಚುಕಟ್ಟಾಗಿ ಸಿದ್ಧಪಡಿಸುವಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚಿಸಿದರು. ಅವಧಿಯೊಳಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ದಸರಾ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಪ್ರಭಾಕರ್ ಪಿ ಸೇರಿದಂತೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಜರಿದ್ದರು. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ವತಿಯಿಂದ ನವೆಂಬರ್ ಮಾಹೆಯಲ್ಲಿ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ ವಿವಿಧ ಕಲಾ ಪ್ರಕಾರಗಳ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಬಾಲ ಪ್ರತಿಭೆ 8-13 ವರ್ಷ, ಕಿಶೋರ ಪ್ರತಿಭೆ 14-18 ವರ್ಷ, ಯುವ ಪ್ರತಿಭೆ 19-30 ವರ್ಷ. ಈ ಮೂರು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಬಾಲ ಪ್ರತಿಭೆ ಹಾಗೂ ಕಿಶೋರ ಪ್ರತಿಭೆ ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತ, ಚಿತ್ರಕಲೆ, ಜನಪದ ಗೀತೆ, ಹಿಂದೂಸ್ತಾನಿ ವಾದ್ಯ ಸಂಗೀತ ಸ್ಪರ್ಧೆಗಳು ನಡೆಯಲಿವೆ. ಯುವ ಪ್ರತಿಭೆ ಕಾರ್ಯಕ್ರಮದಲ್ಲಿ ಏಕ ವ್ಯಕ್ತಿ ಸ್ಪರ್ಧೆಗಳು, ಆಶುಭಾಷಣ, ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಚಿತ್ರಕಲೆ, ಹಿಂದೂಸ್ತಾನಿ ಸಂಗೀತ, ಜನಪದ ಗೀತೆ, ಸಮೂಹ ಸ್ಪರ್ಧೆಗಳು, ಜನಪದ ನೃತ್ಯ ಹಾಗೂ ನಾಟಕ ಸ್ಪರ್ಧೆಗಳು ನಡೆಯಲಿವೆ. ನಿರ್ಬಂಧನೆಗಳು ಹಾಗೂ ಅರ್ಹತೆಗಳು. ವಯಸ್ಸಿನ ದೃಢೀಕರಣಕ್ಕಾಗಿ ಶಾಲೆ ಕಾಲೇಜಿನ ದೃಢೀಕರಣ ಪತ್ರ ಸಲ್ಲಿಸಬೇಕು. ವಿದ್ಯಾರ್ಥಿಗಳಲ್ಲದರೆ ನಗರಸಭೆ ಅಥವಾ ಪಂಚಾಯಿತಿಯಿಂದ ಪಡೆಯಲಾದ ದೃಢೀಕರಣವನ್ನು ಲಗತ್ತಿಸಬೇಕು. ಒಬ್ಬ ವಿದ್ಯಾರ್ಥಿಯು ಕೇವಲ ಒಂದೇ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. ಕಳೆದ ಬಾರಿ ರಾಜ್ಯ ಮಟ್ಟದಲ್ಲಿ ವಿಜೇತರಾದ ಅಭ್ಯರ್ಥಿಗಳು ಈ ಬಾರಿ ಭಾಗವಹಿಸುವಂತಿಲ್ಲ. ಜನಪದ ನೃತ್ಯ ವಿಭಾಗದಲ್ಲಿ ಡೊಳ್ಳು, ಜಗ್ಗುಲಿಗೆ, ಕಂಗಿಲು, ಸೋಮನ ಕುಣಿತ, ಪಟ ಕುಣಿತ, ಕಂಸಾಳೆ, ಪೂಜಾ ಕುಣಿತ, ಜಡೆ ಕೋಲಾಟ, ಲಂಬಾಣಿ ನೃತ್ಯ, ಕರ್ಡಿ ಮಜಲು, ಕೊಡವ ನೃತ್ಯ ಮುಂತಾದ ಸಾಂಪ್ರದಾಯಿಕ ಕುಣಿತಗಳಿಗೆ ಮಾತ್ರ ಅವಕಾಶವಿದ್ದು, ಮುದ್ರಿತ ಜನಪದ ಗೀತೆಗಳ ಹಾಡುಗಳಿಗೆ ನೃತ್ಯ ಮಾಡುವುದನ್ನು ಪರಿಗಣಿಸಲಾಗುವುದಿಲ್ಲ. ಆಸಕ್ತರು ಭರ್ತಿ ಮಾಡಿದ ಅರ್ಜಿಯನ್ನ 31 ಅಕ್ಟೋಬರ್ 5:30 ಒಳಗೆ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕುವೆಂಪು ರಂಗಮಂದಿರ, ಶಿವಮೊಗ್ಗ ಈ ವಿಳಾಸಕ್ಕೆ ಸಲ್ಲಿಸಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹೆಚ್ ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, October 10 ಬೆಳಿಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.
2: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸೇವೆ ಮತ್ತು ದಾನ ನಮ್ಮನ್ನ ಸದಾ ಕಾಪಾಡುವ ಮೌಲ್ಯಗಳಾಗಿವೆ ಎಂದು ಯೋಗಾಚಾರ್ಯರಾದ ಡಾಕ್ಟರ್ ಸಿವಿ ರುದ್ರಾರಾಧ್ಯ ಹೇಳಿದರು. ಯೋಗವು ಉತ್ತಮ ಬದುಕನ್ನ ರೂಪಿಸುವುದರ ಜೊತೆಗೆ ದೈಹಿಕ ಹಾಗೂ ಮಾನಸಿಕ ಸದೃಢತೆಯನ್ನ ನೀಡುತ್ತದೆ. ನಿರಂತರವಾಗಿ ಯೋಗಾಭ್ಯಾಸ ಮಾಡುವುದರಿಂದ ಯೋಗವನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಯೋಗವನ್ನ ನಿತ್ಯ ಜೀವನದ ಭಾಗವಾಗಿ ಮಾಡಿಕೊಂಡರೆ ಅನೇಕ ಕಾಯಿಲೆಗಳಿಂದ ದೂರವಿರಬಹುದು ಎಂದು ತಿಳಿಸಿದರು. ನಗರದ ಶಿವಗಂಗಾ ಯೋಗ ಕೇಂದ್ರದ ರಾಘವ ಶಾಖೆಯಲ್ಲಿ ಆಯೋಜಿಸಿದ ಉಪಕಾರ ಸ್ಮರಣೆಯೊಂದಿಗೆ ಕೃತಜ್ಞತಾ ಸಭೆ ಹಾಗೂ ಪರಿಶೀಲನಾ ಸಭೆಯಲ್ಲಿ ಕಟ್ಟಡದ ಶಾಶ್ವತ ನಿಧಿಗೆ ದೇಣಿಗೆ ನೀಡಿದ ಯೋಗ ಪಟುಗಳಿಗೆ ನೆನಪಿನ ಕಾಣಿಕೆ ನೀಡಿ ಮಾತನಾಡಿದ ಅವರು, ಯೋಗಾಭ್ಯಾಸದಿಂದ ಆರೋಗ್ಯದಲ್ಲಿ ಆಗುವ ಉತ್ತಮ ಪರಿಣಾಮಗಳಿಗೆ ನಮ್ಮ ಯೋಗ ಕೇಂದ್ರದ ಯೋಗ ಪಟುವೊಬ್ಬರು ಉದಾಹರಣೆಯಾಗಿದ್ದಾರೆ. ನಿರಂತರವಾಗಿ ಯೋಗಾಭ್ಯಾಸ ಮಾಡುತ್ತಿರುವುದರಿಂದ ಕಳೆದ 1 ವರ್ಷದಿಂದ ಆಸ್ಪತ್ರೆಗೆ ಹೋಗುವ ಅಗತ್ಯವೇ ಬಂದಿಲ್ಲ. ಆಸ್ಪತ್ರೆಗೆ ಚಿಕಿತ್ಸೆಗೆ ಖರ್ಚಾಗಬಹುದಾಗಿದ್ದ ಹಣವನ್ನ ಕಟ್ಟಡದ ಶಾಶ್ವತ ನಿಧಿಗೆ ನೀಡುವ ಉದ್ದೇಶದಿಂದ 1 ಲಕ್ಷಕ್ಕೂ ಅಧಿಕ ಮೊತ್ತವನ್ನ ದೇಣಿಗೆಯಾಗಿ ನೀಡಿರುವುದು ಸೇವಾ ಮನೋಭಾವಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ವಿಜಯ್ ಬಾಯರ್, ಎಚ್ಕೆ ಹರೀಶ್, ಜಿಎಸ್ ಓಂಕಾರಪ್ಪ, ಜಗದೀಶ್, ಜಿ ವಿಜಯಕುಮಾರ್, ಸುಬ್ರಹ್ಮಣ್ಯ, ನಂದನ್, ಆನಂದ್, ಶಶಿಧರ್, ಶ್ರೀನಿವಾಸ್, ಶಂಕರ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 2025-26 ಸಾಲಿನಲ್ಲಿ ನಡೆಸಿದ ಇಂಜಿನಿಯರಿಂಗ್ ಪರೀಕ್ಷೆಗಳಲ್ಲಿ ನಗರದ JNN ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ವಿಷಯಗಳಲ್ಲಿ 8 ರ್ಯಾಂಕ್ ಪಡೆದಿದ್ದಾರೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವೈ ವಿಜಯಕುಮಾರ್ ತಿಳಿಸಿದ್ದಾರೆ. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬಿಎಂ ಧನ್ಯಶ್ರೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸುವುದರೊಂದಿಗೆ 7 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಎಐ ಮತ್ತು ಮೆಷಿನ್ ಲರ್ನಿಂಗ್ ವಿಷಯದಲ್ಲಿ ಎನ್ ಹರ್ಷಿಕಾ 4ನೇ ರ್ಯಾಂಕ್ ಪಡೆದಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ನಲ್ಲಿ ನಾಯರ್ ಪ್ರತಿಮಾ ಅಫ್ರೀನ್ 3ನೇ ರ್ಯಾಂಕ್, ಯಶಸ್ಕರ್ 4ನೇ ರ್ಯಾಂಕ್, ಭೂಮಿಕಾ 5ನೇ ರ್ಯಾಂಕ್ ಮತ್ತು ಪೌಲ್ 6ನೇ ರ್ಯಾಂಕ್, ಕೆಎನ್ ನಿತ್ಯಶ್ರೀ ಹೆಗಡೆ 8ನೇ ರ್ಯಾಂಕ್ ಹಾಗೂ ಎಸ್ಜಿ ಸ್ವಾತಿ 10ನೇ ರ್ಯಾಂಕ್ ಪಡೆದಿದ್ದಾರೆ ಎಂದು ತಿಳಿಸಿದರು. ಕಾಲೇಜಿನ 40 ವಿದ್ಯಾರ್ಥಿಗಳು VTUನಿಂದ ಆನರ್ಸ್ ಪದವಿ ಪಡೆದಿದ್ದಾರೆ. ಕೇಂದ್ರ ಸರ್ಕಾರದ ಸ್ವಯಂ NPTEL ಪ್ರಮಾಣ ಪತ್ರವನ್ನು 1313 ವಿದ್ಯಾರ್ಥಿಗಳು ಪಡೆದಿದ್ದಾರೆ ಎಂದರು. ಎನ್ಇಎಸ್ ಸಹ ಕಾರ್ಯದರ್ಶಿ ಡಾಕ್ಟರ್ ಪಿ ನಾರಾಯಣ್, ಖಜಾನ್ಸಿಗಳಾದ ಡಿಜಿ ರಮೇಶ್, ನಿರ್ದೇಶಕರಾದ ಪಿ ಮೈಲಾರಪ್ಪ, ಟಿಆರ್ ಅಶ್ವಥ ನಾರಾಯಣ್ ಶೆಟ್ಟಿ, ಎಸ್ಸಿ ಶಿವಕುಮಾರ್, ಎಂಎಸ್ ಅನಂತದತ್ತ, ಸುಧೀಂದ್ರ, ಕುಲಸಚಿವರಾದ ಎಸ್ ಹರಿಯಪ್ಪ, ಶೈಕ್ಷಣಿಕ ಆಡಳಿತಾಧಿಕಾರಿ ಎಎಂ ರಾಮಚಂದ್ರಪ್ಪ ಇವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ.
8: ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಸಂಜೆ ಟೈಮ್ನಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಏನ್ ಗೊತ್ತಾ, ನಮ್ಮ ಊರು ನಮ್ಮ ಹೆಮ್ಮೆ ಅಲ್ವಾ? ಹಾಗಾದ್ರೆ ಅದನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವ ಮತ್ತು ಧೂಮಪಾನ ಮಾಡುವ ಬಗ್ಗೆ ಇರುವ ಕಟ್ಟುನಿಟ್ಟಿನ ನಿಯಮಗಳ ಬಗ್ಗೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಕಾನೂನು ಚೌಕಟ್ಟು ಮತ್ತು ದಂಡ. ಅಂದ್ರೆ ನಮ್ಮ ಭಾರತದಲ್ಲಿ ಕಸ ವಿಲೇವಾರಿಗೆ ಸಂಬಂಧಿಸಿದಂತೆ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು ಜಾರಿಯಲ್ಲಿದೆ. ಇದರ ಒಂದು ಅಡಿಯಲ್ಲಿ ಸ್ಥಳೀಯ ಉಪವಿಧಿಗಳು, ಅಂದ್ರೆ ಪ್ರತಿಯೊಂದು ಮಹಾನಗರ ಪಾಲಿಕೆ ಅಥವಾ ನಗರಸಭೆಗಳು ತನ್ನದೇ ಆದ ದಂಡದ ಪ್ರಮಾಣವನ್ನ ನಿಗದಿಪಡಿಸಿರುತ್ತೆ. ಸ್ನೇಹಿತರೆ, ಉದಾಹರಣೆಗೆ, ರಸ್ತೆಯಲ್ಲಿ ಕಸ ಎಸೆದ್ರೆ ಅಥವಾ ಉಗುಳಿದರೆ ಸ್ಥಳದಲ್ಲೇ ದಂಡ ಹಾಕುವ ಅಧಿಕಾರ ಆರೋಗ್ಯ ನಿರೀಕ್ಷಕರಿಗೆ ಇರುತ್ತೆ. ಹಾಗೆ ಬೃಹತ್ ತ್ಯಾಜ್ಯ ಉತ್ಪಾದಕರು, ಕಲ್ಯಾಣ ಮಂಟಪಗಳು, ಹೋಟೆಲ್ಗಳು ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಕಸವನ್ನ ಸರಿಯಾಗಿ ವಿಂಗಡಿಸದಿದ್ದರೆ ಸಾವಿರಾರು ರೂಪಾಯಿ ದಂಡ ಮತ್ತು ಪರವಾನಗಿ ರದ್ದತಿಯಂತಹ ಕ್ರಮಗಳನ್ನ ಎದುರಿಸಬೇಕಾಗುತ್ತೆ. ಹಾಗೆ ಪ್ರಮುಖ ಉದಾಹರಣೆಗಳು ಏನಪ್ಪಾ ಅಂತಂದ್ರೆ, ಸಾರ್ವಜನಿಕ ಕಸದ ಸಮಸ್ಯೆಯನ್ನ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಉದಾಹರಣೆಗೆ, ಪ್ರವಾಸಿ ತಾಣಗಳಲ್ಲಿ ನಾವು ಯಾವುದೋ ಸುಂದರವಾದ ಗಿರಿಧಾಮನೋ ಅಥವಾ ನದಿಯ ದಡಕ್ಕೆ ಹೋಗ್ತೀವಿ. ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ಗಳು ಮತ್ತು ಚಿಪ್ಸ್ ಪ್ಯಾಕೆಟ್ಗಳನ್ನ ಎಸೆದು ಬರ್ತಾ ಇರ್ತಾರೆ. ಇದರಿಂದ ಅಲ್ಲಿನ ಮಣ್ಣಿನ ಫಲವತ್ತತೆ ಕೆಡುವುದಲ್ಲದೆ ವನ್ಯ ಜೀವಿಗಳು ಅದನ್ನು ಆಹಾರ ಅಂತ ಹೇಳಿ ಸೇವಿಸಿ ಸಾವನ್ನಪ್ತವೆ. ಇನ್ನ ವೆಹಿಕಲ್ ಡ್ರೈವ್ ಮಾಡುವಾಗ, ಬಸ್ ಅಥವಾ ಕಾರ್ನಲ್ಲಿ ಹೋಗುವಾಗ ಕಿಟಕಿಯಿಂದ ಕಸದ ಕವರ್ಗಳನ್ನ ಎಸೆಯೋದು ಸಾಮಾನ್ಯವಾಗಿದೆ. ಇದು ರಸ್ತೆಯ ಚರಂಡಿಗಳನ್ನ ಬ್ಲಾಕ್ ಮಾಡುತ್ತೆ. ಇದರಿಂದ ಮಳೆಗಾಲದಲ್ಲಿ ರಸ್ತೆಗಳ ಮೇಲೆ ನೀರು ನಿಂತು ಸಂಚಾರಕ್ಕೆ ಅಡಚಣೆ ಆಗುತ್ತೆ. ಹಾಗೆ ಸ್ನೇಹಿತರೆ, ಹಬ್ಬ ಅಥವಾ ಸಮಾರಂಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಸಾರ್ವಜನಿಕರು ಗಣೇಶೋತ್ಸವ ಅಥವಾ ಜಾತ್ರೆಗಳ ನಂತರ ಪ್ಲಾಸ್ಟಿಕ್ ಪ್ಲೇಟ್ಗಳು ಮತ್ತು ಪೇಪರ್ ಕಪ್ಗಳನ್ನ ಯೂಸ್ ಮಾಡಿ ಅಲ್ಲೇ ಹಾಕಿರ್ತಾರೆ. ರಾಶಿ ರಾಶಿ ಬಿದ್ದಿರುತ್ತೆ. ಇವುಗಳನ್ನ ಸರಿಯಾಗಿ ವಿಲೇವಾರಿ ಮಾಡದಿದ್ರೆ ಸಾಂಕ್ರಾಮಿಕ ರೋಗಗಳು ಹರಡೋದಕ್ಕೆ ಕಾರಣವಾಗುತ್ತೆ. ಸೋ ಹಾಗಾಗಿ ಕಸ ಹಾಕೋದ್ರಿಂದ ಆಗುವ ಗಂಭೀರ ಪರಿಣಾಮಗಳ ಬಗ್ಗೆನೂ ಕೂಡ ಹೇಳ್ತೀನಿ ಕೇಳಿ. ಕಸ ಕೊಳೆತಾಗ ಮೀಥೇನ್ ಅನಿಲ ಬಿಡುಗಡೆಯಾಗಿ ವಾಯುಮಾಲಿನ್ಯ ಆಗುತ್ತೆ. ಕಸದ ರಾಶಿಯಿಂದ ವಿಷಕಾರಿ ದ್ರವ ಭೂಮಿಯೊಳಗೆ ಇಳಿದು ಅಂತರ್ಜಲವನ್ನು ಕಲುಷಿತಗೊಳಿಸುತ್ತೆ. ಇನ್ನ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಹೇಗೆ ಅಂತೀರಾ? ರಸ್ತೆ ಬದಿ ಕಸ ಹಾಕೋದ್ರಿಂದ ಈ ನೊಣಗಳು, ಸೊಳ್ಳೆಗಳು ಮತ್ತು ಇಲಿಗಳು ಸಂತಾನೋತ್ಪತ್ತಿ ಕೇಂದ್ರವಾಗ್ಬಿಡುತ್ತೆ. ಇದರಿಂದ ಪ್ಲೇಗ್ ಅಂತೆ, ಡೆಂಗ್ಯೂ ಅಂತೆ, ಮಲೇರಿಯಾ ಅಂತೆ ಇಂತಹ ರೋಗಗಳು ಹರಡ್ತಾ ಹೋಗುತ್ತೆ. ಇನ್ನ ನಗರದ ಸೌಂದರ್ಯ, ಪ್ರವಾಸಿಗರನ್ನು ಆಕರ್ಷಿಸುವ ನಗರಗಳ ಸೌಂದರ್ಯವೂ ಕೂಡ ಕಸದಿಂದಾಗಿ ಹಾಳಾಗ್ತಾ ಇದೆ. ಇದು ಆರ್ಥಿಕವಾಗಿಯೂ ನಷ್ಟ ಉಂಟು ಮಾಡುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗಿದ್ರೆ ನಾವೇನ್ ಮಾಡಬಹುದು ಶ್ವೇತಾ ಅಂತ ನೀವು ಕೇಳೋದಾದ್ರೆ, ಎಸ್, ಮೊದಲನೇದಾಗಿ ಮೂಲದಲ್ಲೇ ವಿಂಗಡಣೆ ಆಗ್ಬೇಕು. ಮನೆಯಲ್ಲೇ ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಪಾಲಿಕೆಯ ಕಸದ ಗಾಡಿಗೆ ನೀಡಬೇಕಾಗತ್ತೆ ಸ್ನೇಹಿತರೆ. ನಂತರ ಹೊರಗಡೆ ಹೋದಾಗ ಸಣ್ಣ ಕಸ ಹಾಕೋದಕ್ಕೆ ನಿಮ್ ಹತ್ರ ಒಂದು ಸಣ್ಣ ಕವರ್, ಅದು ಯಾವ ಕವರ್ ಅಂದ್ರೆ ಈಕೋ ಫ್ರೆಂಡ್ಲಿ ಕವರ್ ಅನ್ನ ಯೂಸ್ ಮಾಡಿ. ಕಸದ ಬುಟ್ಟಿ ಸಿಕ್ಕಾಗ ಮಾತ್ರ ಅಲ್ಲಿ ಹಾಕಿ ಅಂತಾನೆ ಹೇಳ್ಬೋದು. ಹಾಗೆ ಕಸ ಮುಕ್ತ ವಲಯ, ಜೀರೋ ವೇಸ್ಟ್ ಝೋನ್ ಅಂತ ಇರುತ್ತೆ. ನಿಮ್ಮ ಏರಿಯಾದಲ್ಲಿ ಜನರು ಕಸ ಹಾಕುವ ಜಾಗದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಅಥವಾ ರಂಗೋಲಿ ಹಾಕುವ ಮೂಲಕ ಆ ಜಾಗವನ್ನ ಸುಂದರಗೊಳಿಸಿ, ಜನರು ಕಸ ಹಾಕದಂತೆ ಪ್ರೇರೇಪಿಸಬಹುದು ಸ್ನೇಹಿತರೆ. ಸೊ ನೆನ್ಪಿಡಿ, ಸ್ವಚ್ಛತೆ ಅನ್ನೋದು ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಸಂಸ್ಕಾರ. ನಮ್ಮ ಊರು ಕಸ ಮುಕ್ತವಾದರೆ ಮಾತ್ರ ನಾವು ರೋಗ ಮುಕ್ತರಾಗಲು ಸಾಧ್ಯ. ಏನ್ ಹೇಳ್ತೀರಾ? ಸರಿ ತಾನೆ. ಹಾಗಿದ್ಮೇಲೆ ಇನ್ನ ಮುಂದಿನ ಭಾಗದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡೋದ್ರಿಂದ ಆಗುವ ಗಂಭೀರ ಪರಿಣಾಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಾನು ಕಸದ ಬಗ್ಗೆ ಮಾತನಾಡ್ತಾ ಇದ್ದೆ. ಈಗ ಮತ್ತೊಂದು ಕಟು ಸತ್ಯದ ಬಗ್ಗೆ ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಅದೇ ಪಬ್ಲಿಕ್ ಸ್ಮೋಕಿಂಗ್. ಸ್ನೇಹಿತರೆ, ಸಿಗರೆಟ್ ಸೇದೋರು ಅನ್ಕೊಳ್ತಾ ಇರ್ತಾರೆ ಇದು ನನ್ನ ಹಣ, ನನ್ನ ಇಷ್ಟ, ನನ್ನ ಲಂಗ್ಸು ಅಂತ. ಆದ್ರೆ ಬಾಸ್, ಕೇಳಿರಿ, ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಸೇದೋ ಸಿಗರೇಟಿನ ಹೊಗೆ ಕೇವಲ ನಿಮ್ಮ ಶ್ವಾಸಕೋಶಕ್ಕೆ ಮಾತ್ರವಲ್ಲ, ನಿಮ್ಮ ಪಕ್ಕದಲ್ಲಿ ನಿಂತಿರೋ ಮುಗ್ಧ ಜೀವಿಗಳಿಗೂ ಅಪಾಯಕಾರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ತೀನಿ, ಕೇಳಿ. ಮೊದಲನೇದಾಗಿ, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತಾರೆ, ಇದು ಅತಿ ದೊಡ್ಡ ಅಪಾಯ ಅಂತಾನೆ ಹೇಳ್ಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಧೂಮಪಾನ ಮಾಡಿದಾಗ ಆ ಹೊಗೆಯನ್ನು ನಿಮ್ಮ ಸುತ್ತಮುತ್ತಲಿರುವವರು ಅನಿವಾರ್ಯವಾಗಿ ಅವರು ಕೂಡ ಸೇವಿಸಬೇಕಾಗುತ್ತೆ. ಇದನ್ನೇ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಎಕ್ಸಾಂಪಲ್, ನೀವು ಬಸ್ ಸ್ಟ್ಯಾಂಡ್ ನಲ್ಲಿ ಸಿಗರೇಟ್

ಸೈಡ್ ಸೇರ್ತಾ ನಿಂತ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಪಕ್ಕದಲ್ಲೇ ಒಬ್ಬ ಗರ್ಭಿಣಿ ಮಹಿಳೆ ಅಥವಾ ಚಿಕ್ಕ ಮಗು ಇರಬಹುದು, ಅಲ್ಲಿ ನಿಂತ್ಕೊಂಡಿರ್ತಾರೆ. ನೀವು ಬಿಡುವ ಹೊಗೆ ಅವರ ಶ್ವಾಸಕೋಶಕ್ಕೆ ಸೇರಿ ಆ ಮಗುವಿಗೆ ಅಸ್ತಮನೋ ಅಥವಾ ನ್ಯುಮೋನಿಯಾದಂತಹ ಕಾಯಿಲೆ ಬರೋದಕ್ಕೆ ಕಾರಣವಾಗಬಹುದು. ಅಂದ್ರೆ ತಪ್ಪು ಮಾಡದವರಿಗೂ ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಸಿಗರೆಟ್ ಸೇರೋದ್ರಿಂದ ಪರಿಸರದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅಂದ್ರೆ ಸಿಗರೆಟ್ ಹೊಗೆಯಷ್ಟೇ ಅಲ್ಲ, ಅದರ ತುಂಡುಗಳು ಕೂಡ ದೊಡ್ಡ ಶತ್ರುಗಳು ಅಂತಾನೆ ಹೇಳಬಹುದು. ಫಾರ್ ಎಕ್ಸಾಂಪಲ್, ರಸ್ತೆ ಪಕ್ಕದಲ್ಲಿ ಸಿಗರೆಟ್ ಸೇದಿ ಆ ತುಂಡನ್ನ ಅಲ್ಲೇ ಎಸೆದು ಹೋಗ್ತಾರೆ. ಈ ತುಂಡುಗಳು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿರುತ್ತೆ. ಇವು ಮಣ್ಣಿನಲ್ಲಿ ಕರಗೋದಕ್ಕೆ 10-12 ವರ್ಷ ಬೇಕಾಗುತ್ತೆ. ಇವು ಚರಂಡಿಗಳಲ್ಲಿ ಸಿಕ್ಕಾಕೊಂಡಾಗ ನೀರು ನಿಲ್ಲುವಂತೆ ಮಾಡುತ್ತೆ ಮತ್ತು ಪ್ರಾಣಿ ಪಕ್ಷಿಗಳು ಇವುಗಳನ್ನ ತಿಂದು ಸಾಯುವ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಿ ಅಂತ ಹೇಳ್ತೇನೆ. ನಂತರ ಬೆಂಕಿ ಅವಘಡಗಳ ಭೀತಿ. ಅರ್ಧ ಉರಿತಾ ಇರೋ ಸಿಗರೆಟ್ ತುಂಡುಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ ಹೋಗ್ತಾ ಇರ್ತಾರೆ. ಸೊ ಅಂತವರಿಗೆ ಈ ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಣಗಿದ ಹುಲ್ಲು ಇರುವ ಪಾರ್ಕ್ ಅಥವಾ ಕಸದ ರಾಶಿ ಮೇಲೆ ಉರಿಯುವ ಸಿಗರೆಟ್ ಅನ್ನ ಎಸೆದ್ರೆ ಅದು ಕ್ಷಣಾರ್ಧದಲ್ಲಿ ದೊಡ್ಡ ಬೆಂಕಿಯಾಗಿ ಹರಡಬಹುದು. ಎಷ್ಟೋ ಬಾರಿ ಪೆಟ್ರೋಲ್ ಬಂಕ್ ಹತ್ರ ಅಥವಾ ಜನನಿ ಬಿಡ ಪ್ರದೇಶಗಳಲ್ಲಿ ಇಂತಹ ಸಣ್ಣ ನಿರ್ಲಕ್ಷ್ಯದಿಂದ ದೊಡ್ಡ ಆಸ್ತಿ ಪಾಸ್ತಿ ಹಾನಿಗೆ ಕಾರಣವಾಗಿರುವುದನ್ನ ನೀವು ನೋಡೇ ಇರ್ತೀರಾ. ಹಾಗಾಗಿ ದಯವಿಟ್ಟು ನೀವು ಸಿಗರೆಟ್ ಸೇರುವ ಜಾಗ ಎಂತಹದ್ದು ಅಂತ ನೋಡಿ ಆಮೇಲೆ ಸಿಗರೆಟ್ ಅನ್ನ ಸೇರೋದು ಬಿಡೋದು ನಿಮ್ಮಿಷ್ಟ ಅಂತಾನೆ ಹೇಳಬಹುದು. ಇನ್ನ 4ನೇದಾಗಿ, ಯುವ ಪೀಳಿಗೆಯ ಮೇಲೆ ಕೆಟ್ಟ ಪ್ರಭಾವ ಅಂತೂ ಆಗ್ತಾ ಇದೆ. ಒಂದು ಪಾರ್ಕ್ನಲ್ಲಿ ಅಥವಾ ಹೋಟೆಲ್ನಲ್ಲಿ ದೊಡ್ಡವರು ಸ್ಟೈಲಿಶ್ ಆಗಿ ಧೂಮಪಾನ ಮಾಡೋದನ್ನ ಮಕ್ಕಳು ನೋಡಿದಾಗ ಅದೊಂದು ಕೂಲ್ ಆಗಿರುವ ಕೆಲಸ ಅಂತ ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ ಇರುತ್ತೆ. ಇದು ಅವರ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಇನ್ನ ಕಾನೂನು ಮತ್ತು ಜಬರ್ದಸ್ತ್ ದಂಡ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಭಾರತದಲ್ಲಿ ಕೋಪ್ಟಾ ಅಂದ್ರೆ ಸಿಗರೆಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ಕಾಯ್ದೆಯು ಬಹಳ ಸ್ಟ್ರಿಕ್ಟ್ ಆಗಿದೆ ಅಂತಾನೆ ಹೇಳಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಿದ್ರೆ 200 ರೂಪಾಯಿವರೆಗೆ ಸ್ಥಳದಲ್ಲೇ ದಂಡ ವಿಧಿಸಲಾಗುತ್ತೆ. ಹೋಟೆಲ್ ಅಥವಾ ಕಚೇರಿಗಳಲ್ಲಿ ಧೂಮಪಾನ ನಿಷೇಧಿತ ಪ್ರದೇಶದ ಬೋರ್ಡ್ ಹಾಕದಿದ್ದರೆ ಆ ಮಾಲೀಕರಿಗೂ ಕೂಡ ದಂಡ ಬೀಳುತ್ತೆ. ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ಸಿಗರೆಟ್ ಪ್ಯಾಕೆಟ್ ಮೇಲೆ ಧೂಮಪಾನ ಮಾರಕ ಅಂತ ಬರೆದಿರ್ತಾರೆ, ಆದ್ರೂ ಜನರು ಸೇತಾ ಇರ್ತಾರೆ. ಅದು ಅವರ ವೈಯಕ್ತಿಕ ನಿರ್ಧಾರ ಇರಬಹುದು. ಆದ್ರೆ ಸ್ನೇಹಿತರೆ, ಸಾರ್ವಜನಿಕವಾಗಿ ಸೇದಿದಾಗ ಅದು 100-ಜನರ ಆರೋಗ್ಯದ ಪ್ರಶ್ನೆಯಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಒಂದು ಸಣ್ಣ ಸುಖಕ್ಕಾಗಿ ಇನ್ನೊಬ್ಬರ ಉಸಿರನ್ನ ನಾವು ಕಸಿದುಕೊಳ್ಬಾರ್ದು ಅಲ್ವಾ. ನಿಮ್ಮ ಸುತ್ತಮುತ್ತ ಯಾರಾದರೂ ಹೀಗೆ ಮಾಡ್ತಾ ಇದ್ರೆ ಪ್ರೀತಿಯಿಂದ ಅವರಿಗೆ ತಿಳಿಸಿ ಹೇಳಿ ಅಥವಾ ಕಾನೂನಿನ ನೆರವು ಪಡೆಯಿರಿ ಅಂತ ಹೇಳ್ತಾ, ನಮ್ಮ ಊರು ನಮ್ಮ ಗಾಳಿ ಇದು ಶುದ್ಧವಾಗಿರಲಿ. ಸದ್ಯಕ್ಕೆ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲೊಂದು ಸೂಪರ್ ಆಗಿರುವಂತಹ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇಲ್ಲಿವರೆಗೂ ಕಸ ಹಾಕೋದು ಮತ್ತು ಸ್ಮೋಕಿಂಗ್ ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಕೇಳಿದ್ರಿ. ಆದ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ. ಯಾರೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾವು ಕಂಪ್ಲೇಂಟ್ ಕೊಟ್ರೆ ನಮಗೇನಾದ್ರೂ ತೊಂದರೆ ಆಗುತ್ತಾ, ಅಥವಾ ಕಂಪ್ಲೇಂಟ್ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವರಿಗೆ ಒಂದಿಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಕಾಡ್ತಾ ಇರತ್ತೆ. ಸೊ ಇವತ್ತು ಈ ಗೊಂದಲಗಳನ್ನ ಕ್ಲಿಯರ್ ಮಾಡೋಣ. ಹಾಗಾದ್ರೆ ಗಮನವಿಟ್ಟು ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವರ ಮೇಲೆ ಅಥವಾ ಧೂಮಪಾನ ಮಾಡುವರ ಮೇಲೆ ಹೇಗೆ ದೂರು ನೀಡೋದು ಅಂತ ಹೇಳೋದಾದ್ರೆ, ಎಸ್ ನೋಡಿ ಸ್ನೇಹಿತರೆ, ದೂರು ನೀಡೋದಕ್ಕೆ ಈಗಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇಬೇಕು ಅಂತ ಇಲ್ಲ. ನಿಮ್ಮ ಕೈಯಲ್ಲಿರೋ ಫೋನ್ನಲ್ಲೇ ಕೆಲಸ ಮುಗಿಸ್ಬೋದು. ಹೇಗೆ ಶ್ವೇತಾ ಅಂತ ಹೇಳ್ತೀರಾ? ಎಸ್, ನಗರ ಪಾಲಿಕೆ ಆಪ್ಗಳು ಅಂದ್ರೆ ಸಿವಿಕ್ ಆಪ್ಸ್ ಅಂತ ಇರುತ್ತೆ ಈಗಿನ ಬಹುತೇಕ ನಗರಗಳಲ್ಲಿ. ಉದಾಹರಣೆಗೆ ಬೆಂಗಳೂರಿನಲ್ಲೇ ತಗೊಳ್ಳಿ, ಸಹಾಯ ಆಪ್ ಅಂತ ಇದೆ. ಕಸ ವಿಲೇವಾರಿ ಬಗ್ಗೆ ದೂರು ನೀಡೋದಕ್ಕೆ ಆಪ್ಗಳಿರುತ್ತೆ. ಕಸ ಬಿದ್ದಿರೋ ಜಾಗದ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಸಾಕು. ಹಾಗೇನೆ ಸಾರ್ವಜನಿಕವಾಗಿ ಧೂಮಪಾನ ಮಾಡ್ತಾ ಇದ್ರೆ ಅಥವಾ ಕಿರುಕುಳ ನೀಡ್ತಾ ಇದ್ರೆ ನೀವು ನೋಡ್ತಾ ಸುಮ್ನಿರ್ಬೇಕಾಗಿಲ್ಲ ಸ್ನೇಹಿತರೆ. ತಕ್ಷಣ ತುರ್ತು ಸಹಾಯವಾಣಿ 112 ಈ ನಂಬರ್ಗೆ ಕರೆ ಮಾಡಿ ದೂರನ್ನ ನೀಡಬಹುದು. ನಂತರ ಈಗಿನ ಪೊಲೀಸ್ ಇಲಾಖೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ನೀವು ಫೋಟೋ ಅಥವಾ ವಿಡಿಯೋ ಸಮೇತ ಸಂಬಂಧಪಟ್ಟ ಇಲಾಖೆಯನ್ನ ಟ್ಯಾಗ್ ಮಾಡಿ ದೂರನ್ನ ನೀಡಬಹುದು. ನಂತರ ನಿಮ್ಮ ಏರಿಯಾದ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ವಾರ್ಡ್ ಆಫೀಸರ್ ಅವರಿಗೆ ನೇರವಾಗಿ ಮಾಹಿತಿ ನೀಡಬಹುದು. ಸೊ ಹಾಗೆ ಎರಡನೇದಾಗಿ, ದೂರು ನೀಡೋದ್ರಿಂದ ನಮಗೇನಾದ್ರೂ ಅಪಾಯವಿದೆಯಾ ಅಂದ್ರೆ ಸೇಫ್ಟಿ ಮತ್ತೆ ಪ್ರೈವಸಿ ಬಗ್ಗೆ ನಿಮ್ಮ ಪ್ರಶ್ನೆ ಆಗಿದ್ದಲ್ಲಿ ಅದಕ್ಕೆ ಉತ್ತರವನ್ನ ಹೇಳ್ತೀನಿ ಕೇಳಿ. ಎಸ್, ನೀವು ದೂರು ನೀಡಿದಾಗ ನಿಮ್ಮ ಹೆಸರನ್ನ ಗೌಪ್ಯವಾಗಿ ಇಡಲಾಗುತ್ತೆ. ದೂರುದಾರರು ಯಾರು ಅಂತ ಮಾಹಿತಿ ಆರೋಪಿಗೆ ತಿಳಿಸೋದಿಲ್ಲ. ಹಾಗೆ ಇನ್ನ ಕಾನೂನಿನ ರಕ್ಷಣೆ ಹೇಗಿರುತ್ತೆ ಅಂತಂದ್ರೆ, ನೀವು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರನ್ನ ಕೊಟ್ಟಿರ್ತೀರಿ. ಆದ್ದರಿಂದ ಕಾನೂನು ನಿಮ್ಮ ಪರವಾಗಿ ಇರುತ್ತೆ. ಹಾಗೆ ಇನ್ನ ಅನಾಮಧೇಯ ದೂರು, ಸುಮಾರು ಆನ್ಲೈನ್ ಪೋರ್ಟಲ್ನಲ್ಲಿ ನಿಮ್ಮ ಹೆಸರನ್ನು ಬಹಿರಂಗ ಪಡಿಸದನೆಯೇ ದೂರು ನೀಡುವ ಅವಕಾಶ ಇರುತ್ತೆ. ಈಗ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಅಂದ್ಕೊಳ್ಳಿ, ನಿಮ್ಮ ಮನೆ ಪಕ್ಕದ ಪಾರ್ಕ್ನಲ್ಲಿ ಪ್ರತಿದಿನ ಕೆಲವರು ಗುಂಪು ಸೇರಿ ಧೂಮಪಾನ ಮಾಡ್ತಾರೆ ಅಥವಾ ಅಲ್ಲೇ ಪ್ಲಾಸ್ಟಿಕ್ ಎಸೆದು ಹೋಗ್ತಾರೆ ಅಂತ. ಸೊ ನೀವು ಅವರಿಗೆ ನೇರವಾಗಿ ಹೇಳೋದಕ್ಕೆ ಹೋದ್ರೆ ಗಲಾಟೆ ಆಗಬಹುದು. ಆಗ ನೀವೇನ್ ಮಾಡ್ಬೇಕು ಅಂತ ನಾನೀಗ ಹೇಳ್ತೀನಿ. ಸುಮ್ನೆ ಒಂದು ಫೋಟೋ ತೆಗೆದು ಪಾಲಿಕೆಯ ಆಪ್ ಅಥವಾ ಪೊಲೀಸರ ಟ್ವಿಟರ್ ಹ್ಯಾಂಡಲ್ಗೆ ಟ್ಯಾಗ್ ಮಾಡಿ. ಸೊ ಆಗ ಅಧಿಕಾರಿಗಳು ಬಂದು ಅವರಿಗೆ ದಂಡ ವಿಧಿಸ್ತಾರೆ. ಅಲ್ಲಿ ನಿಮ್ಮ ಹೆಸರು ಎಲ್ಲೂ ಬರೋದಿಲ್ಲ, ಆದರೆ ಪಾರ್ಕ್ ಮಾತ್ರ ಕ್ಲೀನ್ ಆಗಿರುತ್ತೆ. ಅದೇ ಅಲ್ವಾ ನಮ್ಗೆ ಬೇಕಾಗಿರೋದು. ಸೊ ಸ್ನೇಹಿತರೆ, ನಮ್ಗೆ ಯಾಕೆ ಬೇಕು ಈ ಉಸಾಬಾರಿ ಅಂತ ನಾವು ಸುಮ್ನಿದ್ರೆ ಈ ಪರಿಸರ ಇನ್ನಷ್ಟು ಹಾಳಾಗಬಹುದು. ದೂರು ನೀಡೋದು ಅಂತಂದ್ರೆ ಜಗಳ ಮಾಡೋದು ಅಂತ ಅರ್ಥ ಅಲ್ಲ, ಅದು ನಮ್ಮ ಹಕ್ಕನ್ನ ಚಲಾಯಿಸೋದು. ನಿಮ್ಮ ಒಂದು ಸಣ್ಣ ದೂರು ಇಡೀ ಊರನ್ನ ಬದಲಾಯಿಸಬಹುದು. ಸೊ ನಿಮ್ಮ ಧ್ವನಿ ಶಕ್ತಿಯುತವಾಗಿರಲಿ, ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಂಡ ಕಟ್ಟಬೇಕು ಅನ್ನೋ ಭಯಕ್ಕಿಂತ ನನ್ನ ಪರಿಸರ ಸ್ವಚ್ಛವಾಗಿರಲಿ ಅನ್ನೋ ಪ್ರೀತಿ ನಮ್ಮಲ್ಲಿರಲಿ ಸ್ನೇಹಿತರೆ. ನಾವು ಬದಲಾದರೆ ನಮ್ಮ ಊರು ಕೂಡ ಬದಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818385083. ಸಂಖ್ಯೆ ಮತ್ತೊಮ್ಮೆ 0818285808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ, ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029692799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ನಮಗೆಲ್ಲ ಆಸೆ ಅನ್ನುವಂಥದ್ದೇನಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತೆ. ಇವನ್ ಏನೋ ಒಂದು ಬೆಲೆ ಬಾಳುವಂತಹ ವಸ್ತುವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ವರ್ಷಾನುಗಟ್ಟಲೆ ನಾವು ದುಡಿದು ಸಂಪಾದನೆ ಮಾಡಿ ಅದನ್ನ ಸೇವಿಂಗ್ಸ್ ಅಂತ ಮಾಡಿಡ್ತೀವಿ. ಮುಂದೊಂದಿನ ಬೆಲೆ ಬಾಳುವಂತಹ ವಸ್ತುವನ್ನ ತಗೊಂಡು ನಾವು ಎಲ್ಲೋ ಒಂದ್ ಕಡೆನಲ್ಲಿ ಇಟ್ಟಿರ್ತೀವಿ. ಯಾರೋ ಬಂದು ಅದನ್ನ ಕದ್ಕೊಂಡು ಹೋದ್ರು ಅಂತ ಅಂದಾಗ ನಮಗೆ ಎಷ್ಟು ಬೇಸರ ಆಗತ್ತೆ. ಆದರೂ ಕೂಡ ಈ ಆಸೆಗಳಿಗೆ ಮಿತಿ ಇಲ್ಲ ಅಂತಾನೆ ಹೇಳ್ಬೋದು. ಈಗ ನಾವು ಭದ್ರತೆಯನ್ನ ಮಾಡೋದಕ್ಕೆ ನಮಗೆಲ್ಲ ಗೊತ್ತಾ ಇದೆ ಲಾಕರ್ಗಳು ಅಂತ ಹೇಳಿ. ಬ್ಯಾಂಕ್ಗಳಲ್ಲಿ ಒಂದು ರೀತಿಯ ಲಾಕರ್ಗಳಲ್ಲಿದ್ರೆ ಮತ್ತೆ ಮನೆಗಳಲ್ಲಿ ಇನ್ನೊಂದು ರೀತಿ ನಾವು ಮನೆಗೆ ಬೇಕಾದಂತೆ ಲಾಕರ್ಗಳನ್ನ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ನೀವು ಕೂಡ ಲಾಕರ್ಗಳನ್ನ ಮಾಡಿರ್ತೀರ. ಇನ್ನು ಆಗಿನ ಕಾಲದಲ್ಲಿ ಎಲ್ಲ ನಮ್ಮ ಅಜ್ಜಿ ಅವ್ರ ಮನೆಗೆಲ್ಲ ಹೋದ್ವಿ ಅಂತಂದ್ರೆ ಹಳ್ಳಿ ಮನೆಗಳಲ್ಲಿ ಸೊ ಯಾರು ಕೂಡ ಮನೆಗಳಿಗೆ ಬೀಗನೇ ಹಾಕ್ತಾ ಇರಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೀಗ ಹಾಕಿ ಮುಂದೆ ಒಂದು ಎಕ್ಸ್ಟ್ರಾ ಡೋರ್ ಮಾಡಿಸಿ, ಕಬ್ಬಿಣದ ಡೋರ್ ಮಾಡಿಸಿ, ಅದಕ್ಕೆ ಬೀಗ ಹಾಕಿ, ಅದರ ಮುಂದೆ ಇನ್ನೊಂದು ಗೇಟ್ ಇರುತ್ತೆ ಅದಕ್ಕೂ ಬೀಗ ಹಾಕಿ ನಾವು ನಮ್ಮ ಮನೆಯಲ್ಲಿರುವಂತಹ ಬೆಲೆ ಬಾಳುವಂತಹ ವಸ್ತುಗಳನ್ನಾಗಲಿ ಅಥವಾ ನಮ್ಮ ಮನೆಯನ್ನಾಗಲಿ ಕಾಪಾಡ್ಕೊಳ್ತೀವಿ ಅಲ್ವಾ? ಸೊ ನೋಡಿ, ಇದಕ್ಕೆಲ್ಲ ಮುಖ್ಯವಾಗಿ ಭದ್ರತೆ ನೀಡುವಂಥದ್ದು ಏನು? ಬೀಗ, ಬೀಗದ ಕೈ ಅಲ್ವಾ? ಸೊ ಈಗ ಬೀಗ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಹೇಗೆ ಬಂತು ಅಂತ ನಿಮ್ಗೇನಾದ್ರು ಗೊತ್ತಿದೆಯಾ? ಸೊ ಈ ಬೀಗ ಎನ್ನುವಂತಹ ಕಾನ್ಸೆಪ್ಟ್ ಹೇಗೆ ಬಂತು ಆ್ಯಂಡ್ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ನಮ್ಮ ಮೇಲೆ ಟ್ರಸ್ಟ್ ಮಾಡೋದಕ್ಕಿಂತ ಆ ಬೀಗದ ಮೇಲೆ ಟ್ರಸ್ಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಬೀಗ ಒಡೆಯೋದಕ್ಕೂ ಕೂಡ ಸಾಧ್ಯ ಇದೆ ಅಂತೇಳಿ ನಮ್ಗೆ ಗೊತ್ತಾ ಇದೆ. ಆದರೂ ಕೂಡ ನಾವು ಬೀಗವನ್ನು

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ ನಿಮಗೆ ಬೀಗದ ಬಗ್ಗೆ. ಸೊ ಈ ಬೀಗ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಯಾವಾಗಿಂದ ಶುರುವಾಯಿತು ಮತ್ತು ಹೇಗೆ ಶುರುವಾಯಿತು, ಈ ಒಂದು ಕಾನ್ಸೆಪ್ಟ್ ಬಂದ ನಂತರದಲ್ಲಿ ನಾವು ಯಾಕೆ ಅದ್ರ ಮೇಲೆ ಅಷ್ಟು ಟ್ರಸ್ಟ್ನ ಇಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಈಗ ನಾವು ಬೀಗ ಅಂತ ಹೇಳೋದಕ್ಕೂ ಮುಂಚೆ ನಾವು ನೋಡ್ಬೋದು ಅಂತಂದರೆ, ಈ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು ಏನು ಮಾಡ್ತಾಯಿದ್ರು, ಅಲ್ಲಿದ್ದಂತಹ ಬಾಗಿಲುಗಳಿಗೆ ಬಂಡೆಯನ್ನು ಅಡ್ಡವಾಗಿಟ್ಟು ಶೇಖರಿಸಿದಂತಹ ಆಹಾರ ಆಗಿರ್ಬೋದು, ಹೃದಯಕ್ಕೆ ಬೇಕಾದಂತಹ ಚರ್ಮಗಳನ್ನು ಕಾಪಾಡಿಕೊಳ್ತಾ ಇರ್ತಾರೆ. ಹೀಗೆ ಸಾವಿರಾರು ವರ್ಷಗಳು ಕಳೆದ ನಂತರದಲ್ಲಿ ಪ್ರಾಚೀನ ಅಸಿರಿಯನರು ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ತಮ್ಮ ಬಾಗಿಲನ್ನು ಮೊಹರು ಮಾಡ್ತಾಯಿದ್ರು, ಅಂದರೆ ಬೀಗವನ್ನು ಹಾಕ್ತಾಯಿದ್ರು. ಮೊಟ್ಟ ಮೊದಲು ಬೀಗ ಬಳಸಲ್ಪಟ್ಟಿದ್ದು

ಪ್ರಾಚೀನ ಈಜಿಪ್ಟ್ನಲ್ಲಿ ಇದು ಮರದಿಂದ ರಚಿಸಲ್ಪಟ್ಟ ಬೀಗ ಆಗಿರ್ತಾ ಇತ್ತು. ಅಂಡ್ ಪ್ರಾಚೀನ ಈಜಿಪ್ಟಿನ ಮರದ ಬೀಗ ಸುಮಾರು 4,000 ವರ್ಷಗಳಿಗೆ ಹಿಂದಿನದು ಅಂತಾನೆ ಹೇಳ್ಬೋದು. ಅದು ಅಲ್ಲಿನ ಒಂದು ಅರಮನೆಯ ಭಗ್ನಾವಶೇಷಗಳಲ್ಲಿ ದೊರೀತಾ ಇತ್ತು. ಅಗುಳಿ ಹಾಕಿದಾಗ ಬೀಗದಲ್ಲಿರುವ ಗೂಟದಂತಹ ಭಾಗಗಳು ಅಗುಳಿಯಲ್ಲಿರುವ ರಂಧ್ರಗಳಿಗೆ ಇಳಿದು ಅಗುಳಿಯನ್ನ ಭದ್ರವಾಗಿ ಹಿಡಿಯುವ ವ್ಯವಸ್ಥೆ ಆ ಬೀಗದಲ್ಲಿರ್ತಾ ಇತ್ತು. ಅಗುಳಿಯ ಕೆಳಗೆ ರಂಧ್ರಗಳಿಗೆ ಸರಿಯಾಗಿರುವಂತಹ ಕೀಲಿ ಕೈ ಗೂಟಗಳ ಸಹಾಯದಿಂದ ಬೆಣೆಗಳನ್ನ ಎತ್ತಿ ಅಗುಳಿಯನ್ನ ಸರಿಸಿ ಬಾಗಿಲು ತೆರಬಹುದಾಗಿತ್ತು. ಪ್ರಾಚೀನ ಗ್ರೀಕರ ಬೀಗಗಳ ಕೀಲಿ ಕೈಗಳು ಕುಡುಗೋಲಿನ ರೀತಿನಲ್ಲಿ ಇರ್ತಾ ಇತ್ತು. ಬಾಗಿಲಿನ ಒಳಭಾಗಕ್ಕೆ ಲೋಹ ಅಥವಾ ಮರದ ಪಟ್ಟಿಯೊಂದನ್ನ ಅಡ್ಡ ಬರುವಂತೆ ಹಾಕಿದ್ರೆ ಅದು ತೆಗೆದಕ್ಕೆ ಕಷ್ಟ ಆಗ್ತಾ ಇರ್ತಿತ್ತು. ಪ್ರಾಚೀನ ರೋಮನರ ಬೀಗಗಳು ಈಜಿಪ್ಟಿನ ಬೀಗವನ್ನ ಹೋಲುತ್ತಿದ್ವು. ಮತ್ತೆ ಈ ಬೀಗದ ತತ್ವ ಆಧರಿಸಿದ ನಂತರ ಆಧುನಿಕ ಬೀಗ ಅಂದ್ರೆ ಟಂಬ್ಲರ್ ಬೀಗ ಅಂತೇನು ನಾವು ಕರಿತೀವಿ, ಇದು ಶುರು ಆಗ್ತಾ ಹೋಗುತ್ತೆ. ಅಂಡ್ ಇದು ಒಂದು ರೀತಿಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಂಡೊಯ್ಯೋದಕ್ಕೆ ಆಗುವಂತಹ ಪ್ಯಾಡ್ಲಾಕ್ ಬೀಗಗಳನ್ನ ಕಂಡುಹಿಡಿದವರು ರೋಮನ್ ಅವರೇ. ಬೀಗದೊಳಗೆ ನಿರ್ದಿಷ್ಟ ಕಚ್ಚುಗಳನ್ನ ಮಾಡಿ ಅದಕ್ಕೆ ಸರಿ ಹೊಂದುವಂತಹ ಕೀಲಿ ಕೈಯಿಂದ ಮಾತ್ರ ತೆಗೆಯುವಂತೆ ಮಾಡಲ್ಪಟ್ಟ ಬೀಗಗಳು ರೋಮನರ ಸಾಧನೆ ಅಂತಾನೆ ಹೇಳ್ಬೋದು. ರೋಮನರ ಆನಂತರ ಬೀಗಗಳ ರಚನೆಯಲ್ಲಿ ನಿಜವಾದ ಪ್ರಗತಿಯಾಗಲು ಸುಮಾರು 1,000 ವರ್ಷಗಳೇ ಬೇಕಾಗತ್ತೆ. ಯುರೋಪಿನ 14 ಮತ್ತು 15 ಶತಮಾನದ ಕೀಲಿ ಬೀಗಗಳು ದೊಡ್ಡ ಗಾತ್ರವಾಗಿರ್ತವೆ, ನೋಡೋದಕ್ಕೆ ಮನೋಹರವಾಗಿದ್ದು. ಮಧ್ಯಯುಗದ ಕೆಲವು ಕೀಲಿಗಳು 30 ಸೆಂಟಿಮೀಟರ್ ಉದ್ದವು, 400 ಗ್ರಾಂನಷ್ಟು ತೂಕವು ಇರ್ತಾ ಇತ್ತು. ಇವುಗಳನ್ನ ಗದೆಯಂತೆ ಬಳಸೋದು ಕೂಡ ಸಾಧ್ಯವಿತ್ತಂತೆ. ಸುಧಾರಣೆ ಆರಂಭವಾದದ್ದು 18ನೇ ಶತಮಾನದಲ್ಲಿ. ಆಧುನಿಕ ಬೀಗವನ್ನು ಮೊದಲಿಗೆ ರೂಪಿಸಿದವರು ಇಂಗ್ಲೆಂಡಿನ ಜೋಸೆಫ್ ಬ್ರಾಮಾ ಅನ್ನೋರು. 1749 1814 ಇದನ್ನು ಕಂಡುಹಿಡಿಯುವಂತಹ ಒಂದು ವ್ಯವಸ್ಥೆನ ಮಾಡ್ತಾರೆ. ಇವರು ಕಂಡುಹಿಡಿದಂತಹ ಬೀಗದಲ್ಲಿ ಮುಂದುಗಡೆ ಚಾಚಿಕೊಂಡಂತಹ ಸ್ತಂಭಾಕೃತಿಯೊಂದು ಇರ್ತಾ ಇತ್ತು. ಇದರಲ್ಲಿ ಚರಪಟ್ಟಿಗೆಗಳು ಇರ್ತಾ ಇದ್ವು. ಒಂದೊಂದು ಸನ್ನೆಯಂತೆ ಭಾಮ್ರ ಬೀಗಗಳು. ಒಂದು ಗಮನಾರ್ಹ ಅಂಶವೆಂದರೆ ಬೀಗದ ಹೊರನೋಟ ಒಂದೇ ಆದರೂ ಕೂಡ ಒಳಗಿನ ಚರಪಟ್ಟಿಗಳ ವ್ಯವಸ್ಥೆ ಒಂದರಲ್ಲಿ ಇದ್ದಂತೆ ಇನ್ನೊಂದರಲ್ಲಿ ಇರ್ತಾ ಇರಲಿಲ್ಲ. 3 ಚರಪಟ್ಟಿಗೆಗಳನ್ನ 6 ರೀತಿಗಳಲ್ಲಿ ಅಣಿಗೊಳಿಸಬಹುದು ಅಂತ ಹೇಳಿ ಇವರು ಕಣ್ಣು ಹಿಡಿತಾರೆ. ಅಂದರೆ ಒಂದು ಬೀಗದಂತೆ ಇನ್ನೊಂದಿಲ್ಲ ಅಂತ ಹೇಳಿ ಹೇಳ್ಬೋದು. ಇದಕ್ಕೆ ಹೊಂದುವಂತಹ ಕೀಲಿಗಳಲ್ಲಿಯೂ ಕೂಡ ವ್ಯತ್ಯಾಸವನ್ನ ನೋಡ್ಬೋದಾಗಿತ್ತು. ಇದರಿಂದಾಗಿ ಏನಾಗ್ತಾ ಇತ್ತು ಅಂದ್ರೆ ಕಳ್ಳತನ ಆಗುವಂಥದ್ದು ಕಡಿಮೆ ಆಗ್ತಾ ಇತ್ತು. ಕಳ್ಳತನದಿಂದ ಬೀಗ ತೆಗೆಯುವಂಥದ್ದು ಇದರಿಂದ ಕಷ್ಟ ಸಾಧ್ಯ ಆಗ್ತಾ ಇತ್ತು. ಸನ್ನೆಗಳಿಂದ ಸಂಖ್ಯೆ ಹೆಚ್ಚಿದ್ದಷ್ಟು ಅವುಗಳ ವ್ಯವಸ್ಥಾ ವಿಧಾನ ಸಂಖ್ಯೆಯೂ ಹೆಚ್ಚಿ ಬಳಕೆದಾರರಿಗೆ ಸುಭದ್ರ ಬೀಗಗಳಲ್ಲಿ ಭರವಸೆ ಹುಟ್ಟುತ್ತಾ ಹೋಗುತ್ತೆ. ಹಾಗಾಗಿನೇ ಈಗಿನ ನಮ್ಮ ಬೀಗದ ಕೈಗಳೇನಿದಾವೆ, ಈ ಬೀಗದ ಕೈ ಆಗಿರ್ಬೋದು, ಬೀಗದ ಕೀಲಿ ಕೈ ಆಗಿರ್ಬೋದು, ಇದರ ಡಿಸೈನ್ಗಳು ತುಂಬಾನೇ ವೆರೈಟಿನಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಈಗ ನಾವು ಅಷ್ಟು ಭದ್ರತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದೇ ಥರನೇ ಅದರ ಮೇಲೆ ಒಂದು ಟ್ರಸ್ಟ್ ಕೂಡ ಇಟ್ಕೊಂಡಿರುವಂಥದ್ದು. ಸೊ ಹಾಗಾದರೆ ಈ ಒಂದು ಬೀಗಗಳು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬೀಗದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ ನಿಮಗೋಸ್ಕರ, ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು. ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಇಲ್ಲಿ ಬೀಗದ ಕೀಲಿಗಳನ್ನು ಅಥವಾ ಬೀಗದ ಕಾಯಿಗಳನ್ನು ನಾವು ಮನೆಗಳಲ್ಲಿ ಏನು ಹಾಕ್ತೀವಿ, ಸೊ ಇವೆಲ್ಲದೂ ಕೂಡ ಒಂದು ಭದ್ರತೆಯ ವಿಚಾರಕ್ಕೆ ಬೇಕಾಗಿರುವಂಥದ್ದು. ನಮ್ಮೆಲ್ಲರ ಮನೆಗಳಲ್ಲಿ ಇರುವಂತಹ ಬೆಲೆ ಬಾಳುವಂತಹ ವಸ್ತುಗಳಾಗಿರ್ಬೋದು ಅಥವಾ ಹಣ ಆಗಿರ್ಬೋದು, ಇದೆಲ್ಲದನ್ನು ಕಾಪಾಡಬೇಕು ಅಂತಂದರೆ ನಾವು ಬೀಗಗಳನ್ನು ಬಳಸ್ತೀವಿ. ಆ್ಯಂಡ್ ಈ ಬೀಗಗಳನ್ನು ಯಾವಾಗಿನಿಂದ ಶುರು ಮಾಡಿದ್ರು ಮತ್ತು ಯಾವ ರೀತಿಯಲ್ಲಿ ಬೀಗದ ಒಂದು ವಿನ್ಯಾಸ ಶುರುವಾಯಿತು ಅನ್ನೋದ್ರ ಬಗ್ಗೆ ಕೂಡ ಆಗಲೇ ಹೇಳ್ತಾ ಇದ್ದೆ. ಸೊ ಹಾಗೆ ಈಗ ಬೀಗಗಳಲ್ಲಿ ಸನ್ನೆಗಳ ಸಂಖ್ಯೆ ಹೆಚ್ಚಿದಷ್ಟು ಅವುಗಳ ವ್ಯವಸ್ಥಾ ವಿಧಾನ ಸಂಖ್ಯೆಯು ಹೆಚ್ಚಿ ಬಳಕೆದಾರರಿಗೆ ಸುಭದ್ರ ಬೀಗಗಳಲ್ಲಿ ಭರವಸೆ ಹುಟ್ಟೋದಕ್ಕೆ ಶುರುವಾಗುತ್ತೆ. ಇಂಗ್ಲೆಂಡಿನ ಮತ್ತೊಬ್ಬ ಬೀಗ ತಯಾರಕ ಜೆರಿಮಿಯಾ ಚಬ್ ಅನ್ನುವಂಥವರು 1818 ರಾಬರ್ಟ್ ಬ್ಯಾರನ್ ಎಂಬುವನ ಬೀಗವನ್ನು ಸುಧಾರಿಸಿ ಏಕಸ್ವ ಪಡಿತಾರೆ. ಬ್ಯಾರನ್ ಬೀಗದಲ್ಲಿ ಟಂಬ್ಲರ್ ಅಥವಾ ಸನ್ನೆಗಳನ್ನು ಸರಿಯಾದ ಎತ್ತರಕ್ಕೆ ಕೀಲಿ ಎತ್ತಿದರೆ ಮಾತ್ರ ಅಗುಳಿ ತೆಗೆದುಕೊಳ್ಳುತ್ತೆ. ಚಬ್ ಬೀಗದಲ್ಲಿ ಈ ಸನ್ನೆಗಳ ಜೊತೆಗೆ ಮತ್ತೊಂದು ಪತ್ತೆ ಹಚ್ಚುವ ಸನ್ನೆ ಇರುತ್ತಿತ್ತು. ಕಳೆದ ಶತಮಾನದಲ್ಲಿ ರೂಪು ಪಡೆದ ಮತ್ತೊಂದು ಸುಪ್ರಸಿದ್ಧ ಬೀಗ ಏಲ್ ಬೀಗ ಆಗಿತ್ತು. ಇದಕ್ಕೆ 1860 ಏಕಸ್ವ ದೊರೆಯುತ್ತೆ. ಲೈನಸ್ ಏಲ್ 1821-68 ಶೋಧನೆಯನ್ನು ಮಾಡ್ತಾರೆ. ಹೆಚ್ಚು ಖರ್ಚಿಲ್ಲದೆ ಸಾಕಷ್ಟು ಸುಭದ್ರವಾದ ಬೀಗವನ್ನು ಏಲ್ ತಯಾರಿಸಿದ್ದ. ಇವತ್ತಿಗೂ ಕೂಡ ಈ ಬಗೆಯ ಬೀಗಗಳು ಬಳಕೆಯಲ್ಲಿವೆ. ಈ ರೀತಿಯ ಬೀಗಗಳು 4000 ಹಿಂದಿನ ಈಜಿಪ್ಟ್ ಬೀಗವನ್ನು ಹೋಲುತ್ತೆ. ಎರಡರಲ್ಲೂ ಚರಗೂಟಗಳನ್ನು ಬೀಗದಿಂದ ಚಲಿಸಿ ಅಗುಳಿ ತೆಗೆಯಬೇಕು. ಏಲ್ ಬೀಗದಲ್ಲಿ ತಿರುಗುವ ಸ್ವಂಬಾಕೃತಿಯೊಂದರಲ್ಲಿ ರಂಧ್ರ ಮಾಡಿ ಈ ಗೂಟಗಳನ್ನು ಇರಿಸುತ್ತಾರೆ. ಈ ಸ್ವಂಬಾಕೃತಿಗೆ ಕವಚದಂಥ ಆವರಣವಿದೆ. ಚರಗೂಟಗಳು ಭಾಗಶಃ ಸ್ವಂಬಾಕೃತಿಯಲ್ಲೂ ಭಾಗಶಃ ಕವಚದಲ್ಲೂ ಇರುವಂತೆ ಜೋಡಿಸಲ್ಪಡುತ್ತವೆ. ಚರಗೂಟಗಳು ಎರಡು ಭಾಗದಲ್ಲಿರುತ್ತವೆ, ಕೆಳಭಾಗ ಮೇಲ್ಭಾಗ. ಸರಿಯಾದ ಕೀಲಿಯನ್ನು ಬೀಗದೊಳಗೆ ಹಾಕಿದಾಗ ಕೀಲಿಯ ಕಚ್ಚುಗಳಲ್ಲಿ ಚರಗೂಟಗಳ ಕೆಳಭಾಗಗಳು ಸರಿಯಾಗಿ ಹೊಂದಿಕೊಂಡು ಕೂರುತ್ತವೆ. ಕೀಲಿ ಸರಿಯಾಗಿ ತಿರುಗಿದರೆ ಪ್ರತಿ ಗೂಟವು ನಿಯಮಿತವಾಗಿ ಎತ್ತರಿಸಲ್ಪಟ್ಟು ಸ್ವಂಬಾಕೃತಿಯ ಹಾಗೂ ಕವಚದ ಅಂಚುಗಳ ಉಬ್ಬು ತಗ್ಗುಗಳಿಲ್ಲದೆ ಒಂದೇ ಸಮನಾಗಿರುತ್ತವೆ. ಎಂದರೆ ಈಗ ಕೀಲಿಯಿಂದ ಸ್ವಂಬಾಕೃತಿಯನ್ನು ತಿರುಗಿಸಿ ಅಗುಳಿಯನ್ನು ಬಿಡಿಸಬಹುದು. ಸಾಧಾರಣವಾಗಿ ಇಂತಹ ಬೀಗಗಳಿಗೆ 5 ಏಲ್ ರಚಿಸಿದ ಟಂಬ್ಲರ್ ಬೀಗಗಳಲ್ಲಿ ಮತ್ತೊಂದು ಅನುಕೂಲಕರವೆಂದರೆ ದೊಡ್ಡ ದೊಡ್ಡ ಕಟ್ಟಡಗಳ ಬೇರೆ ಬೇರೆ ಬಾಗಿಲುಗಳ ಬೀಗಗಳನ್ನೆಲ್ಲ ವಿಶೇಷ ನಾಯಕ ಕೀಲಿಯಿಂದ ತೆಗೆಯಬಹುದು. ಒಂದು ಬೀಗ ವ್ಯವಸ್ಥೆಯಲ್ಲಿರುವ ಎಲ್ಲಾ ಬೀಗಗಳನ್ನು ತೆಗೆಯುವುದೇ ನಾಯಕ ಕೀಲಿ. ಸ್ಕೆಲಿಟನ್ ಕೀಲಿ ಎಂಬುದು ಕೇವಲ ಬಹುವಾಗಿ ಕೊರೆಯಲ್ಪಡುತ್ತದೆ. ಬೀಗದ ಇತರ ಅಡಚಣೆಗಳನ್ನೆಲ್ಲ ಆಯ್ದು ಕೇವಲ ಗೂಟಗಳನ್ನ ಮಾತ್ರ ಏರಿಸುವುದಕ್ಕಾಗಿ ಕಚ್ಚುಗಳಿರುತ್ತವೆ. ಡಯಲ್ ಅಥವಾ ಕಾಂಬಿನೇಷನ್ ಬೀಗಗಳಿಗೆ ಕೀಲಿಗಳಿಲ್ಲ, ಇದರ ಮೇಲೆ ಸಂಖ್ಯೆಗಳಿರುತ್ತವೆ. ಸಂಖ್ಯೆಗಳಿಗೆ ಅನುಗುಣವಾಗಿ ಡಯಲ್ ಅನ್ನ ತಿರುಗಿಸಬಹುದು. ಹೀಗೆ ತಿರುಗಿಸಿದಾಗ ಸನ್ನೆಗಳ ಒಂದು ಶ್ರೇಣಿಯೇ ಅಗುಳಿ ತೆಗೆದುಕೊಳ್ಳುವಂತೆ ಚಲಿಸುತ್ತವೆ. ಈ ನೆಲೆಗೆ ತಿರುಗಿಸಿದ ಬಳಿಕ ಮತ್ತೊಮ್ಮೆ ಡಯಲ್ ತಿರುಗಿಸಿದರೆ ಅಗುಳಿಯನ್ನ ಚಲಿಸುವ ದಂಡ ಚಲಿಸಿ ಬೀಗ ತೆರೆದುಕೊಳ್ಳುತ್ತದೆ. ಪಾಲುದಾರಿಕೆ ಬೀಗಗಳನ್ನ ಬ್ಯಾಂಕಿನ ಭದ್ರ ಕೊಠಡಿಯ ಪೆಟ್ಟಿಗೆಗಳಿಗೆ ಹಾಕುತ್ತಾರೆ. ಇದರಲ್ಲಿ ಕೀಲಿ ಹಾಕಲು 2 ಇರುತ್ತವೆ. ಯಾರು ಪೆಟ್ಟಿಗೆಯನ್ನು ಬಾಡಿಗೆಗೆ ಪಡೆಯುವರೋ ಅವರ ಬಳಿ ಒಂದು ಕೀಲಿಯು ಮತ್ತೊಂದು ಬ್ಯಾಂಕಿನವರ ಬಳಿಯೂ ಇರುತ್ತದೆ. ಮೊದಲು ಒಂದು ರಂಧ್ರದಲ್ಲಿ ಬ್ಯಾಂಕಿನವರ ಕೀಲಿ ತಿರುಗಿಸಿದಾಗ ಗೂಟಗಳು ಒಂದು ಮಟ್ಟಕ್ಕೆ ಎತ್ತರಲ್ಪಡುತ್ತವೆ. ಆನಂತರ ಇನ್ನೊಂದು ರಂಧ್ರದಲ್ಲಿ ಬಾಡಿಗೆ ಪಡೆದವರ ಕೀಲಿ ಕೈ ಹಾಕಿದ ತಿರುಗಿಸಿದಾಗ ಮಾತ್ರ ಬೀಗ ತೆರೆದುಕೊಳ್ಳುತ್ತದೆ. 2 ಅದು ತೆರೆಯುವುದಿಲ್ಲ. ಇದಕ್ಕೆಂದೇ ಪಾಲುದಾರಿಕೆ ಎಂಬ ಹೆಸರು ಕೂಡ ಇದೆ. ಈಗಿನ ಬೀಗಗಳಲ್ಲಿ ಅತಿ ಸುರಕ್ಷಿತವೆಂದರೆ ವೇಳಾ ಬೀಗಗಳು. ಇವು ಕೆಲವು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ, ಉದಾಹರಣೆಗೆ ಬ್ಯಾಂಕು ಕೆಲಸ ಮಾಡುವ ಅಂತಹ ವೇಳೆಯಲ್ಲಿ ಮಾತ್ರ ತೆರೆದುಕೊಳ್ಳುತ್ತವೆ. ಇವಕ್ಕೆ ಗೂಟಗಳಿಲ್ಲ, ಗಡಿಯಾರದ ಯಾಂತ್ರಿಕ ಕಾಯಕವೇ ಇದನ್ನು ತೆಗೆಯುವ ಸಾಧನ. ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಗಡಿಯಾರಗಳಿರುತ್ತವೆ. ಒಂದು ಕೆಟ್ಟು ಹೋದರೂ ಮತ್ತೊಂದು ಇರಲಿ ಎಂದು ಮುನ್ನೆಚ್ಚರಿಕೆ. ಕಾಲ ಬಂದಾಗ ಗಡಿಯಾರ ತಿರುಗಿಸಿ ಚಕ್ರದಿಂದ ಸರಳು ಸರಿಯಲ್ಪಡುತ್ತವೆ. ಅಗುಳಿ ತೆಗೆದುಕೊಳ್ಳಲು ದಾರಿ ಮಾಡಿಕೊಳ್ಳುತ್ತವೆ. ಆಗ ಮಾತ್ರ ಸಾಧಾರಣ ಬೀಗದಂತೆ ಕೀಲಿ ಕೈ ಹಾಕಿ ಭದ್ರ ಪೆಟ್ಟಿಗೆಯನ್ನು ತೆಗೆಯಬಹುದು. ಈ ಗಡಿಯಾರಗಳಿಗೆ ವಿಶೇಷ ಕೀಲಿಗಳಿರುತ್ತವೆ. ಹಾಗಾದರೆ ಗೊತ್ತಾಯ್ತಲ್ಲ, ಕೀಲಿಗಳಲ್ಲಿ ಯಾವ್ಯಾವ ರೀತಿಯ ಕೀಲಿಗಳಿದೆ, ಎಲ್ಲೆಲ್ಲಿ ಕೀಲಿಗಳನ್ನು ಬಳಕೆ ಮಾಡ್ತಾರೆ ಹೆಚ್ಚಾಗಿ, ಜೊತೆಗೆ ಇದರ ಒಂದು ವರ್ಕಿಂಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮ ನೀವು ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
0: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
3: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
4: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
3: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
4: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ ನಂದಿನಿ,
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಕಾರ್ಯಕ್ರಮ ನಡೆಸ್ಕೊಡೋಕೆ ಬಂದಿದ್ದೀನಿ. ಹಾಗಿದ್ಮೇಲೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಅಫ್ಕೋರ್ಸ್, ಬಿಸ್ನೆಸ್ ಮ್ಯಾನ್ಗಳು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿರ್ತಾರೆ. ಯಾಕಂದ್ರೆ ಪ್ರತಿಯೊಂದು ಬಿಸ್ನೆಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಅವರ ಸ್ಟೋರಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಿದ್ಮೇಲೆ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣವಾ. ಮುಂಚೆ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಯಾವುದೇ ಹಬ್ಬಗಳು, ಜಾತ್ರೆ ಆಚರಣೆಗಳನ್ನ ಒಂದ್ ಹಂತದಲ್ಲಿ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗಂತೂ ಈ ಫ್ಲೆಕ್ಸ್ ಅನ್ನೋದೇನಿದೆ, ಬರ್ಡೇ ಆದ್ರೂ ಫ್ಲೆಕ್ಸ್ ಹಾಕ್ತಾರೆ. ಯಾವುದೇ ಜಾತ್ರೆ ಇರ್ಲಿ, ಯಾವುದೇ ಶುಭ ಸಮಾರಂಭಗಳಿರ್ಲಿ, ಹಾಗೆ ಯಾರೇ ಡೆತ್ ಆಗಿದ್ರು ಕೂಡ ಈ ಫ್ಲೆಕ್ಸ್ ಹಾಕುವಂತ ಸಂಪ್ರದಾಯ ಈಗ ಬೆಳಕೋ ಬಂದ್ಬಿಡಿದೆ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕೆ ಒಂದು ಫ್ಲೆಕ್ಸ್ ಬಿಸ್ನೆಸ್ ಬಗ್ಗೆ ಮಾತಾಡಬಾರ್ದು ಅಂತ ಅನ್ನಿಸ್ತು? ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಿವು ಆರ್ಟ್ಸ್ ಫ್ಲೆಕ್ಸ್ ಪ್ರಿಂಟ್ ಬಗ್ಗೆ ಮಾತಾಡೋಣ ಅಂತ. ಸೊ ಈ ಶಾಪಿನ ಮಾಲೀಕರಾಗಿರುವಂತಹ ಶಿವು ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣವಾ. ಶಿವು ಸರ್, ನಮಸ್ತೆ.
7: ನಮಸ್ತೆ ಮೇಡಮ್.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ಥ್ಯಾಂಕ್ ಯು ಮೇಡಮ್.
0: ಓಕೆ, ಶಿವು ಸರ್ ಹೇಗಿದ್ದೀರಾ?
7: ಆರಾಮಿದ್ದೀನಿ ಮೇಡಮ್, ನೀವು?
0: ಥ್ಯಾಂಕ್ ಯು, ನಾನು ಕೂಡ ಚೆನ್ನಾಗಿದ್ದೀನಿ. ಕಾಫಿ ಟೀ ಆಯ್ತಾ ಸರ್?
7: ಆಯ್ತು ಮೇಡಮ್.
0: ಓಕೆ ಶಿವು ಸರ್, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
7: ನಾವು ಹುಟ್ಟಿದ್ದಿಲ್ಲೇ, ನಮ್ಮದು ತಂದೆ ಊರು ಬಂದು ಹಾಸನು. ನಾವು ಅವರು ಇಲ್ಲಿ ಬಂದು ಸೆಟ್ಲ್ ಆದ್ಮೇಲೆ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಓದಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಇಲ್ಲೇ ಬೆಳೀತಾನು ಇಲ್ಲೇ ಬಂದಿರೋದು.
0: ಏನು ಓದಿದ್ರಿ ಸರ್?
7: SSLC.
0: SSLC ಆದಮೇಲೆ?
7: ಕಾಲೇಜ್ ಏನು ಹೋಗ್ಲಿಲ್ಲ, ಸ್ವಲ್ಪ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತೇಳಿ ನಾವು ಹಂಗೆ ಕೆಲ್ಸಕ್ಕೆ ಬಿದ್ದಿ.
0: ಓಕೆ, ಅಂದ್ರೆ ಕೆಲಸ ಅಂದ್ರೆ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇದ್ರಿ?
7: ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ವಿ.
0: ಏನ್ ಕೆಲಸ ಮಾಡ್ತಿದ್ರಿ ಸರ್?
7: ಇದೇ ಫ್ಲೆಕ್ಸ್ ಫೀಲ್ಡ್ ಅಲ್ಲೇ ಮಾಡ್ತಾ ಇದ್ವಿ.
0: ಓಕೆ, ಫ್ಲೆಕ್ಸ್ ಫೀಲ್ಡ್ ಅಲ್ಲೇ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇದ್ರಿ. ಎಷ್ಟು ವರ್ಷಗಳ ಕಾಲ ಬೇರೆಯವ್ರ ಹತ್ರ ಕೆಲಸ ಮಾಡಿದ್ರಿ?
7: ಒಂದು 8 ವರ್ಷ.
0: 8 ವರ್ಷ. ಸೊ ಆಮೇಲೆ ನೀವ್ ಯಾಕೆ ನೀವೇ ಓನರ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ನಿಮಗೆ ಅನಿಸ್ತು?
7: ಅಂದರೆ ಈಗ ಬೇರೆಯವ್ರ ಕಡೆ ಮಾಡ್ಬೇಕಾದ್ರೆ ಒಂದು ರಜಾಕಂಗಿರಲಿಲ್ಲ, ಅಲ್ಲಿ ಇಲ್ಲಿ ಹೋಗಂಗಿರ್ತಿರ್ಲಿಲ್ಲ, ಭಾರಿ ಒಂಥರ ಹಿಂಸೆ ಆಗೋದವ್ರು ಮಾತಾಡೋದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಸಣ್ಣ ಅಂಗಡಿ ಸ್ಟಾರ್ಟ್ ಮಾಡಿದೆ, ಇದು ಮಾಡಿರಲಿಲ್ಲ ನಾನು, ಸ್ಟಿಕ್ಕರ್ ಶಾಪ್ ಮಾಡಿದ್ದೆ, ಅದೊಂದು 4 ವರ್ಷ ಸ್ಟಿಕ್ಕರ್ ಅಂಗಡಿ ಮಾಡಿದೆ. ಅದಾದಮೇಲೆ ಅಲ್ಲಿಂದ ಮತ್ತೆ ಈಗ ಫ್ಲೆಕ್ಸ್ ಅಂಗಡಿ ಮಾಡಬೇಕು ಅಂತೇಳಿ ಬ್ಯಾಂಕಲ್ಲಿ ಲೋನ್ ಮಾಡಿಸಿ ಫ್ಲೆಕ್ಸ್ ಅಂಗಡಿ ಮಾಡಿದ್ದೆ.
0: ಸೂಪರ್ ಸರ್, ಚಿಕ್ಕದಾಗಿ ಒಂದು ಸ್ವಂತ ಅಂಗಡಿ ಪ್ರಾರಂಭ ಮಾಡಿದ್ರಿ, ಈಗ ಒಂದು ದೊಡ್ಡ ಮಟ್ಟಿಗೆ ಅಂಗಡಿಯನ್ನ ಸ್ಟಾರ್ಟ್ ಮಾಡಿದ್ರೆ, ಅದೇನೆ ಶಿವು ಆರ್ಟ್ಸ್ ಅಂಡ್ ಫ್ಲೆಕ್ಸ್ ಪ್ರಿಂಟ್. ಸೊ ನಮಗೀಗ ಶಿವು ಸರ್ ಯಾರು, ಎಲ್ಲಿ ಹುಟ್ಟಿ ಬೆಳೆದಿದ್ದು ಅಂತ ಗೊತ್ತಾಯ್ತು. ಸೊ ಈ ಒಂದು ಆರ್ಟ್ಸ್ ಅಂಡ್ ಫ್ಲೆಕ್ಸ್ ಪ್ರಿಂಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಸರ್? ಈ ಒಂದು ಶಾಪ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು?
7: ಇದು ಪ್ರಾರಂಭ ಆಗಿ 2 ವರ್ಷ ಆಯ್ತು ಮೇಡಮ್. 2023 ನಾನು ಗಣಪತಿ ಹಬ್ಬ ಟೈಮಲ್ಲಿ ಮಾಡಿತ್ತು, ಈಗ 2 ವರ್ಷ ಆಯಿತು. ಅಲ್ಲಿಂದನೂ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ನಾವು ಹಂಗೆ ಎಲ್ಲರೂ ಜೊತೆಗೆ ಕೆಲಸಗಾರರು ನಾವೆಲ್ಲ ಸೇರ್ ಮಾಡ್ತಾ ಇದ್ದೀವಿ.
0: ಸೊ ಹೇಗೆ ನಡೀತಾ ಇದೆ ಹಾಗಿದ್ರೆ ಬಿಸ್ನೆಸ್?
7: ಚೆನ್ನಾಗಿ ನಡೀತಿದೆ ಮೇಡಮ್. ದೇವ್ರು ಚೆನ್ನಾಗಿ ಕೊಡ್ತೇನೆ, ಚೆನ್ನಾಗಿ ಕೆಲಸ ಆಗ್ತಿದೆ.
0: ಎಷ್ಟು ಜನ ಎಂಪ್ಲಾಯ್ಸ್ ಇಲ್ಲಿ ವರ್ಕ್ ಮಾಡ್ತಾರೆ?
7: 4 ಜನ.
0: 4 ಜನ ಸರ್. ಇಲ್ಲಿ ಏನೇನೆಲ್ಲ ಸರ್ವಿಸಸ್ ಸಿಗುತ್ತೆ ಅಂತ ಮೊದಲದಾಗಿ ಹೇಳ್ಬೋದಾ?
7: ಫ್ಲೆಕ್ಸ್ ಪ್ರಿಂಟು, ಆಮೇಲೆ ಬಟ್ಟೆ ಬ್ಯಾನರು, ವಿಸ್ಟಿಂಗ್ ಕಾರ್ಡು, ಟ್ಯಾಗ್ ಪ್ರಿಂಟು, ಆಮೇಲೆ ಮದುವೆ ಕಾರ್ಡ್ ಪ್ರಿಂಟ್ ಮಾಡ್ತೀವಿ, ಆಮೇಲೆ ಇನ್ವಿಟೇಷನ್ ಮಾಡ್ತೀವಿ, ಬ್ರೋಚರ್ಸ್ ಎಲ್ಲ ಮಾಡ್ತೀವಿ.
0: ಓಕೆ. ಸೊ ಫ್ಲೆಕ್ಸ್ ಪ್ರಿಂಟಿಂದ ಹಿಡಿದು ಬ್ರೋಚರ್ಸ್ ಆಗಿರ್ಬೋದು, ಇನ್ವಿಟೇಷನ್ಸ್, ಕಾರ್ಡ್ಸು ಎಲ್ಲವೂ ಕೂಡ ಮಾಡಿಕೊಡ್ತೀರಾ? ಹಾಗಿದ್ರೆ ಸರ್, ಈ ಒಂದು ಬಿಸ್ನೆಸ್ಗೆ ಮುಖ್ಯವಾಗಿ ಏನು ಬೇಕಾಗತ್ತೆ ಸರ್?
7: ಈ ಬಿಸ್ನೆಸ್ಸಿಗೆ ಅದೇ ಈ ಮಿಷಿನ್ ಬೇಕು, ಮಿಷಿನು ಮತ್ತು ಕಂಪ್ಯೂಟರ್ ಮೇನ್ ಆಗಿ ಬೇಕಾಗಿರೋ, ಆಮೇಲೆ ವರ್ಕರ್ಸ್.
0: ಸೊ ನಿಮಗೆ ಬೇರೆಯವ್ರ ಹತ್ರ ಕೆಲಸ ಮಾಡಿ ಅನುಭವ ಇದ್ದ ಕಾರಣ ಈಗ ನಿಮಗೆ ಅದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ, ಹಾಗಾಗಿ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ.
7: ಹೌದು, ಹೌದು ಮೇಡಮ್.
0: ಹಾಗೆ ಶಿವ ಸರ್, ನಾನು ನೋಡ್ತಿದ್ದೀನಿ ಇಲ್ಲಿರುವಂಥ ಪ್ರಿಂಟಿಂಗ್ ಮಿಷಿನ್ ಏನಿದೆ ತುಂಬಾ ದೊಡ್ಡದಾಗಿದೆ, ಹಾಗೆ ನೋಡೋಕ್ಕೆ ಕೂಡ ಕಾಸ್ಟ್ಲಿ ಅಂತ ಅನಿಸುತ್ತೆ. ಈ ಒಂದು ಮಿಷಿನ್ಗೆ ಎಷ್ಟು ಬೆಲೆ ಇದೆ ಸರ್?
7: ಇದೆ ಮೇಡಮ್, ಒಂದು 10 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, 10-18 ವರೆಗೂ ಐತೆ ಮಿಷಿನ್. ಇದು ನಾವು ಹಾಕಿರೋದು ಒಂದು 10 ಲಕ್ಷದ.
0: 10 ಲಕ್ಷದ ಮಿಷಿನ್? ಸೊ ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಇದೆಯಲ್ಲ ಸರ್, ಅದನ್ನ ರಿಟರ್ನ್ ಗಳಿಸೋದಾದ್ರೂ ಹೇಗೆ?
7: ಇಲ್ಲ ಮೇಡಮ್, ಅಂದ್ರೆ ಕೆಲಸ ನಾವು ಮಾಡ್ಬೇಕಷ್ಟೆ, ಕೆಲಸ ಹುಡುಕಿ ಹೊರಗಡೆ ಎಲ್ಲ ಹೋಗಿ ಹೊರಗಡೆ ಊರಿಗೆಲ್ಲ ಹೋಗಿ ವಿಸಿಟ್ ಕೊಟ್ಟೆಲ್ಲ ಮಾಡ್ತಿದ್ದೀವಿ, ಚೆನ್ನಾಗಿ ನಡೀತಿದೆ, ಅಂದ್ರೆ ಎಲ್ಲದಕ್ಕಾಗಿ ಉಳಿತಿದೆ.
0: ಉಳಿತಾ ಇದೆ.
7: ಹೌದು
0: ಸರ್. ಈ ಮಿಷಿನ್ ಮೇಂಟೆನೆನ್ಸ್ ಎಲ್ಲ ಹೇಗೆ ಸರ್?
7: ಏನಿಲ್ಲ ಮೇಡಮ್, ಅಂದರೆ ಮೇನ್ ಗ್ಯಾರಂಟಿ ಬ್ಯಾಟ್ರಿ ಇರಬೇಕು ಸಂಜೆವರೆಗೂ. ಆಮೇಲೆ ಮೇಂಟೆನೆನ್ಸ್ ಅಂದರೆ ಇದು ಇಂಕು ಇದನ್ನೆಲ್ಲ ಕ್ಲೀನಾಗಿ ನೋಡ್ಕೊಬೇಕು, ಸಾಲ್ವೆಂಟ್ ಅದೆಲ್ಲ ಹಾಕಿ ಮಿಷಿನ್ ಆಪ್ರೇಟರ್ ಮಾಡೋರು ಕ್ಲೀನ್ ಅದನ್ನು ಆಪ್ರೇಟ್ ಮಾಡಿದ್ರೆ ಸಾಕಷ್ಟೆ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಶಿವು ಆರ್ಟ್ಸ್ ಅಂಡ್ ಫ್ಲೆಕ್ಸ್ ಪ್ರಿಂಟ್ನ ಮಾಲೀಕರಾಗಿರುವಂಥ ಶಿವು ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು, ಹಾಗೆ ಇಲ್ಲಿ ಏನೆಲ್ಲ ಸರ್ವಿಸಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಈ ಮಾತುಕತೆಯನ್ನು ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಛೋಟ ಬ್ರೇಕ್ ತಗೊಂಡು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಫ್ಲಾಕ್ಸ್ ಪ್ರಿಂಟಿಂಗ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇನೇ ಶಿವು ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್. ಸೊ ಇದರ ಓನರ್ ಆಗಿರುವಂತಹ ಶಿವು ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಶಿವು ಸರ್, ಈಗ ನಿಮ್ಮ ಹತ್ರ ಇರುವಂತಹ ಈ ದೊಡ್ಡ ಪ್ರಿಂಟಿಂಗ್ ಮಿಷಿನ್ ನೋಡ್ತಾ ಇರುವಾಗ ಅರೆ ಇಲ್ಲಿ ಎಷ್ಟು ಸೈಜ್ ಅಲ್ಲೆಲ್ಲ ಪ್ರಿಂಟ್ ಮಾಡಬಹುದು ಅಂತ ಒಂದು ಡೌಟ್ ಕಾಡುತ್ತೆ ಸರ್. ಸೊ ಹಾಗಿದ್ರೆ ನಿಮ್ಮ ಈ ಒಂದು ಪ್ರಿಂಟಿಂಗ್ ಮಿಷಿನ್ ಏನಿದೆ, ಇಲ್ಲಿ ಎಷ್ಟು ಅಡಿಯಿಂದ ಎಷ್ಟು ಅಡಿ ತನಕ ಬ್ಯಾನರ್ ಗಳನ್ನ ಪ್ರಿಂಟ್ ಮಾಡಬಹುದು ಸರ್, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನೀಡಬಹುದಾ?
3: ಇದು 10 ಅಗಲ ಬರುತ್ತೆ ಮೇಡಮ್. ನಿಮಗೆ ಉದ್ದ ಎಷ್ಟು ಬೇಕಾದ್ರೂ ಬರ್ಬೋದು, 300-500 ಈ ಥರ ಎಷ್ಟು ಬೇಕಾದ್ರೂ ಬರ್ಬೋದು. ಆಮೇಲೆ ಅಗಲ ಜಾಸ್ತಿ ಬೇಕಂದರೆ ಜಾಯಿಂಟ್ ಪೀಸ್ ಹಾಕ್ತೀವಿ, 10 ಕಟ್ ಮಾಡಿ ಅದನ್ನು ಜಾಯಿಂಟ್ ಹಾಕಿ ಕೊಡ್ತೀವಿ, ಗಮ್ಮಿಂಗ್ ಹಾಕಿ.
2: ಓಕೆ, ಸೊ ಸುಮಾರು ಅಗಲ 10 ಇದೆ, ಉದ್ದ ಎಷ್ಟು ಅಡಿ ಬೇಕಾದರೂ ಮಾಡ್ಕೋಬೋದು. ನನಗೂ ಕುತೂಹಲ ಇದೆ ಸರ್, ಇದೆಲ್ಲ ಹೇಗೆ ಮಾಡ್ತೀರಾ, ಕಂಪ್ಯೂಟರೈಸ್ ಮಾಡ್ತೀರಾ? ಯಾಕಂದರೆ ಈ ಫ್ಲೆಕ್ಸ್ನೆಲ್ಲ ನೋಡುವಾಗ ಆದರೆ ಇಷ್ಟು ದೊಡ್ಡದಾಗಿ ಹೇಗಪ್ಪ ಫ್ಲೆಕ್ಸ್ ಹಾಕಿದ್ದಾರೆ ಅಂತ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆಯಿತಾ, ಈ ವರ್ಕ್ ಹೇಗೆ ಮಾಡ್ತೀರಾ ಸರ್?
3: ಇದು ಅದೇ ಮೇಡಮ್, ಈಗ ಕಂಪ್ಯೂಟ್ರಲ್ಲಿ ನಾವು ಕಲ್ತಿರೋದೆಲ್ಲ ಈ ಕಂಪ್ಯೂಟರ್ ಡಿಸೈನ್ ಮಾಡಿ ಈಗೆಲ್ಲ ಮೊಬೈಲು ಕಂಪ್ಯೂಟರ್ ಬಂದಾಗಿಂದ ನಮಗೆ ಬೇರೆ ಕೂಲಿಯವರಿಗೆ ಅಷ್ಟಿಗೆ ಇದ್ದಿರಲ್ಲ ಕೆಲಸ, ಹಿಂಗೆ ಆಗ್ಬಿಟ್ಟಿದೆ ಈಗ. ಎಲ್ಲ ಕಂಪ್ಯೂಟ್ರಲ್ಲಿ ಆಪ್ರೇಟ್ ಮಾಡಿ ಈಗ ಇಂಕು ಅಷ್ಟೇ, ಬಣ್ಣ ಎಲ್ಲ ಮಿಕ್ಸ್ ಮಾಡೋದನ್ನು ಈ ಕಂಪ್ಯೂಟರ್ಗೆ ಇದಾಗ್ಬಿಟ್ಟೈತೆ. ಹಂಗಾಗಿ ಕಂಪ್ಯೂಟರ್ ಎಲ್ಲ ಕಲ್ತಿದ್ರೆ ಸಾಕು, ಅದೆಲ್ಲ ಆಪ್ರೇಟ್ ತಾನಾಗೇ ಆಗುತ್ತೆ.
2: ಓಕೆ, ಕಂಪ್ಯೂಟರ್ ನಾಲೆಜ್ ಇದ್ದರೆ ಸಾಕು, ಏನು ಕೆಲಸ ಬೇಕಾದರೂ ಮಾಡ್ಬೋದು ಅಂತ ಇದ್ದೀರಾ. ಹಾಗೆಯೇ ಸರ್, ಈಗ ಕಾಂಪಿಟೇಷನ್ ಹೇಗಿದೆ ನಿಮ್ಮ ಬಿಸ್ನೆಸ್ ಫೀಲ್ಡಲ್ಲಿ?
3: ನಮ್ಮ ಬಿಸ್ನೆಸ್ ಫೀಲ್ಡಲ್ಲಿ ಶಿವಮೊಗ್ಗ ಹೇಳಿದ್ರೆ ಸಿಕ್ಕಾಪಟ್ಟೆ ಇದೆ ಕಾಂಪಿಟೇಷನ್. ಸುಮಾರು ಒಂದು 10 ಮಿಷಿನ್ ಏನೇ ಇದೆ ಶಿವಮೊಗ್ಗದಲ್ಲೇ. ಆದರೂ ಅದರಲ್ಲೂ ಓಡದಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ, ಓಡಾಡ್ಕೊಂಡು ಇಡ್ಕೊಂಡು. ಏನೋ ಕೆಲಸ ದೇವ್ರು ಎಲ್ಲರಿಗೂ ಕೊಟ್ಟೇ ಕೊಡ್ತೇನೆ, ಎಲ್ಲ ನಮಗೂ ಕೊಟ್ಟೇನೆ.
2: ಹಾಗೆಯೇ ಶಿವು ಸರ್, ಈಗ ನೀವೇನೇನು ಫ್ಲೆಕ್ಸ್ ಆಗಿರ್ಬೋದು, ಬ್ರೋಚರ್ಸ್ ಆಗಿರ್ಬೋದು ಎಲ್ಲ ಮಾಡಿಕೊಡ್ತೀರಾ, ಬೇರೆ ಬೇರೆ ಊರಿಗೂ ಕೂಡ ಕೊಡ್ತೀರಾ ಅಥವಾ ಬರೀ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಸೀಮಿತನಾ?
3: ಇಲ್ಲ ಮೇಡಮ್, ಶಿವಮೊಗ್ಗ ಜಿಲ್ಲೆಗೆ ಮಾತ್ರ, ಅಂದರೆ ಬೇರೆ ಊರಲ್ಲೇ ಬೇರೆ ಜಿಲ್ಲೆಯಲ್ಲೆಲ್ಲ ಇದ್ದಾವೆ ಆಲ್ಮೋಸ್ಟು. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೆಲವು ಇದ್ದಾವೆ, ಬಟ್ ಇಲ್ದಿರೋ ಕಡೆ ನಾವು ಫೋಕಸ್ ಮಾಡಿ ಕೊಡ್ತಾ ಇದ್ದೀವಿ.
2: ನಿಮಗೆ ಸುಮಾರು ವರ್ಷಗಳ ಅನುಭವ ಕೂಡ ಇದೆ, ಯಾಕಂದರೆ ಚಿಕ್ಕ ಪ್ರಿಂಟಿಂಗ್ ಪ್ರೆಸ್ ಸ್ಟಾರ್ಟ್ ಮಾಡ್ದಂಗಿಂದ ಕೂಡ ಸಾಕಷ್ಟು ಕಸ್ಟಮರ್ಸ್ಗಳನ್ನ ಗಳಿಸಿರ್ತೀರಾ. ಸೊ ನಿಮ್ಮಲ್ಲಿ ಬರುವಂಥ ಕಸ್ಟಮರ್ಸ್ಗಳು ಎಲ್ಲೆಲ್ಲಿಂದ ಬರ್ತಾರೆ ಸರ್?
3: ನಮಗೆ ಈಗ ಬಾಳೆಹೊನ್ನೂರಿಂದ ಬರ್ತಾರೆ, ಆಮೇಲೆ ಎನ್ಆರ್ಪುರ ಬರ್ತಾರೆ, ಹೊಸನಗರ ಬರ್ತಾರೆ, ಆಮೇಲೆ ಕಳಸ ಬರ್ತಾರೆ, ಕೊಪ್ಪ ಬರ್ತಾರೆ, ಆಮೇಲೆ ಇಲ್ಲಿ ಸಾಗರ ಎಲ್ಲ ಬರ್ತಾರೆ.
2: ಓಕೆ, ಹಾಗೆ ಶಿವ ಸರ್, ಈ ಫ್ಲೆಕ್ಸಿಗೆ ಬಳಸುವಂತಹ ಈ ಒಂದು ಶೀಟ್ಸ್ ಏನಿದೆ, ಇದೆಲ್ಲ ರೇಟ್ ಎಲ್ಲ ಹೇಗಿರುತ್ತೆ ಸರ್? ಅದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ತಗೋ ಬರ್ತೀರಾ?
3: ಅದೆಲ್ಲ ಇಲ್ಲೇ ಶಿವಮೊಗ್ಗದಲ್ಲಿ ಡೀಲರ್ಸ್ ಇರ್ತಾರೆ, ಅದನ್ನು ಸಪ್ಲೈ ಮಾಡ್ತಾರೆ. ಅದ್ರ ರೇಟು ನಮಗೆ ಒಂದು 3 ರೂಪಾಯಿವರೆಗೂ ಬರುತ್ತೆ, ಅವ್ರಿಗೆ ಎಷ್ಟು ಬರುತ್ತೆ ಅದು ನಮಗೆ ಗೊತ್ತಿಲ್ಲ. ಒಟ್ಟು ಅವ್ರು ನಮಗೆ ಕೊಡ್ತಾರೆ, ನಾವು
2: ಅಡಿ ಲೆಕ್ಕನ ಹೇಗೆ ಸರ್?
3: ಅಡಿ ಲೆಕ್ಕ ಹೌದೌದು, ಅದು ಬರುತ್ತೆ, ಅದು ಅವರು ನಮಗೆ ಸಪ್ಲೈ ಮಾಡ್ತಾರೆ, ನಾವು ಅದೇನೈತೆ ಅವ್ರಿಗೆ ಪೇಮೆಂಟ್ ಮಾಡ್ತೀವಿ, GST ಎಲ್ಲ ಇದು ಮಾಡ್ಕೊಂಡು ಮಾಡ್ತೀವಿ.
2: ಓಕೆ, ಹಿಂದೆ ಈ ಫ್ಲೆಕ್ಸ್ ಐಡಿಯಾಗಳು ಅಷ್ಟೊಂದಾಗಿರಲಿಲ್ಲ ಸರ್, ಈಗ ಬರ್ಡೇ ಆದರೂ ಫ್ಲೆಕ್ಸ್ ಆಗ್ತಾರೆ, ಯಾರಾದರೂ ಡೆತ್ ಆದರೂ ಫ್ಲೆಕ್ಸ್ ಆಗ್ತಾರೆ, ಏನೇ ಫೆಸ್ಟಿವಲ್ ಆದರೂ ಕೂಡ ಫ್ಲೆಕ್ಸ್ ಆಗ್ತಾರೆ. ಈ ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ನಿಮ್ಮ ಬಿಸ್ನೆಸ್ಸಿಗೆ ಅಡ್ವಾಂಟೇಜಾ ಸರ್?
3: ಅಡ್ವಾಂಟೇಜ್ ಇತ್ತು ಮೇಡಮ್, ಇತ್ತೀಚೆಗೆ ಸ್ವಲ್ಪ ಫ್ಲೆಕ್ಸನ್ ಬ್ಯಾನ್ ಮಾಡಬೇಕು ಅಂತ ಕೇಳ್ಕೊಂಡು ಸ್ವಲ್ಪ ಎಲ್ಲಿ ಇಲ್ಲಿ ಹಾಕಕ್ಕೆ ಬಿಡ್ತಿಲ್ಲ. ಮುಂಚೆ ಇನ್ನೂ ಚೆನ್ನಾಗಿ ಆಗ್ತಿದ್ರು, ಈಗ ಸ್ವಲ್ಪ ಡೌನ್ ಆಗಿದೆ ಹೇಳ್ಬೇಕಂದ್ರೆ. ಯಾಕಂದರೆ ಈ ಗೌರ್ಮೆಂಟ್ ಎಲ್ಲ ಸ್ವಲ್ಪ ಇದು ನಿಲ್ಲಿಸ್ಬೇಕು ಅಂತೇಳಿ ಇದು ಮಾಡ್ತಾರೆ, ಆದರೂ ಹಂಗೆ ಹಿಂಗೆ ಇನ್ನೂ ತಿಳ್ಕೊಂಡು ಹೋಗ್ತಿದ್ದಾರೆ, ಬಟ್ ಅಲ್ಲಿವರೆಗೂ ಜೀವನ ಮಾಡ್ತಿದ್ದೆ.
2: ಹಾಗೆ ಶಿವ ಸರ್, ಈಗ ನೀವು ಆರ್ಡರ್ ತೊಗೊಂಡಿರ್ತೀರಾ ಫ್ಲೆಕ್ಸ್ ಹಾಕಿಸ್ಬೇಕು ಅಂತ, ನೀವೇ ಹೋಗಿ ಆ ಪ್ಲೇಸಿಗೆ ಫ್ಲೆಕ್ಸ್ನ ಹಾಕಿ ಬರೋದಾ ಅಥವಾ ಜಸ್ಟ್ ಡೀಲರ್ಸಿಗೆ, ಐ ಮೀನ್ ಯಾರು ಕಸ್ಟಮರ್ಸ್ ಇರ್ತಾರೆ ಕೊಡೋದಾ ಅಷ್ಟೇನಾ?
3: ಇಲ್ಲ, ಬೋರ್ಡ್ ಫಿಟ್ಟಿಂಗ್ ಆಗಲಿ ಇನ್ನೊಂದಾಗಲಿ, ಮೊನ್ನೆ ಶೋರೂಮಿಂದ ಓಪನಿಂಗ್ ಇತ್ತು, ಅದರದ್ದೆಲ್ಲ ನಾವೇ ಹೋಗಿ ವಿನೈಲ್ ಪೇಸ್ಟು ಆಮೇಲೆ ಫ್ಲೆಕ್ಸ್ ಎಲ್ಲ ನಾವೇ ಹಾಕ್ತೀವಿ. ನಮ್ಮಲ್ಲಿ ಹುಡುಗರು ಇರ್ತಾರಲ್ಲ, ಅವ್ರಿಗೆ ಕಳಿಸ್ತೀವಿ, ನಾವು ಅಲ್ಲಿ ನಿಂತ್ಕೊಂಡು ಮೇಂಟೈನ್ ಮಾಡಿ ಹಾಕ್ತೀವಿ, ಮತ್ತು ಕಸ್ಟಮರಿಗೆ ಅವ್ರಿಗೂ ಕೊಡ್ತೀವಿ.
2: ಓಕೆ, ಸೊ ನೀವು ಕೂಡ ಸ್ವತಃ ಅಲ್ಲೇ ಖುದ್ದಾಗಿ ಭೇಟಿ ಮಾಡಿ ಫ್ಲೆಕ್ಸ್ ಹಾಕ್ಸ್ಬಿಟ್ಟು ಬರ್ತೀರಾ? ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಫ್ಲೆಕ್ಸ್ ಬಿಸ್ನೆಸ್ನ ಹೇಗೆಲ್ಲ ಮಾಡ್ಬೋದು ಏನು ಅನ್ನೋದ್ರ ಬಗ್ಗೆ ಶಿವ್ ಅವರು ಚೆನ್ನಾಗಿ ಮಾಹಿತಿನ ಕೊಡ್ತಾ ಇದ್ರು. ಹಾಗೆ ಈ ಒಂದು ಬಿಸ್ನೆಸ್ಸಲ್ಲಿ ಇರುವಂತಹ ಸವಾಲುಗಳೇನು, ಜೊತೆಗೆ ಹೇಗೆಲ್ಲ ಈ ಬಿಸ್ನೆಸ್ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ ಸೂಪರ್ ಸಾಂಗ್ ಕೇಳ್ಕೊಂಡು. ಸೊ ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ವಿಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಫೇವರೇಟ್ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವು ಆರ್ಟ್ಸ್ ಅಂಡ್ ಫ್ಲೆಕ್ಸ್ ಪ್ರಿಂಟ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಈ ಒಂದು ಶಾಪ್ ನ ಮಾಲೀಕರಾಗಿರುವ ಶಿವು ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಈ ಫ್ಲೆಕ್ಸ್ ಬಿಸ್ನೆಸ್ ಅಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ ಅಂತ ಹೇಳ್ತಿದ್ರು, ಹಾಗೆ ಎಷ್ಟು ವರ್ಷದಿಂದ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಹೇಗೆಲ್ಲ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಹಾಗಿದ್ಮೇಲೆ ಇವ್ರ ಜೊತೆ ಇನ್ನೊಂದಿಷ್ಟು ಮಾತುಕತೆಯನ್ನ ನಡೆಸೋಣವಾ. ಶಿವು ಸರ್, ಮತ್ತೊಮ್ಮೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ಈಗ ಫ್ಲೆಕ್ಸ್ ಆರ್ಡರ್ ಗಳನ್ನ ತಗೊಳ್ತೀರಾ ಸರ್, ಹಾಗೆ ಆ ಪ್ಲೇಸಿಗೆ ಹೋಗಿ ಫ್ಲೆಕ್ಸ್ ಗಳನ್ನ ಕೂಡ ಹಾಕ್ತೀರಾ, ನಂತರದಲ್ಲಿ ಫಂಕ್ಷನ್ ಎಲ್ಲ ಮುಗಿಯುತ್ತೆ, ಆಮೇಲೆ ಆ ಫ್ಲೆಕ್ಸ್ ಗಳನ್ನ ಅಲ್ಲೇ ಬಿಡ್ತೀರಾ ಅಥವಾ ವಾಪಸ್ ತಗೋ ಬರ್ತೀರಾ, ಹೇಗೆ ಸರ್ ಅದ್ರ ನೆಕ್ಸ್ಟ್ ಸ್ಟೆಪ್ ಹೇಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
3: ಅಂದರೆ ಈ ಫಂಕ್ಷನ್ ಅಂದರೆ ಡೆಕೊರೇಷನ್ ಮಾಡ್ತಾರಲ್ಲ, ಅವರೆಲ್ಲ ಫ್ಲೆಕ್ಸನ್ನು ತೆಗಿತಾರೆ, ತೆಗ್ದು ಅವರೇ ತೆಗ್ದು ಇಟ್ಕೊತಾರೆ. ಆಮೇಲೆ ಕಟೋಟ್ರೆಲ್ಲ ಹೊಡಿತಾರಲ್ಲ, ಅವರು ಅದನ್ನು ತೆಗ್ದು ಇಟ್ಕೊತಾರೆ. ಕೆಲವರು ಎಲ್ಲೋ ಒಬ್ಬರೊಬ್ಬರು ಇಬ್ಬರಿಬ್ರು ಅಲ್ಲಲ್ಲೇ ಬಿಸಾಕ್ತಾರೆ, ಅದರಿಂದ ಸಮಸ್ಯೆ ಆಗುತ್ತೆ ಅಂತೇಳಿ ಸ್ವಲ್ಪ ಗೌರ್ಮೆಂಟವ್ರು ಇದು ಮಾಡ್ತಾರೆ ಅಷ್ಟೆ.
2: ಓಕೆ, ಈ ಫ್ಲೆಕ್ಸ್ಗಳನ್ನ ರೀಯೂಸ್ ಮಾಡ್ಬೋದಾ ಸರ್?
3: ರೀಯೂಸ್ ಅಂದರೆ ಬರೋಲ್ಲ ಮೇಡಮ್, ಪ್ರಿಂಟಿಗೆ ಬರೋಲ್ಲ. ಬಟ್ ಮನೆಗೆ ಈಗ ಮಳೆಗಿಳೆ ಬಂದರೆ ಹಳ್ಳಿಯಲ್ಲಿ ಯಾರಿಗಾದರೂ, ಅವರಿಗೆ ಇಲ್ಲಾಂದರೆ ಏನಾದರೂ ಅಡಿಕೆ ಗಿಡಿಕೆ ಹಾಕೊಳ್ಳೋಕೆ ಅಂಥವ್ರಿಗಾದರೆ ಕೊಡ್ಬೋದು.
2: ಓಕೆ ಶಿವ ಸರ್, ನಿಮ್ಮ ಈ ಬಿಸ್ನೆಸ್ ಜರ್ನಿಯಲ್ಲಿ ಸುಮಾರು ಎಷ್ಟು ವರ್ಷಗಳ ಅನುಭವ ಇದೆ ಸರ್ ನಿಮಗೆ?
3: ನನಗೆ ಇದ್ದು ಸ್ವಂತ ಮಾಡಿ ಅದರಿಂದ 2 ವರ್ಷ ಇದೆ. ಅಂದರೆ ನಾನು ಈ ಮಿಷಿನಲ್ಲಿ ವರ್ಕ್ ಮಾಡೋಕ್ಕೆ ಹಿಡ್ದು ನನಗೆ ಬೇರೆಯವ್ರದ್ದು ಕೆಲಸದಿಂದ ಒಂದು 8-10 ವರ್ಷದಿಂದ ಇದೆ.
2: ಓಕೆ, ಈ 8-10 ವರ್ಷಗಳ ಅನುಭವದಲ್ಲಿ ಯಾವತ್ತೊಂದಿನ ತುಂಬ ಖುಷಿಯಾಯಿತು, ಪರವಾಗಿಲ್ಲ ನಾನು ಈ ಒಂದು ಕೆಲಸಕ್ಕೆ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ನನಗೆ 2 ವರ್ಷದಿಂದನೂ ಅವಾಗವಾಗ ಅನಿಸುತ್ತೆ. ಅಂದರೆ 4 ಜನ ನೋಡಿ ಓ ಇವನು ಚೆನ್ನಾಗಾದ, ಚೆನ್ನಾಗಿ ಬೆಳೆದ ಅನ್ನೋದೊಂದು ಖುಷಿಯಿಂದ ಮಾತಾಡ್ತಾರಲ್ಲ, ಯಾರ ಹತ್ರ ಏನೋ ಅನ್ಸ್ಕೊಂಡಂಗೆ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು 4 ಜನಕ್ಕೆ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ಅಂತಾರಲ್ಲ, ಅದಕ್ಕೋಸ್ಕರ ಖುಷಿಯಾಗುತ್ತೆ.
2: ಸರ್, ಹಾಗೆ ಎಲ್ಲರ ಬಿಸ್ನೆಸ್ಸಲ್ಲೂ ಕೂಡ ಚಾಲೆಂಜಿಂಗ್ ಟೈಮ್ ಅಂತ ಇರುತ್ತೆ ಆಯಿತಾ, ಬಿಕಾಸ್ ಯಾವ ಬಿಸ್ನೆಸ್ ಕೂಡ ಸ್ಮೂತಾಗಿ ರನ್ ಆಗಲ್ಲ, ಎಲ್ಲದರಲ್ಲೂ ಕೂಡ ಸರ್ಕಮ್ಸ್ಟೆನ್ಸಸ್ ಅಂತ ಇರುತ್ತೆ. ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ಚಾಲೆಂಜಿಂಗ್ ಟೈಮ್ ಅಂದರೆ ಯಾವಾಗ ಸರ್, ಅದನ್ನು ಹೇಗೆ ನಿಭಾಯಿಸಿದ್ರಿ?
3: ಚಾಲೆಂಜಿಂಗ್ ಟೈಮ್ ಅಂದರೆ ನಮಗೆ ಆಷಾಢದಲ್ಲೇ, ಆಷಾಢದಲ್ಲಿ 1 ರೂಪಾಯಿ ಕೆಲಸ ಇರಲ್ಲ, ಅವು ಮೇಂಟೆನೆನ್ಸ್ ಚಾಲೆಂಜಿಂಗ್.
2: ಓಕೆ,
3: ಅಂದರೆ ನಾವು ಏನಾದರೂ ಕೂಡಿಟ್ಟಿದ್ದು ಅಥವಾ ಏನಾದರೂ ಮಾಡಿಟ್ಟಿದ್ದೇನೆ ತೆಗಿಬೇಕಾದತ್ತ ಅಷ್ಟೆ.
2: ಸೊ ಆಷಾಢ ತಿಂಗಳು ಪೂರ್ತಿ ಕೂಡ ಏನೂ ಕೆಲಸ ಇರೋದಿಲ್ಲ?
3: ಇರಲ್ಲ, 2 ತಿಂಗಳಂತೂ ಇರೋದೇ ಇಲ್ಲ ಕೆಲಸ, ಸುಮ್ಮನೆ ಕುತ್ಕೊಂಡು ಸಂಬಳದ ಕೆಲಸದವರಂತೂ ಕೊಡಲೇಬೇಕು, ಕರೆಂಟ್ ಬಿಲ್ ಕಟ್ಟಲೇಬೇಕು, ಬಾಡಿಗೆ ಕಟ್ಟಲೇಬೇಕು, ಹಂಗಾಗಿ.
2: ಸೊ ಯಾವ ಸೀಸನ್ ನಿಮಗೆ ತುಂಬ ಹೆಚ್ಚು ಲಾಭ ಆಗುತ್ತೆ ಅನ್ನೋದಾದರೆ?
3: ಅಂದರೆ ಈ ಮದುವೆ ಸೀಸನ್ ಎಲ್ಲ ಚೆನ್ನಾಗಿ ನಡೆಯುತ್ತೆ, ಜಾತ್ರೆ ಎಲ್ಲ ಚೆನ್ನಾಗಿ ನಡೀತತ್ತೆ, ಫಂಕ್ಷನ್ಗಳು ಎಲ್ಲ ಇತ್ತಂದಾಗ ಚೆನ್ನಾಗಿ ನಡೆಯುತ್ತೆ.
2: ಓಕೆ ಸರ್, ಹೊಸದಾಗಿ ಯಾರಾದರೂ ಈ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನೋರಿಗೆ ನೀವು ಏನು ಸಲಹೆ ಕೊಡ್ತೀರಾ ಸರ್?
3: ಏನಿಲ್ಲ, ಕೆಲಸ ಅಂತ ಬಂದಮೇಲೆ ಅದು ನೈಟಲ್ಲಿ ಡೇ ಆಗಲಿ ಶ್ರಮಪಟ್ಟು ಕೆಲಸ ಮಾಡಬೇಕು. ಯಾರೇ ಮಾಡಿದ್ರೂ ದೇವ್ರ ಇದ್ದೇ ಇರ್ತೇನೆ, ಅವ್ರ ಕೈ ಹಿಡ್ದೇ ಇರ್ತೇನೆ, ಅವ್ರು ಶ್ರಮ ಬಿಡಬಾರ್ದು ಅಷ್ಟೆ.
2: ಓಕೆ ಸರ್, ನೀವು ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗಿದ್ದೀರ, ಬರುವಂಥ ಗ್ರಾಹಕರ ಜೊತೆ ನಿಮ್ಮ ಒಂದು ಬಿಹೇವಿಯರ್ ಹೇಗಿರಬೇಕು, ಬಿಸ್ನೆಸ್ ಮ್ಯಾನಿಗೆ ಒಂದಿಷ್ಟು ಗುಣಲಕ್ಷಣಗಳು ಇರಬೇಕು ಅನ್ನೋದಾದರೆ ಏನಿರಬೇಕು ಸರ್?
3: ಏನಿಲ್ಲ ಮೇಡಮ್, ಅವ್ರು ಬರ್ತಿದ್ದಂಗೆ ಕೂತ್ಕೊಳ್ರಿ ಅಂತೇಳಿ ಅವ್ರಿಗೆ ಏನು ಕೇಳಿ ಏನು ಹಾಕ್ಬೇಕು ಹೇಳಿ ರೆಸ್ಪಾನ್ಸ್ ಮಾಡಿ. ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಲೇಟ್ ಆದರೆ ನೀವು ಹೋಗ್ರಿ, ನಾವು ವಾಟ್ಸಪ್ ಮಾಡ್ತೀವಿ ಅಂತ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನಾವು ಈ ಥರ ಅವ್ರಿಗೆ ಸ್ವಲ್ಪ ಅವ್ರಿಗೆ ಖುಷಿಯಾಗಬೇಕು, ನೆಕ್ಸ್ಟು ಹುಡಿಕೊಂಬರ್ಬೇಕು, ಆ ಥರ ಬಿಹೇವಿಯರ್ ಇರಬೇಕು ಅಷ್ಟೇ.
2: ಓಕೆ, ಸೊ ಶಿವಮೊಗ್ಗದಲ್ಲಿ ಸಾಕಷ್ಟು ಫ್ಲೆಕ್ಸ್ಗಳು ಸೆಂಟರ್ ಇದ್ದರು, ಆರ್ಟ್ಸ್ ಸೆಂಟರ್ ಇದ್ದರು ಕೂಡ ಜನ ಯಾಕೆ ಶಿವು ಆರ್ಟ್ಸ್ ಆ್ಯಂಡ್ ಫ್ಲೆಕ್ಸ್ ಸೆಂಟರ್ಗೆ ಬರಬೇಕು, ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ಸ್ಪೆಷಾಲಿಟಿ ಏನಿಲ್ಲ ಮೇಡಮ್, ಅಂದರೆ ಎಲ್ಲರೂ ಕೊಟ್ಟಂಗೆ ಪ್ರಿಂಟ್ ಕೊಡೋದು. ಬಟ್ ನಮಗೆ ಕಸ್ಟಮರ್ ಬಂದರೆ ನೆಕ್ಸ್ಟು ಅವರಿಂದ ಇನ್ನೊಬ್ಬರು ಬರಬೇಕು, ಆ ಥರ ನಾವು ಅವ್ರಿಗೆ ನೋಡ್ತೇವೆ, ಕಸ್ಟಮರ್ನ ನಾವು ನೋಡ್ತೀವಿ. ಯಾಕಂದರೆ ಈಗ ನಮಗೆ ಇಲ್ಲಿ ನಮ್ಮ ಹುಡುಗ ಇದನ್ನು ಹೋಗ್ರಿ ಅಂತ ಕಳಿಸ್ಬೇಕು, ಆ ಥರ ಅವರಿಗೆ ನಾವು ಸ್ವಾಗತ ಮಾಡ್ಕೊಂಡು ನಮ್ಮ ಅಂಗಡಿಯಲ್ಲಿ ಕೂರಿಸಿ ಅವ್ರಿಗೆ ಕೆಲಸ ಮಾಡಿಕೊಡ್ತೀವಲ್ಲ, ಆ ಖುಷಿ ಅವ್ರಿಗಿರಬೇಕು ಅಷ್ಟೇ.
2: ಕೆಲಸ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಕಸ್ಟಮರ್ಗೆ ಕೂಡ ಚೆನ್ನಾಗಿ ಮಾತಾಡಿಸ್ತೀರಾ ಅಂತ ಹೇಳ್ತಿದ್ದೀರಾ?
3: ಅವ್ರಿಗೆ ಖುಷಿ ಕೊಟ್ಟರೆ ಅವ್ರು ಇನ್ನೊಂದು ಕಡೆ ಕಳಿಸ್ತಾರೆ, ನಮಗೆ ಹಿಂಗೆ ಹೋಗ್ರಿ ನಮ್ಮ ಹುಡುಗ ಇದ್ದಾನೆ ಅಂತೇಳಿ, ಆ ಥರ ಸುಮಾರು ಅನುಭವ ಆಗಿದೆ.
2: ಓಕೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್, ನಿಮಗೂ ಅಷ್ಟೇ.
2: ಆಲ್ ರೈಟ್, ಕೇಳಿದಲ್ಲ ಸ್ನೇಹಿತರೆ, ಶಿವು ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು, ಹಾಗೆ ಈ ಒಂದು ಫ್ಲೆಕ್ಸ್ ಬಿಸ್ನೆಸ್ ಈಗ ಹೇಗೆಲ್ಲ ನಡೀತಾ ಇದೆ, ಇದರಲ್ಲಿರುವಂತಹ ಚಾಲೆಂಜಸ್ ಏನು, ಹಾಗೆ ಅವರ ಬಿಸ್ನೆಸ್ ಜರ್ನಿಯಲ್ಲಿ ಸಿಕ್ಕಂತಹ ಖುಷಿಯ ಕ್ಷಣಗಳಿಗೇನು, ಎಲ್ಲದರ ಬಗ್ಗೆ ಕೂಡ ಮಾಹಿತಿನ ಹಂಚಿಕೊಂಡ್ರು. ಹಾಗಿದ್ರೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜಿ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಎಷ್ಟು ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ಹಾಗೆ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ, ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ನಂದಿನಿ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜೆ ಶ್ರೀಧರ್. ಈಗ ಸಂಜೆಯ ಸಮಯ 7 ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ನೀವು ಕೂಡ ಆರಾಮಾಗಿ ಈಗ ಮನೆಯಲ್ಲಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ನೀವು ನಮ್ಮ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಬೋದು. ಹಾಗೆ ನಮ್ಮ ರೇಡಿಯೋದಲ್ಲಿ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಅವರ ಜೀವನದ ಅನುಭವಗಳನ್ನು ಹಾಗೆ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಅವುಗಳನ್ನು ಕೂಡ ಕೇಳಿ ಇನ್ಸ್ಪೈರ್ ಆಗಿ ನೀವು ಕೂಡ ಕೃಷಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ರೈತರಿಗಾಗಿ ಒಂದು ಮಾತನ್ನು ಹೇಳೋದಾದರೆ, ರೈತ ಸಮಸ್ಯೆಗಳಿಗೆ ಹೆದರದೆ ಎದುರಿಸುವ ಯೋಧ, ನೇಗಿಲು ಇವನ ಆಯುಧ, ಸೋಲನ್ನು ಅರಿಯದ ಸರದಾರ, ಇವನೇ ನಮ್ಮ ದೇಶಕ್ಕೆ ಆಧಾರ, ಜಗತ್ತನ್ನು ರಕ್ಷಿಸುವ ಯಜಮಾನ, ಕಾಯಕವೇ ಇವನ ಲಾಂಛನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಸೊ ಹಾಗೆ ನಮ್ಮೆಲ್ಲ ರೈತರಿಗೂ ಕೂಡ ನಮಸ್ಕರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನೀವು ಕೂಡ ಮಾತಾಡಬಹುದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಳ್ಬಹುದು. ನಮ್ಮ ಸಂಖ್ಯೆ 9686 9629 9686 9629 ಈ ಸಂಖ್ಯೆಗೆ ನೀವು ಕೂಡ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನಾವು ಕೇಳ್ತೀವಿ. ಹಾಗೆ ರೇಡಿಯೋದಲ್ಲಿ ಕೂಡ ನಿಮ್ಮ ಧ್ವನಿಯನ್ನು ನೀವು ಕೇಳಬಹುದು. ಸೊ ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ, ನೀವು ಕೂಡ ನಿಮ್ಮ ಕೃಷಿಯ ಜೀವನದ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಟಿಕೊಂಡಂಥವರ ಅನುಭವಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷವಾಗಿ ಮಾತನಾಡೋದಕ್ಕೆ ಒಬ್ಬ ವಿಶೇಷ ಅತಿಥಿ ಕೂಡ ಇದ್ದಾರೆ, ಅವರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ನೋಡಿ, ನಾವು ಪ್ರತಿದಿನ ಆಹಾರವನ್ನು ಸೇವನೆ ಮಾಡಲೇಬೇಕು. ಆಹಾರ ಸೇವನೆ ಮಾಡೋದಕ್ಕೆ ನಮಗೆ ಆಹಾರ ಪದಾರ್ಥಗಳು ಕೂಡ ಬೇಕಾಗುತ್ತೆ. ಅದು ದವಸ ಧಾನ್ಯಗಳಾಗಿರ್ಬೋದು, ತರಕಾರಿಗಳು, ಎಲ್ಲದೂ ಕೂಡ ಬೇಕಾಗುತ್ತೆ. ಇದನ್ನೆಲ್ಲ ಕೊಡುವಂಥವರು ನಮ್ಮ ರೈತರು. ಅದೇ ರೀತಿಯಲ್ಲೇ ನಮ್ಮ ಕೃಷಿನಲ್ಲಿ ಎಷ್ಟೊಂದು ರೀತಿಯ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಎಷ್ಟೋ ಅಡ್ವಾನ್ಸ್ ಆಗಿರುವಂತಹ ಟೆಕ್ನಾಲಜಿ ಆಗಿರ್ಬೋದು, ಜೊತೆಗೆ ಕೆಮಿಕಲ್ ಯುಕ್ತವಾದಂತಹ ಔಷಧಿಗಳಾಗಿರ್ಬೋದು, ಎಲ್ಲದೂ ಕೂಡ ಬಂದರೂ ನಮ್ಮ ಭೂತಾಯಿಗೆ ಬೇಕಾಗಿರುವಂಥದ್ದು ಸಾವಯವ ಗೊಬ್ಬರ, ನೈಸರ್ಗಿಕವಾದಂತಹ ಕೃಷಿ. ಹಾಗಾಗಿನೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಉತ್ತಮ ಇಳುವರಿಯನ್ನು ಪಡಿತಾ ಇರುವಂತಹ ನಮ್ಮ ರೈತರಾದಂತಹ ರವೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನ ನಿವಾಸಿಯಾಗಿರ್ತಾರೆ. ಇಲ್ಲೇ ತಮ್ಮ ಕೃಷಿಯನ್ನ ಮುಂದುವರಿಸಿಕೊಂಡು ಕೃಷಿಯಲ್ಲಿ ಖುಷಿಯನ್ನ ಕಾಣ್ತಾ ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ. ಸೊ ಬನ್ನಿ ಹಾಗಿದ್ರೆ ಅವರ ಕೃಷಿಯ ಅನುಭವಗಳೇನು, ಅವರ ಜರ್ನಿ ಹೇಗಿದೆ, ಅವ್ರ ಹತ್ರ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರಾ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
1: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
1: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
0: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
2: ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ತಾ ನೀವು ಕೂಡ ಇವತ್ತಿನ ಶೋನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು RJ ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳಿದ ಹಾಗೆ ನೈಸರ್ಗಿಕ ಕೃಷಿಯನ್ನ ಮಾಡ್ತಾ ಕೃಷಿನಲ್ಲಿ ಖುಷಿಯನ್ನ ಕಾಣ್ತಾ ಇರುವಂತಹ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನ ರವೀಶ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ. ಬನ್ನಿ ಹಾಗಿದ್ರೆ ಅವರ ಈ ಕೃಷಿ ಲೈಫ್ನ ಎಕ್ಸ್ಪ್ಲೋರ್ ಮಾಡೋಣ. ಅವರ ಕೃಷಿಯ ಜೀವನ ಹೇಗಿದೆ, ಅವರ ಕೃಷಿ ಭೂಮಿಯಲ್ಲಿ ಬೆಳೀತಾ ಇರುವಂತಹ ಪ್ರಮುಖವಾದಂತಹ ಬೆಳೆ ಏನು, ಹಾಗೆ ಆ ಬೆಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀರಾ, ಇದೆಲ್ಲರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಹಾಗಿದ್ರೆ ಅವ್ರನ್ನ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರವೀಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಶ್ ಅವರೇ, ನಿಮ್ಮ ಪರಿಚಯವನ್ನ ತಿಳಿಸ್ಕೊಡ್ಬೋದಾ?
3: ನನ್ನ ಹೆಸರು ರವೀಶ್ ಅಂತ ಹೇಳ್ಬಿಟ್ಟು, ನಮ್ದು ಊರು ದೊಡ್ಡ ಹೊಸೂರು, ಗೂಳೂರು ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಾವೊಬ್ರು ಕೃಷಿಕ.
2: ಓಕೆ ರವೀಶ್ ಅವರೇ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಶ್ ಅವರೇ, ನಿಮ್ಮ ಕೃಷಿಯ ಬಗ್ಗೆ, ನಿಮ್ಮ ಕೃಷಿ ಜೀವನದ ಬಗ್ಗೆ ಹೇಳ್ಬೋದಾ?
3: ನಾನೊಂದು 20 ಕೃಷಿ ಕೆಲಸ ಮಾಡ್ತಾ ಇದ್ದೀವಿ, ಅದರಲ್ಲಿ ಒಂದು 5 ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀನಿ. ಒಂದು 2 ಮಿಶ್ರ ಬೆಳೆ ಪದ್ಧತಿ ಮಾಡಿದ್ವಿ, ಅದರಲ್ಲಿ ಪ್ರಮುಖವಾಗಿ ನಿಂಬೆನ ಯೂಸ್ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು 250 ನಿಂಬೆ ಇರಬಹುದು.
2: ಓಕೆ ರವೀಶ್ ಅವರೇ, ನಿಮ್ಮ ಕೃಷಿನಲ್ಲಿ ಪ್ರಮುಖವಾದ ಬೆಳೆ ಯಾವುದು?
3: ನಮ್ದು ಪ್ರಮುಖ ಬೆಳೆ ತೆಂಗು ಮತ್ತೆ ಮಾವು ಇತ್ತು. ನಾವು ಈ ತೆಂಗು ಒಳಗಡೆ ಎಲ್ಲ ಇಂಟರ್ ಕ್ರಾಪ್ ಅಂದ್ರೆ ಬಹುಬೆಳೆ ಪದ್ಧತಿ ಮಾಡ್ಕೊಂಡಿದೀವಿ. ಆ ಬಹುಬೆಳೆ ಪದ್ಧತಿ ಒಳಗಡೆ ನಿಂಬು ಕೂಡ ಒಂದು, ಬೇರೆ ಬೇರೆ ತರಕಾರಿ ಮತ್ತೆ ಬೇರೆ ಬೇರೆ ಇವನ್ನ ಮಾಡ್ಕೊಂತ ಹೋಗ್ಬೋದು. ಅಂದ್ರೆ ಒಂದು ನಿಂಬೆಯಿಂದ ಒಂದು ನಿಂಬೆಗೆ 15 ಬೇಕಾಗತ್ತೆ. ಇದು ಅಸಲಿ ಗಿಡಗಳೇ ಬರ್ತವೆ, ಗಿಡಗಳನ್ನ ಬೀಜದಿಂದ ಹಾಕಿ ಕೆಲವರು ನಾಟಿ ಗಿಡಗಳನ್ನ ಕೊಡ್ತಾರೆ, ಕೆಲವರು ಗ್ರಾಫ್ಟಿಂಗ್ ಮಾಡ್ತಾರೆ. ಯಾಕಂದ್ರೆ ಬೇಗ ಸ್ವಲ್ಪ ರೈತರುಗಳಿಗೆಲ್ಲ ಬೇಗ ಆದಾಯ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕಸಿ ಮಾಡಿರೋಂತ ನಿಂಬೆಗಳನ್ನ ಕೊಡ್ತಾರೆ. ಅವು ಕನಿಷ್ಠ ಅಂದ್ರೆ ಕಮ್ಮಿ ಅಂದ್ರೆ ಒಂದು 2.5-3 ನಿಂಬೆ ಪಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದದು.
2: ಓಕೆ, ಸೊ ರವೀಶ್ ಅವರೇ, ಈಗ ಎಲ್ಲ ಬೆಳೆ ಎಲ್ಲ ಕಡೆಯಲ್ಲೂ ಬರೋದಿಲ್ಲ, ಸೊ ಅದೇ ರೀತಿನಲ್ಲೇ ಈಗ ನಿಂಬೆ ಕೃಷಿ ಎಲ್ಲ ಕಡೆಯಲ್ಲೂ ಬೆಳೆಯಕ್ಕಾಗತ್ತಾ ಹೇಗೆ, ಮತ್ತೆ ಈ ನಿಂಬೆ ಕೃಷಿಯನ್ನ ಯಾವ ರೀತಿನಲ್ಲಿ ಯಾವ ಹವಾಮಾನದಲ್ಲಿ ಬೆಳಿಬೇಕಾಗತ್ತೆ, ಇದರ ಕೃಷಿಯನ್ನ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
3: ನಿಂಬೆ ಅದು ಪ್ರಾಂತ್ಯವಾರು ತಳಿಗಳು ಬರ್ತವೆ. ಈಗ ನಮ್ಮ ನಮ್ಮ ನಿಂಬೆ ಜಾಸ್ತಿ ಪ್ರಮುಖ ಬರುವಂತದ್ದು ಬಿಸಿಲುಗಳಲ್ಲಿ, ಈ ಮಲ್ನಾಡಲ್ಲಿ ಸ್ವಲ್ಪ ಕಮ್ಮಿನೇ. ನಮ್ಮಲ್ಲಿ ಏನಿದ್ರು ಉತ್ತರ ಕರ್ನಾಟಕ ಮತ್ತೆ ನಮ್ಮ ಬಯಲುಸೀಮೆಗಳೈತಲ್ಲ, ಬಯಲುಸೀಮೆಯಲ್ಲಿ ಪ್ರಮುಖವಾಗಿ ಬೆಳೆಯುವಂಥದ್ದು ಉಷ್ಣದಲ್ಲಿ ಬರುವಂತದ್ದು ಇದು ಸ್ವಲ್ಪ ಬಿಸಿಲು ಇರುವಂತ ಜಾಗಗಳಲ್ಲಿ ಬರುವಂತದ್ದು ನಿಂಬೆ. ಹಂಗಾಗಿ ಸ್ವಲ್ಪ ನಮ್ಮಲ್ಲೂ ತುಮಕೂರು ಮತ್ತೆ ನಿಮ್ಮ ಶಿವಮೊಗ್ಗ ಸ್ವಲ್ಪ ಕಮ್ಮಿನೇ ನಿಂಬೆ ಅನ್ಸುತ್ತೆ. ನಮ್ಮ ತುಮಕೂರು, ಚಿತ್ರದುರ್ಗ ಮತ್ತೆ ದಾವಣಗೆರೆ ಈ ಕಡೆ ಸ್ವಲ್ಪ ಬಯಲು ಉತ್ತರ ಕರ್ನಾಟಕ ಈ ಕಡೆ ಎಲ್ಲ ಕೆಂಪು ಮತ್ತು ಕಪ್ಪು ಮಣ್ಣುಗಳಲ್ಲಿ ಇದನ್ನು ಜಾಸ್ತಿ ಬೆಳಿಬಹುದು. ಕಪ್ಪು ಮಣ್ಣು ಜಾಸ್ತಿ ಬೆಳೀತಾ ಹೋಗ್ಬೋದು. ಈ ಬೆಳಿಲಿಕ್ಕೆ ಪ್ರಮುಖವಾಗಿ ಇದಕ್ಕೆ ಜೇಡಿ ಮಣ್ಣು ಅಂತೀವಲ್ಲ, ಕಪ್ಪು ಮಣ್ಣು ಅಥವಾ ಕೆಂಪು ಗೋಡ್ ಮಣ್ಣು ಇರ್ತದಲ್ಲ, ಮಣ್ಣುಗಳಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ. ಇದನ್ನ ಇದು ತುಂಬಾ ತಳಿಗಳೈತೆ ಇದರಲ್ಲಿ, ಆ ಪ್ರಾಂತ್ಯಕ್ಕೆ ತಕ್ಕಂತೆ ತಳಿಗಳನ್ನ. ಯಾಕಂದ್ರೆ ಈಗ ಮಹಾರಾಷ್ಟ್ರ ಎಲ್ಲ ತಾಜಿ ನಿಂಬೆಗಳನ್ನ ಬೆಳೀತಾರೆ, ನಮ್ಮ ಇದರಲ್ಲಿ ಬಾಲಾಜಿ ಅಂತ ಒಂದು ತಳಿಗಳನ್ನ ಬೆಳೀತಾರೆ. ಆಮೇಲೆ ಇದು ಸದಾಕಾಲ ಅಂದ್ರೆ ಎನಿ ಟೈಮ್ ಬರುವಂತ ನಿಂಬೆಗಳು ಬಂದಿದೆ, ಸೀಡ್ಲೆಸ್ ನಿಂಬೆಗಳು ಬಂದಿದೆ, ಈಗ ಹಲವಾರು ನಿಂಬೆಗಳು ಬಂದಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಿಂಬೆಗಳನ್ನು ಕೂಡ ಬಯಲ್ನ ಇದರಲ್ಲಿ ಬಯಲು ಸೀಮೆಗಳಲ್ಲಿ ಬೆಳೆಯುವಂತ ನಿಂಬೆಗಳೇ ಜಾಸ್ತಿ ಇರೋದು. ಮಲ್ನಾಡಲ್ಲಿ ಸೀಮೆಗಳಲ್ಲಿ ನನಗೆ ಗೊತ್ತಿರಂಗೆ ಕಮ್ಮಿ ನಿಂಬೆಗಳು ಬೆಳೆಯುವಂಥದ್ದು. ಬಟ್ ಅಲ್ಲಿ ಮೂಸಂಬಿ ಕಿತ್ಲೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ನಿಂಬೆನೂ ಬರ್ಬೋದು, ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ನಾನು ಬಯಲು ಸೀಮೆ ಬಗ್ಗೆ

0: ಜಾಸ್ತಿ ತಿಳ್ಕೊಂಡಿರೋದ್ರಿಂದ ಬಯಲುಸೀಮೆ ಜಾಸ್ತಿ ಬರ್ತದೆ. ಇದು ನಿಂಬೆ ಬೆಳೆಯಕ್ಕೆ ಪ್ರಮುಖವಾದ ಕೃಷಿ ಪದ್ಧತಿಗಳು ಅಂದ್ರೆ, ಒಂದು ನಿಂಬೆಯಿಂದ ಒಂದು ನಿಂಬೆಗೆ 15 ಅಡಿ ಗ್ಯಾಪ್ ಬಿಡಬೇಕಾಗತ್ತೆ. ನಾವು ಮಧ್ಯದಲ್ಲಿ ಇಂತ ಬೇರೆ ಬೇರೆ ಇರ್ತದೆ, ತರಕಾರಿ ಮತ್ತೆ ಬೇರೆ ಬೇರೆ ಇವನ್ನ ಮಾಡ್ಕೊಂತ ಹೋಗ್ಬೋದು. ಅಂದ್ರೆ ಒಂದು ನಿಂಬೆಯಿಂದ ಒಂದು ನಿಂಬೆಗೆ 15 ಅಡಿ ಬೇಕಾಗತ್ತೆ. ಇದು ಅಸಲಿ ಗಿಡಗಳೇ ಬರ್ತವೆ, ಗಿಡಗಳನ್ನ ಬೀಜದಿಂದ ಹಾಕಿ ಕೆಲವರು ನಾಟಿ ಗಿಡಗಳನ್ನ ಕೊಡ್ತಾರೆ, ಕೆಲವರು ಗ್ರಾಫ್ಟಿಂಗ್ ಮಾಡ್ತಾರೆ. ಯಾಕಂದ್ರೆ ಬೇಗ ಸ್ವಲ್ಪ ರೈತರುಗಳಿಗೆಲ್ಲ ಬೇಗ ಆದಾಯ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕಸಿ ಮಾಡಿರೋಂತ ನಿಂಬೆಗಳನ್ನ ಕೊಡ್ತಾರೆ. ಅವು ಕನಿಷ್ಠ ಅಂದ್ರೆ ಕಮ್ಮಿ ಅಂದ್ರೆ ಒಂದು 2.5 ರಿಂದ 3 ವರ್ಷಕ್ಕೆಲ್ಲ ನಿಂಬೆ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಇವು ನೆಡೋ ವಿಧಾನ ಅಂದ್ರೆ 1.5 ರಿಂದ 1.5 ಅಡಿ ಮುಂದಿನ ತೆಗಿಬೇಕಾಗತ್ತೆ. ಅದಕ್ಕೆ ಉತ್ಕೃಷ್ಟವಾದ ಗೊಬ್ಬರ ಕಾಂಪೋಸ್ಟ್ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನ ಹಾಕಿ ಲೈಟ್ ಆಗಿ ಮಣ್ಣು ಎಳಿಬೇಕಾಗತ್ತೆ 1 ವಾರ ಮುಂಚೆ. ಆಮೇಲೆ ಅದಕ್ಕೆ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ನೆಡೋದಾದ್ರೆ ಸ್ವಲ್ಪ ನೀರು ಹಾಕಬೇಕಾಗತ್ತೆ. ಇದು ನೆಡಬೇಕಾಗಿರೋ ಸೂಕ್ತವಾದ ವಾತಾವರಣ ಅಂದ್ರೆ ತಿಂಗಳು ಅಂದ್ರೆ ಮಾರ್ಚ್ ಆದ ನಂತರ, ಮೇ ಮಾರ್ಚ್ ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದು, ಮೇಲ್ ಗೊಬ್ಬರ ಹಾಕೊಂಡಿದ್ದು, ಜೂನ್ ಅಥವಾ ಜುಲೈ ಒಳಗಡೆ ನೆಡಬೇಕಾಗತ್ತೆ. ಇದು ಮಳೆಗಾಲ ಆರಂಭ ದಿನಗಳಲ್ಲಿ ನೆಟ್ರೆ ಅಟ್ಲೀಸ್ಟ್ ಬೇಸಿಗೆ ಬರಕ್ಕೆ 6 ತಿಂಗಳು ಟೈಮ್ ತಗೊಳುತ್ತೆ. ಅಂತ ಟೈಮಲ್ಲಿ ಚೆನ್ನಾಗಿ ಇದು ಉತ್ಕೃಷ್ಟವಾಗಿ ಬೆಳೀತದೆ. ಹಂಗಾಗಿ ಸ್ವಲ್ಪ ಬೇಸಿಗೆಯಲ್ಲಿ ಇದನ್ನ ಮೇಂಟೆನೆನ್ಸ್ ಕಮ್ಮಿ ಆಗ್ತದೆ. ನಾವು ಬೇಸಿಗೆಯಲ್ಲಿ ಗಿಡಗಳು ಹಾಕಿದಾಗ ಮೇಂಟೆನೆನ್ಸ್ ಬಹಳ ಕಷ್ಟ ಆಗುತ್ತೆ, ಅದು ಬರಕ್ಕೆ ಆಗುತ್ತೆ.
1: ಓಕೆ ರವಿಶರೇ, ಸೊ ಯಾವ ಸಮಯದಲ್ಲಿ ಈ ನಿಂಬೆ ಗಿಡಗಳನ್ನ ನೆಡಬೇಕು, ಹಾಗೆ ಇದರ ಕೃಷಿಯನ್ನ ಹೇಗೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರಿ. ಹಾಗೆ ಬೇಸಿಗೆನಲ್ಲಿ ಇದರ ಮೇಂಟೆನೆನ್ಸ್ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಜೊತೆಗೆ ನಿಂಬೆ ಬೆಳೆಗಳನ್ನ ನೆಡುವಾಗ ಎಷ್ಟು ಎಷ್ಟು ಅಂತರದಲ್ಲಿ ನೆಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ರವೀಶ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಈ ನಿಂಬೆ ಕೃಷಿಯ ಬಗ್ಗೆ ನಿಮಗೂ ಆಸಕ್ತಿ ಇತ್ತು ಅಂತಂದ್ರೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ಳಿ. ಹಾಗೆ ನಿಂಬೆ ಕೃಷಿಯನ್ನ ಮಾಡಬೇಕು ಅಂತ ನೀವು ಕೂಡ ಅನ್ಕೊಳ್ತಾ ಇದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರುವಂತಹ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವೀಶ್ ಅವ್ರ ಜೊತೆಗೆ ನಿಂಬೆ ಕೃಷಿಯ ಕುರಿತಂತೆ ಇನ್ನಷ್ಟು ಮಾತಾಡೋಕ್ಕಿದೆ. ಹಾಗೆ ಅವರ ಪ್ರಮುಖ ಬೆಳೆಯಾಗಿರುವಂತಹ ಈ ನಿಂಬೆ ಕೃಷಿಯಲ್ಲಿ ಇನ್ನೂ ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅವರದನ್ನ ಕೇಳೋಣ. ಹಾಗೆ ಅದಕ್ಕೆ ಏನೆಲ್ಲ ಪೂರಕವಾಗಿರುವಂತಹ ಕೆಲಸಗಳು ಮಾಡಬೇಕು, ಹಾಗೆ ನಿಂಬೆ ಕೃಷಿಯನ್ನು ಮಾಡುವಾಗ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳಿದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡಂತಹ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ದೊಡ್ಡ ಹೊಸೂರಿನ ರವೀಶ್ ಅವರು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸೊ ಹಾಗೆ ಇವರು ನೈಸರ್ಗಿಕ ಕೃಷಿನಲ್ಲಿ ನಿಂಬೆ ಕೃಷಿಯನ್ನ ಮಾಡ್ತಾ ಒಂದು ಉತ್ತಮವಾದಂತಹ ಇಳುವರಿನ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವೀಶ್ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ, ಹಾಗೆ ನಿಂಬೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಅವ್ರ ಹತ್ರ ತಿಳ್ಕೊಳ್ಳೋಣ. ರವೀಶ್ ಅವರೇ, ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಶ್ ಅವರು, ನೀವಾಗ್ಲೇ ಹೇಳ್ತಾ ಇದ್ರಿ ಈ ನಿಂಬೆ ಬೆಳೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಹಾಗೆ ಯಾವ ಹವಾಮಾನದಲ್ಲಿ ಇದನ್ನ ಬೆಳಿಬೇಕಾಗತ್ತೆ, ಈ ಒಂದು ನಿಂಬೆ ಬೆಳೆಯನ್ನ ಮಾಡ್ಬೇಕಾಗತ್ತೆ, ಮತ್ತೆ ಈ ನಿಂಬೆ ಬೆಳೆಯ ಪದ್ಧತಿ ಹೇಗೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೇನೆ ಈಗ ನಿಂಬೆ ಕೃಷಿಯನ್ನ ಮಾಡೋದಕ್ಕಿಂತ ಮುಂಚೆ ನಮ್ಮ ಭೂಮಿಯ ಸಿದ್ಧತೆ ಹೇಗಿರ್ಬೇಕಾಗತ್ತೆ, ಭೂಮಿಯ ಹದ ಹೇಗಿರ್ಬೇಕು, ಮತ್ತೆ ನಿಂಬೆ ಗಿಡಗಳನ್ನ ಹೇಗೆ ಬೆಳೆಸ್ತೀರಾ, ಇದರ ಗೊಬ್ಬರದ ನಿರ್ವಹಣೆ ಎಲ್ಲ ಹೇಗಿರುತ್ತೆ, ಇದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಬೋದಾ ರವೀಶ್ ಅವರ?
3: ಇದೇನಾಗತ್ತೆ, ಗಿಡನ ಬೀಜದಿಂದ ಗಿಡ ಮಾಡ್ಕೊಂತೀವಿ. ಗಿಡಕ್ಕೆ ಏನಾಗತ್ತೆ, ನಾಟಿ ಗಿಡ ಆದ್ರೆ 5-6 ವರ್ಷ ಆಗತ್ತೆ ಗಿಡ ಕಾಯಿ ಬಿಡ್ಲಿಕ್ಕೆ. ಹಂಗೆ ಏನ್ ಮಾಡ್ತೀವಿ, ಮಧ್ಯದಲ್ಲಿ ನಾವು ನಮಗ್ ಬೇಕಾದಂತ ಮಾತೃ ಕಾಂಡನ ತಗೊಂಡು ಕಟ್ ಮಾಡಿ ಗ್ರಾಫ್ಟಿಂಗ್ ಮಾಡ್ಕೊಂತೀವಿ. ಆ ಗ್ರಾಫ್ಟಿಂಗ್ ಮಾಡಿದ್ರೆ 2-3 ಶಿಕ್ಕೆ ಬಂದ್ಬಿಡ್ತದೆ ಅದು ನಿಮ್ಗೆ. ಹಂಗಾಗಿ ಗ್ರಾಫ್ಟಿಂಗ್ ಗಿಡಗಳನ್ನೇ ಜಾಸ್ತಿ ರೈತರಿಗೆ ಯೂಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮಣ್ಣ ನೋಡಿ, ಫಸ್ಟ್ ನೀವು ಬಹುಬೆಳೆ ಪದ್ಧತಿ ಮಾಡ್ಕೊಬೇಕಾದಾಗ ಹಾಕ್ಬೇಕು ಅಂದ್ರೆ ಬೇರೆ ಗಿಡಗಳೆಲ್ಲ ಇರ್ತವೆ, ಅದ್ರ ಮಧ್ಯದಲ್ಲಿ ಇದನ್ನ ಇಡೋದಾದಾಗ ಗುಂಡಿ ತೋರಿ ಗುಂಡಿಗೆ ಅದಕ್ಕೆ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರಗಳು ಹಾಕೊಂಡು ಹಾಕೊಬೇಕಾಗತ್ತೆ. ಇಲ್ಲ, ನಾವು ಏನು ಹಾಕ್ತಿಲ್ಲ, ಬರೀ ಏಕ ಬೆಳೆ ಪದ್ಧತಿ ನಿಂಬೆ ಗಿಡನೇ ಹಾಕ್ತೀವಿ ಅಂದ್ರೆ ಫಸ್ಟ್ ಇಡೀ ಹೊಲನ ಉಳ್ಮೆ ಮಾಡಿ ಅದನ್ನ ನೀವು ಹಾಕುವಂತ ಜಾಗನ ಪಾಯಿಂಟ್ ಮಾಡ್ಕೊಂಡು ಗುಂಡಿ ತೋಡಿ ಅದಕ್ಕೆ ಉತ್ಕೃಷ್ಟವಾದ ಗೊಬ್ಬರಗಳನ್ನ ಹಾಕೊಂಡು ಗೊಬ್ಬರ ಹಾಕಿ ಅದ ನಂತರ ಗಿಡ ನೆಡಬೇಕಾಗುತ್ತೆ.
2: ಓಕೆ, ಮತ್ತೆ ಗೊಬ್ಬರ ಕೊಡುವ ಅವಶ್ಯಕತೆ ಇರುತ್ತಾ?
3: ಫಸ್ಟ್ ಹಾಕ್ಬೇಕಾದ್ರೆ ಸ್ವಲ್ಪ ಕೊಡ್ಬೇಕು, ಸ್ವಲ್ಪ ಮಟ್ಟಿಗೆ ಗೊಬ್ಬರ ಕೊಡ್ಬೇಕು. ಅದಾದ ನಂತರ 3 ತಿಂಗಳು ಅಥವಾ 6 ತಿಂಗಳಿಗೆ ಒಮ್ಮೊಮ್ಮೆ ಮಧ್ಯದಲ್ಲಿ ಮೇಲ್ ಗೊಬ್ಬರ ಕೊಟ್ರೆ ಸ್ವಲ್ಪ ಬೇಗನೆ ಬೆಳವಣಿಗೆ ಆಗ್ತದೆ ಉತ್ಕೃಷ್ಟವಾಗಿ. ಬೇಗ ಬೆಳವಣಿಗೆ ಆಗ್ಬೇಕು ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ಗೊಬ್ಬರಗಳು ಕೊಡ್ಬೇಕು, ಸ್ವಲ್ಪ ಅಲ್ಲಿ ವಾತಾವರಣ ನೋಡ್ಕೊಂಡು ಮೈಕ್ರೋಸ್ಕೋಪ್ ಕೊಡ್ಬೇಕಾಗತ್ತೆ. ಏನು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಲ್ವ, ನಾವು ಸೂಕ್ಷ್ಮ ಜೀವಿಗಳನ್ನ ಕೊಟ್ರೆ ಸ್ವಲ್ಪ ಭೂಮಿ ಬೇಗ ಫಲವತ್ತತೆ ಹೊಂದುತ್ತದೆ, ಬೇರೆ ಬೆಳವಣಿಗೆಗೆ ಬಹಳ ಅನುಕೂಲ ಆಗ್ತದೆ.
2: ಓಕೆ, ವರ್ಷದಲ್ಲಿ ಎಷ್ಟು ಸರಿ ಕೊಡ್ಬೇಕಾಗತ್ತೆ?
3: 2-3 ತಿಂಗಳು, ವರ್ಷಕ್ಕೆ 2 ಸರಿ ಕೊಟ್ರು ಸಾಕು ಅಥವಾ 3 ಸರಿ ಕೊಟ್ರು ಸಾಕಾಗುತ್ತೆ. ಬೆಳವಣಿಗೆ ವರ್ಷಕ್ಕೊಮ್ಮೆ ಕೊಟ್ರೆ ಸಾಕು. ನಾವೊಂದು ಈಗ ನಾನು ಹೇಳ್ತಿರೋದು ಫಸ್ಟ್ ಹಾಕಿದಾಗಿಂದ 3-3 ತಿಂಗಳಿಗೆ ಒಮ್ಮೆ ಕೊಡ್ತಾ ಹೋದ್ರೆ ಒಂದ್ 3-4 ಸರಿ ಹಾಕಿ ಕೊಟ್ಕೊಂಡು ಹೋಗಿ ಆಮೇಲೆ ಗಿಡ ದೊಡ್ಡದಾದ ನಂತರ ವರ್ಷಕ್ಕೊಮ್ಮೆ ಕೊಟ್ರೆ ಸಾಕಾಗತ್ತೆ. ವರ್ಷಕ್ಕೊಮ್ಮೆ ಕೊಟ್ಟರು ಸಾಕು. ಮಧ್ಯದಲ್ಲಿ ಬೇಕಾದ್ರೆ ನಾವು ಚೆನ್ನಾಗಿ ಇಳುವರಿ ಬರಬೇಕು, ಶೇಣಿಂಗ್ ಎಲ್ಲ ಕಾಯಿ ಚೆನ್ನಾಗಿ ಬರಬೇಕು ಅಂದ್ರೆ ಮೈಕ್ರೋಸ್ ಕೊಡ್ತೀವಿ ನಾವು, ಜೀವಾಣುಗಳನ್ನ ಸೂಕ್ಷ್ಮ ಜೀವಗಳು ಅಂತ ಕರಿತೀವಿ, ಸೂಕ್ಷ್ಮ ಜೀವಗಳು ಕೊಟ್ಟರೆ ಸಾಕಾಗತ್ತೆ.
2: ಓಕೆ ರವೀಶ್ ಅವರೇ, ಸೊ ಭೂಮಿಯ ಸಿದ್ಧತೆ ತುಂಬಾ ಮುಖ್ಯ ಆಗುತ್ತೆ, ಹಾಗೆ ಮಣ್ಣಿನ ಹದ ಹೇಗಿರುತ್ತೆ ನೋಡಿಕೊಂಡು ನಾವು ಈ ನಿಂಬೆ ಸಸಿಗಳನ್ನ ಹಾಕಬೇಕಾಗತ್ತೆ. ಅದೇ ರೀತಿಯಲ್ಲೇ ಗೊಬ್ಬರದ ನಿರ್ವಹಣೆಯನ್ನು ಕೂಡ ನಾವು 6 ತಿಂಗಳಿಗೊಮ್ಮೆ ತರಲ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ರೆ. ಸೊ ಹಾಗೆ ರವೀಶ್ ಅವರೇ, ಈಗ ನೀವು ಹೇಳಿದಾಗೇನೆ ನಿಂಬೆನಲ್ಲಿ ಬೇರೆ ಬೇರೆ ರೀತಿಯ ತಳಿಗಳಿದೆ ಅಂತ ಹೇಳಿ ಹೇಳ್ತಾ ಇದ್ರಿ. ಸೊ ಈಗ ನಿಂಬೆನಲ್ಲಿ ಎಷ್ಟು ತಳಿಗಳಿದೆ, ಮತ್ತೆ ನಿಮ್ಮ ತೋಟದಲ್ಲಿ ಇರುವಂತಹ ತಳಿಗಳು ಯಾವ್ದಾದ್ರು ಹೇಳ್ಬೋದಾ?
3: ನನ್ನಲ್ಲಿ 2 ತಳಿ, ನನ್ನ ಹತ್ರ ಸುಮಾರು ಒಂದು 15 ವೆರೈಟಿ ನಿಂಬೆಗಳಿದೆ. ಅದೇ ಹೇಳದ್ನೆಲ್ಲ, ಒಂದು ಕಾಸ್ಟ್ಲಿ ನಿಂಬೆ ಇದೆ, ಬಾಲಾಜಿ ಇದೆ ಅಂದ್ರೆ ಸದಾ ಕಾಲ ಬಿಡುವಂತ ನಿಂಬೆ ಇದೆ, ಸೀಡ್ಲೆಸ್ ನಿಂಬೆ ಇದೆ, ಆ ನಿಂಬೆ ಸಮೇತ ತಿನ್ನುವಂತ ಗಜಿ ನಿಂಬೆ ಇದೆ, ಆಮೇಲೆ ಇನ್ನೊಂದು ಆರೆಂಜ್ ಕಲರ್ ಇಜ್ಜೆ ಬರುತ್ತೆ. ಹೀಗೆ ಹಲವಾರು ಒಂದು 10 ವೆರೈಟಿ ನನ್ನ ಹತ್ರ ನಿಂಬೆ ಇದೆ. ಅಂದ್ರೆ ಮಾರ್ಕೆಟಿಂಗ್ ಪರ್ಪಸ್ ನಾನು ಹಾಕೊಂಡಿರೋದು ಗಜಿ ನಿಂಬೆ ಮತ್ತೆ ಮಾಮೂಲು ರೆಗ್ಯುಲರ್ ನಿಂಬೆ ಮಾತ್ರ ಇರ್ತದೆ. ಈ ಮಿಕ್ಕಿದೆಲ್ಲ ಒಂದಷ್ಟು ಹಾಕಿದ್ವಿ, ಯಾಕಂದ್ರೆ ಇನ್ನ ನಾವು ಅದು ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಒಂದಷ್ಟು ಕಾಯಿ ಬಿಟ್ಟಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ರಸ ಎಲ್ಲ ಬರ್ತಾ ಇದೆ. ಅಂದ್ರೆ ರೆಗ್ಯುಲರ್ ಆಗಿ ನಮ್ಮ ಬಯಸಿಮೇಲೆ ಬರುವಂತದ್ದು ಕಾಸಲಿ ಮತ್ತೆ ಬಾಲಾಜಿ.
2: ಓಕೆ, ನಿಮ್ಮ ತೋಟದಲ್ಲಿ ಇರುವಂತಹ ಗಿಡಗಳಲ್ಲಿ ಒಂದು ಗಿಡಕ್ಕೆ ಎಷ್ಟು ನಿಂಬೆ ಹಣ್ಣು ಸಿಗ್ಬೋದು ರವೀಶ್ ಅವರ?
3: ನಿಮ್ಮ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಆಗ್ತಾಗ ಈಗ ನಮ್ಮ ತೋಟದಲ್ಲಿ 3 ವರ್ಷದ ಗಿಡ ಇದೆ, 5 ವರ್ಷದ ಗಿಡ ಇದೆ, 10 ವರ್ಷದ ಗಿಡ. 3 ವರ್ಷದ ಗಿಡದಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಒಂದು 200 ಕಾಯಿ ಬರ್ತಾ ಇದೆ. ಈ 4 ಮತ್ತು 5 ವರ್ಷಕ್ಕೆ ಹೋದಾಗ 300ರಿಂದ 400, ಹಿಂಗೆ ಗಿಡಕ್ಕೆ ಏಜಾದಂಗೆ ಗಿಡ ದೊಡ್ಡದಾದಂಗೆ ಒಂದು 500ವರೆಗೂ ನಮ್ಗೆ ಕಾಯಿ ಬರಲು ಪ್ರಾರಂಭ ಮಾಡ್ತದೆ. 500 ಮಿನಿಮಮ್ ಒಂದು 500 ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು 5-6 ವರ್ಷ ಆದ ನಂತರ.
2: ಓಕೆ ರವೀಶ್ ಅವರು, ನೀವಾಗ್ಲೇ ಹೇಳ್ತಾ ಇದ್ರಿ ಬೇರೆ ಬೇರೆ ಪ್ರಾಂತ್ಯಕ್ಕೆ ಬೇರೆ ಬೇರೆ ರೀತಿಯ ತಳಿಗಳು ಬೆಳೆಯುತ್ತೆ ಅಂತ ಹೇಳಿ. ಹಾಗೆ ಅದ್ರ ಜೊತೆಗೆ ಈಗ ಬೇಸಿಗೆ ಸಮಯದಲ್ಲಿ ಬಿಸಿಲಿರುವಂತಹ ಕಡೆಯಲ್ಲಿ ಹೆಚ್ಚಾಗಿ ನಿಂಬೆ ಕೃಷಿ ಚೆನ್ನಾಗಿ ಬರುತ್ತೆ, ಮತ್ತೆ ಒಳ್ಳೆ ಇಳುವರಿ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಇದಕ್ಕೆ ಹೆಚ್ಚಾದ ಬಿಸಿಲಿನ ವಾತಾವರಣನೇ ಬೇಕಾ, ಅಥವಾ ಎಲ್ಲ ವಾತಾವರಣಗಳಲ್ಲೂ ಆಗುತ್ತಾ ಇದು ಬೆಳೆಯೋದಕ್ಕೆ?
3: ಬಿಸಿಲು ಬಿಸಿಲು ಸ್ವಲ್ಪ ಜಾಸ್ತಿ ಇದ್ರೆ ತುಂಬಾ ಚಂದ. ಈ ಏನೋ ನಾವು ಕಾಜ್ಲಿ ನಿಂಬೆ ಇದೆ, ಕಾಜ್ಲಿ ನಿಂಬೆಗೆ ಫುಲ್ ಬಿಸಿಲು ಇರೋದಂತ ಒಳ್ಳೇದು. ಬಿಸಿಲು ಜಾಸ್ತಿ ಇದ್ದಷ್ಟು ಇಳುವರಿ ಚೆನ್ನಾಗಿ ಬರ್ತದೆ ಅದರಲ್ಲಿ. ಅಲ್ಲಿ ಬಾಲಾಜಿಗೆ ಸ್ವಲ್ಪ ಶೇಡ್ ಆದ್ರೂ ಪರವಾಗಿಲ್ಲ ನಡೀದೆ ಅಂದ್ರೆ, ಇದಕ್ಕೂ ಬಿಸಿಲು ಬೇಕು, ನಾನು ಸ್ವಲ್ಪ ಇಂಟರ್ಕ್ರಾಪ್ ಮಾಡ್ಕೊಂತೀನಿ, ಬಹುಬೆಳೆ ಪದ್ಧತಿಯಲ್ಲಿ ಇಟ್ಕೊಂತೀನಿ ಅಂದ್ರೆ ಬಾಲಾಜಿ ಬೆಟರ್ ಅಂತ ಅನ್ಕೊಂತೀನಿ.
2: ಓಕೆ ಓಕೆ ರವೀಶ್ ಅವರೇ, ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದೀರಾ. ಸೊ ನಿಮ್ಮ ಜೊತೆ ಏನಷ್ಟು ಮಾತಾಡೋದಕ್ಕಿದೆ, ಅದಕ್ಕೂ ಮುಂಚೆ ಏನೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಮಾಡೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನ ರವೀಶ್ ಅವರು ಅವರ ನೈಸರ್ಗಿಕ ಕೃಷಿನಲ್ಲಿ ನಿಂಬೆಯನ್ನು ಬೆಳೆದು ತಮ್ಮ ಜೀವನವನ್ನು ಕಟ್ಕೊಂಡು, ಹಾಗೆ ನಿಂಬೆ ಕೃಷಿಯ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಬೆಳೆಗಳನ್ನು ಮಾಡ್ತಾ ನಿಂಬೆ ಕೃಷಿನಲ್ಲಿ ಉತ್ತಮ ಇಳುವರಿಯನ್ನು ಪಡ್ಕೊಳ್ತಾ, ಸೊ ನಿಂಬೆ ಕೃಷಿಯ ಬಗ್ಗೆ ತುಂಬ ಆಳವಾದಂತಹ ಮಾಹಿತಿಗಳನ್ನ ತಿಳ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಅವರು ಹೇಳ್ತಿದ್ದ ಹಾಗೆ ಭೂಮಿಯ ಸಿದ್ಧತೆ ಮತ್ತು ಮಣ್ಣಿನ ಹದ ಹೇಗಿರಬೇಕಾಗತ್ತೆ, ನಿಂಬೆ ಗಿಡಗಳನ್ನು ಹೇಗೆ ಬೆಳೆಸಬೇಕಾಗತ್ತೆ, ಮತ್ತು ಗೊಬ್ಬರದ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ನಿಂಬೆನಲ್ಲಿ ಎಷ್ಟು ತಳಿಗಳಿದ್ದಾವೆ ಮತ್ತು ಅವರ ತೋಟದಲ್ಲಿರುವಂತಹ ತಳಿಯ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲ ಮಾಹಿತಿಗಳು ನಿಮಗೂ ಕೂಡ ಉಪಯುಕ್ತ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಹಾಗೆ ನೀವು ಕೂಡ ನಿಂಬೆ ಕೃಷಿಯನ್ನು ಮಾಡಬೇಕು ಅಂತ ಇದ್ರೆ ಈಗಲಿಂದಲೇ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವೀಶ್ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋದಕ್ಕಿದೆ, ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ, ಇವತ್ತು ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ದೊಡ್ಡ ಹೊಸೂರಿನಿಂದ ರವೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಅವರು ನೈಸರ್ಗಿಕ ಕೃಷಿನಲ್ಲಿ ಮಾಡ್ತಾ ಇರುವಂತಹ ನಿಂಬೆ ಬೆಳೆಯ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆ ನಿಂಬೆ ಕೃಷಿಯನ್ನು ಮಾಡೋದಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆಗಳು ಬೇಕಾಗುತ್ತೆ, ಸಿದ್ಧತೆಯನ್ನು ಮಾಡಿಕೊಂಡ ನಂತರದಲ್ಲಿ ಯಾವ ರೀತಿಯಲ್ಲಿ ನಿಂಬೆ ಸಸಿಗಳನ್ನು ನೆಡಬೇಕಾಗುತ್ತೆ, ಹಾಗೆ ನಿಂಬೆ ಬೆಳೆಗೆ ಯಾವ ರೀತಿಯ ಹವಾಮಾನ ಸೂಕ್ತವಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆಯೇ ಈ ನಿಂಬೆ ಕೃಷಿ ಮಾಡಬೇಕು ಅಂತ ಅಂದರೆ ನಿಂಬೆ ಬೆಳೆಯ ಪದ್ಧತಿಗಳನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ರವೀಶ್ ಅವರು ತುಂಬ ಚೆನ್ನಾಗಿ ಆ ನಿಂಬೆ ಬೆಳೆಯ ಪದ್ಧತಿಯನ್ನು ತಿಳಿಸ್ಕೊಡ್ತಾ ಇದ್ರು. ಅದೇ ರೀತಿಯಲ್ಲೇ ಬೇಸಿಗೆಯ ಸಮಯದಲ್ಲಿ ನಿಂಬೆ ಹೆಚ್ಚಾಗಿ ಬರೋದ್ರಿಂದ ಬಯಲುಸೀಮೆ ಭಾಗದಲ್ಲಿ, ಹಾಗೆ ಉತ್ತರ ಕರ್ನಾಟಕ ಕಡೆಯಲ್ಲಿ ಹೆಚ್ಚಾಗಿ ನಿಂಬೆ ಕೃಷಿಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಹಾಗೆಯೇ ಇದರಲ್ಲಿರುವಂತಹ ಬೇರೆ ಬೇರೆ ತಳಿಗಳ ಬಗ್ಗೆ ಕೂಡ ನಮಗೆ ಪರಿಚಯಿಸ್ತಾ ಇದ್ರು. ಮತ್ತು ರವೀಶ್ ಅವರ ತೋಟದಲ್ಲಿರುವಂತಹ ವಿಶೇಷವಾಗಿರುವಂತಹ ತಳಿಗಳ ಬಗ್ಗೆ ಕೂಡ ನಮಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಸೊ ಆ ತಳಿಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿಯ ಗೊಬ್ಬರಗಳನ್ನು ಕೊಡಬೇಕು, ಜೊತೆಗೆ ನಿಂಬೆ ಗಿಡಗಳನ್ನ ಯಾವ ರೀತಿ ನೋಡಿಕೊಂಡ್ರೆ ನಮಗೆ ಉತ್ತಮ ಇಳುವರಿ ಬರುತ್ತೆ, ಹಾಗೆ ರವೀಶ್ ಅವರ ತೋಟದಲ್ಲಿ ಬರ್ತಾ ಇರುವಂತಹ ಇಳುವರಿಯ ಬಗ್ಗೆ ತುಂಬಾ ಚೆನ್ನಾಗಿ ಅವರು ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಒಂದು ಗಿಡಕ್ಕೆ ಎಷ್ಟು ನಿಂಬೆ ಹಣ್ಣು ಸಿಗುತ್ತೆ ಅಂತ ಹೇಳಿ. ಸೊ ಈ ಎಲ್ಲ ಮಾಹಿತಿಗಳನ್ನ ತಿಳ್ಕೊಳ್ತಾ ನಾವು ಕೂಡ ಈ ನಿಂಬೆ ಕೃಷಿಯನ್ನ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ತಿಳ್ಕೊಳ್ತಾ ಇದೀವಿ. ಸೊ ಹಾಗೆ ಇನ್ನಷ್ಟು ವಿಚಾರಗಳನ್ನ ರವೀಶ್ ಅವರ ಜೊತೆ ಮಾತಾಡೋಣ. ಹಾಗೆ ರವೀಶ್ ಅವರ ಈ ನಿಂಬೆ ಕೃಷಿಯ ಮಾಹಿತಿಗಳನ್ನ ಇನ್ನಷ್ಟು ತಿಳ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಮತ್ತೊಮ್ಮೆ ರವೀಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರವೀಶ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಶ್ ಅವರು, ನೀವು ಆಗಲೇ ಹೇಳ್ತಾ ಇದ್ರಿ ಈಗ ಬೇರೆ ಬೇರೆ ಹವಾಮಾನಕ್ಕೆ ತಕ್ಕಂತೆ ನಿಂಬೆ ಬೆಳೆ ಬರುತ್ತೆ ಮತ್ತು ಉತ್ತಮ ಇಳುವರಿ ಸಿಗುತ್ತೆ ಅಂತ ಹೇಳಿ. ಹಾಗಿದ್ರೆ ರವೀಶ್ ಅವರೇ, ಈಗ ಇಷ್ಟೊಂದು ಇಳುವರಿ ಸಿಗುವಂತಹ ನಿಂಬೆ ಕೃಷಿಯನ್ನು ನೀವು ಮಾಡ್ತಾ ಇರೋದ್ರಿಂದ, ಈ ನಿಂಬೆ ಹಣ್ಣಿನ ಸೇವನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ, ಯಾಕೆ ಈ ನಿಂಬೆ ಹಣ್ಣಿನ ಸೇವನೆ ಮಾಡಬೇಕು, ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳ್ಬೋದಾ, ಮಾತಾಡ್ಬೋದಾ ನಮ್ಮ ಜೊತೆಗೆ?
3: ನಿಂಬೆಹಣ್ಣು ಒಂದು ಆರೋಗ್ಯಕರವಾದ ಸದಾ ಕಾಲ ದಿನಗಳ ಆರೋಗ್ಯವಾಗಿರೋದಂತ ಬೇಕಾಗಿರೋದು. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಸಿಗ್ತದೆ, ಆಮೇಲೆ ಬಹು ಉಪಯೋಗಿ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವಂತವ್ರಿಗೆ, ಈ ಜ್ಯೂಸ್ ಮಾಡ್ಲಿಕ್ಕೆ, ಈ ಎಲ್ಲದಕ್ಕೂ ಕೂಡ ಬಹಳ ಉಪಯೋಗ ಆಗಿರೋದಂತದ್ದು ನಿಂಬೆಹಣ್ಣು. ಪ್ರತಿಯೊಂದು ಕಾರ್ಯಕ್ರಮಕ್ಕೆಲ್ಲ ಸಾಧಾರಣವಾಗಿ ಎಲ್ಲರ ಮನೆಗೂ ನಿಂಬೆಹಣ್ಣು ಯೂಸ್ ಮಾಡ್ತಾರೆ. ಅದು ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ಯೂಸ್ ಮಾಡ್ತಾರೆ, ಜಾಸ್ತಿ ನಿಂಬೆಹಣ್ಣು ಆಯುರ್ವೇದಿಕ್ ನಿಂಬೆಹಣ್ಣು ಯೂಸ್ ಮಾಡ್ತಾರೆ, ಪೂಜೆಗೆ ಯೂಸ್ ಮಾಡ್ತಾರೆ. ಹಂಗಾಗಿ ಬಹು ಉಪಯೋಗಿ ಬೆಳೆ ಅಂತಾನೆ ಕರಿಬಹುದು ಇದನ್ನ.
2: ಓಕೆ, ಹೌದು ರವೀಶ್ ಅವರೇ, ಈಗ ನೀವು ಹೇಳ್ತಿದ್ದ ಹಾಗೆ ಈಗ ಪೂಜೆಗಳಲ್ಲಿ ಎಲ್ಲ ಹೆಚ್ಚಾಗಿ ನಿಂಬೆ ಹಣ್ಣನ್ನು ಬಳಕೆ ಮಾಡ್ತಾರೆ. ಸೊ ಈಗ ನೀವು ಮಾರ್ಕೆಟಿಂಗ್ ಎಲ್ಲ ಹೇಗಿದೆ, ಇದ್ರದ್ದು ಯಾವ ರೀತಿ ಆಗುತ್ತೆ ಅಂತ ಹೇಳ್ಬೋದಾ?
3: ನಮ್ದು ಏನಾಗುತ್ತೆ, ನಮ್ದು ಒಂದು ಸಹಜ ಬೇಸರ ಶಾಲೆ ಅಂತ ಒಂದು ಇದಿದೆ, ಶಾಲೆ ಇದೆ. ಆ ಶಾಲೆಗಳಲ್ಲಿ ನಾವು ನೈಸರ್ಗಿಕ ಕೃಷಿಗಳನ್ನೇ ನಾವು ಅಳವಡಿಸ್ತೀವಿ, ಯಾಕಂದ್ರೆ ಕೆಮಿಕಲ್ ಫಾರ್ಮಿಂಗ್ ಜನಗಳಿಂದ ತುಂಬಾ ಭೂಮಿ ಮತ್ತೆ ಪ್ರಕೃತಿಗೆಲ್ಲ ಹಾಳಾಗ್ತದೆ. ಹಂಗಾಗಿ ನಾವು ನ್ಯಾಚುರಲ್ ಫಾರ್ಮಿಂಗ್ಗೆ ಬೆಳಿಬೇಕು. ನ್ಯಾಚುರಲ್ ಫಾರ್ಮಿಂಗ್ ಅಂತ ತಗೊಂಡಾಗ ಅದು ಬಹು ಬೆಳೆ ಪದ್ಧತಿ ಆಗಿರ್ಬೇಕು. ಬಹು ಬೆಳೆ ಪದ್ಧತಿ ಬೆಳಿಲಿಕ್ಕೆ ಪ್ರಮುಖವಾಗಿ ಒಂದು ಇದು ಮಾರ್ಕೆಟಿಂಗ್, ಲೋಕಲ್ ಮಾರ್ಕೆಟಿಂಗು, ಮತ್ತೆ ಸದಾಕಾಲ ಆದಾಯ ಬರುವಂತದ್ದು ಒಂದು ನಿಂಬೆ. ಅದ್ರ ಜೊತೆ ಬೇರೆ ಬೇರೆ ಗಿಡಗಳೆಲ್ಲ ಇಟ್ಕೊಂಡಿದ್ದೀವಿ ಬಿಡಿ ನಾವು, ಯಾಕೆಂದ್ರೆ ಹಾಪಲ್ ಬರ್ ಇಟ್ಟಿದೀವಿ, ಗೋಡಂಬಿ ಇಟ್ಟಿದೀವಿ, ಪೀಚ್ ಇಟ್ಟಿದೀವಿ, ಸ್ಟಾಫ್ ಫ್ರೂಟ್ಸ್ ಇದೆ, ಈ ತರದ ತುಂಬಾ ಹಣ್ಣುಗಳನ್ನ ಅದ್ರ ಜೊತೆ ಕೊಡ್ಸಿದೀವಿ ನಾವು. ಅದರಲ್ಲಿ ಪ್ರಮುಖವಾಗಿ ನಿಂಬೆನೆ, ನಿಂಬೆ ಅದರಲ್ಲಿ ಈ ಗಜಿ ನಿಂಬೆ ಬರುತ್ತೆ, ಗಜಿ ನಿಂಬೆನೆ ಈ ಜ್ಯೂಸ್ಗೆಲ್ಲ ಯೂಸ್ ಮಾಡಲ್ಲ, ಪಿಕಲ್ಸ್ ಯೂಸ್ ಮಾಡ್ತಾರೆ. ಈಗ ಸರಳವಾಗಿ ನಾನು ಏನ್ ಹೇಳಿದೆ, ಬಾಲಾಜಿ ಮತ್ತೆ ಕಾಜಲಿ ನಿಂಬೆಗಳನ್ನ, ಇವನ್ನ ಸ್ವಲ್ಪ ರಸ ಹಿಂಡಿ ಮಾಡುವಂತ ಕೆಲಸಗಳಿಗೆಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಂದು ನಿಂಬೆ ಬಂದಿದೆ, ಅದು ತುರ್ದ್ಬಿಟ್ಟು ಹಾಗೆ ಸಿಕ್ಕ ಸಮೇತ ತಿನ್ನುವಂತ ನಿಂಬೆ ಕೂಡ ಈಗ ಸುಸ್ತಾಗಿ ಬಂದಿರೋದ್ರಿಂದ ನಾವು ಅದಕ್ಕೆ ಪ್ರಮುಖ ಬೆಳೆ ಆಗಿ ನಿಂಬೆನ ವಹಿಸ್ಕೊಂಡ್ವಿ.
2: ಓಕೆ, ನಿಂಬೆ ಕೃಷಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ರವೀಶ್ ಅವರ?
3: ನಮ್ದು ಬಯಲುಸೀಮೆ, ನೀರ್ ಕಮ್ಮಿ ಇದೆ, ನಮ್ಮ ಬೋರ್ವೆಲ್ ಗಳಲ್ಲಿ ನೀರಿಲ್ಲ, ನಾವು ಆಚಿನ ಟ್ಯಾಂಕರ್ ಇಂದ ನೀರ್ ಒಡ್ಸ್ಕೊಬೇಕು. ಆ ಪರಿಸ್ಥಿತಿ ಒಳಗೆ ನಿಂಬೆನೆ ಸೂಕ್ತ ಅಂತ ಹೇಳ್ಬಿಟ್ಟು ನಿಂಬೆನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಾವು. ಇದೆ ಕಿತ್ಕೊಂಬರಕ್ ಹೋಗೋದು, ಆ ನಿಮ್ಮ ಹಣ್ಣಿಗೆ ಏನಾದ್ರು ಗಿಡ ರೋಗ ಬಂದಿದ್ಯಾ ಅದಕ್ಕೊಂದು ಸ್ಪ್ರೇ ಮಾಡ್ಲಿಕ್ಕೆ ಹೋಗೋದು ಅಷ್ಟು ಬಿಟ್ರೆ ನಾವು ಗಿಡದ ಹತ್ರ ಜಾಸ್ತಿ ಹೋಗಿ ಡಿಸ್ಟರ್ಬ್ ಮಾಡಲ್ಲ. ಅದ್ರ ಪಡೆಗೆ ಅದೇನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತದೆ ಪ್ರಕೃತಿ, ಅದನ್ನ ಮಾಡ್ಕೊಂಡು ಹೋಗಲಿಂದ ಬಿಟ್ಬಿಟ್ಟು ಇರ್ತೀವಿ. ಅದಕ್ಕೆ ನಮ್ದು ಸಹಜ ಕೃಷಿ ಅಂತ ಕರಿತೀವಿ.
2: ಓಕೆ, ಸೊ ಹಾಗಾದ್ರೆ ರವೀಶ್ ಅವರೇ, ಈಗ ಕೊನೆಯದಾಗಿ ನಿಂಬೆ ಕೃಷಿ ಯಾವ ಸೀಸನ್ ಅಲ್ಲಿ ಉತ್ತಮವಾಗಿರುತ್ತೆ?
3: ಈಗ ನಾ ಹೇಳಿದ್ನಲ್ಲ, ಮೇ ಅಲ್ಲಿ ನಾವು ಗುಂಡಿಗಳನ್ನ ರೆಡಿ ಮಾಡ್ಕೊಂಡು ಜೂನ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಗಿಡಗಳನ್ನ ನೆಡ್ತೀವಿ. ಆಯ್ತಾ, ಜೂನ್ ಜುಲೈ ಒಳಗಡೆ ಗಿಡಗಳನ್ನ ನೆಟ್ರೆ ಅದು ಸೂಕ್ತವಾಗಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ನಾವು ಯಾವ್ದೋ ಸೀಸನ್ ಅಲ್ಲಿ ಗಿಡ ಹಾಕಿದ್ರೆ ಅದು ಸ್ವಲ್ಪ ಬೆಳಿಲಿಕ್ಕೆ ಆಗಲ್ಲ. ಬೆಳಿಲಿಕ್ಕೆ ಆಗಲ್ಲ ಅಂದ್ರೆ ನಾವು ಭೂಮಿಗೆ ಇಟ್ಟಾದ್ಮೇಲೆ ಹಾಫಿಗೆ ಕಂಟಿನ್ಯೂಸ್ ಮಳೆ ಬರ್ತದೆ, ಭೂಮಿ ಚೆನ್ನಾಗಿ ಹೊಂದ್ಕೊಳ್ತದೆ. ಅದೇ ನಾವು ಡಿಸೆಂಬರ್ ಅಲ್ಲಿ ಗಿಡಗಳು ರಿಟರ್ನ್ ಆಗುತ್ತೆ, ಡಿಸೆಂಬರ್ ಅಲ್ಲಿ ಆದ್ಮೇಲೆ ಮಳೆ ಬರಲ್ಲ, ಮಳೆ ಬರದಲ್ಲೇ ಇದ್ದಾಗ ಭೂಮಿ ಅಷ್ಟೊಂದು ತಂಪಾಗಿರುವ ತಂಪಾಗಿಲ್ದಲ್ಲೇ ಇದ್ದಾಗ ಹತ್ಕೊಳ್ಳೋದು ಗಿಡ ಬಹಳ ಹಿಂಸೆ ಆಗುತ್ತೆ. ಅವಾಗ ಟ್ರಸ್ಟ್ ಕ್ರಿಯೇಟ್ ಆಗಿ ಗಿಡಗಳು ಬೆಳವಣಿಗೆ ಕುಂಠಿತ ಆಗ್ತದೆ. ಹಾಗಾಗಿ ಮೇ ಟು ಜೂನ್ ಅಲ್ಲಿ ಗಿಡಗಳು ಹಾಕಿದ್ರೆ, ನಿಂಬೆ ಗಿಡಗಳು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ.
2: ಒಂದು ಎಕರೆಗೆ ಎಷ್ಟು ಗಿಡಗಳನ್ನ ನೆಡಬಹುದು ರವೀಶ್ ಅವರೇ?
3: ಒಂದು ಎಕರೆಯಲ್ಲಿ ಒಂದು 300 ಗಿಡ ನೆಡಬಹುದು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನಾನು 15 ಅಡಿ ಅಂದ್ರೆ 5 meter by 5 meter ಅಂತ ಲೆಕ್ಕ ಹಾಕೊಂಡ್ರೆ 300 to 350 ಗಿಡ, ಅದು ಜಿಮ್ಮಿನ ಚೌಕಟ್ ತೆಗಿತ್ತು ಅಂದ್ರೆ ಒಂದು 350 ಗಿಡ ನೆಡಬಹುದು ನಾವು ಒಂದು ಎಕರೆಯಲ್ಲಿ. 300 ಅಂದ್ರೆ ಡಿಪೆಂಡ್ ಅಪ್ ನಮ್ ಭೂಮಿ ಮೇಲೆ, ಭೂಮಿ ಚೌಕಟ್ಟಿಗಿತ್ತು ಉದ್ದಕ್ಕಿತ್ತು ಅಂದ್ರೆ ಗಿಡ ಕಮ್ಮಿ ಆಗ್ತದೆ, ಚೌಕಟ್ಟಿಗಿದ್ರೆ ಡಿಪೆಂಡ್ ಅಪ್ ಒಂದು ಭೂಮಿ ಹೆಂಗಿದೆ ರೈತಂದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 350 ಗಿಡ ನೆಡಬಹುದು ನನ್ನ ಪ್ರಕಾರ ಒಂದ್ ಎಕರೆಗೆ. ಕ್ರಾಪ್ ಮಾಡ್ಕೊಳ್ಳೋಂತವ್ರಿದ್ರೆ, ಬೇರೆ ಬೇರೆ ಕ್ರಾಪ್ ಗಳನ್ನ ಮಾಡ್ಕೊಳ್ಳೋಂತಾರಿದ್ರೆ ಒಂದು 300 ನೆಟ್ಕೊಂಡು ಸ್ವಲ್ಪ ದೂರ ಗಿಡಗಳನ್ನ ಮಾಡ್ಕೊಂಡು ಮಧ್ಯದಲ್ಲಿ ಬೇರೆ ಗಿಡಗಳನ್ನ ಇಟ್ಕೊಬಹುದು. ಇಲ್ಲ ನಾನು ಬರೀ ನಿಂಬೆನೆ ಇಡ್ತೀನಿ, ನಿಂಬೆ ಬೇಡ ಅಂದ್ರೆ ಒಂದು 400 ನೆಡಬಹುದು.
2: ಓಕೆ ರವೀಶ್ ಅವರೇ, ಹಾಗೆ ನಿಂಬೆ ಜೊತೆಗೆ ಬೇರೆ ಯಾವ್ಯಾವ ಬೆಳೆಗಳನ್ನ ಮಾಡ್ಕೊಂಡಿದ್ದೀರ ನೀವು?
3: ನಾನು ನಿಂಬೆ ಮಧ್ಯದಲ್ಲಿ ಏನ್ ಮಾಡಿದ್ದೀನಿ, ಒಂದಷ್ಟು ಅರಶಿನ ಹಾಕಿದ್ದೀನಿ, ಶ್ರೀಗಂಧ ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ, ಈ ತರದ್ದು ನಾನಾ ಬೆಳೆಗಳನ್ನ ಹಾಕೊಂಡಿದ್ದೀವಿ. ಮಧ್ಯದಲ್ಲಿ ತರಕಾರಿಗಳನ್ನ ಹಾಕೊಳ್ಳುವಂಥದ್ದು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಧ್ಯದಲ್ಲಿ ಬೆಳೆ ಬೆಳ್ಕೊಬಹುದು, ಏನ್ ತೊಂದರೆ ಏನಿಲ್ಲ. ಇದು ಏನಾಗುತ್ತೆ, ಕೆಲವು ಸದಾ ಕಾಲ ನಿಂಬೆಗಳು ಬರ್ತಿರುತ್ತೆ, ಎನಿ ಟೈಮ್ ಯಾವಾಗಲೂ ನಿಂಬೆ ಇದ್ದೇ ಇರ್ತದೆ ಗಿಡಗಳಲ್ಲಿ. 2 ಮಾತ್ರ ನಿಂಬೆ ಇರಲ್ಲ ಅದರಲ್ಲಿ, ಅದು ಹೂಗೆ ಕಾಯಾಗಕ್ಕೆ ಟೈಮ್ ಬೇಕಲ್ಲ, ಆ ಟೈಮಲ್ಲಿ ಮಾತ್ರ ಇರಲ್ಲ, ಮಿಕ್ಕಿದೆಲ್ಲ ಟೈಮ್ ಇರ್ತದೆ. ಕಾಸ್ಟ್ಲಿ ಮತ್ತೆ ಬಾಲಾಜಿನಿಂದ ಏನಾಗುತ್ತೆ ಅಂದ್ರೆ ಜೂನ್ ಅಲ್ಲಿ ಬೆಳೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಅದು ಏಪ್ರಿಲ್ ಮೇಲೆ ಹೂವು ಸ್ಟಾರ್ಟ್ ಆಗುತ್ತೆ. ಜೂನ್ ಜುಲೈ ಒಳಗಡೆ ಈ ಮಂತ್ ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಈ ಕಟಾವ್ ಬಂದ್ಬಿಡ್ತವೆಲ್ಲ, ಫುಲ್ ಜೂನ್ ಜುಲೈ ಎಂಡ್ ವರ್ಷದಲ್ಲಿ ಒಂದಷ್ಟು ಕಟಾವ್ ಬಂದ್ಬಿಡುತ್ತೆ ಬೆಳೆಗಳು. ಜುಲೈ ತಿಂಗಳಲ್ಲಿ ಸಂಪೂರ್ಣವಾದ ಹಣ್ಣುಗಳು ಬೆಂಬಲ ಹಣ್ಣುಗಳೆಲ್ಲ ಹಣ್ಣಾಗ್ಬಿಡ್ತದೆ ಜುಲೈ ತಿಂಗಳಲ್ಲಿ.
2: ಓಕೆ ರವೀಶ್ ಅವರ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ. ನಿಂಬೆ ಕೃಷಿಯ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ, ಹಾಗೆ ಇನ್ನಷ್ಟು ನಿಂಬೆ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳುವಂತಹ ಆಸಕ್ತಿ ನಮಗೂ ಕೂಡ ಇದೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಿರೋದ್ರಿಂದ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಸೊ ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತು ರವೀಶ್ ಅವರು ಕೂಡ ಬರ್ತೀವಿ, ಹಾಗೆ ನಿಂಬೆ ಕೃಷಿಯ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಿದೆ. ಸೊ ರವೀಶ್ ಅವರೇ, ನೀವು ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ಉಪಯುಕ್ತವಾಗಿದೆ. ಆ್ಯಂಡ್ ಈ ನಿಂಬೆ ಕೃಷಿಯನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇರೋರಿಗೆ ಇದು ಒಂದು ಸೂಕ್ತವಾದಂತಹ ಸಮಯ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಮಾಹಿತಿಗಳನ್ನ ಕೇಳಿಕೊಂಡು ನೀವು ಕೂಡ ನಿಂಬೆ ಕೃಷಿಯನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಮ್ಮ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ನಾನು ಮತ್ತೆ ರವೀಶರು ಮುಂದಿನ ಸಂಚಿಕೆಯಲ್ಲಿ ಬರ್ತೀವಿ, ಅಲ್ಲಿ ಕೂಡ ಕಾರ್ಯಕ್ರಮವನ್ನು ಕೇಳಿ ಕೃಷಿಗೆ ಸಂಬಂಧಿಸಿದ ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭರಾತ್ರಿ.
4: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
5: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ, ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 5 to 10 October ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
4: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
5: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686 9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686 9809.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
4: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
8: ಡೋಡೋ ಪಕ್ಷಿಯ ಅವಸಾನದಳಲಿನ ಕತೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತವೆಂದು ನಾವು ಆಗಾಗ ಹೇಳುತ್ತಿರುತ್ತೇವೆ. ಆದರೆ ಯಾವುದೇ ಜೀವಿಯ ವಂಶ ಶಾಶ್ವತವಾಗಿ ನಿರ್ವಂಶವಾದರೆ ಡೋಡೋ ಪಕ್ಷಿಯ ಹೆಸರು ಹೇಳುತ್ತೇವೆ. ಇಂಗ್ಲಿಷ್ ಭಾಷೆಯಲ್ಲಿ ಆ್ಯಸ್ ಡೆಡ್ ಆ್ಯಸ್ ಡೋಡೋ ಎಂಬುದು ಜನಪ್ರಿಯ ನುಡಿಗಟ್ಟು. ಹಿಂದೂ ಮಹಾಸಾಗರದ ಸುಂದರ ದ್ವೀಪವೇ ಮಾರಿಸಸ್. ಆ ದ್ವೀಪ ನೋಡಲು ಪ್ರವಾಸಕ್ಕೆ ಹೋದವರಿಗೆ ಡೋಡೋ ಪಕ್ಷಿ ನೋಡಲು ಸಿಗುವುದಿಲ್ಲ. ಅದರ ಸಂಕುಲ ಶಾಶ್ವತವಾಗಿ ನಾಶವಾಗಿದೆ. ಆದರೆ ಅಲ್ಲಿಯ ನಾಣ್ಯ, ನೋಟು, ಅಂಚೆ ಚೀಟಿ, ಧ್ವಜ, ಟೀಶರ್ಟು, ಅಲಂಕಾರಿ ವಸ್ತು, ಶಂಖಗಳ ಮೇಲೆ ಡೋಡೋ ಪಕ್ಷಿಯ ಛಾಪು ನಮ್ಮ ಗಮನ ಸೆಳೆಯುತ್ತದೆ. ಡೋಡೋ ನೆಲಬಿಟ್ಟು ಹಾರಲಾರದ ಬಾತುಗೋಳಿಯಂತಹ ಸ್ಥಳೀಯ ಪಕ್ಷಿ. ಜೀವವಿಜ್ಞಾನಿಗಳು ಆ ಪಕ್ಷಿಯನ್ನು ಪುಟ್ಟ ಆಸ್ಟ್ರಿಚ್ಗೆ, ರಣಹದ್ದಿಗೆ, ಆಲ್ಬೆಟ್ರೋಸ್ ಪಕ್ಷಿಗೆ ಹೋಲಿಸುತ್ತಾರೆ. ಡೆನ್ಮಾರ್ಕಿನ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂನ ಅಸಂಖ್ಯಾತ ಪಕ್ಷಿಗಳ ಅಸ್ಥಿ ಪಂಜರಗಳನ್ನು ಅಧ್ಯಯನ ಮಾಡಿದ ಡಚ್ ವಿಜ್ಞಾನಿ ಜೊಹಾನೆಸ್ ಥಿಯೋಡರ್ ರಿನ್ಹಾರ್ಡ್ ಡೋಡೋ ಪಕ್ಷಿಗಳಿಗೆ ನೆಲದ ಪಾರಿವಾಳಗಳೆಂದು ಕರೆಯುತ್ತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಪಕ್ಷಿ ತಜ್ಞ ಹಗ್ ಎಡ್ವಿನ್ ಸ್ಪಿಕ್ ಲ್ಯಾಂಡ್ ಕೂಡ ಡೋಡೋ ಪಕ್ಷಿಯ ಅಧ್ಯಯನ ಮಾಡಿ ಅದು ಅವಸಾನಗೊಂಡ ರೋಡ್ರಿಗಸ್ ಸಾಲಿಟಾರ್ ಪಕ್ಷಿಯ ಸೋದರ ಸಂಬಂಧಿ ಎಂದು ಹೋಲಿಕೆ ಮಾಡಿದ್ದಾರೆ. ಡಚ್ ಭಾಷೆಯಲ್ಲಿ ಡೋಡೋ ಎಂದರೆ ಕತ್ತೆಯಂತೆ ಎಲ್ಲದಕ್ಕೂ ತಲೆ ಅಲ್ಲಾಡಿಸುವ ಜೀವಿ ಎಂದು ಅರ್ಥ. ಹಾಗೆಯೇ ಆ ಪಕ್ಷಿಯನ್ನು ಮೂರ್ಖ, ಸೋಮಾರಿ, ಆಲಿಸಿ ಎಂದು ಸಾಮಾನ್ಯರು ಕರೆದಿದ್ದಾರೆ. ಸುಮಾರು 3 ಅಡಿ ಎತ್ತರವಿರುವ ಈ ಪಕ್ಷಿ 10-18 kg ತೂಕವಿರಬಹುದು. ಈ ಪಕ್ಷಿಯ ರೆಕ್ಕೆ ಪುಕ್ಕಗಳು ಕಂದು ಮಿಶ್ರಿತ ಬೂದು ಬಣ್ಣದಿಂದ ಕೂಡಿರುತ್ತವೆ. ಅದರ ಮೈಮಾಟವಂತೂ ಒರಟೋಟಾಗಿರುತ್ತದೆ. ಪುಟ್ಟ ಪುಟ್ಟ ಕಾಲುಗಳ ಬಣ್ಣ ಹಳದಿಯಾಗಿದ್ದು ಅದರ ಪಾದ ಕಪ್ಪಾಗಿರುತ್ತವೆ. ಬೋಳು ತಲೆಯ ಈ ಪಕ್ಷಿಯ ಕೊಕ್ಕು ಹಸಿರಾಗಿದ್ದು ಅದರೊಡನೆ ಕಪ್ಪು ಹಳದಿ ಮಿಶ್ರಣವಾಗಿರುತ್ತವೆ. ಹಿಂಬದಿಯಲ್ಲಿ ಹಕ್ಕಿಯ ರೆಕ್ಕೆಗಳು ಸುರುಳಿಯಾಗಿ ಬುರುಟಿಕೊಂಡಿರುತ್ತವೆ. ಪಕ್ಷಿಯ ಎದೆಯ ಮೂಳೆಗಳು ಹಾರಾಡುವಷ್ಟು ಬಲಿಷ್ಠವಾಗದೆ ಇರುವುದರಿಂದ ಅದು ಹಾರುವುದನ್ನೇ ಮರೆತು ಮಾರಿಸಸ್ ದ್ವೀಪದಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡಿತ್ತು. ಆ ನೆಲಪಕ್ಷಿಗೆ ಯಾವ ಶತ್ರುಗಳೂ ಇರಲಿಲ್ಲ. ಪಾರಿವಾಳಿಗಳಂತೆ ಒಂದು ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿ ಮಾಡುವ ಡೋಡೋ ಪಕ್ಷಿ ಕೂಳುಬಾಕ ಜೀವಿ. ಅದು ಸಾಕಷ್ಟು ಆಹಾರ ತಿನ್ನುತ್ತದೆ. ಅದು ಬಹುತೇಕ ಟಿಂಬಾಲ ಕೋಕ್ ಎಂಬ ಕೆಂಪು ಜಾತಿಯ ಕಳಿತ ಹಣ್ಣುಗಳನ್ನು ತಿಂದು ಜೀವಿಸುತ್ತದೆ. ಹಿಕ್ಕೆಗಳ ಮೂಲಕ ಹೊರಬಿದ್ದ ಫಲಿತ ಬೀಜಗಳು ಸುಲಭವಾಗಿ ಮಣ್ಣಿನಲ್ಲಿ ಮೊಳಕೆ ಒಡೆದು ಮರಗಳಾಗುತ್ತಿದ್ದವು. 1598 ಹಾಲೆಂಡ್ ದೇಶದ ಡಚ್ಚರು ಮಾರಿಸಸ್ ದ್ವೀಪಕ್ಕೆ ವಲಸೆ ಬರುತ್ತಾರೆ. ಅವರ ಜೊತೆಗೆ ಅವರ ಸಾಕು ಪ್ರಾಣಿಗಳಾದ ನಾಯಿ, ಹಂದಿ, ಬೆಕ್ಕು, ಮಕ್ಕಾಕೋತಿಗಳು ಕೂಡ ದ್ವೀಪಕ್ಕೆ ಬರುತ್ತವೆ. ಅವರು ಬಂದ ಕೂಡಲೇ ದ್ವೀಪದಲ್ಲಿ ಡೋಡೋ ಪಕ್ಷಿಗಳ ಮಾರಣ ಹೋಮ ಆರಂಭವಾಗುತ್ತದೆ. ಕೈ ಹಾಕಿದರೆ ಸುಲಭವಾಗಿ ಸಿಕ್ಕು ಬಿಡುವ ಡೋಡೋ ಪಕ್ಷಿಯ ತಲೆಗೆ ಒಂದು ಪುಟ್ಟ ಪೆಟ್ಟು ಹಾಕಿದರೆ ಸಾಕು, ಅದು ಸತ್ತು ಹೋಗುತ್ತದೆ. ತಪ್ಪಿಸಿಕೊಂಡು ಓಡಿ ಹೋಗಿ ಕುಳಿತುಕೊಳ್ಳಲು ಡೋಡೋ ಪಕ್ಷಿಗೆ ದ್ವೀಪದಲ್ಲಿ ಯಾವ ರಕ್ಷಣಾತ್ಮಕ ದಿಬ್ಬ ದಿಣ್ಣೆಗಳೇ ಇರಲಿಲ್ಲ. ದೂರಕ್ಕೆ ಅದು ಹಾರಿ ಹೋಗಲು ಸಾಧ್ಯವಿರಲಿಲ್ಲ. ಡೋಡೋ ಪಕ್ಷಿಯ ಮಾಂಸ ನೋಡಿದ ಡಚ್ಚರು ಪಕ್ಷಿಯನ್ನು ಕೊಚ್ಚೆಯಲ್ಲಿ ಹೊರಳಾಡಿದ ವಾಲ್ಟ್ ವ್ಯಾಗೆಲ್ ಎಂದು ನಾಮಕರಣ ಮಾಡಿದರು. ಮಾರಿಸಸ್ ಪಕ್ಷಿ, ಡೋಡೋರ್ ಪಕ್ಷಿ, ಹೀಗೆ ಅವರು ಪಕ್ಷಿಯನ್ನು ಬೇರೆ ಬೇರೆ ಹೆಸರಲ್ಲಿ ಕರೆದರು. ಡಚ್ಚರು ದಿನ ದಿನ ಡೋಡೋ ಪಕ್ಷಿಯ ಮಾಂಸ ಹೇಗೆ ಇರಲಿ ಅದನ್ನು ಭಕ್ಷಿಸತೊಡಗಿದರು. ಹಾಗೆಯೇ ಸಮುದ್ರಯಾನ ಮಾಡುತ್ತಿದ್ದ ಅನೇಕ ಮಾರಿಸಸ್ ದ್ವೀಪದ ನಾವಿಕರಿಗೂ ಕೂಡ ಡೋಡೋ ಪಕ್ಷಿಯ ಮಾಂಸದ ರುಚಿಯನ್ನು ತೋರಿಸಿದರು. ಡಚ್ಚರ ನಾಯಿ, ಬೆಕ್ಕು, ಕೋತಿ, ಹಂದಿಗಳು ಕೂಡ ಡೋಡೋ ಪಕ್ಷಿಯ ಮೊಟ್ಟೆ, ಮಾಂಸ ರುಚಿ ನೋಡಿದವು. ಡೋಡೋ ಪಕ್ಷಿಗಳು ದಿನ ಕಳೆದಂತೆ ಸಾಮೂಹಿಕವಾಗಿ ಹತ್ಯೆಗೆ ಒಳಗಾದವು. ಕೆಲವೇ ದಶಕಗಳಲ್ಲಿ ಪಕ್ಷಿಗಳು ಹೇಳ ಹೆಸರಿಲ್ಲದಂತೆ ನಿರ್ನಾಮವಾದವು. 100 ವರ್ಷದ ಅವಧಿಯಲ್ಲಿ, ಅಂದರೆ 1700 ವರ್ಷಗಳ ಹೊತ್ತಿಗೆ ಮಾರಿಸಸ್ ದ್ವೀಪವು ಹುಡುಕಿದರೂ ಒಂದೂ ಡೋಡೋ ಪಕ್ಷಿ ಸಿಗದಂತಾಯಿತು. ವಿಶೇಷವೆಂದರೆ ಗೋಪಾಲಕೃಷ್ಣ ಅಡಿಗರ ಕಾವ್ಯದ ಒಂದು ಸಾಲು, ಒಂದು ಅಳಿದರೆ ಮತ್ತೊಂದು ಮುಕ್ಕು ಎನ್ನುವಂತೆ ಅಲ್ಲಿ ಡೋಡೋ ಪಕ್ಷಿ ನಾಶವಾದ ಮೇಲೆ ಟಿಂಬಾಲ ಕೋಕ್ ಮರಗಳ ಬೀಜ ಪ್ರಸಾರ ಮಾಡುವ ಯಾವ ಮಾಧ್ಯಮಗಳು ಉಳಿಯಲಿಲ್ಲ. ಹಾಗಾಗಿ ಆ ಮರಗಳು ಕೂಡ ಸಂಪೂರ್ಣ ನಾಶವಾದವು. ಈಗ ದ್ವೀಪದಲ್ಲಿ ಒಂದು ಟಿಂಬಾಲ ಕೋಕ್ ಮರಗಳಿಲ್ಲ. 1927 ಥಾಮಸ್ ಹರ್ಬರ್ಟ್ ಎಂಬ ತಜ್ಞರು ಬಳಸಿದ ಡೋಡೋ ಎಂಬ ಪದ ಈಗ ಅಂತಾರಾಷ್ಟ್ರೀಯವಾಗಿ ಎಲ್ಲ ಕಡೆ ವ್ಯಾಪಕವಾಗಿ ಬಳಕೆಯಾಗುತ್ತಿದೆ. ಹಾರಲಾರದ ಈ ಪಕ್ಷಿಗಳು 10 ಲಕ್ಷ ವರ್ಷಗಳ ಹಿಂದೆ ಮಸ್ಕರೇನೆಸ್ಟ್ ಅಗ್ನಿಪರ್ವತಗಳ ಮೂಲದಲ್ಲಿ ವಾಸಿಸುತ್ತಿದ್ದವೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಕೆಲವರ ಪ್ರಕಾರ ಡೋಡೋ ಪಕ್ಷಿಗಳ ಅವಸಾನ ಒಂದು ಕಟ್ಟುಕತೆ ಎಂದು ಹೇಳುತ್ತಾರೆ. ಡೋಡೋ ಪಕ್ಷಿಯ ಕತೆ ನಿಜವಾಗಿಯೂ ನಡೆದಿರುವಂತಹದ್ದು. ಇದು ಎಲ್ಲ ಜೀವ ಪ್ರಭೇದದ ನಾಶವನ್ನು ವಿರೋಧಿಸುವಂಥ ಪ್ರಸಂಗ. ಇಂಥ ಪ್ರಸಂಗ ಮತ್ತೆಂದು ಮರುಕಳಿಸಬಾರದೆಂಬುದು ನಮ್ಮೆಲ್ಲರ ಅಭಿಲಾಷೆ.
7: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪರಾಜಿತ ಎನ್ನುವಂತ ಒಂದು ಚಿತ್ರದ ಗೀತೆ, ಸುತ್ತಮುತ್ತಲು ಸಂಜೆ ಗೊತ್ತಲು ಎನ್ನುವಂತ ಒಂದು ಮಧುರವಾದಂತ ಗೀತೆಯನ್ನ ಎಸ್ ಪಿ ಶೈಲಜಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ಯಾಮಸುಂದರ ಕುಲಕರ್ಣಿಗಳ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ ಇರುವಂತ ಈ ಒಂದು ಗೀತೆ, ಇದು ಜಯಮಾಲಿನಿ ಅವರ ಒಂದು ನೃತ್ಯದಲ್ಲಿ ಈ ಒಂದು ಗೀತೆ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ಒಂದು ಕಾರ್ಯಕ್ರಮ, ಅದುವೇ ವಚನ ವಿಹಾರ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

2 3 ಸುತ್ತಮುತ್ತಲು ಸಂಜೆ ಸತ್ತಲು ನಸು ಮುತ್ತಗೆ ಮೈಯ ಮುತ್ತಲು ಎಲ್ಲ ಓಲ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಚಂದ್ರ ಚಕೋರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಕುಹು ಕುಹು ಕೋಗಿಲೆ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಹರಿಹರನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. SA ರಾಜ್ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 2003 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರಿ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ನಮ್ಮ RJ ಆಗಿರುವಂತಹ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡುವಂತಹ ಒಂದು ಟ್ರಾವೆಲ್ಸ್ ಆಫ್ ಡೈರಿ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಚಿತ್ರಗೀತೆಯತ್ತ ಸಾಗೋಣ. ಅದುವೇ ಚಂದ್ರ ಚಕೋರಿ ಚಿತ್ರದ ಒಂದು ಅದ್ಭುತವಾದಂತಹ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರೆಯಾಗಿ ಇವರ ಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ESP ಭಾರ್ಗವಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಕೇಳಯ್ಯ ಪೊಲೀಸ್ ಮಾವ ಎನ್ನುವಂಥ ಒಂದು ಗೀತೆ. ಇದು ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಅವರು ಬರೆದಿರುವಂಥ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಹಾಗೆ ಇದು ದೇವರಾಜ್ ಹಾಗೂ ಮಾಲಶ್ರೀ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತ ಅವರು ನಡೆಸಿಕೊಡುವಂತಹ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಂದ ಗೋಕುಲ ಎನ್ನುವಂತಹ ಒಂದು ಚಿತ್ರದ ಗೀತೆ, ನೀ ಜನಿಸಿದ ದಿನವು ಅಳುವೆ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ಅಭಿನಯದ ಒಂದು ಗೀತೆ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡುವಂತಹ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ನಂದ ಗೋಕುಲ ಚಿತ್ರದ ಈ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕರ್ಣ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದು SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಸುಮಲತಾ ಅವರ ಒಂದು ಜೋಡಿಯ ಈ ಒಂದು ಯುಗಳ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತ ಒಂದು ಕಾರ್ಯಕ್ರಮವನ್ನು RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಕ್ತಾ ಇದ್ದೀನಿ. ತಾವೆಲ್ಲರೂ ಕೇಳಿ ಆನಂದಿಸಿ. ನಿಮಗಾಗಿ ಬರ್ತಾ ಇದೆ ಒಂದು ಬ್ಯೂಟಿಫುಲ್ ಟ್ರ್ಯಾಕ್.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅವನೇ ನನ್ನ ಗಂಡ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದು ಲತಾ ಹಂಸಲೇಖ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಅವರೇ ಹಾಡಿರುವಂತಹ ಒಂದು ಗೀತೆ. ಅದುವೇ ಹಸಿರು ಗಾಜಿನ ಬಳೆಗಳೇ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ. ಇದು ಹಂಸಲೇಖ ಅವರು ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಕಾಶಿನಾಥ್ ಹಾಗೂ ಸುಧಾ ರಾಣಿ ಅವರ ಒಂದು ಯುಗಳ ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಸಾಹಿತ್ಯ ಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ಹಸಿರು ಗಾಜಿನ ಬಳೆಗಳೇ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೊಸ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಬೇಡವೇ ಬೇಡವೇ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆಯ ರಚನೆ ಮತ್ತು ಸಂಗೀತ ನಿರ್ದೇಶನದ

ಈ ಒಂದು ಗೀತೆ ಇದು ಕರಾಟೆ ಕಿಂಗ್ ಶಂಕರ್ ನಾಗ್ ಹಾಗೂ ದೀಪಿಕಾ ಅವರ ಒಂದು ಅಮೋಘವಾದಂತಹ ನಟನೆಯ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಇದು ಸುಬ್ರಹ್ಮಣ್ಯ ಐತಾಳ್ ಅವರ ಒಂದು ನಿರೂಪಣೆಯಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮುಸ್ಸಂಜೆಯ ಮಾತು ಎನ್ನುವಂಥ ಒಂದು ಚಿತ್ರದ ಗೀತೆ. ಏನಾಗಲಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆ ಇದು. ಕಿಚ್ಚ ಸುದೀಪ್ ಹಾಗೂ ರಮ್ಯಾ ಅವರ ಒಂದು ಅಮೋಘವಾದಂಥ ನಟನೆಯ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂಥ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಗೆಜ್ಜೆನಾದ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಸೋಮವಾರ ಸಂತೆಗೆ ಎನ್ನುವಂತಹ ಒಂದು ಗೀತೆಯನ್ನ LN ಶಾಸ್ತ್ರಿ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ, ಹಾಗೆ ಇದು ರಾಮ್ಕುಮಾರ್ ಶ್ವೇತಾ ಅವರ ಒಂದು ನಟನೆಯ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಮಧುರವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ RJ ಎನ್ನುವಂತಹ ಒಂದು ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಾತಿ ಮತ್ತು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಇದು ರಾಜೇಶ್ ಕೃಷ್ಣನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಅವರ ಒಂದು ಗೀತೆಯನ್ನು ಕೇಳೋಣ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಿಚ್ಚ ಸುದೀಪ್ ಹಾಗೂ ಮೀನಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಯಾರ ಹೊಲ ಯಾರ ಮನೆ ಎನ್ನುವಂತಹ ಒಂದು ಜನಪದ ತತ್ವ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 5 ಗಂಟೆಗೆ ಸುಮಧುರವಾದಂತಹ ಭಕ್ತಿ ಗೀತೆಗಳ ಕಾರ್ಯಕ್ರಮ, ಅದುವೇ ಸುಬ್ರಹ್ಮಣ್ಯ ಐತಾಳ್ ಅವರ ಒಂದು ನಿರೂಪಣೆಯಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೋಪಿಕೃಷ್ಣ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಏನು ಉಡುಗೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಮನು ಹಾಗೂ ಎಸ್ ಜಾನಕಿಯವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಇದು ರವಿಚಂದ್ರನ್ ಹಾಗೂ ರೂಪಿಣಿ ಅವರ ಒಂದು ಅಮೋಘವಾದಂಥ ನಟನೆಯ ಈ ಒಂದು ಗೀತೆ. ಹಾಗೆ ಇದು 1992ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ. ಒಂದು ದೊಡ್ಡ ಕಾಡು, ಅಲ್ಲಿ ಒಂದು ದೊಡ್ಡ ಆಲದ ಮರ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಪಡಿಸಿಕೊ ಜನ್ಮಾನ. ಒಬ್ಬನೇ ಒಬ್ಬನ ಯಜಮಾನ, ಬದುಕಿ ಅವನ ಬಹುಮಾನ, ದುಡಿಮೆಗೆ ಮುಡಿಪಿಡು ಜೀವಾನ, ಸಾರ್ಥಕ ಪಡಿಸಿಕೊ ಜನ್ಮಾನ. ನೇಗಿಲ ದೇವರು ನಮ್ಮೊಡನಿರಲು, ನೂರು ದೇಗುಲ ಸುತ್ತುವುದ್ಯಾಕೆ, ನಗುವಿನ ನಾಳೆ ನಿನ್ನೊಡನಿರಲು, ಅಳುವಿಗೆ ಇಂದು ಅಳುಕುವುದ್ಯಾಕೆ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು

0: ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ

0: ಮನಸ್ಸಿಗೇನೋ ಒಂಥರ ನೆಮ್ಮದಿ.
1: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು.

ಮಾನವ ಜೀವಿತವೇ ಭಯಗ್ರಸ್ತ. ಸಾವಿನ ಭಯ, ನೋವಿನ ಭಯ, ರೋಗ ಭಯ, ಶತ್ರುಗಳ ಭಯ. ಆದರೆ ಹರಿನಾಮ ಒಂದೇ ಎಲ್ಲರಿಗೆ ಅಭಯ. ಅಂಥ ಅಭಯ ಕೊಡುವ ಶ್ರೀಹರಿ ಕಲವು ವೆಂಕಟನಾಯಕ, ಕಲಿಯುಗದ ಆ ಸ್ವಾಮಿ ವೆಂಕಟರಮಣ, ವೆಂಕಟಾಚಲಾಧೀಶ ಶ್ರೀನಿವಾಸ. ಅವನ ದಿವ್ಯ ಮಹಿಮೆ, ನಾಮದ ಮಹಿಮೆ, ಆ ಕ್ಷೇತ್ರದ ಮಹಿಮೆ, ಅವನ ಕಥಾ ಶ್ರವಣ ಮಾಡಿದವರ ಯಾವ ಮಹಿಮೆ, ಇವೆಲ್ಲವೂ ಕೂಡ ಕಲಿಯುಗದ ನಮಗೆ ಪಾಪದಿಂದಲೋ ಶಾಪದಿಂದಲೋ ಕರ್ಮಲೋಪದಿಂದಲೋ ಭವಕೂಪದಲ್ಲಿ ಬಿದ್ದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಕಾಗ್ತದೆ. ಭಗವಂತರಾದರೂ ಯಾತಕ್ಕೋಸ್ಕರ ಕಲಿಯುಗದಲ್ಲಿ ಅವತಾರ ಮಾಡಿದ್ದಾರೆ? ಅನ್ನಮಯ ಜೀವಿಗಳು ನಾವು.

ಈ ಪರ್ವತಕ್ಕೆ ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರಾಯುಗದಲ್ಲಿ ಶೇಷಾಚಲ ಅಂತ ಕರೆದರೆ, ಕಲಿಯುಗದಲ್ಲಿ ವಿತತ ವೆಂಕಟನಾಮ ಕಲಿಯೋಳು ವೇಮ ಅಂದ್ರೆ ಪಾಪಗಳು, ಕಟತೆ ಅಂದ್ರೆ ನಾಶವಾಗತಕ್ಕಂಥ, ಪಾಪನಾಶನ ಮಾಡುವ ಪರ್ವತ ಇದು. ಕ್ಷಿತಿಯೊಳಗೆ ಅತಿ ಖ್ಯಾತವಾಯ್ತ ಭಕುತ ಜನರಿಂದ ಇಂತಹ ವೆಂಕಟ ಪರ್ವತ.

ಈ ಭಕ್ತ ಸಮೂಹದ ಮೇಲೆ ಅನುಗ್ರಹ ಮಾಡಲೋಸ್ಕರವಾಗಿ ವೈಕುಂಠವನ್ನೇ ತೆರೆಸಿ ಈ ಭೂಲೋಕದಲ್ಲಿ ಅವತಾರ ಮಾಡಿದ್ದಾನೆ ಪರಮಾತ್ಮ. ಧರಣ್ಯಾಂ ಅವತೀರ್ಣೋತಿ ಎಂಬಂತೆ ಶ್ರೀಮನ್ನಾರಾಯಣನೇ ವೆಂಕಟರಮಣನಾಗಿ ಅವತಾರ ಮಾಡಿದಂತಹ ಪುಣ್ಯಸ್ಥಳ.

ವೆಂಕಟಾಚಲ ಪರ್ವತದ ಸ್ವಾಮಿ ಪುಷ್ಕರಣಿ ಸನಿಹದ ತಿಂತ್ರಣಿ ವೃಕ್ಷ ಮೂಲದಲ್ಲಿ ಆ ಹುತ್ತದಲ್ಲಿ ಪ್ರಕಟನಾಗಿದ್ದಾನೆ. ಹುತ್ತವೇ ಕೌಸಲ್ಯ, ವೃಕ್ಷವೇ ದಶರಥ, ಅಥವಾ ದೇವಕಿ ವಸುದೇವರು ಎಂಬಂತೆ ಅವತರಿಸಿ ತನ್ನವಳೇ ಆದ ಲಕ್ಷ್ಮಿಯನ್ನು ಪದ್ಮಾವತಿ ಎಂಬ ನಾಮದಿಂದ ಕರೆಯುವಂತೆ ಮಾಡಿ ಆಕಾಶರಾಜನಲ್ಲಿ ಆಕೆ ಅವತರಿಸುವಂತೆ ಸಂಕಲ್ಪಗೈಸಿ ಆ ಲೋಕಜನನ್ನು ಮತ್ತೆ ವಿವಾಹ ಮಾಡಿಕೊಂಡಿದ್ದ. ಆ ಶ್ರೀನಿವಾಸನ ಕಲ್ಯಾಣ ಕಾರ್ಯದಲ್ಲಿ ಸಮಸ್ತ ಭಕ್ತರು ಭಾಗವಹಿಸುವಂತೆ ಮಾಡಿ ಅವರೆಲ್ಲರೂ ಉದ್ಧಾರ ಮಾಡಿದ ಸ್ವಾಮಿ ತನ್ನ ಪತ್ನಿಯಾದ ಪದ್ಮಾವತಿಯ ಸಹೋದರ ವಸುದಾನ ಹಾಗೂ ಅವನ ಮಾವನ ತಮ್ಮನಾದ ತೋಂಡಮಾನರಿಗೆ ಬಂದು ಜಗಳವನ್ನು ಪರಿಹಾರ ಮಾಡಿ ಅವರ ಮೇಲೆ ಅನುಗ್ರಹ ಮಾಡಿದಾಗ ಆ ಕಾರಣದಿಂದ ಇವ ತನ್ನ ಕುಲಸ್ವಾಮಿ ಎಂಬುದಾಗಿ ತಿಳಿದು ಆ ತೋಂಡಮಾನ ದೇಶದ ರಾಜನು ಸ್ವಾಮಿಗಾಗಿಯೇ ದಿವ್ಯ ಆನಂದ ನಿಲಯವೆಂಬ ಅರಮನೆಯನ್ನೇ

ಆ ತೋಂಡಮಾನ ಭಾಗ್ಯನಿಧಿ ಶ್ರೀನಿವಾಸನಿಗೆ ಆನಂದ ನಿಲಯವೆಂಬ ದಿವ್ಯ ಅರಮನೆಯನ್ನೇ ರಚಿಸಿಕೊಟ್ಟು ಚತುರ್ಮುಖ ಬ್ರಹ್ಮದೇವರನ್ನು ಕರೆಸಿ ಬ್ರಹ್ಮೋತ್ಸವವನ್ನು ಕಲ್ಪನೆ ಮಾಡಿ ಇದನ್ನು ಶಾಶ್ವತ ನಡೆಸುವಂತೆ ಸಿದ್ಧ ಮಾಡಿದ್ದು

ಸಕಲ ವೈಭವವನ್ನು ಸ್ವಾಮಿಗೆ ಅರ್ಪಿಸ್ತಾನೆ. ಸುಖದಿಂದಿರುವಾಗ ಸಮೃದ್ಧವಾದ ರಾಜ್ಯದಲ್ಲಿ ಒಂದು ದಿನ ಆ ರಾಜಸಭೆಗೆ ಕೂರ್ಮಾಚಾರಿ ನಾಮಕನಾದಂಥ ಬ್ರಾಹ್ಮಣನೊಬ್ಬ ಬಂದಿದ್ದ. ವಿನೀತನಾಗಿ ಮುಂದೆ ನಿಂತಿದ್ದಾನೆ, ರಾಜನಿಗೆ ಆಶೀರ್ವಾದ ಮಾಡಿದ್ದಾನೆ. ತೋಂಡಮಾನವ ದೊರೆ ಕೇಳಿದ, ಹೇ ವಿಪ್ರವರ, ನಿನ್ನ ಸೇವೆ ನಾನು ಏನ್ ಮಾಡಿ? ಆಗವಂತ ಹೇಳ್ತಾ ಇದ್ದಾನೆ, ಏನು ಉದ್ದೇಶ ಇಲ್ಲ, ಸಂಪತ್ತಿನ ಅಪೇಕ್ಷೆ ಯಾವುದೂ ಇಲ್ಲ ರಾಜ ನನಗೆ, ಆದರೆ ನನಗೊಂದೇ ಒಂದು ಮನಸ್ಸಲ್ಲಿರ್ತಕ್ಕಂಥ ಆತಂಕ ಹೇಳ್ತೆ. ನಾನು ತೀರ್ಥಾಟನೆಗೆ ಬಂದವ, ಈಗ ಒಂದು ಮಗು ಇದೆ, ಎಳೆಯ ಮಗು, ಹೆಂಡತಿ ಗರ್ಭವತಿ ಇದ್ದಾಳೆ, ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನಾನು ನಿನ್ನಲ್ಲಿ ಏನು ಪ್ರಾರ್ಥನೆ ಮಾಡ್ತೇನೆ ಅಂದರೆ, ಇವರಿಬ್ಬರನ್ನು ನಿನ್ನಲ್ಲಿ ಇಟ್ಟು ಹೋಗ್ತೇನೆ, ನಾನು ಎಲ್ಲ ಯಾತ್ರೆ ಮುಗಿಸಿ ಬಂದ ಮೇಲೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ತನಕ ಎರಡು ಹೊತ್ತು ಇವರಿಗೆ ಆಹಾರ ಕೊಟ್ಟು ಮಲಗಲಿಕ್ಕೊಂದು ಜಾಗ ಕೊಟ್ಟು ಸಾಕು, ಈಗ ಗರ್ಭವತಿ ಆದ್ದರಿಂದ ನಾನು ಮುಂದೆ ಕರ್ಕೊಂಡು ಹೋಗುವಾಗಿಲ್ಲ. ರಾಜ ಅಂತಾನೆ, ಎಂಥ ತೃಪ್ತನಪ್ಪ ಬ್ರಾಹ್ಮಣನು, ನನ್ನಲ್ಲಿ ಸಂಪತ್ತು ಅರಮನೆಯ ಭಾಗ ಏನು ಕೇಳಿದ್ರು ಕೊಡುತ್ತಿದ್ದೆ, ಅದೇನೂ ಕೇಳಲಿಲ್ಲ ನೀನು ಎಂಬುದಾಗಿ ಬಹಳ ಹರ್ಷಿಸ್ತಾನೆ.

ರಾಜಕಾರ್ಯ ಬಾಹುಳ್ಯದಿಂದ ಆ ಬ್ರಾಹ್ಮಣನ ಗರ್ಭಿಣಿ ಪತ್ನಿಯನ್ನು ಮತ್ತು ಮಗುವನ್ನು ಅರಮನೆಯ ಒಂದು ನೆಲಮಾಳಿಗೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾನೆ. ಇತರರಿಂದ ಅವರಿಗೆ ತೊಂದರೆಯಾಗಬಾರದು ಅಂತ ಹೊರಗಿನಿಂದ ಭದ್ರವಾದ ಬೀಗ ಮುದ್ರೆ ಹಾಕಿಸಿ ಹೊತ್ತು ಹೊತ್ತಿಗೆ ಅವರಿಗೆ ಆಹಾರಗಳನ್ನು ಕೊಡಬೇಕು ಅಂತ ಆಜ್ಞೆ ಕೊಟ್ಟಿದ್ದ. ದುರ್ದೈವದಿಂದ ರಾಜನಿಗೂ ಅದು ಮರೆತು ಹೋಯಿತು, ಅರಮನೆಯಲ್ಲಿ ಯಾರನ್ನು ಸೇವೆಗಾಗಿ ನೇಮಿಸಿದ್ರೋ ಅವರಿಗೂ ಮರೆತು ಹೋಗ್ಬಿಡ್ತು. ನಿರಪರಾಧಿಯಾದ ಗರ್ಭಿಣಿ ಹೆಣ್ಣು ಮಗಳು ಎಳೆಯ ಮಗುವಿನೊಂದಿಗೆ ಬಂಧನದೊಳಿರ್ಪಸತಿ. ಒಂದಿನ, ಎರಡು ದಿನ, ಒಂದು ವಾರ, ಎರಡು ವಾರ, ಅನ್ನ ಅನ್ನ ಅಂತ ಮಗು ಅಳ್ತಾ ಇದೆ. ಬಂಧನದೊಳಿರ್ಪಸತಿ ಕಂದನ ಪುತಲಿ. ಮಗುವನ್ನಪ್ಪಿಕೊಂಡು ಕಂದ, ನಿಮ್ಮ ತಂದೆ ನಮ್ಮನ್ನು ಈ ಕಾರಾಗೃಹದಲ್ಲಿ ಹಾಕಿ ಹೋಗ್ತೀವಿ, ನಾವೇನು ಅಪರಾಧ ಮಾಡಿದ್ವಿ ಅಂತ ನಮಗೆ ಈ ನೆಲಮಾಳಿಗೆ ವಾಸ ಬಂತು. ಬೆಂದಳೇ ನಿಂಬೆ ತ್ರಿಷೆ ಹಸಿ ಬೀಗಿದ್ನಿಯಲಿ. ಅವಳು ಹಸಿರಿನ ಬೆಂಕಿಯಲ್ಲೇ ಸುಟ್ಟು ಹೋಗ್ಬಿಟ್ಟು. ಭಾಗ್ಯ ಪಕ್ಷ ಮಾಸಗಳಾಯ್ತು, 15 ದಿನ ಆಯ್ತು, ತಿಂಗಳು ಕಳೆಯಿತು. ಕ್ಷೀಣಿಸಲು ಪ್ರಾಣ. ನನ್ನ ಹೆಂಡತಿ ಮಕ್ಕಳು ಸುರಕ್ಷಿತ ಅಂತ ಬ್ರಾಹ್ಮಣ ಯಾತ್ರೆಯಲ್ಲಿ ತಿರುಗಾಡ್ತಾ ಇದ್ದಾನೆ. ಮಹಾರಾಜನಿಗೆ ಮರ್ತು ಹೋಗ್ಬಿಟ್ಟಿದೆ, ಕೆಲಸದ ಆಳುಗಳಿಗೆ ಲಕ್ಷ್ಯವಿಲ್ಲ. ಪಕ್ಷ ಮಾಸಗಳಾಯಿತು ಕ್ಷೀಣಿಸಲು ಪ್ರಾಣ, ಆ ಪ್ರಾಣ ಪಕ್ಷಿ ಹಾರಿತು. ಎಷ್ಟು ಕಾಲ ಇರುತ್ತೆ ಮಗುವನ್ನು ಅಪ್ಪಿಕೊಂಡು ತಾಯಿ ಮಗು ಎರಡು ಪ್ರಾಣ ಬಿಟ್ಬಿಟ್ರು. ಪಕ್ಷಿ ಹಾರಿತು ಪ್ರಾಣ, ಪಕ್ಷಿ ಹಾರಿತು ನರಳಿ ಜವ ಗುಂದೆ ಪ್ರಾಣ. ಹೋಗ್ಲಿ, ಆ ಶವವನ್ನು ಸಂಸ್ಕಾರ ಮಾಡುವರಿದ್ದ

ಮುಕ್ತ ಶವ ಅಪ್ಪಿಹಳು ಮಗುವಿನ ಕುಡಿಕೆ. ರಕ್ತ ಮಾಂಸಗಳು ಆರಿ ಹೋಗಿ ಅಸ್ಥಿ ಪಂಜರ ಒಂದನ್ನೊಂದು ಅಪ್ಪಿಕೊಂಡಿದೆ. ಆ ಮಗುವನ್ನು ಅಪ್ಪಿಕೊಂಡು ಬಿದ್ದಿದ್ರು ನೋಡಿ, ಹೀಗಾಗಿ ಎಲುಬಿನ ರಾಶಿ ಬಿದ್ದುಬಿಟ್ಟಿದೆ. ಏಕ ಪ್ರಕಾರ ಕುರುಮಾಚಾರ್ಯ ನಾಮಕನಾದ ಬ್ರಾಹ್ಮಣ 3 ವರ್ಷ ಎಲ್ಲ ಯಾತ್ರೆಯನ್ನು ಮುಗಿಸಿ, ನನ್ನ ಹೆಂಡತಿ ಗಂಡು ಮಗು ಹೆತ್ತಿರಬಹುದೇನೋ, ರಾಜವೈಭವದ ಸುಖದಲ್ಲಿರಬಹುದು ಆಕೆ, ನಾನಾದರೂ

ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಬಳಲಿ ಬೆಂಡಾಗಿದ್ದೇನೆ, ನನ್ನನ್ನು ಗುರುತಿಸ್ತಾಳೋ ಇಲ್ವೋ. ಹೀಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಹಲವನ್ನು ಎಣಿಸ್ತಾ ಎಣಿಸ್ತಾ ರಾಜನನ್ನು ಸ್ಮರಿಸಿಕೊಂಡು ಬಂದು ಕೇಳ್ತಾನೆ, ಹೇ ರಾಜ, ದೇವರು ನನಗೆ ಒಳ್ಳೇದು ಮಾಡಿ, 3 ವರ್ಷದಿಂದ ಹೆಂಡತಿ ಮಕ್ಕಳನ್ನು ಕಾಪಾಡಿದ್ದೀಯಲ್ಲ, ಅದಕ್ಕಾಗಿ ನನ್ನ ತೀರ್ಥಯಾತ್ರೆ ಪುಣ್ಯವನ್ನು ನಿನಗೆ ದಾನ ಮಾಡ್ತೇನೆ. ಎಲ್ಲಿ ನನ್ನ ಮಗು, ಪ್ರಸವವಾಯಿತೆ, ಗಂಡು ಮಗುವೆ, ಅಥವಾ ಯಾವ ಮಗು ಹೊಡೆದಳು, ಹೇಗಿದ್ದಾಳೆ? ರಾಜನಿಗೆ ಸುಳ್ಳು ಬಡದಂತಾಯ್ತು. ಆಗಲೇ ಜ್ಞಾಪಕ ಆದವನಿಗೆ ಓಡೋಡಿ ರಾಜಸೇವಕನಿಗೆ ಆಜ್ಞೆ ಕೊಟ್ಟು ಆ ನೆಲಮಾಳಿಗೆ ಬೀಗ ಮುದ್ರೆಯನ್ನು ಒಣಸಿ ಒಳಗೋಗಿ ನೋಡ್ತಾನೆ. ಏನ್ ನೋಡ್ಲಿ, ಕಣ್ಣು ಒಡೆದು ನೀರು ಚಿಮ್ಮಿತು. ರಾಜನಿ ದೇವಾ, ಅಯ್ಯೋ, ಸ್ತ್ರೀ ಹತ್ಯೆ, ಗರ್ಭಿಣಿಯ ಹತ್ಯೆ, ಶಿಶು ಹತ್ಯೆ, ಬ್ರಹ್ಮಹತ್ಯೆ ಎಲ್ಲ ಬಂದ್ಬಿಡ್ತಲ್ಲೋ ಶ್ರೀನಿವಾಸ ಅವರಿಗೆ. ಈ ವಿಸ್ಮೃತಿ ಕಾರಣ ಏನು? ನಾನೇನು ಮಾಡಲಿ ಈಗ? ಈ ಬ್ರಾಹ್ಮಣ್ಯ ಮೊಗ ತೋರೋದು ಹೇಗೆ? ಬ್ರಾಹ್ಮಣ್ಯ ಹೇಳಿ ಕಳಿಸಿದ್ರು, ಈಗ ಪಲ್ಲಕ್ಕಿಯಲ್ಲಿ ನಿನ್ನ ಹೆಂಡತಿ ಮಕ್ಕಳು ಕಳಿಸ್ಕೊಡ್ತೇವಪ್ಪ ಅಂತ ಸಮಾಧಾನ ಪಡಿಸಿ ಒಂದು ನಿಮಿಷ ಬದುಕಲಿಕ್ಕೆ ಇಚ್ಛೆ ಮಾಡಲಿ ತೋಂಟು ಮಾಡ. ಆ ಬ್ರಾಹ್ಮಣಿ ಗರ್ಭಿಣಿಯ, ಆ ಗರ್ಭಭ್ರೂಣ, ಒಂದು ಕಡೆ ಎಳೆಯ ಮಗು, ಆ ಅಲ್ಲಲ್ಲಿ ಬಿದ್ದ ಎಲುಬು ಚೂರೆಲ್ಲ ಒಟ್ಟಿ ಕಟ್ಟಿಕೊಂಡ ಮಡಿಲಿ. ಮತ್ತೆ ತಾನು ಬದುಕೋದಿಲ್ಲ, ಇದನ್ನಪ್ಪಿಕೊಂಡು ಇದರ ಜೊತೆಯಲ್ಲಿ ನನಗೆ ಶಿಕ್ಷೆ ಏನು ಅಂದ್ರೆ ನನಗೆ ನಾನೇ ದೇಹ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ದೇಹಾಂತ ಪ್ರಾಯಶ್ಚಿತ್ತ. ಹೀಗೆ ತಿಳಿದು ನಾರಾಯಣನ ಚಿಂತನೆ ಮಾಡ್ತಾ ಆ ಪ್ರಭುವನ್ನು ಮತ್ತೆ ಮತ್ತೆ

0: हे श्रीनिवासा गोविंदा हे प्रभो सप्तपर्वतवाद सप्तगिरीवास नान बदुकबारदी आ अस्थि ಬ್ರಾಹ್ಮಣಿಯ ಗರ್ಭಿಣಿಯ ಎಲುಬು ಮಗುವಿನ ಎಲುಬೆಲ್ಲ ಸೊಂಟ ಕಟ್ಟಿಕೊಂಡು ನೀರಿಗೆ ಹಾರಿಬಿಡ್ತಾರೆ. ನಾನು ಸಾಯ್ತೇನೆ. ಆದರೆ ಶ್ರೀನಿವಾಸ ಎಂಥ ಕಮನ, ಆ ಭಗವಂತ ಒಲಿದರೆ ಆಶ್ಚರ್ಯ ಉಂಟೆ. ಕಾಮಿತಾರ್ಥ ಪ್ರದಾಯಕನಲ್ವೇ ಅವನ ಮಹಿಮೆ ಏನು? ಗೋವಿಂದ ಅಂತ ಕರೆದರೆ ಆಪತ್ತಿಗೆ ಒದಗುವವ, ತಿಳಿಯದೆ ತಪ್ಪು ಮಾಡಿದ್ದಾನೆ ಎಂಬುದಾಗಿ ಭಗವಂತ ತಕ್ಷಣ ಆ ತೀರ್ಥ ಜಲ ಸ್ಪರ್ಶವಾದ್ದೇ ಗೊತ್ತು. ಅದೇ ಬ್ರಾಹ್ಮಣಿ, ಅಷ್ಟೇ ತಿಂಗಳು ಗರ್ಭವತಿ, ಅದೇ ಮಗು, ರಾಜನ ಸಹಿತ ಮರಳಿ ಅಮೃತ ಸ್ನಾನ ಮಾಡಿ ಮೇಲಕ್ಕೆ ಬಂದವರು ಹಾಗೆ ಬದುಕಿ ಮೇಲಕ್ಕೆ ಬಂದಿದ್ದ ಆ ಬ್ರಾಹ್ಮಣಿ. ಹಿಂದೆ ಆಗಿದ್ಲು ಹಾಗೆ ಇದ್ದಾರೆ. ಕಾಲದ ಬಾಧೆ ಇಲ್ಲ, ಕರ್ಮದ ಬಾಧೆ ಇಲ್ಲ, ಮರಣದ ಬಾಧೆ ಇಲ್ಲ. ಭಗವಂತನ ಅನುಗ್ರಹವಾದ್ರೆ ಅದಲ್ವೇ.
1: ಹುಟ್ಟುವ ಭೀತಿ ಹೊಂದುವ ಭೀತಿ,
0: ದಾಸರು ಹೇಳ್ತಾರೆ.

శ్రీనివాస గోవింద వెంకటరమణ గోవింద నామ సంకీర్తన నడెయుతాయి. ಹುಟ್ಟು ಸಾವುಗಳ ಭೀತಿ ಇರತಕ್ಕಂಥ ಅಜ್ಞಾನಿಗಳಿಗೆ ತೋಂಡಮಾನ ದೇಶದ ರಾಜನನ್ನ ರಕ್ಷಣೆ ಮಾಡಿದಂತಹ ಪವಿತ್ರವಾದ ಮಹಿಮೆ, ಆ ಪಾಂಡವ ವಂಶದ ದೊರೆಯ ಮಹಿಮೆ, ದೇವರ ನಾಮದ ಮಹಿಮೆ ಅಲ್ಲದೆ ಮತ್ತೇನು? ಯಾವ ತೀರ್ಥದಲ್ಲಿ ಅವ ಹಾರಿ ಬದುಕಿ ಬಂದನೋ ಆ ತೀರ್ಥಕ್ಕೆ ಅಸ್ಥಿತೀರ್ಥ ಅಂತ ಹೆಸರು. ಇಂದಿಗೂ ತಿರುಪತಿಯಲ್ಲಿ ಅಸ್ಥಿತೀರ್ಥದ ಅಸ್ಥಿ ವಿಸರ್ಜನೆ ಮಾಡ್ತಾರೆ. ಅದರಿಂದಾಗಿ ಆ ಆತ್ಮನಿಗೆ ದಿವ್ಯ ಗತಿ ಸಿಗುತ್ತದೆ ಅಂತಕ್ಕಂತಹ ಭಾವನೆ ಇದೆ. ತೋಂಡಮಾನ ರಾಜನ ಉಪಾಸ್ಯ ದೇವತೆ ಶ್ರೀನಿವಾಸ ಅಂದಾಕ್ಷಣ ಶ್ರೀಮಂತ ದೇವರು ಅಂತ ಅರ್ಥವೇ. ಎಂಥ ಬಡವರಿಗೂ ಒರೆಯತಕ್ಕಂಥ ಆ ತೋಂಡಮಾನ ರಾಜನ ರಾಜ್ಯದಲ್ಲಿ ಒಬ್ಬ ಬಡಪಾಯಿ ಕುಲಾಲನಿದ್ದ, ಕುಂಬಾರ. ಆ ಕುಂಬಾರನಲ್ಲಿ ಬಹಳ ಭಕ್ತಿ. ಶ್ರೀನಿವಾಸನಿಗೆ ಏನು ಅರ್ಪಿಸೋದು? ಎಳೆ ತುಳಸಿ ಕೂಡ ಕೊಡುವ ಭಾಗ್ಯ ಅವನಿಗಿಲ್ಲ. ತೋಂಡಮಾನ ರಾಜನು 100,000 ಚಿನ್ನದ ತುಳಸಿಯನ್ನು ಮಾಡಿ ಪೂಜೆ ಮಾಡಿದ್ದಾನೆ. ಆ ಶ್ರೀನಿವಾಸನ ಪಾಲಿನಲ್ಲಿ ಚಿನ್ನದ ತುಳಸಿ ಇದೆ. ಮರುದಿನ ಅದನ್ನು ನೋಡ್ಲಿಕ್ಕೆ ಬರುವಾಗ ಅದರ ಜೊತೆಗೆ ಕೆಲವು ಮಣ್ಣಿನ ತುಳಸಿಗಳಿತ್ತು. ಏನಾಗಿದೆ ಅಂದ್ರೆ, ಆ ಕುಂಬಾರ ಪ್ರತಿದಿನ ತನ್ನ ಮಣ್ಣಿನಿಂದ ಒಂದೊಂದು ತುಳಸಿ ದಳ ಮಾಡೋದು, ಅದನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡೋದು. ಆ ರಾಜ ಬಂದು ನೋಡ್ತಾ ಇದ್ದಾನೆ, ಮೃಣ್ಮಯ ತುಳಸಿಯ ಚಿನ್ಮಯ ಗರ್ಪಿಸಿ ತನ್ಮಯನಾಗುತ್ತ ನರ್ತಿಸುವ. ಆ ಕುಂಬಾರ ಏನ್ ಮಾಡಿದ ಅಂದ್ರೆ,

ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ನಾಮ ಸಂಕೀರ್ತನ ನಡೆಸ್ತಾ ಇದ್ದಾನೆ. ಆ ಕುಂಬಾರನ ಹೆಸರು ಭೀಮ ಅಂತವನ ಹೆಸರು. ಆ ಭೀಮನಾಮಕ ಕುಲಾಲನಿಗೆ ಪರಮಾತ್ಮ ಒಲಿದಿದ್ದಾನೆ. ಮರುದಿನ ನೋಡಿದರೆ ಆ ಸ್ವರ್ಣ ತುಳಸಿಗಳು ಒಂದೂ ಇಲ್ಲ ಅಲ್ಲಿ. ಅಲ್ಲಿ ಆ ಮೃಣ್ಮಯ ತುಳಸಿ ಮಾತ್ರ ಉಳ್ಕೊಂಡಿದೆ. ನನ್ನ ರಾಜನ ಪೂಜೆ ಬೇಡ, ಈ ಕುಂಬಾರನ ಪೂಜೆ ಸ್ವೀಕಾರ ಮಾಡಿದೆಯೋ ಅಂದಾಗ ಶ್ರೀನಿವಾಸ ದೇವರಿಗೆ ಆ ವ್ಯತ್ಯಾಸಗಳೇ ಇಲ್ಲ.

ಅಸ್ಥಿತೀರ್ಥದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಶ್ರೀನಿವಾಸನ ಆವಾಸ ಸ್ಥಾನವಾದಂಥ ತಿರುಪತಿಯಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಸಾಕ್ಷಾತ್ ಸಕಲ ದೇವತೆಗಳ ಸನ್ನಿಧಾನವುಳ್ಳ ಕ್ಷೇತ್ರ ಅದು.

ತೀರ್ಥಗಳ ಸನ್ನಿಧಾನ ಇರತಕ್ಕಂಥ ಸ್ಥಳ ಅದು. ತಿರುಪತಿ ಯಾತ್ರೆಗೆ ಹೋದಂಥ ಭಕ್ತರು ಲಕ್ಷ್ಮೀಧವ ಮಾಧವ ಮುಕುಂದ ಅವತಾರ ಮಾಡಿದ ಪುಣ್ಯ ಸ್ಥಳದ ಆ ಪುಷ್ಕರಣಿ ಜಲ ಒಂದು ಬಿಂದು ತಗಲಿದರೆ ನರಕಾದಿಗಳು ದೂರವಾಗ್ತಾವಂತೆ.

ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಜನ್ಮಾಂತರದ ಪಾಪಗಳು ದೂರ ಹೋಗಿ ಭೂರಾಹನ ದರ್ಶನ ಪಡೆದು ಆ ಶ್ರೀನಿವಾಸನ ವಿಶೇಷ ಅನುಗ್ರಹ ಆ ತೀರ್ಥ ದರ್ಶನದಿಂದ ಪ್ರಾಪ್ತಿಯಾಗ್ತದಂತೆ. ಅದರ ಮಹಿಮೆ ಹೇಳುವಾಗಂದ್ರೂ ಯಾರು ಸ್ವಾಮಿ ಪುಷ್ಕರಣಿಯ ಬಳಿ ಒಂದು ಕ್ಷಣ ಕುಳಿತು ಶ್ರೀನಿವಾಸನನ್ನು ಧ್ಯಾನ ಮಾಡಿದರೆ ಕೋಟಿ ಕೋಟಿ ಶಾಲಿಗ್ರಾಮವನ್ನು ದಾನ ಮಾಡಿದಂತಹ ಪುಣ್ಯ ಅವನಿಗೆ ಪ್ರಾಪ್ತಿಯಾಗ್ತದಂತೆ. ಯಾತ್ರೆಗೆ ಹೋದವರು ಸತ್ಸಂಗ ಮಾಡಿ ತೀರ್ಥಸ್ನಾನ ಆಡಿಗಳನ್ನು ಪರಿಶುದ್ಧರಾಗಬೇಕು. ಅದನ್ನು ಹೇಳ್ತಾರೆ ವಿಜಯದಾಸರು,

ಪರಮಾತ್ಮನ ಗುಣಗಾನ ಮಾಡ್ತಾ ಆ ಯಾತ್ರೆಗೆ ಹೋಗಬೇಕಂತೆ. ಹಾಗೆ ಯಾತ್ರೆಗೆ ಹೋಗಿ ಶ್ರೀನಿವಾಸನ ಅನುಗ್ರಹ ಪಡೆದಂಥ ದಾಸರು ಎಷ್ಟು ಕಡಿಮೆ, ಭಕ್ತಾದಿಗಳಿಗೆ ಹೇಗೆ ಒಲಿಯುತ್ತಾನೆ ಪರಮಾತ್ಮ, ಪುರಂದರದಾಸರ ಚರಿತ್ರೆಯೇ ಅದಕ್ಕೆ ಕಾರಣವಾಗಿದೆ. ಆ ತಿರುಪತಿಯ ಶ್ರೀನಿವಾಸ ದಾಸರಿಗೆ ಹೇಗೆ ಒಲಿಯುತ್ತಾನೆ ಅದವನು ಮಹಿಮೆ. ಆ ಯಾತ್ರೆ ಮಾಡ್ತಾ ಮಾಡ್ತಾ ಪುರಂದರದಾಸರು ಬಂದು ಮುಟ್ಟಿದ್ದಾರೆ.

ತಿರುಪತಿಗೆ ಬಂದಿದ್ದಾರೆ ಪುರಂದ್ರದಾಸರು. ಆ ದಿನ ಅವರ ತಂದೆಯ ಶ್ರಾದ್ಧ. ದಾಸರು ಶ್ರಾದ್ಧ ಮಾಡುವುದು ಶ್ರದ್ಧೆಯಿಂದ. ನಾನಾ ವಿಧವಾಗಿರತಕ್ಕಂತಹ ಭಕ್ಷ್ಯಭೋಜ್ಯಗಳೇ ಮುಖ್ಯ ಅಲ್ಲ, ಶ್ರದ್ಧೆಯಿಂದ ಪಿತರಾಂತರಿಕ ಶ್ರೀಮಜ್ಜನಾರ್ದನ ವಾಸುದೇವರು ಪೂಜೆ ಮಾಡತಕ್ಕಂಥ. ಕಪಿಲ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಕಪಿಲ ಕಪಿಲ ಅಂದವರ ವಿಪುಲ ಪಾಪಗಳನ್ನು ವಿಫಲಗೊಳಿಸುತ್ತಾನೆ ಪರಮಾತ್ಮ. ಅಲ್ಲಿಗೆ ಬಂದು ದಾಸರು ಪಿತೃಶ್ರಾದ್ದದ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ತುಪ್ಪ ಮಾತ್ರ ಅದನ್ನ ಭಿಕ್ಷೆಯಲ್ಲೆಲ್ಲೂ ಸಿಗಲಿಲ್ಲ. ದಾಸರು ಅವರು ಇವಳತ್ರ ಬೇಡ್ತಾರೋ, ತಿಮ್ಮಪ್ಪ ಎನ್ನಪ್ಪ, ಇವತ್ತು ನನ್ನಪ್ಪನ ಶ್ರಾದ್ದಕ್ಕೆ ತುಪ್ಪ ಎಲ್ಲಪ್ಪ, ಯಾರು ದಾಸರು ತುಪ್ಪ ಕರೆದ್ರೆ ಕೊಡ್ತಾರೋ, ಯಾರು ಸಿಗಲಿಲ್ಲ, ಏನು ಮಾಡಲಿ, ತುಪ್ಪ ಎಲ್ಲಿಂದ ತರಲಿ. ಆ ದಾಸಯ್ಯ ಕಳಕಳಿಯಿಂದ ಬೇಡಿದ್ದ ಸ್ವಂತಕ್ಕಾಗಿ ಅಲ್ಲ, ದೇವರ ಪೂಜೆಗಾಗಿ. ಶ್ರಾದ್ದ ಅಂದ್ರೆ ದೇವರ ಪೂಜೆ. ಆ ಪಿತೃಅಂತರಿಕ ಜನಾರ್ದನ ವಾಸುದೇವರ ಪೂಜೆಗಾಗಿ ತುಪ್ಪ ಬೇಕು ಅಂತ ಕೇಳಿದ್ನಲ್ವೇ. ಆ ಶ್ರೀನಿವಾಸ ಎಲ್ಲರ ಅಪ್ಪ ಅವ, ಪುರಂದರದಾಸರ ಮಕ್ಕಳಲ್ಲಿ ಒಬ್ಬ ಅಪ್ಪಣ್ಣ ಭಾಗವತ ಅಂತಿದ್ದ, ಅವನೇ ಭಿಕ್ಷೆಗೆ ಹೋದ. ಆ ಅಪ್ಪಣ್ಣ ಭಾಗವತನ ವೇಷದಲ್ಲಿ ತಾನೇ ತುಪ್ಪದ ಗಿಂಡಿಯನ್ನು ತಂದು ಶ್ರಾದ್ದದ ಹೊತ್ತಿಗೆ ಒದಗಿಸಿಕೊಟ್ಬಿಟ್ಟು, ಶ್ರಾದ್ದ ಕಾಲ ಎಲ್ಲ ಮುಗಿದ ಬಳಿಕ ತುಪ್ಪ ತರಲಿಕ್ಕೆ ಹೋದ ಅಪ್ಪಣ್ಣ ಭಾಗವತ ಎಲ್ಲೂ ತುಪ್ಪ ಸಿಗಲಿಲ್ಲ ಅಂತ ಹಿಂದಕ್ಕೆ ಬರ್ತಾನೆ. ಅಪ್ಪ ತುಪ್ಪ ಸಿಗಲಿಲ್ಲ, ಅಷ್ಟಕ್ಕೆ ತಿಮ್ಮಪ್ಪನೇ ಅಪ್ಪಣ್ಣ ಭಾಗವತ ರೂಪದಿಂದ ಬಂದು ಹೋಗ್ಬಿಟ್ಟಿದ. ಶ್ರಾದ್ದ ಮುಗಿದಿದೆ, ದಾಸರಿಗೆ ಆಗ ಹೊಳೆಯಿತು, ಚಚ್ಚಿಕೊಂಡ್ರು ತಲೆಯನ್ನ.

ದಾಸರಿ ಕುಲದ ಸ್ವಾಮಿ. ಕೋಟಿ ಕೋಟಿ ಭಕ್ತರು ಬರುವುದೆಲ್ಲ ದೇವರಿಗೆ ಹಣವೇ ತಂದು ಒಪ್ಪಿಸ್ತಾರೆ. ಹೀಗಿಲ್ಲ, ದೇವರಿಗೆ ಇವ ಬಡವ, ಇವ ಒಡೆಯ, ಇವ ಒಕ್ಕಲು, ಈ ಭೇದ ಇಲ್ಲ. ಭಕ್ತಿ ಒಂದನ್ನೇ ನೋಡತಕ್ಕಂಥವ. ಕನಕದಾಸರಿ ಗೊಲದಿಲ್ವೇ? ಯಾರೂ ಬಂಧುಗಳೆಲ್ಲರೂ ಕೈ ಬಿಟ್ಟಾಗ ಶತ್ರುಗಳು ಅವರನ್ನ ಬಾಣಗಳಿಂದ ಹೊಡೆದು ಬಡೆದು ಸಾಯಿಸಲು ಪ್ರಯತ್ನ ಮಾಡಿದಾಗ, ರಣಕಣದಲ್ಲಿ ತಾವನ ಒಬ್ಬನೇ ಬಿದ್ದು ಹೊರಳಾಡುವ ಕಾಲದಲ್ಲಿ ಗೋವಿಂದ ಅಂತ ಕರೆದಿದ್ದಾನೆ, ಬಂದು ದರ್ಶನ ಕೊಡ್ಲಿಲ್ವೆ. ಕನಕ ಮರುಗುವಿಯೇ ಕೋ ಸುನಕ, ಯಾಕಳ್ತಾ ಇದ್ಯೋ ನನ್ನ ದಾಸನಾಗೋ, ಬಾರೋ ನನ್ನ ಬಳಿಗೆ ಎಂಬುದಾಗಿ ಕರೆದು ದಾಸತ್ವ ಕೊಟ್ಟು ಕಿರಿಯರಾದ ದಾಸರನ್ನು ಹಿರಿಯರನ್ನಾಗಿ ಮಾಡದೆ ಹಿರಿಯರಿಗೆ ಹಿರಿಯನಾಗಿರತಕ್ಕಂಥ ಹರಿಯ ಮಹಿಮೆ. ಸಾಕ್ಷಾತ್ ಭೃಗು ಋಷಿಗಳ ಅವತಾರಿಗಳಾದಂಥ ವಿಜಯದಾಸರು. ಹಿಂದಿನ ಅವತಾರದಲ್ಲಿ ಪರಮಾತ್ಮ ತನ್ನನ್ನು ಗೌರವಿಸಲಿಲ್ಲ ಎಂಬುದಾಗಿ ಅಜ್ಞಾನಕ್ಕೆ ವಶರಾಗಿ ದೋಷಯುಕ್ತರಾಗಿ ನಾರಾಯಣನ ವಕ್ಷಸ್ಥಳವನ್ನು ಓದಿದ್ದರಲ್ಲ, ಅವರೇ ಈಗ ವಿಜಯದಾಸರಾಗಿ ಹುಟ್ಟಿದ್ದ. ಬ್ರಹ್ಮರಥೋತ್ಸವದ ಮಹಾಮಂಗಳ ಪುಣ್ಯ ಪರ್ವ ಕಾಲದಲ್ಲಿ ದಾಸರು ಭಗವದ್ ದರ್ಶನಕ್ಕೆ ಹೋಗಿದ್ದು. ವಿಜಯದಾಸರನ್ನು ಯಾರು ಗೌರವಿಸಿದೆ ತಿರಸ್ಕರಿಸಿದೆ, ಭಗವಂತನ ದರ್ಶನವಾಗಲಿಲ್ಲ. ಅವರಿಗೆ ದರ್ಶನ ಅಂದ್ರೆ ಬಿಂಬಾಪರೋಕ್ಷವಾಗಬೇಕು. ಜೀವನಾದ ಪ್ರತಿಬಿಂಬನಾದ ಈ ಜೀವನಿಗೆ ಮೂಲ ಬಿಂಬನಾದ ದೇವರು ಕಾಣಿಸಬೇಕು, ಅದು ಕಾಣಿಸಲಿಲ್ಲ. ಯಾರೋ ಧಿಕ್ಕರಿಸಿದ್ರು, ಸ್ಥಾನಮಾನಗಳು ಸಿಗಲಿಲ್ಲ. ಜನರಿಂದ ತಿರಸ್ಕೃತರಾದರೂ ದಾಸರು ಭಾಗವತರಿಗೆ ಅಪಚಾರವಾದಕ್ಕಾಗಿ ದೇವರು ನೊಂದುಕೊಂಡಂತೆ ಶ್ರೀನಿವಾಸ. ಆ ದಾಸರ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಎಷ್ಟೇ ಪ್ರಯತ್ನ ಮಾಡಿದರೂ ಬ್ರಹ್ಮರಥ ಎಳೆದರೂ ಒಂದೇ ಒಂದು ಅಂಗುಲವಾದರೂ ಕದಲಲಿಲ್ಲ. ಬಳಿಕ ವಿಜಯದಾಸರೇ

ಅವ ರೋಗ ವೈದ್ಯ ಅಂತ ಕರೆದು ಗುಣಗಾನ ಮಾಡಿ ಕೀರ್ತಿಸಿದಾಗ ಸಹಸ್ರಾರು ಜನರು ತಳ್ಳಿದರೂ ಕದಲ್ದೇ ಇರತಕ್ಕಂಥ ರಥ ಆ ಭಕ್ತರ ಮನೋರಥವನ್ನು ಪೂರ್ಣ ಮಾಡಲಿಕ್ಕಾಗಿ ಬಂದನೋ ಭಾಗ ಬಂದು ರಕ್ಷಣೆ ಕೊಟ್ಟವ ಶ್ರೀನಿವಾಸ. ಅವನ ಮಹಿಮೆಗಳು ಒಂದೆರಡೆ ಆಕಾಶಗಂಗೆಯಂಥ ಪುಣ್ಯತೀರ್ಥ. ಸನಿಹದಲ್ಲೇ ವಾಯುಶೇಷ ಕುಬೇರ ಅಷ್ಟ ದಿಕ್ಪಾಲಕ ತೀರ್ಥಗಳುಂಟು. ನಿರತಿಯು ಆಯುಹರ ಯಮ ಚಂದ್ರ ಅಗ್ನಿಯು ಕಾಯಜಾರಿಯ ತೀರ್ಥ ಸ್ವಾಮಿ ತೀರ್ಥ ಮೊದಲಾದ ಶ್ರೇಯವಹ ಹನ್ನೆರಡು ಸಂಖ್ಯೆಯ ಕಾಯ ಮನಗಳ ಶುದ್ಧಿಗೊಳಿಸುವ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ಆ ಪರಮಾತ್ಮ ಪಾದೋದ್ಭವಿಯಾದ ಗಂಗೆಗೆ ಸಮಾನವಾದಂಥ ಕ್ಷೇತ್ರಗಳು. ಆದ್ರಿಂದ ಅದು ಎಂಥ ಕ್ಷೇತ್ರ ಅದು.

ಅಸುರುಗಳು ಪರಮಾತ್ಮನಲ್ಲಿ ಏಕವಚನದ ಸಂಬೋಧನ ಮಾಡ್ತಾರೆ. ವೆಂಕಟ ತಿಳಿಯದೇನೋ ಸಂಕಟ, ಏಕವಚನದಲ್ಲಿ ಅವರನ್ನು ಮಾತನಾಡ್ತಾರೆ. ದೇವರಲ್ಲಿ ಭಕ್ತರಿಗೆ ಅಂಥ ಅನುಕೂಲನಾಗಿರ್ತಕ್ಕಂಥ ಸ್ವಾಮಿ. ಹಿಂದೆ ಅತಿ ಪವಿತ್ರವಾದ ಗೋದಾವರಿ ಪುಣ್ಯ ತೀರದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದರಂತೆ. ಇದು ಆಕಾಶಗಂಗಾ ತೀರ್ಥ ಮಹಿಮೆ ಹೇಳಿದ್ದಾರೆ. ಅಲ್ಲಿ ಆ ಮಹಿಮೆ, ಆ ಗೋದಾವರಿ ತೀರದಲ್ಲಿ

ಗೋದಾವರಿ ನದಿಯ ಪುಣ್ಯತೀರದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಪಿತೃಶ್ರಾದ್ದ ಮಾಡಿಸಲಿಕ್ಕೆ ಒಬ್ಬ ಪುರೋಹಿತನನ್ನು ಕರೆಸ್ತ. ಅವನು ಅಪುತ್ರವಂತ, ಪಿತೃ ಋಣದಿಂದ ಯಾರು ಮುಕ್ತರಾಗಿಲ್ಲವೋ ಅವರ ಕೈಯಿಂದ ಪಿತೃಶ್ರಾದ್ದ ಮಾಡಿಸಬಾರದು ಅಂತ ಶಾಸ್ತ್ರ. ಪಿತೃ ಋಣದಿಂದ ಮುಕ್ತನಾಗದೇ ಇರತಕ್ಕಂತಹ ಬ್ರಾಹ್ಮಣನ ಕೈಯಲ್ಲಿ ಪಿತೃಶ್ರಾದ್ದಾದಿಗಳು ಮಾಡಿಸಿ ನಾನು ಪುಣ್ಯ ಕಾರ್ಯ ಮಾಡಿದೆ ಅಂತ ಸಂತೋಷ ಪಡ್ತಾನೆ. ಇದರಿಂದ ಪಿತರಾಂತರದ ಪರಮಾತ್ಮ ತೃಪ್ತನಾಗಿದ್ದಾನಾದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದವರಿಗೆ ಒಂದು ಸಣ್ಣ ಶಿಕ್ಷೆ ಕೊಡಬೇಕಾಗ್ತದೆ. ದೇವರ ಶಿಕ್ಷೆ ಅಂದರೆ ಶಿಕ್ಷಣ ಅಂತ ಅರ್ಥ. ಶಾಸ್ತ್ರ ವಿಧಿಮುತ್ಸಜ್ಜ ವರ್ತದೆ ಕಾಮಕಾರತಃ ದಸಸಿದ್ಧಿ ಮಾಪ್ರೋತಿ ನ ಸುಖಂ ನ ಪರಾಂಗತಿ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರಿ ವ್ಯವಸ್ಥಿತ. ಶ್ರುತಿ ಸ್ಮೃತಿ ಹರೇರಾಜ್ಞ ಪರಮಾತ್ಮನ ಆಜ್ಞಾರೂಪವಾಗಿರತಕ್ಕಂಥದ್ದು. ಅದನ್ನು ಕೊಂಚ ಮೀರಿದ ಕಾರಣದಿಂದ ಮಕ್ಕಳಿಲ್ಲದ ಪುರೋಹಿತನಿಂದ ಪಿತೃಶ್ರಾದ್ದ ಮಾಡಿಸಿದ ಕಾರಣದಿಂದ ಆ ಗೋದಾವರಿ ತೀರದ ವೇದಜ್ಞ ಪುಣ್ಯಶೀಲ ನಾಮಕನಾದ ವಿಪ್ರನಿಗೆ ಕತ್ತೆಯ ಮುಖ ಉಂಟಾಯಿತಂತೆ. ಗಾರ್ಧಪ ಮೋರೆ, ಈ ಕತ್ತೆ ಬುದ್ಧಿ ಬಂದ್ರೆ ಗೊತ್ತಾಗೋದಿಲ್ಲ, ಮುಖ ಬಂದ್ರೆ ಗೊತ್ತಾಗ್ತದೋ ಇಲ್ಲ, ನಾಚಿಕೆ ಆಯ್ತು. ಈ ಮೋರೆ ಎತ್ಕೊಂಡು ಹೇಗೆ ತಿರುಗಾಡ್ಲಿ ಅಂತ ಅದಕ್ಕಾಗಿ ಬಹಳ ದುಃಖದಿಂದ ಅನೇಕ ಜ್ಞಾನಿಗಳನ್ನು ಮಹಾತ್ಮರನ್ನು ಕೇಳ್ತಾನೆ, ನನ್ನ ಈ ಕುರೂಪ ಹೇಗೆ ದೂರ ಹೋದೀತು ಅಂತ. ಅನಿರೀಕ್ಷಿತವಾಗಿ ತಿರುಪತಿಯ ಕಡೆಗೆ ಹೋಗತಕ್ಕಂತಹ ಯಾತ್ರಿಕರ ಜೊತೆಗೆ ತಾನು ಸೇರಿಕೊಳ್ತಾನೆ. ಅವರೆಲ್ಲರ ಜೊತೆಗೆ ಆಕಾಶ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತಾನಂತೆ.

ಉದಕದಲ್ಲಿರುವ ಉದರಿ ಶಯನನ್ನು ಚಿಂತನೆ ಮಾಡಿ ಆ ಮುಳುಗಿ ಮೇಳಕ್ಕೆಳಿದಾಗ ಆ ಕತ್ತೆಯ ಮೋರೆ ಹೋಗಿ ಪರಮ ಸುಂದರವಾದ ಪೂರ್ವ ರೂಪವೇ ಪ್ರಾಪ್ತಿಯಾಗಿದೆ. ಏಕ ಪ್ರಕಾರ ಇದು ಆ ತೀರ್ಥದ ಮಹಿಮೆ. ಆಕಾಶಗಂಗೆಯ ಮಹಿಮೆಯನ್ನು ವರ್ಣನೆ ಮಾಡ್ತಾ ಕಪಿಲ ತೀರ್ಥನು ವರ್ಣನೆ ಮಾಡ್ತಾರೆ. ಅದು ಎಂಥ ಸ್ಥಳ ಅದು? ರುದ್ರದೇವರು ಸಾಕ್ಷಾತ್

ಭೂಮಿ ಒಡೆದು ಮನೋತತ್ವಾಭಿಮಾನ ಮಹಾದೇವರು ಪ್ರಕಟವಾಗಿದ್ದಾರೆ. ಭೂಮ್ಯಾಕಾಶ ವ್ಯಾಪಕವಾಗಿ ಆ ಭೂಮಲಿಂಗವನ್ನು ಕಪಿಲ ಮಹಾಮುನಿ ಲೋಕಕ್ಕೆ ತೋರಿಸಿರತಕ್ಕಂಥ ಪೂರಿಸಿ

ಕಪಿಲ ತೀರ್ಥ ಸ್ನಾನ ಮಾಡಿ ಕಪಿಲಾ ಕಪಿಲಾ ಅಂತ ಅವನ ಹೆಸರನ್ನು ಪ್ರಾತಃಕಾಲದಲ್ಲಿ ಉಚ್ಚರಿಸುತ್ತಾ ಸಿದ್ಧಾನಾಂ ಕಪಿಲೋ ಮುನಿ ಅಂತ ಪರಮಾತ್ಮನ ಸನ್ನಿಧಾನ ವಿಶೇಷವುಳ್ಳ ಅವತಾರ ಆದ. ಆ ರುದ್ರದೇವರಿಗೆ ಮಹತ್ವ ತೋರಿಸಲೋಸ್ಕರವಾಗಿ ಕಪಿಲ ಮುನಿ ತಾನೇ ಅಲ್ಲಿ ಕುಳಿತು ಪೂಜೆ ಮಾಡಿ ಆ ಮನೋತತ್ವಾಭಿಮಾನ ದೇವತೆಯ ಮಹತ್ವವನ್ನು ತಿಳಿಯಪಡಿಸಿದ್ದಾನೆ. ಸ್ವತಃ ಕಪಿಲನಿಗೆ ದೇವರಿಗೆ ಮೊಮ್ಮಗನಾಗಬೇಕಾದ ರುದ್ರದೇವರು ತನ್ನ ಮೊಮ್ಮಗನೆತ್ತಿ ಆಡಿಸೋದಲ್ಲಿ ವ್ಯಾಜ್ಯ. ಆ ಕ್ರಮದಲ್ಲಿ ತನ್ನ ಭಕ್ತರ ಮಹಿಮೆಯನ್ನು ಲೋಕ ತಿಳಿಯಪಡಿಸಿದ್ದಾನೆ. ಇನ್ನು ಪಾಪನಾಶನ ತೀರ್ಥ ಇದೆ ಈ ಪರ್ವತದಲ್ಲಿ. ಯಾರು ಅದರಲ್ಲಿ ಸ್ನಾನ ಮಾಡ್ತಾರೆ, ಯಾವಾಗ ಸ್ನಾನ ಮಾಡಬೇಕು ಅಂತ ಕೇಳಿದಾಗಂತಾರೆ, ಶುಕ್ಲ ಪಕ್ಷದ ಶುದ್ಧ ಸಪ್ತಮಿ ಹಾಗೆಯೇ ಪುಷ್ಯ ಅಥವಾ ಹಸ್ತ ನಕ್ಷತ್ರದಂದು. ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಕೋಟಿ ಜನ್ಮದ ಪಾಪನಾಶ ಉಂಟು. ಅದಕ್ಕೆ ಪಾಪನಾಶನ ತೀರ್ಥ ಅಂತ ಅದಕ್ಕೆ ಹೆಸರು.

ಸಪ್ತಮಿಯ ದಿನ ಹಸ್ತ ಅಥವಾ ಪುಷ್ಯ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಜನ್ಮಾಂತರದ ಪಾಪಗಳು ದೂರ ಹೋಗ್ತಾವಂತೆ. ಅದೋ ಮುಂದೆ ಕಾಣಿಸ್ತಾ ಇದೆ ಕುಮಾರಧಾರ, ಎಂಥ ಪವಿತ್ರ ಕ್ಷೇತ್ರವದು. ತಾರಕಾಸುರನ ಬಾಧಿಯಿಂದ ಸಕಲ ಸಜ್ಜನರು ಬಳಲುತ್ತಿರುಳು. ದೇವಸೇನಾನಿಯಾದ ಸ್ಕಂದನು ಕುಮಾರನು ಇಲ್ಲಿ ಸ್ನಾನ ಮಾಡಿ ಘೋರ ತಪಸ್ಸು ಮಾಡಿ ಕ್ರೂರ ಶಕ್ತಿಯಾಯುಧವನ್ನು ಪಡೆದು ಅದರಿಂದ ಶತ್ರು ಸಂಹಾರ ಮಾಡಿದ್ದರಿಂದ ಇದಕ್ಕೆ ಕುಮಾರಧಾರ ಅಂತ ಹೆಸರಾಗ್ತದಂತೆ.

ಬಂದು ಬಿದ್ದಾಗ ಅವನ ವೃದ್ಧಾಪ್ಯವೂ ಹೋಗಿ ತಾರುಣ್ಯ ಪ್ರಾಪ್ತಿ ಮಾಡಿಕೊಟ್ಟಂತಹ ಈ ಕ್ಷೇತ್ರಕ್ಕೆ ಕುಮಾರಧಾರ ಅಂತ ಈ ತೀರ್ಥಕ್ಕೆ ಹೆಸರಂತೆ. ಇಂತಹ ಶ್ರೀನಿವಾಸ ದೇವರ ಪವಿತ್ರ ಮಹಿಮೆಗಳನ್ನ ಮತ್ತೆ ಮತ್ತೆ ಚಿಂತಿಸಿ ಹರಿಗುರುಗಳ ಪರಮಾನುಗ್ರಹಕ್ಕೆ ಪಾತ್ರವಾಗುವಂತೆ ಅದಕ್ಕಾಗಿ ಆ ಸ್ವಾಮಿ ಅನ್ಕೊಂಡು

0: ಇದುವರೆಗೂ ನೀವು ಕೇಳಿದ್ದು ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ ಮಿಸ್ ಅಂತ ಮಿಸ್ ಇಲ್ಲ.
2: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಇಂದ್ರ ಪಡ್ಗೆ ಭಗ ಚಂದ್ರ ವ್ಯಗೋ ಕಾಳೋ ನಾರಚುಗೋ ಅರೆ ನಾರಚುಗೋ ಭಜನೆರೋ ಚಾಳೋ ಅರೆ 60,000 ವರ್ಷ ವಿಶ್ವಾಮಿತ್ರ ಕೀದೋ ಉತೋ ತಪ ಏಕಜ ಬಾಯಿ ಆಯಿ ಓರಕನ್ ವಿದ್ಯಾ ವೇಗಿ ಗಪ್ಪ ಅರೆ ಭಸ್ಮಾಸೋರ್ ಮೌನಿರ ಸೋಭಾನ್ ಬಳನ್ ವೇಗೋ ಖಾಕ
1: ವಾ ಭಾಯಿ ವಾ

ಮಾಡಿ ಮಾತಾ ಅನುಸಯ ಮಾತಾ ಕಾಯ್ಕಿದೀತಿ ಅನುಸಯ ಮಾತಾ ಕುಣಿಸಿ ದೇವಿಂದ ಅಂತ ಹೋಗಿದ್ದಿ ಕಾಯಿ ಲಗಾಡದೆ ಉದ್ಬಿನ ಉದೇ ಉದೇ ಉದೇ ಕಿದೀತಿ ತಮಕು ಕೀರ್ತನೆ ಬಸನೆ ನಾನು ಬೇಸೋ ಜೂ ಗಿರ್ಜಾ ಸಾಯಿತ್ರಾನಿ ಲಕ್ಷ್ಮಿ ಎ ತೀನಿ ಬೇಟಿ ತಿ ಒತ್ತೆ ನಾರದ ಸ್ವಾಮಿ ಸ್ವಾರಿ ಜಾರಿ ತಿ ನಾರದ ಸ್ವಾಮಿ ಪೂಜಿ ನಾರದ ಸ್ವಾಮಿ ಎ ಜಗೇರ್ ಮಾಯಿ ಬಾಯಿ ಹಮಿತಿ ಮೋಟಿ ಕೋಯಿ ಸಗಾಯಿ ಪಣ ನಾರದ ಸ್ವಾಮಿ ಆತಾಯ ಖೇಳವೆ ತೋ ಕತ್ತ ಅಂಗಾರ ಘರದಾನೋ ಬುಣಿಮೀರ್ ಮಾಯಿ ಪಕ್ಕೋ ಮಾಲಮೆತ್ತು ಕೇಗೋವು ಏ ವೇಂಡಿಯೋ ಅನುಸಯ ಮಾತಾ ಛ ಮಹೋರ್ ಗಡೇರ ಮಾಯಿ ಓರ್ ಡಾಯ ಟಾಂಗರ್ ಕಿಮ್ಮತ್ ಅಂತ ಮಾರ್ ತಿನೀರ್ ಕಿಮ್ಮತ್ ಏ ಕೇಗೋ ಬಾಯಿನ ಧಗ್ ಪಡಗಿ ಬಾಯಿ ಹಾಂಡಿ ಉಡೋಣ ಮುಂಡಾಕನ ಬೇಸ್ಗಿ ಕೋನ್ ಗಿರ್ಜಾ ಸಾಯಿತ್ರಾನ್ ಲಕ್ಷ್ಮಿ ಏ ಕೇರಿ ಮಾಲ್ಕಣೆ ಬ್ರಹ್ಮ ವಿಷ್ಣು ಮಾದೇವರಿ ಮಾಲ್ಕಣೆ ಬ್ರಹ್ಮ ವಿಷ್ಣು ಮಹಾದೇವ್ ತಿನಿ ತಿನ್ ಕಾಮ ಕರತ್ ಬ್ರಹ್ಮದೇವ್ ಕೀಡಿತಿ ಬ್ರಹ್ಮದೇವ್ ತು ರಕ್ಷಣ ಕರ ಕೀಡಿತಿ ಬ್ರಹ್ಮದೇವ್ ತುನಿ ಜೀವದಾನ ದಸ ಶೇನ ರಕ್ಷಣ ಕರ್ಯಾಳೋ ಕಟೆ ಪರ ಹಾತ್ ವಿಟೆ ಪರ ಹುರ್ಯಾಳು ಸಪ್ತ ಪಾತಾಳ ಆಗಾಧ ಬ್ರಹ್ಮಾಂಡ ಸಲಾವಳು ಕೀಡಿತಿ ಬ್ರಹ್ಮದೇವ್ ರಕ್ಷಣ ಕರೆವಾಳು ಜಳಿ ಥಳಿ ಕಾಷ್ಟಿ ಪಾಸಾನೆ ಮರ್ಯಾಳೋ ಮಾರೋ ಗೋಪಾಲ ಕೃಷ್ಣ ರಕ್ಷಣ ಕರತ್ ಆನಿ ಭಗವಾನ್ ಶಂಕರ ಪಾತ್ ಕರತ್ ಎ ತಿನಿ ತಿನ್ ಕಾಮ ಕರ್ತಾನೆ ಯಾವಗೆ ತೋ ಎ ತಿನಿ ಮುಂಡಾ ಚಡ್ರೆ ಕಾಯ ಗಲಾ ತಮ್ಮ ಮುಂಡಾ ಕೇಳಿ ಚಡ್ರೆ ಸಾಧನು ಡೇಕ್ ಕಸೆ ಸಾರು ಚಡ್ರೆ ಗೊತ್ತು ಕಾತಾ ವಸಂತೋ ಎಲ್ ವಚನ್ ಕಾಯ್ಬೇಕು ನಾರ ಸ್ವಾಮಿ ಆಯ್ತೋ ಓನ್ ಮಹಂ ಪೂಜಿ ಹಮ್ ದೇವೆ ಘರೇರಿ ಬಾಯಿ ಸಾ ಮಾನವ ಲೋಕರು ಮಾ ಹಮಿತಿ ಕೋಯಿ ಮೋಟಿ ಸೆ ಕಾಯಿ ಕತಿ ಅನುಸಯಾ ಮಾತಾ ಕದ ಛಗತ್ ಮಾನ ಲೋಕರೇ ಮಾಯಿ ಮರ್ತವಿ ದೇಶರ ಮಾಯಿ ಓ ಬಾಯಿರೋ ಸತ್ವ ಲಾವ್ ಜರೆ ಪಥ ಬಾಟಿ ಪಾಣಿ ತಮನೆ ಠೇಕ್ ಕಾಯಿ ಹರಕತ್ ಛೇನಿ ಅರೆ ಬಾಯಿರಿ ವಾತೆ ಸಾಂಬಳ ಸಾಂಬಳ ಸವಿಕ ಹರಕತ್ ಛೇನಿ ಸಾಂಬಳ ಘರೇರ್ ಮಾಯಿ ಮತ್ ಖೇತೆ ಮಾಯಿ ಖತ್ ಜಗೇರ್ ಮಾಯಿ ಪತ್ ವಾತ್ ಸಾಂಬಳ ಪಣ ಸಾಂಬಳರಿ ಸಾಂಬಳ ಹೊಟೋ ಬಲಾಲಾವ ಪಣ ಮಾಟಿರ ಸಾಲೆ ದೇನಿ ಕಾ ಸಾಲೆ ದೇನಿ ಮಾಟಿನ ಆರೆಮ್ ಲೇಲಚ ಮಾಟಿನ ಆರೆಮ್ ಲೇಲಚ ಮಾಟಿನ ಆರೆಮ್ ಲೇಲ ಜೋಕೋ ಬಾಯಿ ಓರ ಸಂಸಾರ ಸಾಲೆ ದೇನಿ ಉ ನಂದಿ ಕರ ಢಾಯ ದಣ ಆಯೋ ಪಾಣಿ ದೊ ಪ್ರಜ್ ವೆಂಡ ಗಜಾ ಕರಣ ಕೇತಾಣಿ ಮನ ಕಾಯಿ ಕೇರ್ಚ.

ಸವಿತ್ರ ಅರೆ ಪತಿ ದೇವೇನ ಏಮ ರಾಜಾ ಲೇರೋ ಜರೆ ಹತೆ ಮಾಹಿತಿ ಲೈ ರೇ ಸಡಾನ ಅತ್ರಿ ತಾಕತ್ ವೇತಿರೇ ಓರೇಕ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
5: ಪಂಡಿತ್ ಡಾಕ್ಟರ್ ಪುಟ್ರಾಜ್ ಅಜ್ಜವರನ್ನ ನಮಸ್ಕರಿಸಿ ಹಾಗೂ ನಮ್ಮ ಇನ್ನೊಬ್ಬ ಗುರುಗಳಾದ ಪಂಡಿತ್ ಸೋಮನಾಥ್ ಮರಳುಸರ್ ಅವ್ರಿಗೂ ನಮಸ್ಕರಿಸಿ, ಪ್ರಥಮದಲ್ಲಿ ಬೆಳಗಿನ ಸಮಯ ಆಗಿದ್ದರಿಂದ ರಾಗ್ ಕೋಮಲ್ ರಿಷಬ್ ಆಸ ಅವರಿನ ಪ್ರಸ್ತುತಪಡಿಸ್ತೀವಿ. ನಮ್ಮ ತಾಯಿಯವರು ಶ್ರೀಮತಿ ದಿಶಾ ಗರ್ಲಾಪುರ್ ಅವರು ತಂಬೂರಿ ಸಾಧ್ಯದಲ್ಲಿ ಸಾಧ್ಯವಾಗುತ್ತೆ, ಅವ್ರಿಗೂ ನನ್ನ ನಮಸ್ಕಾರಗಳು ಕೇಳ್ತೀನಿ. ರಾಗ್ ಕೋಮಲ್ ರಿಷಬ್ ಆಸ ಅವರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭಿಸ್ತೇವೆ.

0: ಪ್ರೇಕ್ಷಕರು ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯಲ್ಲಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಸುಮಾರು 55 ನಿಮಿಷಗಳ ಕಾಲ ನಿರಂತರವಾಗಿ
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಜೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
9: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಆಡುತ್ತ ಬಾರಮ್ಮ ಎನ್ನುವಂತ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ರಂಜನ್ ಆರ್ ಪ್ರಭು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ತಾವೆಲ್ಲ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಜ್ಞಾನ ಗಜಾನನ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಅನುರಾಧ ಭಟ್ ಅವರ ಒಂದು ಮಧುರ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಇದು ನೇರ ಫೋನಿನ ಕಾರ್ಯಕ್ರಮ, ತಾವುಗಳು ತಮ್ಮ ಇಷ್ಟದ ಹಾಡುಗಳನ್ನು ಹಾಡುವಂತ ಒಂದು ಕಾರ್ಯಕ್ರಮ ಎನ್ನುತ್ತಾ ಇದೀಗ ಒಂದು ಸುಂದರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಕಾರ್ಯಕ್ರಮದಲ್ಲಿ ದುರ್ಗಾ ದೇವಿ ಓಂಕಾರಿಣಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆ, ಅದುವೇ ನಾಗೇಶ್ ಪ್ರಸನ್ನ ಅವರ ಒಂದು ಗೀತೆಯನ್ನು ಕೇಳೋಣ. ಇದು ಹಾಡಿದಂಥ ಗಾಯಕಿ ಅನುರಾಧ ಭಟ್ ಹಾಗೆ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನದ ಈ ಒಂದು ದೇವಿಯ ಮೇಲಿನ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ಜೆಸ್, ನಮ್ಮ ಆರ್ಜೆಸ್ಗಳು ನಡೆಸಿಕೊಡುವಂಥ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಂದಾಳ್ ನೋಡೆ ಬಂದಾಳ್ ನೋಡೆ ಎನ್ನುವಂಥ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಯನ್ನು ಅಹನ ಭಟ್ಟ ಬರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಗನ್ನಾಥ ದಾಸರ ಒಂದು ಕೃತಿಯನ್ನು ಇದೀಗ ಕೇಳೋಣ. ವಿಜಯ ಕೃಷ್ಣ ಡಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ವಚನ ವಿಹಾರ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಮರಳು ಮಾಡಿಕೊಂಡೆ ಎನ್ನ ಮಾಯಾದೇವಿ ಎನ್ನುವಂಥ ಒಂದು ಮಧುರವಾದಂಥ ದಾಸರ ಪದವನ್ನು ಮೇಧ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ. ಹಾಗೆ ಪ್ರತಿದಿನ ಮುಂಜಾನೆ 5:00 ಸುಮಧುರವಾದಂತಹ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ತಾವೆಲ್ಲರೂ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.